ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ವೈಶಾಖ ಮಾಸದ 29ನೇ ದಿನ, ಅಂದರೆ 2026ನೇ ಇಸ್ವಿಯ ಮೇ ತಿಂಗಳ 19ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:43. ನಮ್ಮ ನಿಲಯದ ಬೆಳಕಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸೀಮಾ ಎಂ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಜೀವನದಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಮಾತ್ರ ನೈತಿಕ ಬಲ ನೀಡಬಲ್ಲದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಚಿಂತನ ಕೇಳುವಿರಿ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿ ಗೀತೆಯನ್ನ ಕೇಳುವಿರಿ. 6:40 ರೈತರಿಗಾಗಿ ಸಲಹೆ, 6:45 ಭಾವಗೀತೆಯನ್ನ ಕೇಳುವಿರಿ. 6:50 ಆರೋಗ್ಯ ಬಿಂದುವಿನಲ್ಲಿ ಯುನಾನಿ ವೈದ್ಯ ಪದ್ಧತಿಯ ಚಿಕಿತ್ಸಾ ಕ್ರಮಗಳು, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ನಾಗೇಶ್. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 47 ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀತಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಮತ್ತು 8:30 ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನ ಭಾರತಿ ಕಾರ್ಯಕ್ರಮ, ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ, ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ನಮ್ಮ ನಿಲಯದಿಂದ 9:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನ್ ಇನ್ ಕಾರ್ಯಕ್ರಮ, 11:00 ಜನಪದ ಗೀತೆಗಳ ಕಾರ್ಯಕ್ರಮ, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಪರಿಚಯ, ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಸ್ಲಾಂಪಿಯಾ ದಿನದ ಸಂದರ್ಭದಲ್ಲಿ ಹೆರಿಗೆ ಪೂರ್ವ ಹಾಗೂ ಹೆರಿಗೆ ನಂತರದ ಸಮಸ್ಯೆಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನ ಡಾಕ್ಟರ್ ಸಹನಾ ಕಿತ್ತೂರ್ ಹಾಗೂ ಡಾಕ್ಟರ್ ಶ್ರೀದೇವಿ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಕುರಿತು ಮಾಹಿತಿ ಕೇಳುವಿರಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಮ್ಮ ನಿಲಯದಿಂದ 4:00 ಸಂಜೆ 5:00 ಜನರಂಜಿನಿ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ವಾಟ್ಸಪ್ ಸಂದೇಶಗಳ ಒಗಟಿಗೊಂದು ಪದ ಕಾರ್ಯಕ್ರಮ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಮಲೆಮಾಚಿಕೆರೆ ಗ್ರಾಮದ ಚಿತ್ತಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ ಎಂಎಸ್ ಮಮತಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಯುಎಂ ಮರುಳಸಿದ್ದೇಶ್, 7:45 ಭಾಷಣ, ಶರಣರ ಆರ್ಥಿಕ ಚಿಂತನೆ ಕುರಿತು ಮಾತನಾಡುತ್ತಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು, 8:00 ಜನರಂಜನಿ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 8:45 ವಚನಗಳನ್ನು ಆಲಿಸುವಿರಿ, 9:15 ಭಾವಗೀತೆಗಳನ್ನು ಕೇಳುವಿರಿ, 9:30 ಸವಿ ನೆನಪು ಒಂದೇ ಚಿತ್ರದ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ, 10:00 ರಾತ್ರಿ 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: 2002, the Enforcement Directorate has also initiated a probe. In IPL cricket, Sunrisers Hyderabad defeated Chennai Super Kings by 5 wickets in Chennai last night to secure a playoff berth. Today, Rajasthan Royals will face Lucknow Super Giants in Jaipur at 7:30 p.m. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ಸಮಯ 6:10:02. ಇದೀಗ ಕೇಳಿ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ವಿಷ್ಣುವಿನ ದಶಾವತಾರಗಳ ಮಾಹಿತಿಯನ್ನ ಮುಂದುವರೆಸಿದ ಇಂದಿನ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ 5ನೇ ಅವತಾರ ವಾಮನ ಅವತಾರದ ಬಗ್ಗೆ ತಮಗೆ ಕಿರು ಮಾಹಿತಿಯನ್ನ ತಿಳಿಸ್ತೇನೆ. ತ್ರೇತಾಯುಗದ ಆರಂಭದಲ್ಲಿ ವಿಷ್ಣುವು ತಾಳಿದ ಮೊದಲ ಮಾನವ ರೂಪಿ ಅವತಾರವೇ ವಾಮನ ಅವತಾರವಾಗಿದೆ. ಈ ಅವತಾರದಲ್ಲಿ ವಿಷ್ಣುವು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಅವತರಿಸಿದ್ದಾನೆ. ಅಸುರ ರಾಜನಾದ ಮಹಾಬಲಿ ಅಂದರೆ ಬಲಿ ಚಕ್ರವರ್ತಿಯು ಪ್ರಹ್ಲಾದನ ಮೊಮ್ಮಗನಾಗಿದ್ದು ಈತನು ಒಬ್ಬ ಧಾರ್ಮಿಕ ಮತ್ತು ಹಿಂದೂ ಶೂಲ ಅರಸರಾಜನಾಗಿದ್ದನು. ಆದರೆ ಇವನು ತನ್ನ ಶಕ್ತಿಯು ಹೆಚ್ಚಾದಂತೆ ಸ್ವರ್ಗ ಲೋಕವನ್ನು ವಶಪಡಿಸಿಕೊಂಡು ದೇವತೆಗಳನ್ನು ಓಡಿಸ್ತಾನೆ. ಈತನ ಶಕ್ತಿ ಮತ್ತು ಅಹಂಕಾರವನ್ನು ಪರೀಕ್ಷಿಸಲು ಹಾಗೂ ದೇವತೆಗಳಿಗೆ ಕಳೆದುಕೊಂಡ ಸ್ವರ್ಗ ರಾಜ್ಯವನ್ನು ಮರಳಿ ಕೊಡಿಸಲು ವಿಷ್ಣುವು ವಾಮನ ಅವತಾರವನ್ನು ತಾಳಿದನು. ಮಾಹಿತಿಯನ್ನು ಮುಂದುವರಿಸ್ತೇನೆ. ಆರಂಭದಲ್ಲಿ ಕೇಳೋಣ ಪುರಂದರರ ದಾಸರ ರಚನೆಯನ್ನ. ಪಾಲಿಸೆಮ್ಮ ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ, ನೀಲ ಲೋಚನ ತಾಯೇ, ನಿರುತ ನಂಬಿದೆ ನಿನ್ನ ಅಂತ ಹಾಡಿದ್ದಾರೆ ಉಪೇಂದ್ರ ಭಟ್.

ಕೇಳುಗರೆ, ವಾಮನ ಅವತಾರದ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ದೇವತೆಗಳ ತಾಯಿ ಅದಿತಿ ಮತ್ತು ಕಶ್ಯಪ ಮಹರ್ಷಿಗಳ ಪ್ರಾರ್ಥನೆಗೆ ಒಲಿದ ವಿಷ್ಣುವು ಅವರ ಮಗನಾಗಿ ಕುಬ್ಜ ಅಂದರೆ ಗಿಡ್ಡ ಬ್ರಾಹ್ಮಣನ ಒಟ್ಟುವಿನ ರೂಪದಲ್ಲಿ ಜನಿಸಿದ ರೂಪವೇ ವಾಮನ ರೂಪ. ಮಹಾಬಲಿಯು ಶುಕ್ರಾಚಾರ್ಯರ ಮಾತಿನಂತೆ ಅಶ್ವಮೇಧ ಯಾಗವನ್ನು ಮಾಡಲು ಪ್ರಾರಂಭಿಸ್ತಾನೆ. ಆಗ ವಾಮನನು ಯಾಗಶಾಲೆಗೆ ಭೇಟಿ ನೀಡ್ತಾನೆ. ಮಹಾಬಲಿ ಚಕ್ರವರ್ತಿಯು ಆತನನ್ನು ಸ್ವಾಗತಿಸಿ ಏನು ಬೇಕು ಎಂದು ಕೇಳಿದಾಗ ವಾಮನನು ಕೇವಲ ತನ್ನ 3 ಹೆಜ್ಜೆಗಳಷ್ಟು ಭೂಮಿಯನ್ನು ದಾನವಾಗಿ ಕೇಳ್ತಾನೆ. ಬಂದಿರುವುದು ಸಾಕ್ಷಾತ್ ವಿಷ್ಣು ಎಂದು ಅರಿತ ಶುಕ್ರಾಚಾರ್ಯರು ದಾನ ಕೊಡದಂತೆ ಮಹಾಬಲಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಆದರೆ ಮಹಾಬಲಿಯು ಕೊಟ್ಟ ಮಾತಿನಿಂದ ಹಿಂದೆ ಸರಿಯದೆ ದಾನ ನೀಡಲು ಮುಂದಾಗ್ತಾನೆ. ದಾನದ ಸಂಕಲ್ಪವಾಗ್ತಾ ಇದ್ದಂತೆ ವಾಮನನು ಬೃಹತ್ ಆಕಾರದ ತ್ರಿವಿಕ್ರಮ ರೂಪಕ್ಕೆ ಬೆಳೆಯುತ್ತಾನೆ. ಮೊದಲ ಹೆಜ್ಜೆಯಿಂದ ಇಡೀ ಭೂಲೋಕವನ್ನು ಅಳಿತಾನೆ. ಎರಡನೇ ಹೆಜ್ಜೆಯಿಂದ ಅಂತರಿಕ್ಷ ಮತ್ತು ಸ್ವರ್ಗವನ್ನು ಅಳಿತಾನೆ. ಮೂರನೇ ಹೆಜ್ಜೆಗೆ ಸ್ಥಳವಿಲ್ಲದಿದ್ದಾಗ ಭಕ್ತನಾದ ಮಹಾಬಲಿ ಚಕ್ರವರ್ತಿಯು ವಿಷ್ಣುವಿಗೆ ನಮಸ್ಕರಿಸಿ ತನ್ನ ತಲೆಯ ಮೇಲೆಯೇ 3ನೆಯ ಹೆಜ್ಜೆಯನ್ನು ಇಡಲು ಹೇಳ್ತಾನೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ, ಶ್ರೀಗುರು ಪ್ರಸನ್ನ ಪಂಚಾಕ್ಷರಿಯ ನಾಮವ ನೆನೆತು ಪಂಚಭೂತದ ಕಾಯವನಳಿತು ಎನ್ನುವ ಗೀತೆಯನ್ನು ರಚನೆ ನಿರ್ಮಲಾಂಬ ಪ್ರಭುದೇವ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಸುರೇಖಾ ಕೆಎಸ್.

ಕೇಳುಕರೆ, ವಿಷ್ಣುವಿನ ವಾಮನ ಅವತಾರದ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಇನ್ನು ವಾಮನನು ಮಹಾಬಲಿಯ ತಲೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆತನನ್ನ ಪಾತಾಳ ಲೋಕಕ್ಕೆ ಕಳಿಸ್ತಾನೆ. ಬಲಿಯ ಭಕ್ತಿಗೆ ಮೆಚ್ಚಿ ಆತನನ್ನು ಪಾತಾಳದ ಅಧಿಪತಿಯನ್ನಾಗಿ ಮಾಡ್ತಾನೆ ಮತ್ತು ತಾನೇ ಪಾತಾಳ ಲೋಕದ ದ್ವಾರಪಾಲಕನಾಗಿ ನಿಲ್ಲುತ್ತಾನೆ. ಈ ವಾಮನ ಅವತಾರವು ಅಹಂಕಾರದ ವಿನಾಶ ಮತ್ತು ಸಂಪೂರ್ಣ ಶರಣಾಗತಿಯನ್ನ ಬೋಧಿಸುತ್ತೆ. ಪ್ರಸಿದ್ಧ ಹಬ್ಬವಾದ ಬಲಿಪಾಡ್ಯಮಿ ಮತ್ತು ಓಣಂ ಹಬ್ಬವನ್ನು ಬಲಿ ಚಕ್ರವರ್ತಿ ಮತ್ತು ವಾಮನನ ನೆನಪಿನಲ್ಲಿಯೇ ಆಚರಿಸಲಾಗುತ್ತೆ. ಹಾಗೆ ವಾಮನನಿಗೆ ಸಂಬಂಧಿಸಿದ ದೇವಾಲಯಗಳನ್ನು ನೋಡೋದಾದರೆ ಈ ದೇವಾಲಯಗಳು ಅತ್ಯಂತ ಅಪರೂಪ ಅಂತಲೇ ಹೇಳ್ಬೋದು. ಕೇರಳದ ಎರ್ಲಾಕುಲಂನಲ್ಲಿರುವ ತೃತಕ್ಕಾರ ವಾಮನಮೂರ್ತಿ ದೇವಸ್ಥಾನ, ಇದು ವಿಷ್ಣುವಿಗೆ ಬಲಿಯು ಭೂಮಿಯನ್ನು ದಾನ ಮಾಡಿದ ಸ್ಥಳ ಅಂತಲೇ ನಂಬಲಾಗಿದೆ. ಎರಡನೇದಾಗಿ ಉಲಗಲಂದ ಪೆರುಮಾಳ್ ದೇವಾಲಯ, ಕಾಂಚೀಪುರಂ, ತಮಿಳುನಾಡು. ಇಲ್ಲಿ ವಿಷ್ಣುವು ತ್ರಿವಿಕ್ರಮನಾಗಿ ಭೂಮಿಯನ್ನು ಅಳೆದ ದೃಶ್ಯವನ್ನು ಮೂರ್ತಿ ರೂಪದಲ್ಲಿ ಕಾಣಬಹುದಾಗಿದೆ. ಮೂರನೇದಾಗಿ ವಾಮನ ದೇವಸ್ಥಾನ ಖಜುರಾಹೋ, ಮಧ್ಯಪ್ರದೇಶ. ಹಾಗೆ ಮಿತ್ರಾನಂದಪುರಂ ವಾಮನ ದೇವಾಲಯ, ಕೇರಳ. ಇನ್ನು ನಮ್ಮ ಕರ್ನಾಟಕದಲ್ಲಿ ವಾಮನ ರೂಪವನ್ನು ಹೊಂದಿರುವ ಕೆಲವು ವಿಷ್ಣು ದೇವಾಲಯಗಳು ಅಂತ ನೋಡೋದಾದರೆ, ಬಾದಾಮಿ ಗುಹೆಗಳಲ್ಲಿ ವಿಷ್ಣುವು ತ್ರಿವಿಕ್ರಮನಾಗಿ ವಿಶ್ವವನ್ನು ಅಳಿತಾ ಇರುವಂತಹ ಅದ್ಭುತವಾದ ಶಿಲ್ಪಕಲೆ ಇದೆ. ಹಾಗೆ ಬೇಲೂರು ಮತ್ತು ಹಳೆಬೇಡಿನ ದೇವಾಲಯಗಳ ಮೇಲೆ ದಶಾವತಾರದ ಕೆತ್ತನೆಗಳಲ್ಲಿ ವಾಮನ ಅವತಾರದ ಶಿಲ್ಪಗಳಿವೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕೇಳುಗರೆ ತ್ರೇತಾಯುಗದ ಆರಂಭದಲ್ಲಿ ವಿಷ್ಣುವು ತಾಳಿದ ಮೊದಲ ಮಾನವ ರೂಪಿ ಅವತಾರ ವಾಮನ ಅವತಾರದ ಕುರಿತಾದ ಕಿರುಮಾಹಿತಿ. ಮುಂದಿನ ನಮನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷ್ಣುವಿನ ದಶಾವತಾರದ ಮಾಹಿತಿಯನ್ನು ತಿಳಿಸ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜಕ್ಕಪ್ಪಯ್ಯನವರು ರಚಿಸಿರುವಂತಹ ವಚನಗೀತೆಯನ್ನ. ಜೀವನ ಕಳೆಗಳು ಮುಳುಗುವ ತನಕ ಜೀವನ್ಮುಕ್ತನು ತಾನಲ್ಲ ಅಂತ ಹಾಡಿದ್ದಾರೆ ನಾಗಚಂದ್ರಿಕಾ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಎಸ್ ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ.
2: 19ನೆಯ ಶತಮಾನದ ಪೂರ್ವಾರ್ಧದಲ್ಲಿ ಇಡೀ ಜನತೆಯ ಗುರಿ ಒಂದೇ ಆಗಿತ್ತು, ಪರಕೀಯರಿಂದ ವಿಮೋಚನೆಯನ್ನು ಹೊಂದುವುದು. ಹೊಲ, ಮನೆ, ಮಡದಿ, ಮಕ್ಕಳು ಎಲ್ಲ ಇತ್ತು. ಅದರ ಕಡೆಗೆ ವಿಶೇಷ ಒಲವಿರಲಿಲ್ಲ. ಯಾವಾಗ ಬ್ರಿಟಿಷರ ಕಪಿ ಮುಷ್ಟಿಯಿಂದ ಪಾರಾಗುವೆವೋ ಎಂಬುದರ ಕಡೆಗೇನೆ ಎಲ್ಲರ ಗಮನ. ಲಕ್ಷಾಂತರ ಜನರು ನಾ ಮುಂದು ತಾ ಮುಂದು ಎಂದು ಪ್ರಾಣಾರ್ಪಣೆಗೆ ಸಿದ್ಧರಾದರು. ಮಂದಗಾಮಿಗಳ ಗುಂಪು ಒಂದೆಡೆ, ಅಲ್ಲಿ ಗಾಂಧೀಜಿ, ನೆಹರು, ವಲ್ಲಭಾಯಿ ಪಟೇಲ್ರು, ಅದೇ ರೀತಿಯಾಗಿ ತೀವ್ರಗಾಮಿಗಳು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್, ನಂತರದ ಅನೇಕ ಜನ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಾವಿರಾರು ಜನ ಮುಂದಾಳುಗಳು, ಲಕ್ಷ ಲಕ್ಷ ಹೋರಾಟಗಾರರು. ಅಂತೂ ಸ್ವಾತಂತ್ರ್ಯ 1947 ಆಗಸ್ಟ್ 14ರ ರಾತ್ರಿ ಬಂದೇ ಬಿಟ್ಟಿತು. ಆದರೆ ಆದದ್ದೇನು, ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮನೆ ಮನೆಗಳು ಒಡೆದು ಹೋದವು. ದೇಶ ವಿಭಜನೆಯಾಯಿತು. ಹಿಂದೂಸ್ತಾನ, ಪಾಕಿಸ್ತಾನ, ಇದೀಗ ಎಲ್ಲದೂ ಮುಗಿದ ಕತೆ. 78 ವರ್ಷಗಳ ತನಕ ವಿಮುಕ್ತರಾಗಿ ಸ್ವತಂತ್ರವಾಗಿ ನಡೆದಿದ್ದೇವೆ. ಇಲ್ಲಿ ಸ್ವೇಚ್ಛೆ ಸ್ವಾರ್ಥದ ಮಾರ್ಗದಲ್ಲಿ ನಾವು ಸಾಗಿಬಿಟ್ಟಿದ್ದೇವೆ. ಏನೇ ಇರಲಿ, ಎಷ್ಟಾದರೂ ಇರಲಿ, ಎಲ್ಲದೂ ನನಗಿರಲಿ ಎಂಬ ಮನೋಭಾವದಲ್ಲಿ ನಾಡಾಭಿಮಾನ, ದೇಶಾಭಿಮಾನ ನಶಿಸುತ್ತಿದೆ. ಪಾಶ್ಚಾತ್ಯ ಸಂಸ್ಕೃತಿಯ ವ್ಯಾಮೋಹ ಬೆಳೆಯುತ್ತಿದೆ. ಭಾರತದ ಮಹತ್ವತೆಯನ್ನು ಜಗತ್ತಿಗೆ ಸಾರಿ ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ವಿದೇಶಗಳಲ್ಲಿ ಎತ್ತಿ ಹಿಡಿದು ಭಾರತಕ್ಕೆ ಮರಳಿ ಬಂದ ಸ್ವಾಮಿ ವಿವೇಕಾನಂದರು ಭಾರತದ ಮಣ್ಣಲ್ಲಿ ಉರುಳಾಡಿ ಈ ನೆಲದ ಮಣ್ಣಿನ ಕಣಕಣದ ಪವಿತ್ರತೆಯನ್ನ ಕೊಂಡಾಡಿದ್ದನ್ನು ನಾವೆಲ್ಲ ಮರೆಯುತ್ತಿದ್ದೇವೆ. ಯುವ ಜನಾಂಗ ವಿದೇಶದ ವ್ಯಾಮೋಹಕ್ಕೆ ಒಳಗಾಗುತ್ತಿದೆ. ದ್ವೇಷ, ಅಸೂಯೆ, ಕೊಲೆ, ಸುಲಿಗೆ ಇವು ಮುಂಚೂಣಿಯಲ್ಲಿವೆ. ದೇಶಾಭಿಮಾನ, ನಾಡಾಭಿಮಾನ ಕ್ಷೀಣಿಸುತ್ತಿದೆ. ಜೀವನ ವ್ಯವಹಾರಿಕವಾಗಿ ಅದೇ ಒಂದು ಬದುಕಾಗಿದೆ. ನಮ್ಮ ದೇಶ, ನಮ್ಮ ಜನ, ನಮ್ಮ ಮಾನ ಪ್ರಾಣಧನ ತೀರಿಸುವೆನೆ ಅದರ ಋಣ, ಈ ಒಂದೇ ಜನ್ಮದಿ ಎಂಬ ಕವಿವಾಣಿ ನಮ್ಮ ರಕ್ತದಲ್ಲಿ ಹರಿದಿದೆ. ಆದರೆ ಅದೇಕೆ ಅದರ ಪ್ರಭಾವ ತಗ್ಗಿದೆ, ಅದರಿಂದುಂಟಾದ ಪರಿಣಾಮ, ಆ ಕುರಿತು ಪ್ರಸ್ತುತ ಚಿಂತನ ಮಂಥನ ಮಾಡಬೇಕಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ವ್ಯಕ್ತಿ ಅಂದರೆ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆ ದೊಡ್ಡದು ಅಂತ ಸಾರಿದರು. 9ನೇ ಶತಮಾನದಷ್ಟು ಹಿಂದೆ ಪಂಪಕವಿ ಮಾನವ ಜಾತಿ ತಾನೊಂದೇ ಬಲಂ ಎಂದು ಬರೆದ. 12ನೇ ಶತಮಾನದಲ್ಲಿ ಎಲ್ಲ ಶರಣ ಸಂಕುಲ

0: ಮಾನವರೆಲ್ಲರೂ ಒಂದೆಂದು ನುಡಿದರು. ಬಸವಾದಿ ಶಿವಶರಣರು ಅದರಂತೆ ನಡೆದರು. ಕಾಯಕ ದಾಸೋಹದ ಜೊತೆ ಜೊತೆಗೆ ಇವ ನಾರವ ಎಂಬುದೇ ಇವ ನಮ್ಮವನೆಂದು ಸರ್ವರನ್ನು ಅಪ್ಪಿಕೊಂಡರು, ಸರ್ವರನ್ನು ಒಪ್ಪಿಕೊಂಡರು. ಸ್ವಾತಂತ್ರ್ಯ ಅನಂತರ ಭಾರತ ಜಾತಿಯಿಂದ ಮುಕ್ತವಾಗಿ ಜಾತ್ಯಾತೀತ ರಾಷ್ಟ್ರವೆನಿಸಿತು, ಸಾಮರಸ್ಯಕ್ಕೆ ನಾಂದಿ ಹಾಡಿತು. ಆದರೀಗ ನವನಾಗರಿಕತೆಯ ಗುಂಪಿನಿಂದ, ತಂತ್ರಜ್ಞಾನದ ವೈಶಿಷ್ಟ್ಯದಿಂದ ಸಾಮರಸ್ಯ ಅನ್ನುವ ಪದ ಮರೆಯಾಗುತ್ತಿದೆ. ಜಾತ್ಯಾತೀತ ರಾಷ್ಟ್ರದಲ್ಲಿ ಸಾವಿರಾರು ಜಾತಿಗಳು ಮೈಕೊಡುವೆ ನಿಂತಿವೆ. ಜಾತಿಗಳು ಅವುಗಳೊಂದಿಗೆ ಉಪಜಾತಿಗಳು ಮಿಂಚತೊಡಗಿವೆ. ಜಾತಿ ಉಪಜಾತಿ ಒಬ್ಬೊಬ್ಬ ಗುರುಗಳನ್ನು ಮಾಡಿಕೊಂಡೆವು. ಏನೇ ಇರಲಿ, ಸಾಮರಸ್ಯದ ಬೆಸಿಗೆ ಆಗಬೇಕಾಗಿತ್ತು. ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾಮಯಮರ ಹಿಂದಿನ ಅವರ ಹುಟ್ಟಿನ ಕುಲಗೋತ್ರಗಳನ್ನು ನಾವು ತಿಳಿದುಕೊಂಡು ರಾಷ್ಟ್ರ ನಾಯಕರನ್ನು ನಮ್ಮ ನಮ್ಮ ಪಾಡಿಗೆ ಜಾತಿ ನಾಯಕರನ್ನಾಗಿ ಮಾಡಿಕೊಂಡಿದ್ದೇವೆ. ಇದರಿಂದ ಆ ಎಲ್ಲ ನಾಯಕರು ಜಾತಿಗಷ್ಟೇ ಸೀಮಿತವೆಂಬಂತೆ ಮಾಡುತ್ತಾ ನಡೆದಿದ್ದೇವೆ. ಇದರಿಂದ ಅಂತರವನ್ನು ಸೃಷ್ಟಿಸತೊಡಗಿದ್ದೇವೆ. ನಾವು ಚಿಕ್ಕವರಿದ್ದಾಗ ರಾಷ್ಟ್ರದ ಬಗ್ಗೆ ಒಂದು ಘೋಷವಾಕ್ಯವನ್ನು ಕೂಗುತ್ತಿದ್ದೆವು, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂದು. ಈಗ ನಾವುಗಳು ನಮ್ಮ ನಮ್ಮ ಕುಟುಂಬಕ್ಕಷ್ಟೇ ಸೀಮಿತಗೊಳ್ಳುತ್ತಿದ್ದೇವೆ. ಇದು ಅಪಾಯಕಾರಿ ವರ್ತನೆ ಎಂದು ಎಲ್ಲ ಬಲ್ಲ ಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ. ರಸ್ತೆಯ ಕಲ್ಲು ಮಣ್ಣು ಅಷ್ಟೇ ಏಕೆ ಬಸ್ ಸ್ಟ್ಯಾಂಡಿನಲ್ಲಿರುವ ಬಂಡೆಗಳನ್ನು ಕಿತ್ತಿ ನಮ್ಮ ಮನೆಗೆ ನಾವು ಒಯ್ತೇವೆ? ಎಂಥ ಸಣ್ಣತನವಲ್ಲ. ರಸ್ತೆ ಯಾರದು? ಆ ತಂಗುದಾಣಗಳು ಯಾರು? ಮತ್ತು ಅದರ ತೆರಿಗೆ ಕಟ್ಟುವವರು ಯಾರು? ಪ್ರಜಾಪ್ರಭುತ್ವ ಅಂದರೆ ಏನು? ನಮ್ಮದೇ ತಾನೇ, ಪ್ರಜೆಗಳ ಪ್ರತಿನಿಧಿಗಳು ಅಲ್ಲಿ ಇರೋದು, ನಾವೇ ಅದನ್ನು ಆಳೋದು, ನಾವೇ ಪ್ರಭುಗಳಲ್ವೇ? ಹಾಗಾಗಿ ಇದೆಲ್ಲ ಊರು, ಕೇರಿ, ರಸ್ತೆ, ರಾಜ್ಯ, ದೇಶ ನಮ್ಮದೇ, ಮಣ್ಣು ನಮ್ಮದೇ, ಜನರು ನಮ್ಮವರು. ಇಂತಹ ಅಖಂಡ ದೇಶದಲ್ಲಿ ನಾವು ಒಬ್ಬರು, ನಮ್ಮ ಕುಟುಂಬವೂ ಒಂದು ಎಂಬ ಪ್ರಜ್ಞೆ ನಿಜವಾಗ್ಲೂ ಅದನ್ನು ಜಾಗೃತಿ ಮಾಡಬೇಕಾಗಿದೆ.
1: ಇದುವರೆಗೆ ಎಸ್ ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. 102.6 ಕಂಪನಾಂಕಗಳಲ್ಲಿ ಈಗ ಸಮಯ 6:35:03. ಇದೀಗ ಕೇಳಿ ದೇಶಭಕ್ತಿ ಗೀತೆಯನ್ನ. ಹಿಮಗಿರಿ ಭೂಷಿತೆ ಸಾಗರ ಪರಿವೃತೆ ಪ್ರಪಂಚ ಪೂಜಿತೆ ಓ ಮಾತೆ ತಾರಾಮಂಡಲ ನೀರಾಜಿತೆಯೇ ಜನನಿ ಭಾರತೆ ವಿಖ್ಯಾತೆ. ರಚನೆ ಸಿಪಿ ಕೃಷ್ಣಕುಮಾರ್. ಸಮೂಹ ಗಾನದಲ್ಲಿ ಕೇಳೋಣ.

0: ಇದುವರೆಗೂ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ನೂರ ಎರಡು ಪಾಯಿಂಟ್ ಆರು ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ ಆರು ಗಂಟೆ ನಲವತ್ತು ನಿಮಿಷ ಮೂವತ್ತೆಂಟು ಸೆಕೆಂಡುಗಳು. ಇದೀಗ ಕೇಳಿ ರೈತರಿಗಾಗಿ ಸಲಹೆ.
1: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡವಪ್ಪರಂತ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕ್, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆಯ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರೆ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿಯನ್ನು ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು ಎಂಟು ಮೀಟ್ರು ಹತ್ತು ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು

0: ನಿರ್ಣಯವನ್ನು ಮಾಡಿಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು. ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂಥ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನು ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡ್ಬೋದು, ಮತ್ತು ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡ್ಬೋದು, ಮತ್ತು ಬಾಳೆಯಲ್ಲಿ ಮಾಡ್ಬೋದು, ಮತ್ತು ಗೋಡಂಬಿಯಲ್ಲಿ ಮಾಡ್ಬೋದು. ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನು 3 ಮೀಟರ್ ಅಂತರದಲ್ಲಿ ಅಥವಾ 5 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಸೀಬೆಯನ್ನು 2 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಬಾಳೆಯನ್ನು 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ. ಮತ್ತು ಗೋಡಂಬಿಯನ್ನು 3 ಮೀಟರ್ ಅಥವಾ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನು ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದರ್ಭದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ ಸೀಬೆಯಲ್ಲಾಗಲಿ ಗೋಡಂಬಿಯಲ್ಲಾಗಲಿ ಬಾಳೆಯಲ್ಲಾಗಲಿ ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ, ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತು ಇನ್ನೊಂದಪ್ಪ ಅಂದರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ 3 ಅಂಶಗಳಿಗೆ ನಾವು ವಿಶೇಷವಾದಂಥ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆ 9535520742. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ರೈತರಿಗಾಗಿ ಸಲಹೆ ಕೇಳಿದಿರಿ. ಕೇಳುಕರೆ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ MS ಮಮತಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

ಈಗ ಸಮಯ ಸರಿಯಾಗಿ 6:45:07. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಭಾವಗೀತೆಯನ್ನ. ಕುವೆಂಪು ಅವರ ರಚನೆಯನ್ನ ಈ ಗೀತೆಯನ್ನ ಕೇಳೋಣ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ.

0: ಇದುವರೆಗೂ ಭಾವಗೀತೆಯನ್ನ ಕೇಳಿದಿರಿ. ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೇ, ಈ ವಿನೂತನ ಕಾರ್ಯಕ್ರಮದಲ್ಲಿ ನಿಮಗೆ ಕವಿತೆ ಬರೆಯುವ ಹವ್ಯಾಸವಿದ್ರೆ ನಿಮ್ಮ ಕವಿತೆಯನ್ನ ವಾಚಿಸಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 6:50.15. ಈಗ ಕೇಳಿ ಆರೋಗ್ಯ ಬಿಂದು. ಯುನಾನಿ ವೈದ್ಯ ಪದ್ಧತಿಯ ಚಿಕಿತ್ಸಾ ಕ್ರಮಗಳು, ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ನಾಗೇಶ್.
1: ಯುನಾನಿ ಪದ್ಧತಿಯ ವಿಶೇಷ ಚಿಕಿತ್ಸೆಗಳು. ಪಥ್ಯಾಪಥ್ಯ ಚಿಕಿತ್ಸೆ, ಇದನ್ನು ಯುನಾನಿ ವೈದ್ಯ ಪದ್ಧತಿಯಲ್ಲಿ ಇಲಾಜ್ ಬಿತ್ ತದ್ಬೀರ್ ಎಂದು ಕರೆಯುವರು. ಯುನಾನಿ ವೈದ್ಯ ಪದ್ಧತಿಯು ಕೆಲವು ವಿಶಿಷ್ಟ ಪುನರ್ಚೈತನ್ಯ ಮತ್ತು ಶೋಧನ ವಿಧಾನಗಳನ್ನು ಒಳಗೊಂಡಿದೆ. ಈ ಚಿಕಿತ್ಸೆಗಳನ್ನು ರೆಜಿಮಿನಲ್ ಥೆರಪಿ ಎನ್ನಲಾಗುತ್ತದೆ. ಈ ಚಿಕಿತ್ಸೆಯು ನಮ್ಮ ಶರೀರದಲ್ಲಿನ ವಿಷವಸ್ತುಗಳನ್ನು ದೇಹದಿಂದ ಹೊರಹಾಕಲು ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಪೂರಕವಾಗಿದ್ದು ನಮ್ಮ ಶರೀರವನ್ನು ಶುದ್ಧಗೊಳಿಸುವುದಾಗಿದೆ. ಆರೋಗ್ಯವಂತರನ್ನು ಈ ಚಿಕಿತ್ಸೆಗೆ ಒಳಪಡಿಸಿದಾಗ ತಾರುಣ್ಯ ಅಥವಾ ಪುನರ್ಚೈತನ್ಯ ಪಡೆಯುವುದರೊಂದಿಗೆ ಹೆಚ್ಚು ಆರೋಗ್ಯವಂತರಾಗುತ್ತಾರೆ. ಇದು ಕೇವಲ ರೋಗ ವಾಸಿ ಮಾಡುವ ಚಿಕಿತ್ಸೆಯಷ್ಟೇ ಆಗಿರದೆ ರೋಗ ಬಾರದಂತೆ ತಡೆಗಟ್ಟಲು ಕೂಡ ಉಪಯೋಗಿಸಲಾಗುತ್ತದೆ. ಉತ್ತಮ ಆರೋಗ್ಯವು ಶರೀರದಲ್ಲಿನ ದೋಷಗಳು ಮತ್ತು ಶರೀರ ಕ್ರಿಯೆಗಳ ಸಮತೋಲನ ಸ್ಥಿತಿಯಿಂದ ಉಂಟಾಗುತ್ತದೆ ಎಂಬುದು ಯುನಾನಿ ವೈದ್ಯ ಪದ್ಧತಿಯ ಅಭಿಪ್ರಾಯ. ಪರಿಣಾಮದಲ್ಲಾಗಲಿ ಅಥವಾ ಗುಣದಲ್ಲಾಗಲಿ ಅಥವಾ ಒಟ್ಟಾಗಿ ದೋಷಗಳಲ್ಲಿನ ಅಸಮತೋಲನ ಸ್ಥಿತಿ ಉಂಟಾದಾಗ ಹಾಗೂ ಹಾನಿಗೊಳಗಾದಾಗ ಅಂಗ ಅಥವಾ ಅಂಗವ್ಯೂಹದ ಶಾರೀರಿಕ ಕ್ರಿಯೆಯಲ್ಲಿ ವ್ಯತ್ಯಯವಾಗಿ ರೋಗ ಕಾಣಿಸಿಕೊಳ್ಳುತ್ತದೆ. ಯುನಾನಿ ವೈದ್ಯ ಪದ್ಧತಿಯ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ 2 ವಿಧಾನಗಳನ್ನು ಕಾಣಬಹುದು. ಮೊದಲನೇದಾಗಿ, ಏರುಪೇರಾಗಿರುವ ಅಥವಾ ಅಸಾಮಾನ್ಯ ದೋಷಗಳನ್ನು ಸೂಕ್ತ ಸಮತೋಲನ ಆಹಾರ ಅಥವಾ ನೈಸರ್ಗಿಕ ಗಿಡಮೂಲಿಕೆ ಔಷಧಿಗಳಿಂದ ಶಮನಗೊಳಿಸುವುದು. ಎರಡನೆಯದಾಗಿ, ರೋಗ ಉಂಟುಮಾಡಬಹುದಾದ ದೇಹದಲ್ಲಿನ ಅಸಮತೋಲನಗೊಂಡ ಅಥವಾ ಉಲ್ಬಣಗೊಂಡ ದೋಷಗಳನ್ನು ಸೂಕ್ತ ಮಾರ್ಗದ ಮೂಲಕ ಹೊರಹಾಕುವುದು. ಕಾಯಿಲೆ ಉಂಟು ಮಾಡುವ ವಸ್ತು ರಕ್ತದಲ್ಲಿದ್ದಾಗ ಅದನ್ನು ರಕ್ತಸ್ರಾವಣ ಬ್ಲಡ್ ಲೆಟಿಂಗ್ ಕ್ರಿಯೆಗಳಾದ ಫಸದ್, ತಲೀಕ್, ಹಿಜಾಮತ್ ಬಿಲ್ ಶೂಟ್ನಿಂದ ಹೊರಹಾಕುವುದು. ಬೇಡದ ವಸ್ತು ಹೊಟ್ಟೆ ಅಥವಾ ಕರುಳಿನ ಭಾಗದಲ್ಲಿದ್ದಾಗ ಅದನ್ನು ವಮನ, ಮೃದು ವಿರೇಚನ ಮತ್ತು ತೀಕ್ಷ್ಣ ವಿರೇಚನಗಳ ಮೂಲಕ ಹೊರಹಾಕುವುದು. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಮುಖ್ಯವಾಗಿ ಬಳಸುವ ವಿಧಾನಗಳೆಂದರೆ, ಮೊದಲನೆಯ ವಿಧಾನ ಮುನ್ಸಿಸ್. ಮುನ್ಸಿಸ್ ಚಿಕಿತ್ಸೆಯು ದೇಹದೊಳಗಿನ ಅಂಗಗಳಲ್ಲಿ ಬಹಳ ಕಾಲದಿಂದ ಉಳಿದಿರುವ ಬೇಡದ ವಸ್ತುಗಳನ್ನು ಅಥವಾ ದೋಷಗಳನ್ನು ಉಲ್ಬಣಗೊಳಿಸಿ ಹೊರಹಾಕುವ ವಿಧಾನವಾಗಿದೆ. ಈ ಸ್ಥಿತಿಯಲ್ಲಿ ದೋಷಗಳು ಬಹಳ ಸ್ನಿಗ್ಧ ಮತ್ತು ತೀಕ್ಷ್ಣವಾಗಿರುವುದರಿಂದ ಕೇವಲ ಅಸ್ರ

0: ಶಸ್ತ್ರೃತ ಅಥವಾ ವಿರೇಚನ ವಮನಗಳಂತಹ ಚಿಕಿತ್ಸೆಯಿಂದ ಸುಲಭವಾಗಿ ಹೊರಹಾಕಲು ಸಾಧ್ಯವಿಲ್ಲದಿರುವುದರಿಂದ ಅದನ್ನು ನುಜ್ ಸ್ಥಿತಿಗೆ ತರಲಾಗುವುದು. ನುಜ್ ಎಂದರೆ ಉಲ್ಬಣವಾಗುವ ವ್ಯವಸ್ಥೆ. ದೋಷವು ತುಂಬಾ ಸ್ನಿಗ್ಧ ಮತ್ತು ತೀಕ್ಷ್ಣವಾಗಿದ್ದಲ್ಲಿ ಅದನ್ನು ತೆಳುಗೊಳಿಸಲಾಗುವುದು. ಇದರಿಂದ ದೋಷವು ಸುಲಭವಾಗಿ ಚಲಿಸುವಂತಾಗುತ್ತದೆ. ಇದನ್ನು ಸೂಕ್ತ ಸಂತುಲಿತ ಆಹಾರ ಮತ್ತು ಗಿಡಮೂಲಿಕೆ ಔಷಧಿಗಳಿಂದ ಮಾಡಲಾಗುವುದು. ಮುಂಜಿನ ಮುಖ್ಯವಾದ ಉಪಯೋಗಗಳೆಂದರೆ 7 ದಿನಗಳಿಗಿಂತ ಮೇಲ್ಪಟ್ಟ ತೀವ್ರತರ ರೋಗಗಳಲ್ಲಿ ಈ ಚಿಕಿತ್ಸೆಯನ್ನು ಬಳಸಬಹುದು. ಕಫದೋಷದಿಂದ ಉಂಟಾಗಿರುವ ರೋಗಗಳಲ್ಲಿ ವಿರೇಚನ ಚಿಕಿತ್ಸೆ ಮಾಡುವ ಮುನ್ನ ಮುಂಜಿ ಚಿಕಿತ್ಸೆಯನ್ನು ಬಳಸಲಾಗುತ್ತದೆ. 2ನೇ ವಿಧಾನ ಮುಸ್ಸಿಲ್. ಕರುಳಿನಲ್ಲಿರುವ ಬೇಡದ ವಿಷವಸ್ತುಗಳನ್ನು ಅಧೋಮಾರ್ಗದ ಮೂಲಕ ಹೊರಹಾಕುವುದರಿಂದ ದೇಹದಲ್ಲಿ ಸಂಗ್ರಹಿತ ವಿಷವಸ್ತುಗಳನ್ನು ಹೊರಹಾಕಿದಂತಾಗುವುದು. ಈ ಚಿಕಿತ್ಸೆಯನ್ನು ಮುಸ್ಸಿಲ್ ಎನ್ನುವರು. ಈ ಚಿಕಿತ್ಸೆಯ ಮುಖ್ಯ ಉಪಯೋಗಗಳೆಂದರೆ ಸಂಗ್ರಹಿತ ಕೆಟ್ಟ ದೋಷಗಳಿಂದ ಉಂಟಾದ ಕಾಯಿಲೆಗಳಲ್ಲಿ ಉಪಯುಕ್ತವಾಗಿದ್ದು ಬೇಡದ ವಸ್ತುಗಳನ್ನು ಮತ್ತು ಕೆಟ್ಟ ದೋಷಗಳನ್ನು ದೇಹದಿಂದ ಹೊರಹಾಕುತ್ತದೆ. ಇದು ಮಲಬದ್ಧತೆಯನ್ನು ನಿವಾರಿಸಿ ಹಸಿವನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ಅಂಗಗಳಲ್ಲಿ ನವಚೈತನ್ಯವನ್ನು ತುಂಬುತ್ತದೆ. 3ನೇ ವಿಧಾನ ದಲಕ್ ಅಂದರೆ ಮಸಾಜ್. ಕೈಯಿಂದ ಅಥವಾ ಒರಟು ಬಟ್ಟೆಯಂತಹ ವಸ್ತುಗಳಿಂದ ಎಣ್ಣೆಯನ್ನು ಬಳಸಿ ಅಥವಾ ಬಳಸದೆ ತಟ್ಟುವುದು, ಉಜ್ಜುವುದು, ನಾದುವುದು ಅಥವಾ ನೀಯುವುದರ ಮೂಲಕ ಒತ್ತಡ ಹಾಗೂ ಘರ್ಷಣೆಯನ್ನು ಉಂಟುಮಾಡಿ ಬಾಹ್ಯ ಮೃದು ಭಾಗಗಳಲ್ಲಿ ಚೇತನ ಉಂಟು ಮಾಡುವ ಕ್ರಿಯೆಯನ್ನು ಮಸಾಜ್ ಎನ್ನುವರು. ಯುನಾನಿ ವೈದ್ಯ ಪದ್ಧತಿ ವಿವಿಧ ಮಸಾಜ್ಗಳನ್ನು ವಿವರಿಸುತ್ತದೆ. ಉದಾಹರಣೆಗೆ ಕಠಿಣ ಮಸಾಜ್, ಮೃದು ಮಸಾಜ್, ದೀರ್ಘಕಾಲೀನ ಮಸಾಜ್, ಮಿತಕಾಲೀನ ಮಸಾಜ್, ವ್ಯಾಯಾಮ ಪೂರ್ವ ಮಸಾಜ್ ಮತ್ತು ವ್ಯಾಯಾಮ ನಂತರದ ಮಸಾಜ್. ಮಸಾಜ್ ಚಿಕಿತ್ಸೆಯು ರಕ್ತ ಪರಿಚಲನೆ, ರಸಪರಿಚಲನೆ, ಸ್ನಾಯು, ಮೂಳೆ ಮತ್ತು ನರವ್ಯೂಹ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಯುನಾನಿ ವೈದ್ಯ ಪದ್ಧತಿಯ ಚಿಕಿತ್ಸಾ ಕ್ರಮಗಳು ಈ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ನಾಗೇಶ್. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:10. ಇದೀಗ ಕೇಳಿ ಪ್ರಕಟಣೆಯನ್ನ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಕೇಳುಕರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 25/2026 ಬುಧವಾರ ಅಂದರೆ ನಾಳೆ 10:00-11:00. ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಭಾಗವಹಿಸುತ್ತಾರೆ ಸಿದ್ದಾರಾಮ್ ಮಾರಿಹಾಳ್, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ಇಲಾಖೆ ಚಿತ್ರದುರ್ಗ. ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ನಾಳೆ ಬೆಳಿಗ್ಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ 10:00-11:00 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ

0: ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರು OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಬಾಯಲ್ಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇಂದ್ರದ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನವನ್ನು ಯಶಸ್ವಿಗೊಳಿಸಿ ಉತ್ಪಾದಕತೆ ಹೆಚ್ಚಿಸಿ ರೈತ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಕೃಷಿ ಭಾಗ್ಯ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗಿದೆ. ಮಳೆ ಅನಿಶ್ಚಿತತೆ, ಹವಾಮಾನ ವೈಪರೀತ್ಯ ಹಾಗೂ ಬದಲಾಗುತ್ತಿರುವ ಬೆಳೆ ಮಾದರಿಗಳನ್ನು ಗಮನದಲ್ಲಿರಿಸಿ ಜಿಲ್ಲಾ ಮಟ್ಟದಲ್ಲಿ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಳೆ ಯೋಜನೆ ಮತ್ತು ಪರ್ಯಾಯ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಈ ತಿಂಗಳ 25ನೇ ತಾರೀಖಿನವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಮಾಹಿತಿ ನೀಡಿ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಹಾಗೂ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ ಎಂದರು. ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬಿ ಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು.

0: ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜನಮನ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಡಿ ಇಪೋತಿ ಖಾತೆ, ದರಖಾಸ್ತು ಪೋಡಿ, ಕಂದಾಯ ಗ್ರಾಮ ಹಕ್ಕುಪತ್ರಗಳು, ಪಿಂಚಣಿ ಸೇರಿದಂತೆ 1,52,492 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಆಡಳಿತ ಅವಧಿಯಲ್ಲಿ ರಾಜ್ಯದ ಕೃಷಿ ವೃದ್ಧಿ ದರ ಶೇಕಡ 17ರಷ್ಟಿತ್ತು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಈ ಕಾಲಾವಧಿಯಲ್ಲಿ ಶೇಕಡ 10.4ಕ್ಕೆ ಕುಸಿದಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಹೈನುಗಾರರಿಗೆ ಹಾಲು ಪ್ರೋತ್ಸಾಹ ಧನದ 700 ಕೋಟಿ ರೂಪಾಯಿ ಬಾಕಿ ಇದೆ, ಬಿತ್ತನೆ ಬೀಜಗಳ ಬೆಲೆ ಶೇಕಡ 60ರಷ್ಟು ಏರಿಕೆಯಾಗಿದೆ, ರೈತರು ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಸಂಗ್ರಹಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ.
1: ಮಿಷನ್ ಅಡಿಯಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ ಆಗ್ಲೇ 90% ಕೆಲಸ ಆಗೋಗಿದೆ. ಏನಂದ್ರೆ ಅಡಿಗೆ ಅದನ್ನ ನಾವು ಅಪ್ಲೋಡ್ ಮಾಡಿ ಡಿಜಿಟಲೈಸ್ ಮಾಡ್ಬೇಕು ಅಷ್ಟು ಮಾತ್ರ ಇದೆ. ಕ್ರೆಡಿಟ್ ಎಲ್ಲ ನಮ್ಮ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಇದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲ ಏನು ಸಿಬ್ಬಂದಿ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಹೋಗುತ್ತೆ. ಏನು ಶೇಖರಣೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದೆ. ಇವರು ಫಸ್ಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಂತರ ಹಸ್ತಪ್ರತಿ ಇರೋಂತ ಮನೆಗಳಲ್ಲಿ ಹೋಗಿ ಅವ್ರಿಗೆ ಮನ ಒಲಿಸಿ ಅದನ್ನೆಲ್ಲ ತಗೊಂಡ್ಬಂದು ಶೇಖರಣೆ ಮಾಡಿರೋದು ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್, ಸಣ್ಣ ವಿಷಯ ಅಲ್ಲ. ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲಬುರಗಿ ಜಿಲ್ಲೆ ಸೇಡಂ, ಜೇವರ್ಗಿ, ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ರಾಯಚೂರಿನಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಜಿಟಿಟಿಸಿ ಆರಂಭಿಸಲು 73 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿಯ I1A ಶಾಹಿ ಅತಿಥಿಗೃಹದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿ ಹೂಡಿಕೆಗೆ ಪ್ರಯತ್ನಿಸಲಾಗುತ್ತಿದೆ. ಬೆಂಗಳೂರಿನಾಚೆ 2ನೇ ಮತ್ತು 3ನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ ಎಂದರು. ನಿನ್ನೆ May 18ರಂದು ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಯಿತು. ಡಾ ಶಿವಾಜಿ ಜಾಧವ್ ತಮ್ಮ ನವೋದ್ಯಮದ ಮೂಲಕ

0: ಅತ್ಯಂತ ಕಡಿಮೆ ದರದ ಎಚ್ಐವಿ ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಮೂಲಕ ಮಹತ್ವದ ಸಂಶೋಧನೆ ಕೈಗೊಂಡಿದ್ದು, ವೈರಾಣು ರೋಗಗಳ ಪರೀಕ್ಷಾ ಕಿಟ್ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೈರಾಲಜಿ ಕಿಟ್ ಅನ್ನ ಕಾಸ್ಟ್ ಎಫೆಕ್ಟಿವ್ ಆರ್ಟಿಪಿಸಿಆರ್ ಕಿಟ್ ಅನ್ನ ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳುತ್ತಿತ್ತು, 3,000-4,000. ಇದೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ ಎಚ್ಐವಿ ಮತ್ತು ಅದರ್ ವೈರಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500-800 ರುಪೀಸ್ ಅಲ್ಲಿ ನೀವು ಮಾಡಬಹುದು. ಅಂಡ್ ಇಟ್ಸ್ ವೆರಿ ಹೈಲಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್ ಕಿಟ್. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪ್ರಕ್ರಿಯೆ ಇದೆ, ಇದನ್ನ ಬೇಗ ನಾವು ತರ್ತೇವೆ, ಯಾಕಂದ್ರೆ ಯುರೋಪಿಯನ್ ಎಲ್ಲ ಮಾರ್ಕೆಟ್ ಗೆ ಇಂಡಿಯಾ ಮತ್ತೆ ಎಲ್ಲಾ ಕಡೆ ಕಳಿಸ್ಬೇಕಂತ ಇದು ಮಾಡ್ತಾ ಇದೀವಿ. ಅದ್ರ ಜೊತೆನೆ ಎಚ್ಐವಿ ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ, ಯಾಕಂದ್ರೆ ಡ್ರಗ್ ರೆಸಿಸ್ಟೆನ್ಸಿ ಬಂದ್ರೆ ಎಚ್ಐವಿ ಡಯಾಗ್ನೋಸ್ ಆದ ತಕ್ಷಣ ಫಸ್ಟ್ ಲೈನ್ ಆಫ್ ಥೆರಪಿ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಆ ಟ್ರೀಟ್ಮೆಂಟ್ ಇಂದ ಇಷ್ಟೋ ಜನರಿಗೆ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಲ್ಲಿ ಫಸ್ಟ್ ನಾವು ಏನ್ ಮಾಡ್ತಿದೀವಿ, ಎಚ್ಐವಿ ಐಡೆಂಟಿಫಿಕೇಶನ್, ಡಯಾಗ್ನೋಸಿಸ್ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಮೇಲೆ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಕಿಟ್ ಅನ್ನ ಡೆವಲಪ್ ಮಾಡ್ತಾ ಇದೆ.
0: ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 83 ಪೋಸ್ಕೋ ಪ್ರಕರಣಗಳು ದಾಖಲಾಗಿದ್ದು, ಸಖಿ ಒನ್ ಸ್ಟಾಪ್ ಕೇಂದ್ರದ ಮೂಲಕ ಸೂಕ್ತ ದಾಖಲೆಗಳನ್ನು ಪಡೆದಿದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ಕೈಗೊಂಡಿರುವ ಅವರು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿ ಮಕ್ಕಳ ವಿಭಾಗ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭಿಸಿದೆ. 40 ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಒಟ್ಟು 514 ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಡಾ ಸಿದ್ದು ಹುಲ್ಲೋಳಿ ತಿಳಿಸಿದ್ದಾರೆ. ಈಗಾಗಲೇ ಶೇಕಡ 90% ಮತದಾರರ ಮ್ಯಾಪಿಂಗ್ ಹಾಗೂ ಪ್ರೊಜಿನಿ ಕಾರ್ಯ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ, ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 6:15:34. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕೇಳಿ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ.

ಆರಂಭದಲ್ಲಿ ಕೇಳೋಣ ದರಾ ಬೇಂದ್ರೆಯವರ ರಚನೆಯನ್ನ, ಬಂಗಾರ ನೀರ ಕಡಲಾಚೆಗೀಚೆ. ಈ ಭಾವಗೀತೆಯು ಹೊಸ ಆಸೆ, ಭರವಸೆ ಮತ್ತು ಸಾಹಸದ ಸಂಕೇತವಾಗಿದೆ. ಇದು ಜೀವನದಲ್ಲಿ ಹೊಸ ದಾರಿಗಳನ್ನ ಹುಡುಕುವ ಯುವ ಜನತೆಯನ್ನ ಉತ್ಸಾಹದಿಂದ ಸವಾಲುಗಳನ್ನ ಎದುರಿಸಲು ಪ್ರೇರೇಪಿಸುತ್ತೆ ಅಂತಾನೆ ಹೇಳ್ಬೋದು. ಈ ಗೀತೆಯನ್ನ ಹಾಡಿದ್ದಾರೆ ಸಿ ಅಶ್ವಥ್, ಎನ್ ಎಸ್ ಪ್ರಸಾದ್ ಮತ್ತು ಬಾಲಿ.

ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ಕಾರ್ಯಕ್ರಮದಲ್ಲಿ ನಿಮಗೆ ಕವಿತೆ ಬರೆಯುವ ಹವ್ಯಾಸವಿದ್ರೆ ನಿಮ್ಮ ಕವಿತೆಯನ್ನ ವಾಚಿಸಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
1: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
1: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಮುಂದಿನ ಭಾವಗೀತೆಯನ್ನ ಕೇಳೋಣ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಯನ್ನ, ಯಾವ ರಾಗಕ್ಕೋ ಅನ್ನುವ ಗೀತೆಯನ್ನ ಈ ಹಾಡಿನಲ್ಲಿ ಮಾನವನ ಬದುಕಿನ ನಿಗೂಢತೆ ಮತ್ತು ಅನಿಶ್ಚಿತೆಯನ್ನ ಸುಂದರವಾಗಿ ಚಿತ್ರಿಸಲಾಗಿದೆ. ಜೀವನ ಎಂಬುದು ಒಂದು ಅರಿಯದ ರಾಗದಂತೆ, ನಮಗೆ ತಿಳಿಯದ ತಾಳಕ್ಕೆ ತಕ್ಕಂತೆ ನಾವು ಕುಣಿಯುತ್ತಿದ್ದೇವೆ ಎಂಬುದು ಈ ಗೀತೆಯ ಆಶಯವಾಗಿದೆ. ಈ ಗೀತೆಯನ್ನ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಅವರು. ಇದು ಇವರು ಹಾಡಿರುವಂತಹ ಜನಪ್ರಿಯ ಗೀತೆಯಾಗಿದೆ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ನಮ್ಮ ನಿಲಯದಿಂದ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ ವಿನೂತನ

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. 102.6 ಕಂಪನಾಂಕಗಳಲ್ಲಿ ಈಗ ಸಮಯ 7:30:35 ಇದೀಗ ಕೇಳಿ ಸೇವಾ ಮಾಹಿತಿ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ, ನಮ್ಮ ಹೊಣೆಗಾರಿಕೆ.
0: ಕೇಳುಗರೆ ಗಮನಿಸಿ, ಚಿತ್ರದುರ್ಗ ನಗರದಲ್ಲಿ 19 ಅಂದರೆ ಇಂದು ಬೆಳಗ್ಗೆ 10:00 ಸಂಜೆ 6:00 ವಿದ್ಯುತ್ ವ್ಯತ್ಯಯವಾಗಲಿದೆ. ಸ್ಥಳಗಳು ಬ್ಯಾಂಕ್ ಕಾಲೋನಿ, ಶ್ರೀಶೈಲ ಬಡಾವಣೆ, ವೆಂಕಟಾದ್ರಿ ಬಡಾವಣೆ, ಸರೋಜಬಾಯಿ ಕಲ್ಯಾಣ ಮಂಟಪ, ಬನಶಂಕರಿ ಬಡಾವಣೆ, ಬಸವೇಶ್ವರ ಆಸ್ಪತ್ರೆ, ಚಿತ್ರ ಡಾನ್ ಬಾಸ್ಕೋ ಪದವಿ ಪೂರ್ವ ಕಾಲೇಜು, ಶ್ರೀರಾಮ ಕಲ್ಯಾಣ ಮಂಟಪ, ವೆಂಕಟೇಶ್ವರ ಬಡಾವಣೆ, ಸಾಯಿ ಸಿಟಿ, ಎಸ್ವಿ ನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಬೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಚಿತ್ರದುರ್ಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖಾ ವ್ಯಾಪ್ತಿಯ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಪ್ರಥಮ ಪಿಯುಸಿ ಪ್ರವೇಶದ ಅವಧಿಯನ್ನು 22 ವಿಸ್ತರಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲೆಗಳು ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಸೇವಾ ಸಿಂಧು ವೆಬ್ಸೈಟ್ https.dom.karnataka.gov.in ನಲ್ಲಿ ಅರ್ಜಿ ಸಲ್ಲಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

5/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಈ ವಿಷಯದ ಕುರಿತು ಮಾತನಾಡುತ್ತಾರೆ ಸಿದ್ದರಾಮ್ ಮಾರಿಹಾಳ್ ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಚಿತ್ರದುರ್ಗ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು ಹೀಗಿದೆ 9448640273 ಮತ್ತೊಂದು ಸಂಖ್ಯೆ 9141970272 ಸ್ಥಿರ ದೂರವಾಣಿ ಸಂಖ್ಯೆ 295649 ಎಸ್ಟಿಡಿ ಕ್ರಮಾಂಕ 08194 ತಪ್ಪದೇ ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಳೆ ಬೆಳಗ್ಗೆ 10:00 to 11:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ.

ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಫುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ನಿಯೋಜಿತ ದಾಳಿ ತಡೆ ಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇ ಆಫ್ ಪ್ರವೇಶ. ವಾರ್ತೆಗಳ ವಿವರ. ವಿದೇಶಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಓಸ್ಲಾದಲ್ಲಿ ನಿನ್ನೆ ನಡೆದ ಭಾರತ ನಾರ್ವೆ ವ್ಯಾಪಾರ ಮತ್ತು ಸಂಶೋಧನಾ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜಕುಮಾರ ಹಾಕಾನ್ ಮತ್ತು ನಾರ್ವೆಯ ಪ್ರಧಾನಿ ಜೋನಾಸ್ ಸ್ಟೋರ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಟಿಇಪಿಎ ಜಾರಿಗೆ ಬಂದ ತರುವಾಯ ದ್ವಿಪಕ್ಷೀಯ ವಾಣಿಜ್ಯ ಮತ್ತು ಹೂಡಿಕೆಯ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಟಿಇಪಿಎಯ ಅಡಿಯಲ್ಲಿ 100 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯ ಗುರಿಯನ್ನು ಸಾಧಿಸಲು ಮತ್ತು ಅದರ ಪರಿಣಾಮವಾಗಿ ಭಾರತದಲ್ಲಿ 1 ದಶಲಕ್ಷ ಉದ್ಯೋಗಗಳ ಸೃಷ್ಟಿಗೆ ಎರಡೂ ಕಡೆಯ ಪಾಲುದಾರರು ಪ್ರಯತ್ನಗಳನ್ನು ಮಾಡಬೇಕು ಎಂದು ಅವರು ಒತ್ತಿ ಹೇಳಿದರು. ಭಾರತದ ಬಲವಾದ ಬೆಳವಣಿಗೆಯ ಪಥ, ಜನಸಂಖ್ಯಾ ಲಾಭಾಂಶ, ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಯುವಕರು, ದೃಢವಾದ ವ್ಯಾಪಾರ ಅಭ್ಯಾಸಗಳು, ಹೂಡಿಕೆದಾರ ಸ್ನೇಹಿ ನಿಯಂತ್ರಕ ಚೌಕಟ್ಟು ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯ ಮನೋಭಾವವನ್ನು ಅವರು ಬಿಂಬಿಸಿದರು. ನೀಲಿ ಆರ್ಥಿಕತೆ, ಹಡಗು ನಿರ್ಮಾಣ, ಹಸಿರು ಪರಿವರ್ತನೆ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ತಂತ್ರಜ್ಞಾನ, ನಿರ್ಣಾಯಕ ಖನಿಜಗಳು ಮತ್ತು ನವೋದ್ಯಮಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಭಾರತದಲ್ಲಿ ವಿಪುಲ ಅವಕಾಶಗಳಿವೆ ಎಂದು ನಾರ್ವೆ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಟ್ಟರು. ದೇಶದ ಪ್ರಮಾಣ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳು, ಹವಾಮಾನ ಬದ್ಧತೆಗಳು ಮತ್ತು ನವೀಕರಿಸಬಹುದಾದ ಇಂಧನ, ಗ್ರಿಡ್ ಮೂಲಸೌಕರ್ಯ, ಹಸಿರು ಹೈಡ್ರೋಜನ್ ಮತ್ತು ಶುದ್ಧ ಇಂಧನದಲ್ಲಿ ತ್ವರಿತ ವಿಸ್ತರಣೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಮಹತ್ವಾಕಾಂಕ್ಷೆಯ ಹಸಿರು ಪರಿವರ್ತನೆಯ ಕಾರ್ಯಸೂಚಿಯನ್ನು ಒತ್ತಿ ಹೇಳಿದರು. ಶುದ್ಧ ಇಂಧನ ಹೂಡಿಕೆಗಳು ಕಡಲ ವಲಯದ ಡಿಕಾರ್ಬೋನೈಸೇಷನ್, ಸಾಗರ ಸುಸ್ಥಿರತೆ ಮತ್ತು ಹವಾಮಾನ ಹಣಕಾಸು ಕ್ಷೇತ್ರದಲ್ಲಿ ನಾರ್ವೆಯ ಜಾಗತಿಕ ನಾಯಕತ್ವವನ್ನು ಅವರು ಶ್ಲಾಘಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಹನೋಯ್ನಲ್ಲಿ ನಿನ್ನೆ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತವು ಮೊದಲು ಬಳಸದಿರುವ ನೀತಿಗೆ ಬದ್ಧವಾಗಿದ್ದರೂ ಪರಮಾಣು ಬ್ಲಾಕ್ಮೇಲ್ಗೆ ಮಣಿಯುವುದಿಲ್ಲ ಮತ್ತು ಯಾವುದೇ ಶತ್ರುಗಳ ದುಸ್ಸಾಹಸಕ್ಕೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ಧವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯಿಂದಾಗಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಸ್ಥಾನಮಾನವನ್ನು ಅವರು ಬಿಂಬಿಸಿದರು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತವು ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ಒತ್ತಿ ಹೇಳಿದ ಸಚಿವರು, ಇದು ಕೇವಲ ತಾಂತ್ರಿಕ ಪ್ರಗತಿಯ ಕಥೆಯಲ್ಲ, ನವಭಾರತದ ಕಥೆಯೂ ಆಗಿದೆ ಎಂದು ಅವರು ಹೇಳಿದರು.

0: ಜಾಗತಿಕ ಶಾಂತಿ ಹಂಚಿಕೆಯ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರರಾಗಲು ಸಚಿವರು ಅಂತಾರಾಷ್ಟ್ರೀಯ ಸಮುದಾಯವನ್ನು ಆಹ್ವಾನಿಸಿದರು. ಹಾಗೆಯೇ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಭಾರತೀಯ ವಲಸಿಗರನ್ನು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಔಪಚಾರಿಕ ಅನುಮತಿ ನೀಡಿದೆ. ಅಖ್ತರ್ ಅಲಿ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಇತರರ ಪ್ರಕರಣದಲ್ಲಿ 2024 ಆಗಸ್ಟ್ 23 ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಆದೇಶದ ನಂತರ ಈ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ಘಟಕವು 2024 ಆಗಸ್ಟ್ 24 ನಿಯಮಿತ ಪ್ರಕರಣವನ್ನು ದಾಖಲಿಸಿತ್ತು. ಸಂದೀಪ್ ಘೋಷ್ ಮತ್ತು ಇತರ 3 ಸಂಸ್ಥೆಗಳನ್ನು ಒಳಗೊಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಖರೀದಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂದು ತನಿಖೆ ನಡೆಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕತಾರ್, ಸೌದಿ ಅರೇಬಿಯಾ ಮತ್ತು UAE ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆ ಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕತಾರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಮತ್ತು UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೀದ್ ಅಲ್ ನಹ್ಯಾನಿ ಅವರು ಮಂಗಳವಾರ ನಿಗದಿಯಾಗಿದ್ದ ದಾಳಿಯನ್ನು ಮುಂದೂಡುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ್ಯಂತ ದೇಶಗಳಿಗೆ ಸ್ವೀಕಾರಾರ್ಹವಾದ ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಸ್ತಾವಿತ ಒಪ್ಪಂದವು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದರು. ಆದಾಗ್ಯೂ ಮಾತುಕತೆಗಳು ವಿಫಲವಾದರೆ ಅಲ್ಪಾವಧಿಯಲ್ಲಿ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಲು US ಮಿಲಿಟರಿ ಸಿದ್ಧವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಅಗತ್ಯವಿದ್ದರೆ ತಕ್ಷಣದ ಕ್ರಮಕ್ಕೆ ಸಿದ್ಧರಾಗಿರುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಎಕ್ಸೆತ್, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಡೇನಿಯಲ್ ಕೇನ್ ಮತ್ತು US ಮಿಲಿಟರಿಗೆ ಸೂಚನೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ 2ನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಸಚಿವಾಲಯವು ಏಕಕಾಲದಲ್ಲಿ ಕರಡು ರಾಷ್ಟೀಯ ಜಲ ಮೆಟ್ರೋ ನೀತಿ 2026 ಅಂತರ ಸಚಿವಾಲಯ ಸಮಾಲೋಚನೆಗಳಿಗಾಗಿ ವಿತರಿಸಿದೆ. ಇದು ನಗರ ಜಲ ಸಾರಿಗೆಗಾಗಿ ರಾಷ್ಟೀಯ ಚೌಕಟ್ಟನ್ನು ಔಪಚಾರಿಕಗೊಳಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ. ಉದ್ದೇಶಿತ ಜಾರಿ ಒಳನಾಡು ಜಲಮಾರ್ಗಗಳನ್ನು ದಕ್ಷ, ಸುಸ್ಥಿರ ಮತ್ತು ಆಧುನಿಕ ಸಾರ್ವಜನಿಕ ಸಾರಿಗೆ ಕಾರಿಡಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ

0: ಸಿಟಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿತು. ಈ ಮೂಲಕ ಪ್ಲೇಆಫ್ಗೆ ಅರ್ಹತೆ ಪಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 180 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಸನ್ರೈಸರ್ ಹೈದರಾಬಾದ್ ತಂಡವು ಇಶಾನ್ ಕಿಶೋರ್ ಅವರ 70 ರನ್ಗಳ ಸಹಾಯದಿಂದ 19 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವು 16 ಅಂಕಗಳನ್ನು ಹೊಂದಿದ್ದು ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಈಗಾಗಲೇ ಪ್ಲೇಆಫ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಉಳಿದಿರುವ ಒಂದು ಸ್ಥಾನಕ್ಕಾಗಿ 5 ತಂಡಗಳಿಂದ ಪೈಪೋಟಿ ಏರ್ಪಟ್ಟಿದೆ. ಜೈಪುರದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಮಹಾರಾಷ್ಟ್ರದ ರಾಜ್ಯಪಾಲರಾದ ಜಿಷ್ಣು ದೇವ್ ವರ್ಮಾ ನಿನ್ನೆ ಮುಂಬೈನ ಪಿಎಲ್ ದೇಶಪಾಂಡೆ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿದ್ದ ಮರಗೆಲಸದ ಪ್ರದರ್ಶನಕ್ಕೆ ಭೇಟಿ ನೀಡಿದರು. ಈ ಪ್ರದರ್ಶನದಲ್ಲಿ ಶಂಕರ್ ಬಾಬಾ ಪಾಪಲ್ಕರ್ ಅವರು ನಡೆಸುತ್ತಿರುವ ಆಶ್ರಯಧಾಮದಲ್ಲಿ ವಾಸಿಸುತ್ತಿರುವ ವಿಶೇಷಚೇತನ ಯುವ ಕಲಾವಿದರು ರಚಿಸಿದ ಅತ್ಯಂತ ಜಿಜ್ಞಾಸೆಯ ಮರದ ಶಿಲ್ಪಗಳು ಮತ್ತು ಕಲಾತ್ಮಕ ಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ಯೋಜಿತ ದಾಳಿ ತಡೆಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ 7:45:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಆತ್ಮೀಯ ಕೇಳುಗರೆ, ನಾನು ಡಾ ಸುನಿತಾ ಟಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಾಳೇನಹಳ್ಳಿ, ಚಿತ್ರದುರ್ಗ ಜಿಲ್ಲೆಯ ವೈದ್ಯಾಧಿಕಾರಿ. ತ್ವಚೆಯ ಆರೋಗ್ಯಕ್ಕೆ ವರ್ಣಮೂಲಿಕೆಗಳು. ನಾವು ನೋಡಲು ಸುಂದರವಾಗಿರಬೇಕು, ಕಾಂತಿಯುತ ತ್ವಚೆಯನ್ನು ಹೊಂದಿರಬೇಕು ಅನ್ನೋ ಆಸೆ ಬಹುತೇಕರಿಗೆ ಇರುತ್ತೆ. ಕೆಲವೊಬ್ಬರು ಸ್ವಾಭಾವಿಕವಾಗಿ ಕಾಂತಿಯುತ ತ್ವಚೆಯನ್ನು ಹೊಂದಿದ್ರೆ ಇನ್ನೂ ಕೆಲವರು ಸೌಂದರ್ಯ ವರ್ಧಕಗಳ ಮೊರೆ ಹೋಗುವುದನ್ನು ನೋಡಬಹುದು. ಆಯುರ್ವೇದ ವಿಜ್ಞಾನದ ಪ್ರವರ್ತಕರಾದ ಮಹರ್ಷಿ ಚರಕರು ತ್ವಚೆಯ ಕಾಂತಿಯನ್ನು ವೃದ್ಧಿಸುವ ಔಷಧೀಯ ಸಸ್ಯಗಳನ್ನು ಒಂದೆಡೆ ವಿವರಿಸಿ ಅವುಗಳಿಗೆ ವರ್ಣಗಣ ದ್ರವ್ಯಗಳೆಂದು ಹೇಳಿದ್ದಾರೆ. ವರ್ಣ ಎಂದರೆ ತ್ವಚೆಗೆ ಗೌರವರ್ಣ ಹಾಗೂ ಕಾಂತಿ ನೀಡುವ ಔಷಧಿಗಳು ಎಂದರ್ಥ. ಈ ದಿನ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ದ್ರವ್ಯಗಳನ್ನು ಆಂತರಿಕವಾಗಿ ಸೇವಿಸಿದರೆ ಅಥವಾ ಬಾಹ್ಯವಾಗಿ ಲೇಪನವಾಗಿ ಬಳಸಿದಾಗ ನಾವು ಇವುಗಳ ಪ್ರಭಾವವನ್ನು ಕಾಣಬಹುದಾಗಿದೆ. ಇವುಗಳಲ್ಲಿ ಹೆಚ್ಚಿನವು ರಕ್ತವನ್ನು ಶುದ್ಧೀಕರಿಸಿ ತ್ವಚೆಯ ಬಣ್ಣಕ್ಕೆ ಕಾರಣವಾದ ಭ್ರಾಜಕ ಪಿತ್ತ ಎಂಬ ಅಂಶವನ್ನು ಉತ್ತೇಜಿಸುತ್ತದೆ. ಇದರಿಂದ ತ್ವಚೆಯ ಬಣ್ಣ ಹಾಗೂ ಕಾಂತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಗಮನಿಸಬಹುದಾಗಿದೆ. ಚರಕ ಮಹಾಮುನಿಗಳು ಚರ್ಮಕ್ಕೆ ಕಾಂತಿ ನೀಡುವ ಶ್ರೇಷ್ಠ 10 ಗಿಡಮೂಲಿಕೆಗಳನ್ನು ಒಂದು ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾರೆ. ಚಂದನ ತುಂಗ ಪದ್ಮಕೋಶಿರ ಮಧುಕ ಮಂಜಿಷ್ಟ ಸಾರೀವ ಪಯ್ಯಸ್ಯ ಸೀತಾ ಲತಾ ಇತಿ ದಶೇಮಾನಿ ವರ್ಣಾನಿ ಭವಂತಿ. ಈ 10 ಮೂಲಿಕೆಗಳನ್ನು ವರ್ಣಗಣ ಎಂದು ವಿವರಿಸಿದ್ದಾರೆ. ಈಗ ಇವುಗಳಲ್ಲಿ ಸಾಮಾನ್ಯವಾಗಿ ಸಿಗುವ ಕೆಲವು ಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಚಂದನ ಅಥವಾ ಶ್ರೀಗಂಧ. ಇದರ ಉಪಯುಕ್ತ ಭಾಗವು ಕಾಂಡವಾಗಿದೆ. ಇದು ದೇಹಕ್ಕೆ ತಂಪು, ಬೆವರಿನ ದುರ್ಗಂಧವನ್ನು ದೂರ ಮಾಡುತ್ತದೆ, ಹಾಗೆಯೇ ತ್ವಚೆಯ ಕಾಂತಿಯನ್ನು ವೃದ್ಧಿಸುತ್ತೆ. 3-4 ಗ್ರಾಂ ಗಂಧದ ಚೂರ್ಣ ಅಂದರೆ ಪುಡಿಯನ್ನು 2 ಲೋಟ ನೀರಿನಲ್ಲಿ ಹಾಕಿ 1/2 ಲೋಟ ಆಗುವವರೆಗೂ ಕುದಿಸಿ ಕಷಾಯ ತಯಾರಿಸಿ ಈ ಕಷಾಯವನ್ನು ದಿನಕ್ಕೆ 3 ಬಾರಿಯಂತೆ 20 ml ಸೇವಿಸಬೇಕು. 5-10 ಹನಿ ಗಂಧದ ಎಣ್ಣೆಯನ್ನು ತ್ವಚೆಗೆ ನಿಯಮಿತವಾಗಿ ಹಚ್ಚುವುದರಿಂದ ಕಾಂತಿ ಹೆಚ್ಚುತ್ತದೆ. ನಂತರ ತುಂಗ, ಕನ್ನಡದಲ್ಲಿ ಸುರಹೊನ್ನೆ ಅಂತ ಕರೀತಾರೆ. ಇದರ ತೊಗಟೆ, ಅಂಟು, ಎಲೆ ಹಾಗೂ ಬೀಜದ ಎಣ್ಣೆಯಲ್ಲಿ ಔಷಧೀಯ ಗುಣವನ್ನು ಹಾಗೂ ನಂಜು ನಿವಾರಕ ಗುಣವನ್ನು ಹೊಂದಿದ್ದು ಬೀಜದ ಎಣ್ಣೆಯು ಚರ್ಮದ ಕಲೆ ಮತ್ತು ಗಾಯಗಳಲ್ಲಿ ಉಪಯುಕ್ತ. ಉಶಿರ, ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಲಾವಂಚದ ಬೇರು

0: ಎಂದು ಕರೆಯುತ್ತಾರೆ. ಇದೊಂದು ಬಗೆಯ ಹುಲ್ಲಾಗಿದ್ದು ಬೇರಿನಲ್ಲಿ ಔಷಧೀಯ ಗುಣಗಳಿವೆ. ಇದು ದೇಹಕ್ಕೆ ತಂಪು ಹಾಗೂ ಮೂತ್ರವನ್ನು ಸರಾಗವಾಗಿ ಹೊರಹಾಕುವ ಗುಣವನ್ನು ಹೊಂದಿದೆ. ರಕ್ತವನ್ನು ಶುದ್ಧೀಕರಿಸಿ ತ್ವಚೆಯನ್ನು ಮೃದುಗೊಳಿಸುವುದು ಹಾಗೂ ತ್ವಚೆಯನ್ನು ಪುನಶ್ಚೇತನಗೊಳಿಸುವುದು. 1-3 ಗ್ರಾಂ ಬೇರಿನ ಪುಡಿಯನ್ನು ಜೇನುತುಪ್ಪದಲ್ಲಿ ಅಥವಾ ನೀರಿನಲ್ಲಿ ಬೆರೆಸಿ ಸೇವನೆ ಮಾಡುವುದು ಉಪಯುಕ್ತ. ಎಷ್ಟಿ ಮಧು, ಇದನ್ನು ಜ್ಯೇಷ್ಠ ಮಧು ಎಂದು ಆಡುಭಾಷೆಯಲ್ಲಿ ಕರೆಯುತ್ತಾರೆ. ಬೇರು ಮತ್ತು ಕಾಂಡದಲ್ಲಿ ಔಷಧೀಯ ಗುಣಗಳಿವೆ. ಇದು ದೇಹದ ಕಫವನ್ನು ನಿವಾರಿಸುತ್ತದೆ, ಚರ್ಮದ ಜೀವಕೋಶಗಳನ್ನು ಪುನರುಜ್ಜೀವನಗೊಳಿಸುವ ಹಾಗೂ ಮೈಬಣ್ಣ ವರ್ಧಕ ಗುಣಗಳನ್ನು ಹೊಂದಿದೆ. ಮಂಜಿಷ್ಠ, ಆಡುಭಾಷೆಯಲ್ಲಿ ಮಂಜಿಟ್ಟೆ ಬಳ್ಳಿ ಅಥವಾ ಗಂಡುಗರುಗ ಎಂದು ಕರೆಯುತ್ತಾರೆ. ಸಂಪೂರ್ಣ ಸಸ್ಯದಲ್ಲಿ ಔಷಧೀಯ ಗುಣಗಳಿವೆ. ಮಂಜಿಷ್ಠದ ಚೂರ್ಣದ ಲೇಪನ ಹಾಗೂ ಕಷಾಯವನ್ನು ಬಳಸುವುದರಿಂದ ರಕ್ತ ಶುದ್ಧೀಕರಣಗೊಳ್ಳುತ್ತದೆ. ಮೈಬಣ್ಣ ವರ್ಧಕ, ಬೇಸಿಗೆಯಲ್ಲಿ ಆಗುವ ಬೆವರುಸಾಲೆ ಹಾಗೂ ದೇಹದ ಉಷ್ಣತೆ ಕಡಿಮೆ ಮಾಡುವಲ್ಲಿ ಸಹಕಾರಿ. ಸಾರಿವ, ಇದನ್ನ ಕನ್ನಡದಲ್ಲಿ ಸೊಗದೆ ಬೇರು ಅಂತ ಕರಿತೀವಿ. ಇದರ ಬೇರಿನಲ್ಲಿ ಔಷಧೀಯ ಗುಣಗಳಿವೆ. ಇದು ಕೂಡ ದೇಹಕ್ಕೆ ತಂಪು, ಚರ್ಮವನ್ನು ಮೃದುಗೊಳಿಸಿ ಮೈಬಣ್ಣವನ್ನು ವೃದ್ಧಿಸುತ್ತದೆ. ಕಷಾಯ ಸೇವನೆ ಹಾಗೂ ಲೇಪನ ರೂಪದಲ್ಲಿ ಬಳಸಬಹುದಾಗಿದೆ. ಸೊಗದೆ ಬೇರಿನ ಜ್ಯೂಸ್ ಮಾಡಿ ಬೇಸಿಗೆಯಲ್ಲಿ ಕುಡಿಯುವುದರಿಂದ ದೇಹವು ತಂಪು ಆಗುತ್ತದೆ. 1 ಲೀಟರ್ ನೀರಿಗೆ 100 ಗ್ರಾಂ ಸಾರಿವವನ್ನು ಬೆರೆಸಿ 1/2 ಲೀಟರ್ ಆಗುವವರೆಗೂ ಕುದಿಸಿ ಸೋಸಿದ ನಂತರ 400 ಗ್ರಾಂ ಬೆಲ್ಲ ಅಥವಾ ಸಕ್ಕರೆಯನ್ನು ಬೆರೆಸಿ ಪಾಕವಾಗುವ ತನಕ ಕುದಿಸಬೇಕು. ಇದನ್ನು 3-4 ತಿಂಗಳವರೆಗೂ ಶೇಖರಿಸಿ ಇಡಬಹುದು. ಅವಶ್ಯಕತೆ ಇದ್ದಾಗ 1/2 ಲೋಟ ಸಿರಪ್ಗೆ 1/2 ಲೋಟ ನೀರನ್ನು ಬೆರೆಸಿ ಕುಡಿಯಬಹುದು. ಪಯಸ್ಯ ಅಥವಾ ವಿದಾರಿಕಂದ, ಇದನ್ನು ಕನ್ನಡದಲ್ಲಿ ನೆಲಗುಂಬಳ ಅಂತ ಕರೀತಾರೆ. ಇದರ ಗಡ್ಡೆಯಲ್ಲಿ ಚರ್ಮಕ್ಕೆ ಕಾಂತಿ ಕೊಡುವಂತಹ ಗುಣಗಳಿವೆ. ಒಟ್ಟಾರೆಯಾಗಿ ವರ್ಣಗುಂಪಿನ ಔಷಧಿಗಳು ಹೆಚ್ಚಾಗಿ ಕಹಿ ರುಚಿಯನ್ನು ಹೊಂದಿದ್ದು ಇವು ದೇಹಕ್ಕೆ ತಂಪು, ರಕ್ತವನ್ನು ಶುದ್ಧೀಕರಿಸುತ್ತದೆ, ತುರಿಕೆ ಉರಿ ಕಡಿಮೆ ಮಾಡುವುದಲ್ಲದೆ ಕಲೆಗಳನ್ನು ನಿವಾರಿಸುವಲ್ಲಿ ತುಂಬಾ ಉಪಯುಕ್ತ. ಹಾಗಾಗಿ ಮೊಡವೆ, ಬಂಗು, ಸುಟ್ಟ ಕಲೆಗಳು, ಶಸ್ತ್ರಚಿಕಿತ್ಸೆಯ ನಂತರದ ಗುರುತು, ಗುಳ್ಳೆ ಅಥವಾ ಹುಣ್ಣು, ಈ ಎಲ್ಲಾ ಸಂದರ್ಭಗಳಲ್ಲಿ ಇವುಗಳನ್ನು ಬಳಸಬಹುದು. ಚಂದನಾಸವ, ಉಶಿರಾಸವ, ಮಂಜಿಷ್ಠಾದಿ ಕಷಾಯ, ದಶಾಂಗಲೇಪ, ವರ್ಣೀಯ ಲೇಪ, ಸಾರಿವಾದ್ಯಾಸವ, ಎಷ್ಟಿಮದು ತೈಲ, ಹೀಗೆ ಹಲವಾರು ರೂಪದಲ್ಲಿ ಸಿರಪ್ ಕ್ರೀಮ್ಗಳಲ್ಲಿ ಈ ವರ್ಣ ಔಷಧಿಗಳು ಲಭ್ಯವಿದ್ದು ರೋಗಿಗಳು ಅವರವರ ಲಕ್ಷಣಕ್ಕೆ ಅನುಸಾರವಾಗಿ ಸಮೀಪದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಮೇರೆಗೆ ಬಳಸಬಹುದಾಗಿದೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಈಕಾ ಸ್ಟುಡಿಯೋ ಸಮಯ ಆಗಿದೆ 7:51:27. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭ ಆಯ್ತು. ಪ್ರಶ್ನೆಗಾಗಿ ಕಾಯ್ತಾ ಇದ್ದೀರಾ ಅಲ್ವಾ? ಹಾಗಾದ್ರೆ ಕೇಳುಗರೆ, ನಿಮಗಾಗಿ ಪ್ರಶ್ನೆಯೊಂದು ಹೀಗಿದೆ. ಬಂಗಾರ ಬಣ್ಣದ ಮರಳು, ಬಿಳಿಯ ಬಣ್ಣದ ಮತ್ತು ಕಪ್ಪು ಮರಳಿನ ಈ 3 ಬೀಚ್ಗಳು ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿದೆ? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ. ಬಂಗಾರ ಬಣ್ಣದ ಮರಳು, ಬಿಳಿಯ ಬಣ್ಣದ ಮತ್ತು ಕಪ್ಪು ಬಣ್ಣದ ಮರಳಿನ ಈ 3 ಬೀಚ್ಗಳು ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿದೆ? ತಮ್ಮ ಉತ್ತರಗಳ ಸಂದೇಶಗಳನ್ನ ನಮ್ಮ ನಿಲಯದ ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640773 ಈ ಸಂಖ್ಯೆಗೆ 2 ಹಾಡಿನ ಕಾಲಾವಕಾಶದ ಒಳಗೆ ತಮ್ಮ ಸಂದೇಶಗಳನ್ನ ಕಳಿಸಬಹುದು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ 2 ಕನಸು ಚಿತ್ರದ ಗೀತೆಯನ್ನ. ರಾಘವೇಂದ್ರ ಸ್ವಾಮಿಯವರ ಸಾಹಿತ್ಯರು ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಅವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ವಿಜಯ ನರಸಿಂಹ ಅವರದು, ಸಂಗೀತ ಎಂ ರಂಗರಾವ್.

0: ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಓಕೆ ಕೇಳುಕರೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳಿದ್ದೆ. ಅದೇನಂದ್ರೆ ಬಂಗಾರ ಬಣ್ಣದ ಮರಳು, ಬಿಳಿಯ ಬಣ್ಣದ ಮತ್ತು ಕಪ್ಪು ಮರಳಿನ ಈ ಮೂರು ಬೀಚ್ಗಳು ನಮ್ಮ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿದೆ. ಹಾಗಾದರೆ ಆ ಜಿಲ್ಲೆ ಯಾವುದು ಅಂತ ನಮ್ಮ ಸಾಕಷ್ಟು ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಮೊದಲಿಗೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಓಕೆ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನೇತ್ರಾ ನಟ್ರಾ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹೆಚ್ ಸತೀಶ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ ಮತ್ತೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಹರಿಹರದಿಂದ ಸುರೇಶ್ ಬೆಣ್ಣೆಯವರು, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಗೋನೂರು ಬೊಮ್ಮೇನಹಳ್ಳಿಯಿಂದ ಜಗದೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಳಿನಿ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕು ವಿಜಯನಗರದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ, ಚಿತ್ರದುರ್ಗದ ದಯಾನಂದ್ ಡಾಕ್ಟರ್ ರವಿ, ಹಾಗೆ ಅಕುಲ್ ಮಹೇಶ್ ಚಂದ್ರ ಬಿವಿ ಕೆಎಸ್ ಲೋಡ್ ಚಿತ್ರದುರ್ಗದಿಂದ, ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ, ಇನ್ನು ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹೊಳಲ್ಕೆರೆ ರೋಡಿಂದ, ಇನ್ನು ಪೂರ್ಣಿಮಾ ಮಾಂತೇಶ್ ಅನುರಾಗ್ ಕನುಮಪ್ಪ ಲೇಔಟಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗದಿಂದ, ರವಿಕುಮಾರ್ ನಾಯ್ಕ ಎಂಎಚ್ಕೆ ಮೇಟಿಕುರ್ಕೆ ಹಿರಿಯೂರಿನಿಂದ, ಮೇನಕಾ ಉಮೇಶ್ ಅವರು ವಿಜ್ಞಾನ ಶಿಕ್ಷಕರು ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಇವರು ಸಂದೇಶವನ್ನು ಕಳಿಸಿದ್ದಾರೆ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ಹಂಪಸಾರ ತಾಲೂಕು ಹಂಪಸಾಗರದಿಂದ,

ವಾಣಿಶ್ರೀ ಅಶ್ವಥ್ರಾವ್ ಅವರು ನೆಹರು ನಗರದಿಂದ ಸಂದೇಶವನ್ನು ಕಳಿಸಿರುವಂತದ್ದು. ಇನ್ನು ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆಯಿಂದ, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಶುಭಾಂಗ್ ಹವೀಶ್ ಅವರು ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಓಕೆ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಇನ್ನು ಯಶೋಧ ಎರಳನಾಯಕ ಚಿರುತುಗುಂಡುವಿನಿಂದ ಸಿ ತಿಪ್ಪೇಸ್ವಾಮಿ ಭಾಗ್ಯಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಎಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ ಅಂದರೆ, ಓಕೆ, ಮಲ್ಲಾಪುರದಿಂದ. ಇನ್ನು ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಅವರು, ಹಾಗೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಅಂಜಿನಪ್ಪ ಗಂಗಮ್ಮ ಸುಟ್ಟಕಾರನಹಟ್ಟಿಯಿಂದ. ಓಕೆ, ಇನ್ನು ಕೂಡ್ಲಗಿ ತಾಲೂಕಿನ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು ದೀಕ್ಷಾ ಮಲ್ಲಿಕಾ ಹಾಗೆ ಮನೆಯವರು. ಇನ್ನು ನಮನ ಗಣೇಶ್, ಓಕೆ, ಕಾರ್ಕಳದಿಂದ ಸಂದೇಶವನ್ನು, ಬಜಕೋಳಿ ಕಾರ್ಕಳ ಕಾರವಾರದಿಂದ ಸಂದೇಶ ಕಳಿಸಿದ್ದಾರೆ. ತಿಪ್ಪೀರಮ್ಮ ಇವರು ಕೂಡ ಸಕಲಪುರದ ಹಟ್ಟಿ ಓಕೆ, ಇವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಡಾಕ್ಟರ್ ಎಸ್ ಟಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ರಸ್ತೆ ಹೊಳಲ್ಕೆರೆ ರೋಡ್ ಚಿತ್ರದುರ್ಗ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಬದ್ರೆ ಹಾಗೆ ಬದ್ರೆ ಬಂಧುಗಳು ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಶೈಲಜಾ ಲೋಕಣ್ಣ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ, ವಾಣಿ ಶಾಂತಕುಮಾರ್ ಇವರು ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ವೀರಭದ್ರ ದೇವಸ್ಥಾನ ಕೆ ಚಳ್ಳಕೆರೆಯಿಂದ, ಇನ್ನು ಮಾದಪ್ಪ ಎಂ ಕೆ ಕೃಷ್ಣ ಕಮಂಡಲಗೊಂದಿಯಿಂದ, ಇನ್ನು ಸುಧಾಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಒಂದನೇ ಕ್ರಾಸ್ ಚಿತ್ರದುರ್ಗ, ಲತಾ ಸುಹಾಸ್ ಹೊಸಕೋಟೆಯಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರುತುಗುಂಡುವಿನಿಂದ, ಇನ್ನು ಒನಕೆ ಉಭವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಅವರು, ಹಾಗೆ ಅಶ್ವಿನಿ ರಾಜು ಕೆಬಿ ರಾಜು ಹಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಎಲ್ಲಿಂದ? ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಇನ್ನು ಟಿ ಕೃಷ್ಣಪ್ಪ ಮತ್ತು ಸುಮಾ ಜಯಲಕ್ಷ್ಮಿ ಬಡಾವಣೆ ಇವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಇನ್ನು ತ್ರಿಷಾರ್ ಪೂಜಾರಿ ಮತ್ತು ಓಕೆ ಮನೆಯವರು ಕೂಡ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಇಂದಿರಾ ಜಯದೇವಮೂರ್ತಿ ಕೆಳಕೋಟೆಯಿಂದ, ಕೊಟ್ಟೂರಿನಿಂದ ಜವಳಿ ಚಾರದ ಹಾಗೆ ಮನೆಯವರು, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್, ಇನ್ನು ರಾಗಿತೆನೆ ಗಿರೀಶ್ ಅವರು ಗಾರೆಹಟ್ಟಿ ಚಿತ್ರದುರ್ಗದಿಂದ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಗಣೇಶ್ ಹಾಗೆ ಮನೆಯವರು, ಇನ್ನು ರೇಖಾ ಶಿಕ್ಷಕಿ ಕೊಂಡ್ಲಹಳ್ಳಿಯಿಂದ, ಓಕೆ, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸಹನ ಆಚಾರ್ ಸಿರಿಗೆರೆಯಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಶಕುಂತಲಮ್ಮ ಶ್ರೀನಿವಾಸ್ ಹಾಗೆ ಮನೆಯವರು ಚಿಕ್ಕನಾಯಕನ ಹಳ್ಳಿಯಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಹಾಗೆ ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕಿನಿಂದ, ಇನ್ನು ಗೀತಾ ಶಶಿಧರ್ ಶಿವಗಂಗಾದಿಂದ, ಇನ್ನು ಡಾಕ್ಟರ್ ಆಶಾ ಹಾಗೆ ಮನೆಯವರು ಕೂಡ ಹೊಸ ದ್ಯಾಮವನ ಹಳ್ಳಿಯಿಂದ, ಹಾಗೆ ಜ್ಯೋತಿ ಗಿರೀಶ್ ಹಾಗೂ ಮನೆಯವರು ಚಿತ್ರದುರ್ಗ ಗಾರೆಹಟ್ಟಿಯಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ಹಾಗೆ ಮನೆಯವರು ಜಿಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ಡಿ ವಿ ಮುರುಗೇಶ್ ಅವರು ಇವರು ಕೂಡ ಸಂದೇಶ ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ, ವನಿತಾ ತ್ರಿಶೂಲ್ ಹಾಗೆ ಮನೆಯವರು ಶಿವಮೊಗ್ಗದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಮಹೇಶ್ ಹೊಸೂರ್ ಅವರು ಶಿಕಾರಿಪುರದಿಂದ. ಇನ್ನು ಮುಂದಿನ ಸಂದೇಶ ಯಾರ್ದು ಅಂತ ನೋಡೋದಾದ್ರೆ, ಓಕೆ, ಮಂಜುಳಾ ಅನಂತರಾಮ್ ಅವರು ಬೊಮ್ಮಕ್ಕನಹಳ್ಳಿಯಿಂದ, ಇನ್ನು ರತ್ನಾ ಬಸವರಾಜ್ ಹಾಗೆ ಮನೆಯವರು ಜನತಾ ಕಾಲೋನಿಯಿಂದ, ಇನ್ನು ಓಕೆ ಯಾರಿದು ಮುಂದಿನ ಸಂದೇಶ, ಸುನೀತಾ ಸುನೀಲ್ ರೋಜಶ್ರೀ ಅನಿಲ್ ಕುಮಾರ್ ಶಾರದಮ್ಮ ತಿಪ್ಪೇಸ್ವಾಮಿ ಓಕೆ ಮನೆಯವರೆಲ್ಲ ಸಂದೇಶ ಕಳಿಸಿದ್ದಾರೆ ಐಯುಡಿಪಿ ಲೇಔಟ್ ಒಂಬತ್ತನೇ ಕ್ರಾಸ್ ಚಿತ್ರದುರ್ಗದಿಂದ. ಇನ್ನು ಚಿತ್ರದುರ್ಗದಿಂದ ಸಂದೇಶ ಬಂದಿದೆ, ಓಕೆ ಯಾರಿದು? ಸುಮಾ ಹಾಗೆ ಕೃಷ್ಣಪ್ಪ ಮನೆಯವರು ಜಯಲಕ್ಷ್ಮಿ ಬಡಾವಣೆಯಿಂದ, ಭಾಗ್ಯ ಚಂದ್ರಶೇಖರ್ ಚಿಕ್ಕಮಗಳೂರಿನಿಂದ, ಓಕೆ, ಇನ್ನು ಶಿಲ್ಪಾ ಗರ್ಲಪೇಟೆ ಅಮೂಲ್ಯ ಇವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಇವರು ಸಂದೇಶವನ್ನು ಕಳಿಸಿದ್ದಾರೆ ನೆಹರು ನಗರದಿಂದ. ಇನ್ನು ಅನುರಾಧ ಅರವಿಂದ್ ರೆಡ್ಡಿ ಐಯುಡಿಪಿ ಲೇಔಟಿಂದ, ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ಇನ್ನು ಧನುಷ್ ದೀಕ್ಷಿತ್ ಅವರು ಹಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಇವರು ಚಿತ್ರದುರ್ಗದಿಂದ ಹೆಚ್ಚಲ್ಕೆ ರಸ್ತೆ. ಓಕೆ, ಇನ್ನು ರಾಯಬಾಗ ತಾಲೂಕಿನ ಮುಗುಳಕೋಡದ ಶಿವಲಿಂಗಯ್ಯ ಹಿರೇಮಠಗೆ ಮನೆಯವರು, ಇನ್ನು ನಿರ್ಮಲಾ ಮೂರ್ತಿ ದವಳಗಿರಿ ಬಡಾವಣೆ, ಇನ್ನು ಮನ್ವಿತ್ ಹಾಗೆ ಪೂಜಿತ್ ಹಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಇವರು ಎಲ್ಲಿಂದ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಓಕೆ, ಇನ್ನು ಮುಂದಿನ ಇವರು ಸಂದೇಶವನ್ನು ಕಳಿಸಿರುವಂಥದ್ದು ಜ್ಞಾನಜ್ಯೋತಿ ಶಾಲೆ ಹತ್ತಿರ ವಿದ್ಯಾನಗರ

ಬೆಂಗಳೂರಿನಿಂದ. ಓಕೆ, ಇವರು ಇನ್ನು ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿ ಶಿಲ್ಪಾ ವಿದ್ಯಾನಗರದಿಂದ, ಇನ್ನು ಪಾರಿಜಾತ ರಾಮಪ್ಪ ಶ್ರೇಷ್ಠ ಮನೆಯವರು ಕೂಡ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿರುವಂತದ್ದು, ಇನ್ನು ಕೂಡ್ಲಗಿ ತಾಲೂಕು ಜಮರ್ಲಿಯಿಂದ ಪ್ರತೀಕ್ಷಾ ಹಾಗೆ ಮನೆಯವರು, ಇನ್ನು ಹಿರಿಯೂರು ತಾಲೂಕು ಮದ್ದಿಹಳ್ಳಿ ಗ್ರಾಮದಿಂದ ಸಂದೇಶವನ್ನ ಕಳಿಸಿರುವಂತದ್ದು ಪರಮೇಶ್ವರ್ ಮತ್ತೆ ಅಕುಲ್ ಅವರು, ಇನ್ನು ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ಯಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಸ್ಕಂದನ್ ಭಾಸ್ಕರ್ ಅವರು ಸಂದೇಶವನ್ನ ಕಳಿಸಿರುವಂತದ್ದು, ಓಕೆ ಮೆದೆಹಳ್ಳಿ ರಸ್ತೆಯಿಂದ, ಇನ್ನು ಹರ್ಷಿತಾ ಓಬಳೇಶ್ ಅವರು ಕೊಂಡು ಕುರಿನಾಡು ಜಗಳೂರು ತಾಲೂಕಿನಿಂದ, ಇನ್ನು ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ನಾಗಭೂಷಣ್ ಸ್ವಾಮಿ ಅವರು ಶಿಕಾರಿಪುರದಿಂದ ಸಾಲೂರು, ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಅಂಬಿಕಾ ಕಸವನಹಳ್ಳಿಯಿಂದ, ಸಿಟಿ ಚಂದ್ರಶೇಖರ್ ಹಾಗೆ ಮನೆಯವರು ಹತ್ತಿ ಚೌಡೇನಹಳ್ಳಿಯಿಂದ, ಇನ್ನು ಸಿದ್ದೇಶ್ ಹಡಪದ ಇವರು ಕೂಡ ಸಂದೇಶವನ್ನ ಕಳಿಸಿರುವಂತದ್ದು ಉಚ್ಚಂಗಿ ದುರ್ಗದಿಂದ, ಇನ್ನು ಸಾವಿತ್ರಮ್ಮ ಓಕೆ ಸಾವಿತ್ರ ಸಿದ್ದೇಶ್ ಅವರು ಮನೆಯವರು ಕೂಡ ಜಗಳೂರಿನಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಇನ್ನು ಕೂಡ್ಲಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್, ಇನ್ನು ಮಾಳಪ್ಪನ ಅಂಗಡಿ ಮಹೇಶ್ ಅವರು ಸರೋಜಾ ಅವರು, ಹಾಗೆ ಶೋಭಾ ಲೋಕೇಶ್ ಅವರು ಗಾರಿಹಟ್ಟಿ ಚಿತ್ರದುರ್ಗ, ಯಶೋಧ ಎರಳ ನಾಯಕ ಚಿರತಗೊಂಡು ದಾವಣಗೆರೆಯ ಗುಮ್ಮನೂರಿನಿಂದ, ಟೈಲರ್ ಹನುಮಂತಪ್ಪ ಓಕೆ ಟೈಲರ್ ಚನ್ನಪ್ಪ ಅವರು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಕೇಳುಗರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ, ಹಾಗಾದರೆ ಉತ್ತರ ಏನು ಅಂತ ನೋಡೋಣ. ಬಂಗಾರ ಬಣ್ಣದ ಮರಳು, ಬಿಳಿಯ ಬಣ್ಣದ ಮರಳು, ಕಪ್ಪು ಮರಳಿನ ಈ ಮೂರು ಬೀಚ್ಗಳು ಇರೋದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಹೌದು ಕೇಳುಗರೆ, ಚಿನ್ನದ ಬಣ್ಣದ ಹಾಗಿರುವ ಕಡಲ ತೀರವನ್ನು ಬಹಡಾ ಬೀಚ್ನಲ್ಲಿ ನೋಡ್ಬೋದು, ಹಾಗೆ ಬಿಳಿಯ ಬಣ್ಣದ ಬೀಚನ್ನು ನಿರ್ವಾಣ ಬೀಚ್ನಲ್ಲಿ ನೋಡ್ಬೋದು, ಇನ್ನು ಕಪ್ಪು ಮರಳನ್ನು ಹೊಂದಿರುವುದೇ ತಿಲ್ಮತಿ ಬೀಚ್. ಹಾಗಾದರೆ ಈ ಬಾಡಾ ಬೀಚ್ ಏನಿದೆ, ಇದು ಕುಮಟಾ ತಾಲೂಕಿನ ಬಾಡಾ ಗ್ರಾಮದ ಬಳಿ ಇದೆ. ಇದು ಪ್ರಕೃತಿ ಪ್ರೇಮಿಗಳಿಗೆ ಸುಂದರ ಅನುಭವವನ್ನ ನೀಡುತ್ತೆ ಅಂತ ಹೇಳ್ಬೋದು. ಇನ್ನು ನಿರ್ವಾಣ ಬೀಚ್ ಇರೋದು ಕುಮಟಾ ಹತ್ತಿರ ಇರುವ ಶಾಂತಿಯುತ ಮತ್ತು ಸ್ವಚ್ಛ ಹಾಗೆ ಜನದಟ್ಟಣೆ ಇಲ್ಲದ ಬೀಚ್ ಆಗಿದೆ. ಇಲ್ಲಿನ ಬಿಳಿ ಮರಳು ಮತ್ತು ಹಸಿರು ಹೊದಿಕೆ, ಪ್ರಶಾಂತ ವಾತಾವರಣವು ಮನಸ್ಸಿಗೆ ಮುದವನ್ನು ನೀಡುತ್ತೆ. ಇನ್ನು ತಿಲ್ಮತಿ ಬೀಚ್ ಇದು ಕಾರವಾರದ ಮಜಲಿ ಗ್ರಾಮದ ಹತ್ತಿರ ಇದೆ. ಈ ಬೀಚ್ನಲ್ಲಿ ಮರಳು ಕಪ್ಪು ಎಳ್ಳಿನಂತೆ ಕಾಣೋದ್ರಿಂದ ಇದಕ್ಕೆ ತಿಲ್ಮತಿ ಅಂತ ಕರೀತಾರೆ. ಅಂದರೆ ಕೊಂಕಣಿ ಭಾಷೆಯಲ್ಲಿ ತಿಲ್ಮತಿ ಅಂದರೆ ಎಳ್ಳು, ಎಳ್ಳಿನ ಮರಳು ಅಂತ ಅರ್ಥ. ಓಕೆ, ಉತ್ತರ ಗೊತ್ತಾಗಿದೆ ಅಲ್ವಾ? ಸಂದೇಶ ಕಳಿಸಿದಂಥ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ತಿಳಿಸ್ತ ಇನ್ನೊಂದು ಸಂದೇಶವಿದೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮನೆಯವರು ಕೂಡ ಸಂದೇಶ ಕಳಿಸಿದ್ದಾರೆ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಪ್ಪು ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆತ್ಮೀಯ ಕೇಳುಗರೆ, ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮನುಷ್ಯ ಸಂಕುಲದ ಕೊನೆಯ ನಗರ, ಈ ನಗರದ ಆಚೆ ಇರೋದು ಹಿಮ ಸಾಮ್ರಾಜ್ಯ. ಈ ನಗರಕ್ಕೆ ಪ್ರವಾಸಕ್ಕೆ ತೆರಳಿದ್ರೆ ನಾವು ಕೇವಲ ಒಂದು ಊರನ್ನ ನೋಡಿ ಹಿಂತಿರುಗೋದಿಲ್ಲ. ಅಂದ್ರೆ ನಾವು ಪ್ರವಾಸಕ್ಕಾಗಿ ಯಾವ್ದಾದ್ರೂ ಊರಿಗೆ ಹೋದ್ರೆ ಅದರಿಂದ ಆಚೆ ಇನ್ನೊಂದು ಊರಿರುತ್ತೆ. ಆದ್ರೆ ಈ ಒಂದು ನಗರಕ್ಕೆ ನಾವೇನಾದ್ರೂ ತಿರುಗಿದ್ರೆ ನಾವು ಒಂದು ಊರನ್ನ ನೋಡಿ ಹಿಂತಿರುಗೋದಿಲ್ಲ, ಬದಲಾಗಿ ಇಡೀ ಜಗತ್ತನ್ನೇ ಒಂದು ತುದಿಯನ್ನ ನೋಡಿ ವಾಪಸ್ ಆಗ್ತೇವೆ. ಯಾವುದೀ ನಗರ ಯಾವ ದೇಶದಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಓಕೆ, ಹಾಗಾದ್ರೆ ಮಾಹಿತಿ ನೀಡ್ತೇನೆ. ಒಂದು ಗೀತೆಯನ್ನ ಕೇಳೋಣ. ಕೆಂಡ ಸಂಪಿಗೆ ಚಿತ್ರದ ಗೀತೆಯನ್ನ ಕೇಳಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯರು ಈ ಗೀತೆಯನ್ನ ಹಾಡಿದ್ದಾರೆ. ಶ್ವೇತಾ ಮೋಹನ್.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಓಕೆ ಕೇಳುಕರೆ, ಮನುಷ್ಯ ಸಂಕುಲದ ಕೊನೆಯ ನಗರ ಯಾವ ದೇಶದಲ್ಲಿ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಹಾಗಾದರೆ ನಾವು ಇಡೀ ಪ್ರಪಂಚದ ಮ್ಯಾಪ್ನ ದಕ್ಷಿಣ ತುದಿಗೆ ಬೆರಳಿಟ್ಟು ನೋಡಿದರೆ ಅಲ್ಲಿ ಮನುಷ್ಯ ನಿರ್ಮಿತ ನಾಗರಿಕತೆಯ ಕೊನೆಯ ನಿಲ್ದಾಣವಾಗಿ ಕಾಣೋದೇ ಅಂಟಾರ್ಟಿಕಾ ಖಂಡದ ಉಶುವಾಯ ನಗರ. ಹೌದು ಕೇಳಿದ್ರೆ, ಈ ನಗರವೇ ವಿಶ್ವದ ಕೊನೆಯ ನಗರವಾಗಿದೆ. ಪರ್ವತಗಳ ಹಿಮದ ಮುಕುಟ ಮತ್ತು ಅಂಟಾರ್ಟಿಕಾ ಸಾಗರದ ಅಲೆಗಳ ನಡುವೆ ಇರುವ ಈ ಉಶುವಾಯ ನಗರವನ್ನ ಜಗತ್ತು ಫಿನ್ ಡೆಲ್ ಮುಂಡೋ ಅಂದ್ರೆ ವಿಶ್ವದ ಅಂತ್ಯ ಅಂತಾನೆ ಕರೀತಾರೆ. ಓಕೆ, ಮಾಹಿತಿಯನ್ನ ಮುಂದುವರಿಸ್ತೇನೆ. ಈಗ ಕೇಳಿ ಉಗ್ರಂ ಚಿತ್ರದ ಗೀತೆಯನ್ನ. ಅನುರಾಧ ಭಟ್ ಹಾಡಿರೋ ಈ ಗೀತೆಗೆ ರಾಮ್ ನಾರಾಯಣ್ ಅವರ ಸಾಹಿತ್ಯವಿದೆ, ಸಂಗೀತ ಪ್ರಶಾಂತ್ ನೀಲ್ ಅವರದ್ದು.

ಓಕೆ ಕೇಳುಕರೆ, ಆ ಮನುಷ್ಯ ಸಂಕುಲದ ಕೊನೆಯ ನಗರದ ಬಗ್ಗೆ ಹೇಳ್ತಾ ಇದ್ದೆ. ಈ ಉಶುವಾಯ ನಗರವು ತನ್ನ ವಿಶಿಷ್ಟ ಭೌಗೋಳಿಕ ನೆಲೆ ಮತ್ತು ಸೌಂದರ್ಯದಿಂದ ಸಾಹಸಿಗಳ ಪಾಲಿನ ಸ್ವರ್ಗದಂತಿದೆ. ಈ ನಗರವು ಅರ್ಜೆಂಟೀನಾದ ಟಿಯಾರ್ ಡೆಲ್ ಫಿಯೋಗೋ ಪ್ರಾಂತ್ಯದ ರಾಜಧಾನಿಯಾಗಿದೆ. ಈ ನಗರವು ಒಂದು ಬದಿಯಲ್ಲಿ ಹಿಮದಿಂದ ಆವೃತವಾದ ಪರ್ವತ ಶ್ರೇಣಿಗಳಿಂದ ಕೂಡಿದ್ದು, ಮತ್ತೊಂದು ಬದಿಯಲ್ಲಿ ಬೀಕಲ್ ಚಾನಲ್ ಎಂಬ ಜಲಸಂಧಿಯನ್ನು ಹೊಂದಿದೆ. ಹಾಗೆ ಈ ನಗರದ ಹವಾಮಾನವು ವರ್ಷವಿಡೀ ತಂಪಾಗಿರುತ್ತೆ ಮತ್ತು ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿ ಹೋಗಿರುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳಿ ಕೃಷ್ಣ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ. ಸಂಗೀತ ವಿ ಹರಿಕೃಷ್ಣ.

ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ವಿನೂತನವಾದ ಈ ಕಾರ್ಯಕ್ರಮದಲ್ಲಿ ನಿಮಗೆ ಕವಿತೆ ಬರೆಯುವ ಹವ್ಯಾಸವಿದ್ರೆ ನಿಮ್ಮ ಕವಿತೆಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ವಾಚಿಸಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ. ಕೇಳುಗರೆ, ಈ ಉಶುವಾಯ ನಗರವು ಸಾಹಸ ಪ್ರಿಯರ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಅಂಟಾರ್ಟಿಕಾ ಖಂಡಕ್ಕೆ ಪ್ರವಾಸಕ್ಕೆ ಹೋಗುವ ಬಹುತೇಕ ಹಡಗುಗಳು ಈ ನಗರದ ಬಂದರಿನಿಂದಲೇ ಹೊರಡ್ತವೆ. ಹೀಗಾಗಿ ಇದನ್ನು ಅಂಟಾರ್ಟಿಕಾದ ಹೆಬ್ಬಾಗಿಲು ಅಂತ ಕೂಡ ಕರೀತಾರೆ. ಹಾಗೆ ಇಲ್ಲಿನ ಟಿಯರಾ ಡೆಲ್ ಪಿಯೋಗೋ ರಾಷ್ಟ್ರೀಯ ಉದ್ಯಾನವನವು ಪ್ರವಾಸಿಗರಿಗೆ ಕಾಡು, ಸರೋವರ ಮತ್ತು ಪರ್ವತಗಳ ಸುಂದರ ನೋಟವನ್ನು ಒದಗಿಸುತ್ತೆ. ಅಲ್ಲದೆ ಇಲ್ಲಿರುವ ಪ್ರಪಂಚದ ಅಂತ್ಯದ ರೈಲು ಕೂಡ ಇದೆ. ಈ ರೈಲನ್ನು ಎಲ್ ಟ್ರೈನ್ ಡೆಲ್ಫಿನ್ ಡೆಲ್ ಮುಂಡೋ ಅಂತ ಪ್ರವಾಸಿ ಕರೀತಾರೆ. ಇದು ಪ್ರವಾಸಿಗರನ್ನು ಆಕರ್ಷಿಸುವ ರೈಲಾಗಿದೆ. ಈ ರೈಲು ಪ್ರಯಾಣವು ದಕ್ಷಿಣದ ಸುಂದರ ಕಣಿವೆಗಳ ಮೂಲಕ ಹಾದು ಹೋಗುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಮುಂದಿನ ಗೀತೆಯನ್ನು ಕೇಳಿ. ಕೃಷ್ಣ ಚಿತ್ರದಿಂದ, ಹಾಡಿದ್ದಾರೆ ಸೋನು ನಿಗಮ್ ಮತ್ತು ನಂದಿತಾ.

ಪ್ರವಾಸೋದ್ಯಮದ ಜೊತೆಗೆ ಮೀನುಗಾರಿಕೆ ಮತ್ತು ತೈಲ ಗಣಿಗಾರಿಕೆಯು ಇಲ್ಲಿನ ಜನರ ಪ್ರಮುಖ ಆದಾಯದ ಮೂಲವಾಗಿದೆ. ಒಟ್ಟಾರೆಯಾಗಿ ಈ ನಗರವು ಒಂದು ಪ್ರವಾಸಿ ತಾಣವಲ್ಲ, ಬದಲಾಗಿ ಭೂಮಿಯ ಮೇಲಿನ ಮನುಷ್ಯನ ಪಯಣದ ಕೊನೆಯ ಅಂಚು. ಇಲ್ಲಿ ರಸ್ತೆಗಳು ಕೊನೆಯಾಗಿ ಪ್ರಕೃತಿಯ ಮಡಿಲು ಆರಂಭವಾಗುತ್ತೆ. ಇದಾಗಿತ್ತು ಕೇಳುಗರೆ ವಿಶ್ವದ ಕೊನೆಯ ನಗರ ಅಂಟಾರ್ಟಿಕಾ ಖಂಡದ ಉಶುವಾಯ ನಗರದ ಕುರಿತಾದ ಕಿರುಮಾಹಿತಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒರಟ ಐ ಲವ್ ಯು ಚಿತ್ರದ ಗೀತೆಯನ್ನ. ಕೆ ಕಲ್ಯಾಣ್ ಅವರ ಸಾಹಿತ್ಯರೋ ಈ ಗೀತೆಗೆ ಜಿಆರ್ ಶಂಕರ್ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ.

ಓಕೆ ಕೇಳುಕರೆ, ಉಶುವಾಯ ನಗರದ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಒಂದು ಕಾಲದಲ್ಲಿ ಈ ಉಶುವಾಯ ನಗರವನ್ನ ಕೈದಿಗಳನ್ನ ಇರಿಸಲು ಮಾತ್ರವೇ ಬಳಸಲಾಗ್ತಿತ್ತಂತೆ. ಆದರೆ ಇಂದು ಇದು ಅಭಿವೃದ್ಧಿ ಹೊಂದಿದ ಪ್ರವಾಸಿ ಕೇಂದ್ರವಾಗಿದೆ. ಜೊತೆಗೆ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಉತ್ತಮ ಸಾರಿಗೆ ವ್ಯವಸ್ಥೆ ಕೂಡ ಇದೆ.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ 9:13. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಕರೆ ಗಮನಿಸಿ, ಇದೊಂದು ಪ್ರಕಟಣೆ. ಚಿತ್ರದುರ್ಗ ನಗರದಲ್ಲಿ 19 ಅಂದರೆ ಇವತ್ತು ಬೆಳಗ್ಗೆ 10:00 ಸಂಜೆ 6:00 ವಿದ್ಯುತ್ ವ್ಯತ್ಯಯವಾಗಲಿದೆ. ಎಲ್ಲ ಯಾವ ಯಾವ ಕಡೆ ಅಂತ ನೋಡೋದಾದರೆ, ಬ್ಯಾಂಕ್ ಕಾಲೋನಿ, ಶ್ರೀಶೈಲ ಬಡಾವಣೆ, ವೆಂಕಟಾದ್ರಿ ಬಡಾವಣೆ, ಸರೋಜಾಬಾಯಿ ಕಲ್ಯಾಣ ಮಂಟಪ, ಬನಶಂಕರಿ ಬಡಾವಣೆ, ಬಸವೇಶ್ವರ ಆಸ್ಪತ್ರೆ, ಚಿತ್ರ ಡಾನ್ ಬಾಸ್ಕೋ ಪದವಿ ಕಾಲೇಜು, ಶ್ರೀರಾಮ ಕಲ್ಯಾಣ ಮಂಟಪ, ವೆಂಕಟೇಶ್ವರ ಬಡಾವಣೆ, ಸಾಯಿ ಸಿಟಿ, ಎಸ್ವಿ ನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಬೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಕೇಳುಕರೆ ಗಮನಿಸಿ, ಚಿತ್ರದುರ್ಗದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಪಿಯುಸಿ ಪ್ರವೇಶದ ಅವಧಿಯನ್ನ 22 ವಿಸ್ತರಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲೆಗಳು ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ.

ಕೇಳುಕರೆ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವ ದಿನಾಂಕ 30/6/2026 ಮತ್ತು ಮೆಟ್ರಿಕ್ ನಂತರದ ದಿನಾಂಕ 31/7/2026 ಅರ್ಜಿಗಳನ್ನು ಕರೆಯಲಾಗಿದೆ. ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ನಲ್ಲಿ www.sw.kar.nic.in ನಲ್ಲಿ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ವಿನೂತನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಕವಿತೆ ಬರೆಯುವ ಹವ್ಯಾಸವಿದ್ರೆ ನಿಮ್ಮ

ಕವಿತೆಯನ್ನ ಈ ಕಾರ್ಯಕ್ರಮದಲ್ಲಿ ವಾಚಿಸಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ರಚಿಸಿರುವಂತಹ ಕವಿತೆಗಳನ್ನು ವಾಚಿಸಬಹುದು. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:05 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನ ಭಾರತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಗಿದೆ. 9:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್.
2: ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇತ್ತೀಚೆಗೆ ಇಂಧನದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಇಂಧನದ ಕೊರತೆ ಕಾಣ್ತಾ ಇದೆ. ಹಾಗಾಗಿ ಬೇರೆ ಮೂಲಗಳಿಂದ ನಾವು ಏನಾದರೂ ಇಂಧನವನ್ನು ಪಡ್ಕೋಬಹುದೇ? ಸಾಲು ಸಾಲು ಕ್ಯೂ ನಿಂತ್ಕೊಳ್ಳೋ ಬದಲಾಗಿ ನಾವೇ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಬಹುದೇ? ಈ ಪರ್ಯಾಯ ಇಂಧನ ಮೂಲಗಳನ್ನು ಹುಡುಕೊಳ್ಳೋದು ಹೇಗೆ? ಬರೀ ಪರ್ಯಾಯ ಅಲ್ಲ, ಅದನ್ನು ನವೀಕರಿಸಬಹುದಾದ್ದು ಅಥವಾ ಇರುವಂತಹ ಪರ್ಯಾಯ ಮೂಲಗಳಲ್ಲಿ ಹೊಸದನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಏನೆಲ್ಲ ರೀತಿಯಲ್ಲಿ ನಮಗೆ ಈ ಇಂಧನದ ಅಗತ್ಯವನ್ನು ಪೂರೈಸತಕ್ಕಂತಹ ಹೊಸ ವಿಧಾನಗಳು ಬಂದಿದ್ದಾವೆ, ಇವನ್ನೆಲ್ಲ ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಇಬ್ರು ಇಂಧನ ಕ್ಷೇತ್ರದ ಎಕ್ಸ್ಪರ್ಟ್ಸ್ ಇದ್ದಾರೆ. ಒಬ್ರು ಅನಿಲ್ ಕುಮಾರ್ ನಾಡಿಗೇರ್ ಅವರು, ಇವರು ಎನರ್ಜಿ ಸ್ಪೆಷಲಿಸ್ಟ್ ಅಥವಾ ಇಂಧನ ತಜ್ಞರು. ಮತ್ತೊಬ್ರು ವಿಶ್ವಜಿತ್ ಎಲ್, ಇವರು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್. ಅನಿಲ್ ಕುಮಾರ್ ಮತ್ತೆ ವಿಶ್ವಜಿತ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ಈ ಇಂಧನ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ. 1990-91 ಯುದ್ಧದ ಸಂದರ್ಭದಲ್ಲಿ, ಆವಾಗ್ಲೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇತ್ತು, ಈಗಲೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಇಂಧನದ ಬಗ್ಗೆ ಮತ್ತೆ ಜನಕ್ಕೆ ಎಚ್ಚರ ಜಾಸ್ತಿ ಆಗಿದೆ. ಯಾಕಂದ್ರೆ ಕೊರತೆ ಉಂಟಾಗಿದೆ. ಆವಾಗ್ಲೂ ಕೂಡ ನಾವು ಹೊಸದನ್ನ ಹುಡುಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಇವಾಗ ಹೊಸದನ್ನ ಕೈಗೆ ಕೊಡ್ಲಿಕ್ಕೆ ಅನೇಕ ರೂಪಗಳು ನಮಗೆ ಒದಗಿ ಬರ್ತಾ ಇದ್ದಾವೆ. ಸ್ವಲ್ಪ ರಿಕಲೆಕ್ಟ್ ಮಾಡ್ಕೋಬಹುದಾ ನೀವು?
3: ಖಂಡಿತ. ನಮ್ಮ ಅಗತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಎಷ್ಟೇ ಅಗತ್ಯ ಜಾಸ್ತಿ ಆದ್ರೂ ಕೂಡ ನಾವು ಅದರ ತೀವ್ರತೆ ಬರಲಿಲ್ಲ ಅಂತಂದ್ರೆ ಆ ಕಡೆ ಹೆಚ್ಚು ಗಮನ ಕೊಡಲ್ಲ. ನೀವು ಹೇಳಿದಾಗೆ 1990 ವಾರ್ ಏನಾಗಿತ್ತು, ಅವಾಗ ನಮ್ಮ ಹತ್ರ ಬದಲಿ ಇಂಧನ ಮೂಲಗಳು ಹೆಚ್ಚು ಲಭ್ಯ ಇರಲಿಲ್ಲ, ಆ ಬಗ್ಗೆ ಹೆಚ್ಚು ಸಂಶೋಧನೆಗಳು ಕೂಡ ಆಗಿರಲಿಲ್ಲ, ಮತ್ತೆ ಜನರ ಇಂಧನ ಅಗತ್ಯ ಕೂಡ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಇವತ್ತು ಪ್ರತಿ ಹಂತದಲ್ಲೂ, ಮನೆಯಿಂದ ಹಿಡಿದ್ಬಿಟ್ಟು ಪ್ರತಿ ಹಂತದಲ್ಲೂ ಕೂಡ ಇಂಧನ ಅಗತ್ಯ ಜಾಸ್ತಿ ಆಗ್ತಾ ಹೋಗಿದೆ. ಬದಲಿ ಇಂಧನ ಮೂಲಗಳು ಕೂಡ ಕೈಗೆ ಎಟುಕುವ ಮಟ್ಟಕ್ಕೆ ತಂತ್ರಜ್ಞಾನವೇ ಆಗಲಿ ಕಮರ್ಷಿಯಲ್ ವಯಬಿಲಿಟಿನೇ ಆಗಲಿ ಎರಡಕ್ಕೂ ಕೂಡ ಸಾಧ್ಯ ಆಗಿದೆ. ಹಾಗಾಗಿ ಅವಾಗ ನಮಗೆ ಕಂಡಂತಹ ಕೊಲ್ಲಿ ಯುದ್ಧ ಆದಾಗ, ಅದನ್ನ ಕೊಲ್ಲಿ ಯುದ್ಧ ಅಂತ ಕರಿತೀವಿ ನಾವು, ಇರಾನ್ ಇರಾಕ್ ಯುದ್ಧ ಅಂತಾನು ಕರಿತೀವಿ, ಅವಾಗ ನಮಗೆ ಹೆಚ್ಚಾಗಿ ಕಾಣಿಸಿದ್ದು ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ. ಆದ್ರೆ ಈಗ ಅದನ್ನ ಮೀರಿ ಗ್ಯಾಸ್ ನ ಕೊರತೆನೂ ಒಂದು ಕಾಣ್ಕೊಳ್ಳಕ್ ಶುರುವಾಗಿದೆ. ಹೀಗಾಗಿ ಇದು ಮನೆ ಮಟ್ಟಿಗೆ ಕೂಡ ಹೆಚ್ಚು ಬಂದಿದೆ. ಈ ಹಂತದಲ್ಲಿ ಬಹಳಷ್ಟು ಕೆಲಸಗಳಾಗಿದೆ, ಇನ್ನೂ ಕೆಲಸಗಳು ಆಗ್ಬೇಕಾಗಿದೆ.
2: ನಮ್ ಬುಡಕ್ಕೆ ಬೆಂಕಿ ಹತ್ತದಾಗ್ಲೇನೆ ನಾವು ಹೊಸದನ್ನ ಹುಡುಕ್ಲಿಕ್ಕೆ ಹೋಗ್ತಿವೇನೋ ಅನ್ನೋ ಮಟ್ಟಕ್ಕೆ ಇವತ್ತು ಜನಕ್ಕೆ ಎಚ್ಚರ ಆಗ್ಬಿಟ್ಟು.
3: ಹೌದು, ಗಡ್ಡಕ್ಕೆ ಬೆಂಕಿ ಹತ್ತದ ಬಾವಿ ತೋಡೋದು ಅಂತೀವಲ್ಲ, ಆತರ ಕೆಲಸಗಳನ್ನ ನಾವ್ ಇವತ್ತು ಮಾಡ್ತಾ ಇದೀವಿ. ಇದರಿಂದ ಬಹುಶಃ ನಾವು ಬದುಕನ್ನ ಹೆಚ್ಚು ಅಸಹನೀಯಗೊಳಿಸ್ಕೊಳ್ತಾ ಇದೀವಿ. ನಾವು ಆ ರೀತಿ ಮಾಡ್ದೇನೆ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಮಾಡ್ದೇನೆ, ಬಹುಶಃ ಈಗಿರೋದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದು, ಹಾಗೆ ನಮ್ಮ ಮನೆಗಳನ್ನ ಅನುಷ್ಠಾನಗೊಳಿಸೋದು ಮಾಡಿದಾಗ ಬರೋ ದಿವಸಗಳು ಈ ತರ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಹೆಚ್ಚು ಒತ್ತಡಕ್ಕೆ ಒಳಗಾಗಲ್ಲ ಅಂತ ನನಗೆ ಅನ್ಸುತ್ತೆ.
2: ಬಹುಶಃ ಎಲ್ಲೋ

0: ಒಂದು ಕಡೆ ಅಗತ್ಯ ಬಿದ್ದಾಗ ಇವರು ಅನ್ವೇಷಣೆಗೆ ಹೊರಡ್ತಾರೆ. ಸೊ ಅಗತ್ಯ ಅಥವಾ ಅನಿವಾರ್ಯತೆಯೇ ಅನ್ವೇಷಣೆಯ ತಾಯಿ ಅಂತ ಏನೋ ಕರೀತಾರಲ್ಲ, ಹಾಗಾಗಿ ಹೊಸ ಹೊಸ ಸಾಧ್ಯತೆಗಳನ್ನು ಈಗ ಹುಡುಕ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇನ್ನೂ ಹೊಸ ರೂಪದಲ್ಲಿ ಅಯ್ಯೋ ಇಷ್ಟು ಸುಲಭ ಇತ್ತ, ನಾವ್ ಯಾಕೆ ನೋಡ್ಲಿಲ್ಲ, ನಮ್ಮನೆ ಹತ್ರ ಇತ್ತಲ್ವೇ ಇವೆಲ್ಲ ಅಂತ ಹೇಳಿ ಯೋಚನೆ ಮಾಡುವಂತದ್ದು ಬರ್ತದೆ. ಯಾವ ಯಾವ ರೂಪದಲ್ಲಿ ಪರ್ಯಾಯ ಇಂಧನವನ್ನ ನಾವೀಗ ಬಳಸ್ತಾ ಇದ್ದೇವೆ, ಮತ್ತೆ ವಿಶ್ವಸಂಸ್ಥೆ ಒಂದಷ್ಟು ಸಸ್ಟೈನಬಲ್ ಗೋಲ್ಸ್ ಅಂತ ಹೇಳಿ 2030 ವೇಳೆಗೆ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದ್ರೆ ಇಂಧನ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಆ ಹೆಜ್ಜೆಯನ್ನು ಸಾಧಿಸಿದೆ ಅನ್ನೋ ಒಂದು ಸಂತೋಷ ಮತ್ತೆ ಅಭಿವೃದ್ಧಿಯ ಒಂದು ಆಶಾಕಿರಣ ನಮ್ಮಲ್ಲಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
1: ನಾವು 2030 ನಮ್ಮ ಒಟ್ಟಾರೆ ಇಂಧನ ಮೂಲಗಳೇನಿದೆ ಅದ್ರ 50 ನವೀಕರಣ ಇಂಧನಗಳಿಂದನೇ ತಗೊಳ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ನಾವೀಗ ಹೆಚ್ಚು ಅವಲಂಬಿತರಾಗಿದ್ದು ನವೀಕರಣ ಅಲ್ಲದೆ ಇರುವಂತಹ ಇಂಧನಗಳಾದಂತಹ ಕಲ್ಲಿದ್ದುಗಳಾಗಿರಬಹುದು, ಹಾಗೇನೆ ಆಯಿಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ ಅಲ್ಲ, ಕ್ರೂಡ್ ಆಯಿಲ್ ಆಗಿರ್ಬೋದು, ಹಾಗೆ ನ್ಯಾಚುರಲ್ ಗ್ಯಾಸ್, ಈ ಮೂರೇ ಸೋರ್ಸ್ ಗಳು. ಇವತ್ತು ನಾವು ಎಲ್ ಪಿ ಜಿ ಅಂತ ಏನ್ ಹೇಳ್ತೀವಿ ಅದು ಕ್ರೂಡ್ ಆಯಿಲ್ ನಿಂದ ಬಂದಂತಹ ಒಂದು ಉತ್ಪನ್ನವೇ ಹೊರತು ಈ ಮೂರ ಮೇಲೆ ನಾವು ಅವಲಂಬಿತರಾಗಿದ್ದು ಇದು 90% ನಾವು ಅದ್ರ ಮೇಲೆ ಅವಲಂಬಿತರಾಗಿದ್ವಿ. ಎಲ್ಲದನ್ನು ಕೂಡ ತುಂಬಾ ಸಂತೋಷದ ವಿಚಾರ ಅಂದ್ರೆ ಇವತ್ತು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದಕ್ಕೆ 50 ಹೆಚ್ಚು ನಾವು ನವೀಕರಣ ಇಂಧನಗಳಿಂದ ಬರ್ತಾ ಇದೆ. ಆ ನವೀಕರಣ ಇಂಧನದಲ್ಲಿ ಸೋಲಾರ್ ಅಗ್ರಮಾನ್ಯವಾಗಿದೆ ಇವತ್ತಿರೋದ್ರಲ್ಲಿ, ಹಾಗೆ ವಿಂಡ್ ಇದೆ, ಹಾಗೆ ಮೈಕ್ರೋ ಹೈಡ್ರೋ ಅಂತ ಕರಿತೀವಿ ಸಣ್ಣ ಮಟ್ಟಿನ ಜಲ ಸ್ಥಾವರಗಳೇನಿದೆ ಅದ್ರ ಮೂಲಕ ತಗೊಳ್ಳೋದಾಗಿರ್ಬೋದು, ಬಯೋಗ್ಯಾಸ್ ಆಗಿರ್ಬೋದು. ಬಯೋಗ್ಯಾಸ್ ಅಂದ್ರೆ ವೇಸ್ಟ್ ಇಂದ ಎನರ್ಜಿ ತಗೊಳ್ತೀವಲ್ಲ, ವೇಸ್ಟ್ ಇಂದ ಎನರ್ಜಿ ಆಗಿದೆ. ಹಾಗೇನೆ ಇದೇ ರೀತಿ ಹಲವಾರು ಇನ್ನೂ ಸಂಶೋಧನೆಗಳು ಆಗ್ತಾ ಇದೆ. ಆ ಸಂಶೋಧನೆಗಳ ಮೂಲಕ ನಾವು 50% ಹೆಚ್ಚು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದು ಬದಲಿ ಇಂಧನ ಮೂಲಗಳಿಂದ ನವೀಕರಣ ಇಂಧನ ಮೂಲಗಳಿಂದ ಪಡಿತಾ ಇದ್ದೀವಿ. ಇದು ನಾವು ಮಾಡಿರುವಂತಹ ಇವತ್ತಾಗಿರುವಂತಹ ಸಾಧನೆ. ಆದ್ರೆ ಇದನ್ನು ಅನುಷ್ಠಾನಗೊಳಿಸುವ ಹಂತದಲ್ಲಿ ಇನ್ನೂ ಒಂದಿಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ ಅಂತ ಅನ್ನೋದನ್ನ ಇವತ್ತಿನ ಗ್ಯಾಸ್ ಕೊರತೆಯಿಂದ ಜನ ಏನ್ ಅನುಭವಿಸ್ತಾ ಇದ್ದಾರೆ ಅದನ್ನ ಹೇಳುತ್ತೆ.
0: ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಹಿಡ್ಕೊಳ್ತಾ ನಿಮ್ಮಲ್ಲೇ ಇದ್ದದನ್ನ ಆವಿಷ್ಕಾರ ಮಾಡಿ ಅನ್ನೋ ಒಂದು ಮೆಸೇಜು ಹೋಗಿದೆ.
1: ಖಂಡಿತ ಹೋಗಿದೆ. ಇವತ್ತು ಬಯೋಗ್ಯಾಸ್ ಅಂತ ಏನ್ ಹೇಳ್ತಾ ಇದ್ದೀನಿ, ಬಯೋಗ್ಯಾಸ್ ಅನ್ನೋದು ನಾವು ಉತ್ಪಾದನೆ ಮಾಡಿರುವಂತ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಅನ್ನೋದು ಭೂಮಿನಲ್ಲಿ ಸಿಗ್ತಾ ಇದ್ದಿದ್ದು, ಎರಡು ಕೂಡ ಕೆಮಿಕಲಿ ಒಂದೇ. ಮೀಥೇನ್ ಅಂತ ಕರಿತೀವಲ್ಲ ಒಂದೇ, ನೆಲ್ಲಿಂದ ಬರ್ಲಿ ಇದರಿಂದ ಬರ್ಲಿ. ಇದನ್ನ ಗೋಬರ್ ಗ್ಯಾಸ್ ಅಂತ ನಾವು 100 ಮಾಡ್ಕೊಂಡ್ ಬಂದಿಲ್ಲ, ಶತಮಾನಗಳಿಂದ ಮಾಡ್ಕೊಂಡ್ ಬಂದಿದೀವಿ,
0: 100 ಹತ್ತತ್ರ ಮಾಡ್ಕೊಂಡ್ ಬಂದಿದೀವಿ.
1: ಆದ್ರೆ ಯಾವಾಗ ನಾವು ಬದಲಿ ಇಂಧನಗಳು ನಮಗೆ ಸುಲಭವಾಗಿ ಸಿಗುವ ಹಾಗಾಯ್ತು, ಅವಾಗ ಮೂಲ ಇಂಧನದ ಅಗತ್ಯಗಳನ್ನು ತಪ್ಪಿಸ್ಕೊಳ್ತಾ ಹೋದ್ವಿ. ತಪ್ಪಿಸ್ಕೊಳ್ತಾ ಹೋದಾಗ ನಮ್ಗೆ ಏನಾಯ್ತು, ಈ ತರ ಕೊರತೆ ಬಂದಾಗ ನಮ್ಮ ಹತ್ರ ಬದಲಿ ಮೂಲಗಳು ಇರ್ಲಿಲ್ಲ. ಹಾಗೆ ಸೋಲಾರ್ ವಿಚಾರಕ್ಕೂ ಬಂದ್ರೆ ಕೂಡ, ಸೋಲಾರ್ ಅನ್ನೋದು ಮುಂದಿನ ದಿನಗಳಲ್ಲಿ ಬಹುಶಃ ಪ್ರತಿ ಮನೆಗಳ ಮೇಲೂ ಕಾಣಲೇಬೇಕಾದ ಅಗತ್ಯತೆಗಳು ಬರುತ್ತೆ. ಆ ಅಗತ್ಯತೆಗಳನ್ನು ನಮಗೆ ಈ ಸೋಲಾರ್ ಕಂಡಿಡಿದು ಸಾಧಾರಣ 100 ಕೂಡ, ಬಳಕೆಗೆ ಬಂದು 50 ಮೇಲಾದರೂ ಕೂಡ, ಹೆಚ್ಚು ಪ್ರತಿಲಿತಿಗೆ ಬಂದಿದ್ದು ಈ ಒಂದು 10 ಮಾತ್ರ. ಹಾಗಾಗಿ ಅನುಷ್ಠಾನಗೊಳಿಸೋದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ.
0: ಬಹುಶಃ ಪ್ರಧಾನ ಮಂತ್ರಿಗಳ ಒಂದು ಕನಸಿನ ಯೋಜನೆ ಹರ್ ಘರ್ ಸೂರ್ಯ ಯೋಜನೆ ಇವತ್ತು ಎಲ್ಲಾ ಕಡೆ ಅನುಷ್ಠಾನ ಆಗ್ತಾ ಇದೆ. ಸಬ್ಸಿಡಿ ತಗೊಳ್ಳಿ, ಸಬ್ಸಿಡಿ ತಗೊಳ್ಳದೇ ಇರಿ, ಆದ್ರೆ ಮನೆ ಮನೆಯ ಛಾವಣಿಯ ಮೇಲೆ ಅಥವಾ ಅದಕ್ಕಾಗಿ ಟೆರೆಸ್ಗಳ ಮೇಲೆ ಒಂದಷ್ಟು ಜಾಗವನ್ನ ಈ ಸೋಲಾರ್ ಎನರ್ಜಿ ಪ್ಯಾನಲ್ ಗಳನ್ನು ಹಾಕುವ ಒಂದು ಟ್ರೆಂಡ್ ಮೈಸೂರಲ್ಲಂತೂ ಕಂಡು ಬರ್ತಾ ಇದೆ. ಯಾಕಂದ್ರೆ ಮೀಟರ್ಗಳ ಕೊರತೆ ಉಂಟಾಗ್ತಾ ಇದೆ. ಮೊದಲು ಎಷ್ಟು ಇತ್ತೋ ಅದರ 10 ಬೇಡಿಕೆನು ಜಾಸ್ತಿ ಆಗಿದೆ. ಬಹುಶಃ ಆ ವಿಚಾರವಾಗಿ ನಮ್ಮ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಅವರು ಹೇಳಬಹುದು. ಹೇಗಿದೆ ಸರ್ ಇವಾಗ ಟ್ರೆಂಡ್?
2: ತುಂಬಾ ಚೆನ್ನಾಗಿದೆ ಸರ್ ಸೋಲಾರ್ ಟ್ರೆಂಡ್ ಎಲ್ಲ. ಇವಾಗ ಕಳೆದ 2 ಸಬ್ಸಿಡಿ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಚೆನ್ನಾಗಿ ಎಲ್ಲರೂ ಎನ್ಕರೇಜ್ಮೆಂಟ್ ಇದೆ, ಕಸ್ಟಮರ್ಸ್ ವಾಕಿಂಗ್ ಆಗ್ತಾ ಇದಾರೆ ಎಲ್ಲ ಕಡೆ. ಎಲ್ಲ ಗೌರ್ಮೆಂಟ್ ತುಂಬಾ ಸಹಕಾರ ಇದೆ, ಸಬ್ಸಿಡಿ ಎಲ್ಲ ಬೇಗ ಪ್ರೋಸೆಸ್ ಫುಲ್ ಎಲ್ಲ ಆನ್ಲೈನ್ ಮಾಡಿದ್ದಾರೆ. ಯಾವುದೇ ತರದ ಮುಂಚೆ ತರ ಕಷ್ಟ ಎಲ್ಲ ಏನಿಲ್ಲ, ಪ್ರತಿಯೊಂದು ಆನ್ಲೈನ್ ಅಲ್ಲಿ ಇರೋದ್ರಿಂದ ಫೈಲ್ ಎಲ್ಲ ಬೇಗ ಮೂವ್ ಆಗುತ್ತೆ, ಸಬ್ಸಿಡಿ ಕೂಡ ಅಕೌಂಟ್ ಬೇಗ ಬರುತ್ತೆ.
0: ಈ ಪ್ಯಾನೆಲ್ ಗಳನ್ನೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಹೆದರ್ಕೊಂಡು ಬಹಳಷ್ಟು ಜನ ಹಾಕ್ತಾ ಇರ್ಲಿಲ್ಲ. ಎಲ್ಲ ಒಂದು ಲೈಟ್, ಒಂದು ಸ್ಟ್ರೀಟ್ ಲೈಟಿಗೆ ಅಥವಾ ಒಂದು ಸಣ್ಣ ಮೊಬೈಲ್ ಚಾರ್ಜರ್ಗೆ ಅಥವಾ ಒಂದು ಬ್ಯಾಟರಿ ತರಹ ಒಂದು ಬ್ಯಾಕಪ್, ಸಾಮಾನ್ಯ ನಾವೇನ್ ಮಾಡ್ತಿದ್ವಿ ಎಮರ್ಜೆನ್ಸಿ ಲೈಟ್ ಅಂತ ಏನ್ ಕರಿತೀವಿ, ಅದನ್ನೆಲ್ಲ ಚಾರ್ಜ್ ಮಾಡ್ಲಿಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲ ಬಳಕೆ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಇಡೀ ಮನೆ ಮನೆಗೆ ಅವ್ರಿಗೆ ಎಷ್ಟು ಕಿಲೋವ್ಯಾಟ್ ಸಾಮರ್ಥ್ಯ ಬೇಕೋ ಅಷ್ಟು ಸಾಮರ್ಥ್ಯವನ್ನು ಅವರೇ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ.
2: ಇವಾಗ ಮನೆಗಳಷ್ಟೇ ಅಲ್ಲ ಸರ್, ದೊಡ್ಡ ದೊಡ್ಡ ಇಂಡಸ್ಟ್ರಿ ಕೂಡ ಸೋಲಾರ್ ರನ್ ಆಗ್ತಿದೆ, 100% ಪ್ಯೂರ್ ಗ್ರೀನ್ ಎನರ್ಜಿ ರನ್ ಆಗ್ತಿದೆ. ಎಂತ ದೊಡ್ಡ ಮಿಷಿನರಿ ಆಗ್ಬಹುದು ಸೋಲಾರ್ ರನ್ ಆಗುತ್ತೆ. ಚಿಕ್ಕದ ಬಲ್ಬ್ ಇಂದ ಹಿಡಿದು 20 HP 30 HP ಮೋಟರ್ ತನಕ ಸೋಲಾರ್ ರನ್ ಆಗ್ತಾ ಇದೆ. ಅಗ್ರಿಕಲ್ಚರ್ ಕಸ್ಟಮರ್ ಗಳು ತುಂಬಾ ಜನ ಬರ್ತಾ ಇದಾರೆ ಇವಾಗ. ಏನಾದ್ರೆ ರೈತರುಗಳೆಲ್ಲ ನೀರಿನ ಕಷ್ಟ ಆಗಿದೆ ತುಂಬಾ. ಬೇಸಿಗೆಗೆಲ್ಲ ಕರೆಂಟ್ ಕನೆಕ್ಷನ್ ಬರೀ 6 ಗಂಟೆಗಳು ಅಷ್ಟೇ ಇರುತ್ತೆ, ನೈಟ್ ಟೈಮ್ ಕರೆಂಟ್ ಬರುತ್ತೆ, ಡೇ ಟೈಮ್ ಫುಲ್ ಎಲ್ಲ ನೀರ್ ಬರೋದಕ್ಕೋಸ್ಕರ ಒಂದು ಸೋಲಾರ್ ಪಂಪ್ ಅಳವಡಿಸ್ಕೊಂಡ್ರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ನೀರು ಬರ್ತಾನೆ ಇರುತ್ತೆ ಸೋಲಾರ್ ಅಲ್ಲಿ. ಅದು ಬಿಟ್ಟು

0: ಮನೆಗಳಿಗಂತ ಬಂದ್ರೆ ಇವಾಗ ಎಲ್ಲರ ಮನೆ ಬಿಲ್ ಒಂದು 30-40 ಮನೆ ಇತ್ತು ಅಂದ್ರೆ ಅವ್ರ ಮನೆ ಬಿಲ್ ಒಂದು 2,500 ರೂಪಾಯಿ ಮೇಲೆ ಇರುತ್ತೆ. ಅದೇ 60-40 ಇರೋ 5,000-6,000 ತನಕ ಬರುತ್ತೆ ಲಿಫ್ಟ್ ಅಲ್ಲಿ ಇದ್ದವ್ರ ಮನೆ. ಅವರು ಸಿಂಪಲ್ ಆಗಿ 3 kW 10 kW ತನಕ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಮನೆ ಮೇಲೆ ಸೋಲಾರ್ ಪ್ಯಾನಲ್ ನ ಪ್ರತಿ ತಿಂಗಳು ಕರೆಂಟ್ ಬಿಲ್ ಮೈನಸ್ ಆಗಿ ಅವ್ರ ಖಾತೆಗೆ ಒಂದಿಷ್ಟು ದುಡ್ಡು ಒಂದು 500-1,000 ತನಕ ಬರಷ್ಟು ಸೋಲಾರ್ ಇದಾಗುತ್ತೆ.
1: ಒಂದು ಉತ್ಪಾದನೆ ಜೊತೆಗೆ ಲಾಭವೂ ಆಗುತ್ತೆ, ಸಂಪಾದನೆಯೂ ಆಗುತ್ತೆ ಅಂತೇಳಿ. ಇದ್ರ ಟೆಕ್ನಾಲಜಿ ಹೇಗೆ ತುಂಬಾ ಕಷ್ಟವಾಗಿದೆಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಅಯ್ಯೋ ಅದೇನೋ ಬಹಳ ಕಣ್ರಿ ಅಂತೇಳಿ ಕತೆ ಕಟ್ತಿರ್ತಾರೆ.
0: ಒಂದು ಸೋಲಾರ್ ಅಲ್ಲಿ ಸರ್ ಯಾವುದೇ ಮೂವಿಂಗ್ ಪಾರ್ಟ್ಸ್ ಇಲ್ಲ, ಮೇಂಟೆನೆನ್ಸ್ ಜೀರೋ. ಕಂಪ್ನಿ ಕಡೆಯಿಂದ 25-30 ವರ್ಷ ತನಕ ವ್ಯಾರಂಟಿ ಇದೆ, ಸರ್ಕಾರದಿಂದ 25 ವರ್ಷ ಅಗ್ರಿಮೆಂಟ್ ಇದೆ. ಆಮೇಲೆ ಇನ್ವರ್ಟರ್ ಅಂತ ಒಂದು ಕಾಂಪೋನೆಂಟ್ ಬರುತ್ತೆ ಮೇನ್ ಕಂಪ್, ಅದಕ್ಕೆ ಇವಾಗೆಲ್ಲ 10 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ ಇನ್ವರ್ಟರ್ಗೆ. ಇದ್ರ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಹೇಗೆ ಕೆಲಸ ಮಾಡ್ತೀವಿ ಅಂತ ಡಿಪೆಂಡ್ ಆಗುತ್ತೆ. ಸ್ಟ್ರಕ್ಚರ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಕ್ಚರು ಸೋಲಾರ್ ಪ್ಯಾನಲ್ ಗಟ್ಟಿ ಹಿಡಿದುಕೊಳ್ಳೋಕೆ ರೂಫ್ ಮೇಲೆ. ನೆಕ್ಸ್ಟ್ ಬಂದು ಇನ್ವರ್ಟರ್ ಬರುತ್ತೆ. ಇನ್ವರ್ಟರ್ಗೆ ಪ್ರೊಟೆಕ್ಷನ್ ಅಂತ ಹೇಳಿ ಎಡಗಡೆಯಲ್ಲಿ ACDB, ಬಲಗಡೆ DC DB ಅಂತ ಹಾಕ್ತೀವಿ. DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್, AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ. DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂದ್ರೆ ಸೋಲಾರ್ ಪ್ಯಾನಲ್ ಇಂದ ಹೈ ವೋಲ್ಟೇಜ್ ಬಂದ್ರೆ ಅದು ಗ್ರೌಂಡ್ ಆಗಕ್ಕೋಸ್ಕರ ಸೇಫ್ಟಿಗೋಸ್ಕರ ಹಾಕೋದು. ACDB ಅಂದ್ರೆ AC ಸೈಡ್ KB ಇಂದ ಏನಾದ್ರು ಹೈ ವೋಲ್ಟೇಜ್ ಬಂತು ಏನಾರ ಆಯ್ತು, ಸೆಲ್ಫ್ ಕನ್ಸ್ಯೂಮರ್ SPD ಗಳಿರುತ್ತೆ, ಟ್ರಿಪ್ ಆಗುತ್ತೆ ಅವೆಲ್ಲ. ಇನ್ನೊಂದು ಅದು ಬಿಟ್ಟರೆ 3 ಅರ್ಥಿಂಗ್ ಮಾಡ್ಬೇಕಾಗತ್ತೆ. ಅರ್ಥಿಂಗ್ ಜೊತೆ ಲೈಟ್ನಿಂಗ್ ಅರೆಸ್ಟ್ ಅಂತ ಮಾಡ್ತೀವಿ. ಅದೇನಂದ್ರೆ ಸಿಡ್ಲು ಬಂದ್ರೆ ಗ್ರೌಂಡ್ ಆಗೋತರ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ. ಇವಾಗ ಸರ್ಕಾರದಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗ್ತಿರೋದ್ರಿಂದ ಮುಂಚೆ ಎಲ್ಲ ಮೀಟರ್ ಇಟ್ಟರೆ ಬಂದು ಬಿಲ್ ಕೊಡಬೇಕಿತ್ತು. ಇವಾಗ ಆಪ್ ಮುಖಾಂತರ ಕಸ್ಟಮರ್ ಗಳಿಗೆ ಇವತ್ತು ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ಮೊಬೈಲ್ ನ ಸಂಜೆಗೆ ನೋಡ್ಕೋಬಹುದು. ಇವಾಗ
1: ಅಲ್ಲೇ ಗೊತ್ತಾಗುತ್ತೆ,
0: ಅಲ್ಲೇ ಗೊತ್ತ
1: ತಿಂಗಳಲ್ಲಿ ಎಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೆಕ್ಕ ಹಾಕಂದ್ರೆ ದುಡ್ಡು ಎಷ್ಟು ನಮಗ್ ಬರುತ್ತೆ ಅಥವಾ ನಾವೆಷ್ಟು ಅವ್ರಿಗೆ ಕಟ್ಟಬೇಕು.
0: ಹೌದು,
1: ಎರಡು ಕೂಡ ಇದೆ.
0: ಆಮೇಲೆ ಇವಾಗ ಬರೋ ಇನ್ವರ್ಟರ್ಸ್ ಎಲ್ಲ ವೆಬ್ ಬೇಸ್ ಬಂದಿದೆ, ಅದರಿಂದ ನಿಮ್ ಮೊಬೈಲ್ ಅಲ್ಲೇ ನಾವು ರೀಡಿಂಗ್ಸ್ ಚೆಕ್ ಮಾಡಬಹುದು. ಇನ್ ಕೇಸ್ ಫಾಲ್ಟ್ ಏನಾದ್ರು ಬಂತು ಅಂದ್ರೆ ನಿಮ್ಮ ಯೂಸರ್ ಪಾಸ್ವರ್ಡ್ ನಾನು ಲಾಗಿನ್ ಮಾಡಿ ನೋಡಿದ್ರೆ ಎಲ್ಲಿ ಫಾಲ್ಟ್ ಆಯ್ತು ಚೆಕ್ ಮಾಡಿ ಅಲ್ಲೇ ಕೂತ್ಕೊಂಡು ರಿಪೇರಿ ಮಾಡಬಹುದು. ನಾವು ಇನ್ವರ್ಟರ್ಸ್
1: ಅಲ್ಲಿಯೇ ಮಾಡುವಂತ
0: ಟೆಕ್ನಾಲಜಿ ಕೂಡ ಇದೆ.
1: ಈಗ 1 kW ಸಾಕಾಗಲ್ಲ, ಸಾಮಾನ್ಯ 2 kW ಮನೆಯ LT2 ಯಾವುದು ಕನ್ಸಂಪ್ಷನ್ ಇದೆ ಅವರು, ಅಥವಾ ಅವರು 3 kW ಡಿಪೆಂಡಿಂಗ್ ಆನ್ ದ ಯೂಸೇಜ್ ಅಂತ ಇಟ್ಕೊಂಡ್ರೆ 1 kW ಸಾಮರ್ಥ್ಯ ಈ ಮನೆಗೆ ನಾನು ಹಾಕಬೇಕು ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ?
0: ಇನ್ವೆಸ್ಟ್ಮೆಂಟ್ ವೈಸ್ ಆದ್ರೆ ಅಪ್ ಟು 3 kW ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸೇಮ್ ಇರುತ್ತೆ. ಯಾಕಂದ್ರೆ ಪ್ಯಾನಲ್ ಕಾಸ್ಟ್ ಅಷ್ಟೇ ಕಮ್ಮಿ ಆಗಿದೆ, ಮಿಕ್ಕಿದೆಲ್ಲ ಖರ್ಚು ಸೇಮ್ ಇರೋದ್ರಿಂದ ಒಂದು 1.5 lakh to 2 lakh ತನಕ ಖರ್ಚಾಗುತ್ತೆ 1-3 kW ತನಕ. ಅದು ಬಿಟ್ರೆ 5 kW ಮೇಲೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂದ್ರೆ ತಿಂಗಳಲ್ಲಿ ನಿಮ್ದು ಎಷ್ಟು ಬರ್ತಿದೆ ಆವರೇಜ್ ಬಿಲ್ ನೋಡ್ಕೋಬೇಕು. ಬಿಲ್ ಅಲ್ಲಿ ಅವರೇ ಕೊಡ್ತಿದಾರೆ ಹಾಗೆಲ್ಲ, ನಿಮ್ದು ಆವರೇಜ್ ಕನ್ಸಂಪ್ಷನ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನಮ್ 1 kW ಸೋಲಾರ್ ರೂಫ್ ಟಾಪ್ ಅಲ್ಲಿ ದಿನಕ್ಕೆ 4 units ಜನರೇಟ್ ಆಗುತ್ತೆ ಸೋಲಾರ್ ಇಂದ. ಹಾಗೆ ಒಂದು ನಮ್ದು ಕನ್ಸಂಪ್ಷನ್ ಬಂದು 400 units ಇದೆ ಅಂದ್ರೆ ಒಂದು 5 kW ಇನ್ಸ್ಟಾಲೇಷನ್ ಹೋಗೋದು ಒಳ್ಳೇದಾಗುತ್ತೆ. ಏಕೆ ಅಂದ್ರೆ 1 kW ಇಂದ 4 units ಜನರೇಟ್ ಆಗಿ ಹಂಗೆ 5 kW ಇಂದ ದಿನಕ್ಕೆ 20 units ಜನರೇಷನ್ ಆಗುತ್ತೆ ಸೋಲಾರ್ ಅಲ್ಲಿ. 8 ತಿಂಗಳಲ್ಲಿ 30 ದಿನ ಇರೋದ್ರಿಂದ ತಿಂಗಳಿಗೆ 600 units ತನಕ ಜನರೇಷನ್ ಆಗುತ್ತೆ. ಅದರಲ್ಲಿ ಕನ್ಸಂಪ್ಷನ್ 400 units ಮೈನಸ್ ಆದ್ರೂ ಕೂಡ
1: 200 ಬರುತ್ತೆ.
0: ಆ 200 ಗವರ್ಮೆಂಟ್ ಅವರು 3 rupees 80 paise ಕೊಡ್ತಾರೆ. ಒಂದ್ ಯೂನಿಟ್ಗೆ ದುಡ್ಡು ಬರುತ್ತೆ. ಸಬ್ಸಿಡಿ ತಗೊಂಡಿಲ್ಲ ಅಂದ್ರೆ ಸಬ್ಸಿಡಿ ಕ್ಲೇಮ್ ಮಾಡಿದ್ರೆ 2.5 rupees ಕೊಡ್ತಾರೆ ಒಂದ್ ಯೂನಿಟ್ಗೆ. 78,000 ಸಬ್ಸಿಡಿನೇ ಕೊಡ್ತಾರೆ. ಅಪ್ ಟು 3 kW ತನಕ 78,000 ಡೈರೆಕ್ಟ್ ನಿಮ್ಮ ಅಕೌಂಟ್ ಬಂದ್ಬಿಡುತ್ತೆ ಸಬ್ಸಿಡಿ.
1: ಸೊ ಹಾಗಾಗಿ ಅದು ಹೋಗೋದು ಒಳ್ಳೇದು. ಮೈಸೂರಲ್ಲಿ ಯಾಕೆ ಇದ್ದಕ್ಕಿದ್ದಂಗೆ ಈ ಬೂಮ್ ಬಂತು ಅಂತ?
0: ಒಂದು ಅವೇರ್ನೆಸ್ ಇದೆ ಮೈಸೂರಲ್ಲಿ, ಚೆಸ್ಕಾಮ್ ಮಟ್ಟದಲ್ಲಿ ಒಳ್ಳೆ ಅವೇರ್ನೆಸ್ ತರ್ತಾ ಇದಾರೆ ಎಲ್ಲ ಪ್ರತಿಯೊಬ್ಬರು.
1: ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಎಲ್ಲರೂ ಹಾಕಿಸ್ಕೊಳ್ಳಿ.
0: ಹೌದು, ಸಹಕಾರಗಳಿದೆ. ಅದು ಬಿಟ್ರೆ ಇಲ್ಲಿ ಅವೇರ್ನೆಸ್ ತುಂಬಾ ಇದೆ. ಮೈಸೂರು ಅವತ್ತು ಮಾದರಿ ಸಿಟಿ ಇಡೀ ದೇಶಕ್ಕೆ, ಎಲ್ಲಾ ವಿಷಯದಲ್ಲೂ ಅಷ್ಟೇ ಮಾದರಿ ಸಿಟಿ.
1: ಎನರ್ಜಿಗೂ ಹೌದು,
0: ಸ್ವಲ್ಪ ಬುದ್ಧಿಜೀವಿಗಳು ಇದಾರೆ, ಯೋಚನೆ ಮಾಡೋರು ಇದಾರೆ.
1: ಹಾಗಾಗಿ ಒಂದು ಲಾಭ ಅಂತೀರಿ.
0: ಹೌದು,
1: ಸೋಲಾರ್ ಹೋಗೋದು ಒಳ್ಳೇದು,
0: ತುಂಬಾ ಒಳ್ಳೇದು.
1: ಯಾಕಂದ್ರೆ ಈ ಕ್ಷಣಕ್ಕೆ ಮನೆಗೆ ಹೀಟಿಂಗ್ ಇಂದ ಹಿಡಿದು ಅಡಿಗೆ ಮನೆಯಿಂದ ಹಿಡಿದು ಎಲ್ಲದಕ್ಕೂ ಬರುತ್ತದೆ.
0: ಇವಾಗ ಏನಾಗಿದೆ ಅಂದ್ರೆ ಮುಂಚೆ ಎಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಸೌದೆ ಒಲೆಯಿಂದ ಗ್ಯಾಸ್ ಸ್ಟೌವ್ ಅಪ್ಗ್ರೇಡ್ ಆದ್ರು, ನೆಕ್ಸ್ಟ್ ಜನರೇಷನ್ ಕುಕಿಂಗ್ ಎಲ್ಲ ಇಂಡಕ್ಷನ್ ಸ್ಟೌವ್ ಗೆ ಮೈಕ್ರೋವೇವ್ ಅಪ್ಗ್ರೇಡ್ ಆಗ್ತಾ ಇದಾರೆ. ಬರ್ತಾ ಬರ್ತಾ ಯಾವುದೇ ಮನೆಯಲ್ಲಿ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಿಲ್ಲ. ಒಂದ್ ಮೊಬೈಲ್ ಇಂದ ಹಿಡಿದು ಒಂದು ಮನೆ ಕ್ಲೀನ್ ಮಾಡಿ ರೋಬೋಟ್ ತುಂಬ ಎಲ್ಲದಕ್ಕೂ ಕರೆಂಟ್ ಚಾರ್ಜ್ ಬೇಕು.
1: ಜೊತೆಗೆ ನಮ್ಮ ವೆಹಿಕಲ್ ಗೂ ಚಾರ್ಜ್ ಮಾಡ್ಬೇಕಲ್ಲ,
0: ವೆಹಿಕಲ್
1: ವೆಹಿಕಲ್ಸ್ ಜಾಸ್ತಿ
0: ಇವಿದು ಅವೇರ್ನೆಸ್ ತುಂಬಾ ಆಗೋದ್ರಿಂದ ಸೋಲಾರ್ ಗೆ ತುಂಬಾ.
1: ಸೊ ಒಟ್ಟು ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಬಳಸ್ಕೊಂಡ್ಬಿಡೋಣ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಂತೇಳಿ. ಅದು ಲಾಭ. ಇನ್ನು ಅನಿಲ್ ಕುಮಾರ್ ನಾಡಿಗೇರವರೇ, ಈ ಪರ್ಯಾಯ ರೂಪದಲ್ಲಿ ಬಂದಾಗ ವಿದ್ಯುತ್ತನ್ನು ಕೂಡ ಗ್ಯಾಸ್ ತರ ಬಳಸೋದು, ಮೊನ್ನೆ ಪೇಪರ್ ಅಲ್ಲಿ ಓದ್ದೆ, ಒಂದು ವಿಡಿಯೋನು ನೋಡಿದೆ ನಾನು, ಎಂತ ಪ್ಲಾಸ್ಮಾ ಎನರ್ಜಿ ಅಂತ, ವಾಟ್ ಇಸ್ ದಿಸ್?
2: ಖಂಡಿತ, ಈಗ ನಮಗೆ ಏನೇನು ವಿದ್ಯುತ್ತಿನ ಮೂಲಕ ಕಣ್ಣಿಗೆ ಕಾಣುವಂತಹ ಜ್ವಾಲೆ ಏನಿದೆ ಅದನ್ನ ಮಾಡೋದನ್ನ ನಾವು ಎಲೆಕ್ಟ್ರಿಕಲ್ ಗ್ಯಾಸ್ ಅಂತ ಹೇಳಿ ಮಾಮೂಲಾಗಿ ನಾವು ಮಾತಾಡ್ತಾ ಕೂತ್ಕೊಳ್ತೀವಿ. ಇದು ನಿಜವಾಗ್ಲೂ ಏನು ಅಂತಂದ್ರೆ,

0: ಯಾವಾಗ ಹೈ ವೋಲ್ಟೇಜ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಹೈ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡಿದಾಗ ಅದು ಗ್ಯಾಸ್ ನ ಅಯೋನೈಸ್ ಮಾಡುತ್ತೆ, ಅದನ್ನ ನಾವು ಪ್ಲಾಸ್ಮಾ ಅಂತ ಕರಿತೀವಿ ಅಥವಾ ಫೋರ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಯಾವಾಗ ಆ ಪ್ಲಾಸ್ಮಾ ಎನರ್ಜಿ ಇದೆ ಅದು ಹತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಿಮಗೆ ಫ್ಲೇಮ್ ರೂಪದಲ್ಲಿ ಕಾಣುತ್ತೆ. ತಮಾಷೆಗೆ ನಾವು ಹೇಳ್ತಾ ಇರ್ತೀವಿ, ಎಷ್ಟೋ ಸಲ ಲೈಟ್ ಕಂಬಗಳಲ್ಲಿ ಮೇಂಟೆನೆನ್ಸ್ ಕಾಣಿಸಿದ್ರು ಕೂಡ ಅದರಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಅದೇ ತಂತ್ರಜ್ಞಾನದ ವಿಚಾರದಲ್ಲಿ ಅದೇ ಹೆಚ್ಚಿನ ವೋಲ್ಟೇಜ್ ಉಪಯೋಗಿಸಿ ಫೋರ್ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಪ್ಲಾಸ್ಮಾ ಎನರ್ಜಿ ಮೂಲಕ ಮಾಡೋದು, ಕಣ್ಣಿಗೆ ಕಾಣುವಂತ ಜ್ವಾಲೆ ಕಾಣುತ್ತೆ. ಅದಲ್ದೇನೆ ಈಗ ಬೇರೆ ಬೇರೆ ತಂತ್ರಜ್ಞಾನಗಳು ಬೇಕಾದಷ್ಟು ಇದೆ. ಐಆರ್ ತಂತ್ರಜ್ಞಾನ ಇದೆ, ಇನ್ಫ್ರಾ ರೇಡಿಯೇಷನ್ ತಂತ್ರಜ್ಞಾನ ಇದೆ, ಹಾಗೆ ಇಂಡಕ್ಷನ್ ಸ್ಟವ್ ಅಂತೂ ನಾವು ಕೇಳ್ತಾನೆ ಇದ್ದೀವಿ. ಸೊ ಈ ಬರೋ ದಿವಸಗಳಲ್ಲಿ ಈ ತಂತ್ರಜ್ಞಾನ ಇವೆಲ್ಲದಕ್ಕಿಂತ ಹೆಚ್ಚಿನ ಶಾಖ ಕೊಡುತ್ತೆ ಅನ್ನೋಂತ ಒಂದು ವಿಧಾನ ಇದೆ. ಬಹುಶಃ ಉಪಯೋಗಿಸ್ತಾ ಉಪಯೋಗಿಸ್ತಾ ಗೊತ್ತಾಗಬಹುದು.
1: ಜೊತೆಗೆ ವೇಗವನ್ನು ಜಾಸ್ತಿ ಇದೆ ಇವಾಗ, ಹೆಚ್ಚೊತ್ತು ಕಾಯಂಗಿಲ್ಲ, ಅದಕ್ಕೆ ಟೈಮಿಂಗ್ ಸೆಟ್ ಮಾಡಿದ್ರೆ ಮುಗಿಸಿಟ್ಬಿಡುತ್ತೆ. ಮೈಕ್ರೋವೇವ್ ಅಲ್ಲೂ ಅಷ್ಟೇ, ಇಷ್ಟು ಮಿನಿಟ್ಸ್ ಅಂತ ಸೆಟ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ
0: ನಿಂತ್ಕೊಳ್ಳುತ್ತೆ. ಹೌದು,
1: ಒಂದ್ ಕಡೆ ಎನರ್ಜಿ ಸೇವ್ ಕೂಡ ಆಗುತ್ತೆ, ಬಳಕೆನೂ ಆಗಿರುತ್ತೆ.
0: ಬಳಕೆನೂ ಆಗಿರುತ್ತೆ.
1: ಇನ್ನು ಹೊಸ ರೀತಿ ಏನ್ ಬರ್ತಾ ಇದೆ?

0: ವಿಧಾನ ಇದೆ, ಬಹುಶಃ ಉಪಯೋಗಿಸ್ತಾ ಉಪಯೋಗಿಸ್ತಾ ಗೊತ್ತಾಗ್ಬೋದು.
1: ಜೊತೆಗೆ ವೇಗವನ್ನು ಜಾಸ್ತಿ ಇದೆ ಇವಾಗ, ಹೆಚ್ಚೊತ್ತು ಕಾಯಂಗಿಲ್ಲ, ಅದಕ್ಕೆ ಟೈಮಿಂಗ್ ಸೆಟ್ ಮಾಡಿದ್ರೆ ಮುಗಿಸಿಟ್ಬಿಡುತ್ತೆ. ಮೈಕ್ರೋವೇವ್ ಅಲ್ಲೂ ಅಷ್ಟೇ, ಇಷ್ಟು ಮಿನಿಟ್ಸ್ ಅಂತ ಸೆಟ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ
0: ನಿಂತ್ಕೊಳ್ಳುತ್ತೆ. ಹೌದು,
1: ಒಂದ್ ಕಡೆ ಎನರ್ಜಿ ಸೇವ್ ಕೂಡ ಆಗುತ್ತೆ, ಬಳಕೆನೂ ಆಗಿರುತ್ತೆ, ಇನ್ನು ಹೊಸ ರೀತಿ ಏನ್ ಬರ್ತಾ ಇದೆ.
0: ನಾವು ಗ್ಯಾಸ್ ವಿಧಾನಕ್ಕೆ ಹೇಳೋದಾದ್ರೆ, ಮೊದಲನೇ ನಾವೀಗ ಏನು ಗ್ಯಾಸ್ ನ ಬಳಕೆ ಮಾಡ್ತಾ ಇದೀವಿ, ನಮ್ ಗ್ಯಾಸ್ ನ ಸಿಲಿಂಡರ್ ರೂಪದಲ್ಲೇ ನೋಡಿದೀವಿ, ಸಿಲಿಂಡರ್ ರೂಪದಲ್ಲೇ ಬೇಕು ಅನ್ನೋದು.
1: ಮನೆ ಮನೆಗೆ ಸಿಲಿಂಡರ್ ಕೊಟ್ಟೋಗ್ತಾ ಇದ್ದಾರೆ ಇಷ್ಟು ವರ್ಷ, ಅದೇ
0: ತಾನೆ. ಅದಲ್ದೇನೆ ದೊಡ್ಡ ದೊಡ್ಡ ಕಡೆಯಲ್ಲಿ ಪಿ ಎನ್ ಜಿಗಳು ಬರ್ತಾ ಇದೆ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಒಂದು ಕಡೆಯಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗಿದ್ದು ಪೈಪ್ ಗಳಿಗೆ ಮನೆಗಳಲ್ಲಿ ಬರ್ತಾ ಇದೆ.
1: ಮೈಸೂರಲ್ಲೂ ಒಂದ್ ಲೈನ್
0: ಬಂದಿದೆ, ತುಂಬಾ ಕಡೆಗಳಲ್ಲಿ ಬಂದಿದೆ. ಈ ಗ್ಯಾಸ್ ಗೆ ಬರೋ ದಿವಸಗಳಲ್ಲಿ ಬಯೋಗ್ಯಾಸ್ ಗಳನ್ನ ಮಿಕ್ಸ್ ಮಾಡ್ತಾರೆ. ಬಯೋಗ್ಯಾಸ್ ಅಂದ್ರೆ ಜೈವಿಕ ಇಂಧನಗಳನ್ನ ಮಿಕ್ಸ್ ಮಾಡಿದಾಗ ನಮಗೆ ಇನ್ನಷ್ಟು ಇದು ಸುಸ್ಥಿರ ತಂತ್ರಜ್ಞಾನದ ಕಡೆ ಹೋಗುತ್ತೆ. ಈ ತಂತ್ರಜ್ಞಾನ ಆಲ್ರೆಡಿ ಪ್ರಚಲಿತಕ್ಕೆ ಬಂದಿದೆ, ಇನ್ನಷ್ಟು ಜನರ ಬಳಕೆ ಹೆಚ್ಚಾಗಬೇಕಾಗಿದೆ. ಹಾಗೇನೆ ಡೈಮೀಥೈಲ್ ಈಥರ್ ಅಂತ ಕರಿತೀವಿ, ಡಿಎಂಇ ಅಂತ ಕರಿತೀವಿ, ಅದಿನ್ನು ಪ್ರಾಯೋಗಿಕ ಹಂತದಲ್ಲಿದೆ. ಅದು ಬಂದರೂ ಕೂಡ ಗ್ಯಾಸ್ ಗೆ ಪರ್ಯಾಯವಾಗಿ ಕೆಲಸ ಮಾಡಲಿದೆ. ಹಾಗೇನೆ ಈ ಬಯೋಗ್ಯಾಸ್ ಗಳನ್ನ, ಪೂರ್ತಿ ಬಯೋಗ್ಯಾಸ್ ಗಳನ್ನ ಮಿಶ್ರಣವಾಗಿ ಹೇಳಿದೆ, ಪೂರ್ತಿ ಬಯೋಗ್ಯಾಸ್ ಗಳನ್ನ ತಯಾರು ಮಾಡಿ ಅದನ್ನು ಒತ್ತಡಗಳಲ್ಲಿ ಸಿಲಿಂಡರ್ ಗಳಲ್ಲಿ ತುಂಬಿಸಿ ಮನೆ ಮನೆಗಳಿಗೆ ಕೊಡಬಹುದಾದ ಪ್ರಯತ್ನ ಸಾಕಷ್ಟು ಪ್ರಗತಿಯಲ್ಲಿದೆ. ಇದನ್ನ ಬರೋ ದಿವಸಗಳಲ್ಲಿ 10 ದಿವಸಗಳಲ್ಲೇ ನಾವು ಇದನ್ನ ನೋಡ್ತಾ ಇದೀವಿ.
1: ಹರಿಯಾಣದಲ್ಲಿ ಯಾರೋ ಒಬ್ರು ಮಾಡಿ ಅದನ್ನ ಮನೆ ಮನೆಗೆ ಕೊಟ್ಟು ಬಂದಿದ್ದಾರೆ
0: ಹೌದು. ಹಾಗೇನೆ ಗೋಬರ್ ಗ್ಯಾಸ್ ಅನ್ನೋದೇನಿದೆ, ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಹಂತದಲ್ಲಿ ಹೇಗೆ ನಿಂತೋಗಿತ್ತು, ಇದು ಎಷ್ಟೊಂದು ಎನ್ಜಿಒಗಳ ಸಹಾಯಗಳಿಂದ ಇದು ಇನ್ನಷ್ಟು ಮುಂದೆ ಬರಕ್ಕೆ ಪ್ರಾರಂಭ ಆಗೋಗಿದೆ. ಇದು ಮೈಸೂರು ಹತ್ತಿರದಲ್ಲೇ 2-3 ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಪ್ರಾಯೋಗಿಕ ಹಂತಗಳಾಗಿ, ಅದಕ್ಕೆ ಅವರಿಂದ ಬರೀ ಒಂದಿಷ್ಟು ಹಣ, ಕಡಿಮೆ ಹಣಗಳನ್ನ ತಗೊಂಡ್ಬಿಟ್ಟು ಉಳಿದ ಹಣಗಳನ್ನ ಎನ್ಜಿಒಗಳು ಬಳಸಿ ಸುಮಾರು 100 ಹೆಚ್ಚು ಬಯೋಗ್ಯಾಸ್ ಪ್ಲಾಂಟ್ ಗಳು ಮೈಸೂರು ಸುತ್ತಮುತ್ತಲು ಸರ್ಗೂರು ಅಂತ ಗ್ರಾಮಗಳಲ್ಲಿ ಆಲ್ರೆಡಿ ಆಗಿದೆ. ಬಹುಶಃ ಇದು ಒಂದು ರೀತಿಯ ಒತ್ತಡವನ್ನ ಗ್ಯಾಸ್ ಮೇಲೆ ಅವಲಂಬತೆಯನ್ನ ತಪ್ಪಿಸುತ್ತೆ. ಇದಿಷ್ಟು ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ನಮ್ಮ ಮಟ್ಟದಲ್ಲಿ.
1: ಎಲ್ಲೋ ಒಂದ್ ಕಡೆ ಸಹಕಾರಿ ತತ್ವದ ಮೇಲೆ ಇವೆಲ್ಲ ನಡೀತಾ ಇದಾವೆ, ನಾವು ಒಂದಷ್ಟು ಕೊಡ್ತೀವಿ ನೀವು ಮಾಡಿ ಹೇಳಿ,
0: ಅಂದ್ರೆ ಅವ್ರಿಗೂ ಒಂದಿಷ್ಟು ಬದ್ಧತೆ ಇರುತ್ತೆ, ಪ್ರೋತ್ಸಾಹ ಧನ ಕೊಟ್ಟಂಗೆ ನಿಜವಾದ ಆಸಕ್ತರು ಮುಂದೆ ಬರ್ತಾರೆ. ಈ ಕಾರಣಗಳಿಂದ ಎನ್ಜಿಒಗಳು ಸಿಎಸ್ಆರ್ ಫಂಡಿಂಗ್ ಅಲ್ಲಿ, ಸಿಎಸ್ಆರ್ ಫಂಡಿಂಗ್ ಗಳನ್ನು ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಸಿಎಸ್ಆರ್ ಫಂಡಿಂಗ್ ಗಳಲ್ಲಿ ಎಷ್ಟೊಂದು ಹಣಗಳನ್ನ ಅವರು ಈ ಸುಸ್ಥಿರತೆಗೆ ವ್ಯಯಿಸ್ತಾ ಇರೋದ್ರಿಂದ ನಾವು 2070 ಏನು ಗುರಿ ಇಟ್ಕೊಂಡಿದ್ವಿ, 2070 ಏನು ಗುರಿ ಇಟ್ಕೊಂಡಿದೀವಿ, ಇಂಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಕಾರ್ಬನ್ ನ್ಯೂಟ್ರಲ್, ಅಂದ್ರೆ ನಮ್ಮಲ್ಲಿಂದ ಇಂಗಾಲದ ಹೊರಸೂಸುವಿಕೆ ಇರೋದೇ ಇಲ್ಲ, ಆ ಗುರಿನ ಬಹುಶಃ ನಾವು ತಲುಪ್ತೀವಿ ಅನ್ನೋ ಆತ್ಮವಿಶ್ವಾಸನ ಇದೆಲ್ಲ ಮೂಡಿಸುತ್ತೆ.
1: ಓಕೆ, ಸಸ್ಟೈನಬಲ್ ಎನರ್ಜಿ ಅಚೀವ್ ಮಾಡೋದ್ರಲ್ಲಿ ಆಗ್ಲೇ ನಾವು ದಾಪುಗಾಲಿ ಇಟ್ಬಿಟ್ಟಿದ್ದೀವಿ, ಮೋರ್ ದನ್ 50% ವಿ ಹ್ಯಾವ್ ಅಚೀವ್ಡ್. ಇನ್ನು ಮಾಡೋದು ತುಂಬಾ ಇದೆ. ಇದ್ರ ಮಧ್ಯದಲ್ಲಿ ಮನೆಯ ವೇಸ್ಟ್ ಅನ್ನು ಬಳಸಿ ಏನ್ ನಾವು ಹೊರಗಡೆ ಹಾಕ್ತಾ ಇದ್ವಿ, ಅದರದೇ ಒಂದು ವಿದ್ಯುತ್ ಉತ್ಪಾದನಾ ಘಟಕಗಳು, ಮಿನಿ ಯೂನಿಟ್ ಗಳು ಬಂದಿದ್ದಾವೆ.
0: ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕಂದ್ರೆ, ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವ ವಿಧಾನದಲ್ಲಿ ಇನ್ನೂ ಜಾಗೃತಿ ಆಗಬೇಕಿದೆ, ಆಗಿದೆ.
1: ಸರಿಯಾಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ
0: ಅಂದ್ರೆ,
1: ಕಸ ಬೇರ್ಪಡಿಸುವುದು ಅಂದ್ರೆ ಹೇಗೆ? ಯಾಕಂದ್ರೆ ನಮ್ಮಲ್ಲಿ 2 ಬಕೆಟ್ ಇಡ್ತೀವಿ, ಟೆಂಪೋನಲ್ಲಿ ಹಾಕೊಂಡು ಹೋಗೋದು, 2
0: ಎಲ್ಲಾ ಹಂತಗಳಲ್ಲೂ ಜಾಗೃತಿ ಮೂಡಿಸುವಂತ ಕೆಲಸನ ಬಹುಶಃ ಆಗಬೇಕಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವಿಕೆ, ಸಾಗಾಣಿಕೆಯಲ್ಲೂ ಬೇರೆ ಬೇರೆ ಆಗಿ ಸಪರೇಟ್ ಆಗಿ ಹೋಗೋದು. ಆ ರೀತಿ ಸಪರೇಟ್ ಆಗಿ ಹೋದಾಗ ನಮ್ಮ ವೆಟ್ ವೇಸ್ಟ್ ಏನಿದೆ ಇದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬಹುದು. ಇದಕ್ಕೆ ಆಲ್ರೆಡಿ ಸರ್ಕಾರ ಬೃಹತ್ ಯೋಜನೆ ಆಗಿ ಸತತ್ ಅನ್ನುವಂತ ಒಂದು ಯೋಜನೆ ರೂಪಿಸಿದೆ, ಸಸ್ಟೈನಬಲ್ ಆಲ್ಟರ್ನೇಟಿವ್ ಫಾರ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಅಂದ್ರೆ ಇದಿಷ್ಟನ್ನು ಒಟ್ಟಾರೆ ಒಂದು ಕಡೆ ಸೇರಿಸಿ ಇದರಿಂದ ಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಾವು ಏನ್ ಬಳಸ್ತಾ ಇದೀವಿ ಡೀಸೆಲ್ ಮತ್ತೆ ಪೆಟ್ರೋಲ್ ಗಳಿಗೆ, ಅದಕ್ಕೆ ಪರ್ಯಾಯವಾಗಿ ಆಗ್ಬೇಕು. ಸತತ್ ಯೋಜನೆ ಪ್ರಾಯೋಗಿಕ ಹಂತದಲ್ಲಿ ಉತ್ತರ ಭಾರತಗಳಲ್ಲಿ ಕೆಲವೊಂದು ಪ್ಲಾಂಟ್ ಗಳೆಲ್ಲ ಆಗಿದೆ. ಆದ್ರೆ ಕಸ ಬೇರ್ಪಡಿಸುವಿಕೆನೆ ಇದಕ್ಕೆ ಮೂಲವಾಗಿ ಬೇಕಾದ ಅಗತ್ಯ. ಅದಾಯ್ತು ಅಂದ್ರೆ ಈ ಸತತ್ ಯೋಜನೆ ಯಶಸ್ವಿ ಆಗತ್ತೆ, ಬಯೋಗ್ಯಾಸ್ ಯೋಜನೆ ಯಶಸ್ವಿ ಆಗತ್ತೆ, ಇದು ಎನರ್ಜಿ ಜನರೇಷನ್ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದರಿಂದ ಆಗತ್ತೆ.
1: ನಮ್ಮ ಆಕಾಶವಾಣಿ ಕೇಂದ್ರದಿಂದ ಸಿವಿಲ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಅವರು ಈ ಮಿನಿ ಪ್ಲಾಂಟ್ ಗಳನ್ನ, ಈ ತರದ ವೇಸ್ಟ್ ಅನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವ ಒಂದಷ್ಟು ಪ್ಲಾಂಟ್ ಮೈಸೂರಿನ ಸುತ್ತಮುತ್ತ ಇದ್ದಾವೆ ಅನ್ನೋ ಮಾಹಿತಿ ಕೊಟ್ಟಿದ್ರು. ಅವಾಗ ಅನ್ನಿಸ್ತು, ಹೌದಲ್ವೇ, ಸಣ್ಣ ಸಣ್ಣ ಪ್ರಯತ್ನ ದೊಡ್ಡದಕ್ಕೆ ಒಂದು ದಾರಿ ಆಗೇ ಆಗುತ್ತೆ.
0: ಖಂಡಿತವಾಗ್ಲಾಗತ್ತೆ. ನೀವು ಹೇಳಿದಾಗ ಗ್ಯಾಸ್ ಉಪಯೋಗಿಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಒಂದು ವಿಧಾನ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ನಮಗೆ ಪ್ರತಿಯೊಂದಕ್ಕೂ ಮೂಲ ಅಗತ್ಯ ಆಗಿದೆ. ನೀವು ಹೇಳಿದಾಗ ಇವಿ ಚಾರ್ಜಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇವಿ ಚಾರ್ಜಿಂಗ್ ಗಳು ಬರೋ ದಿವಸದಲ್ಲಿ ಹೆಚ್ಚು ಪ್ರಚಲಿತ ಆದಾಗ ಇದಕ್ಕೆ ಮತ್ತೆ ವಿದ್ಯುತ್ ಎಲ್ಲಿಂದ ಬರುತ್ತೆ ಅನ್ನೋ ಸಮಸ್ಯೆ ಆಗುತ್ತೆ. ಸೋಲಾರ್ ಮೂಲಕ ಪಡೀತೀವಿ ಅನ್ಕೊಳ್ಳೋದಾದ್ರೆ ನಿಜವಾಗ್ಲೂ ನಾವು ಚಾರ್ಜಿಂಗ್ ಹಾಕೋದು ಯಾವಾಗ? ಸಾಯಂಕಾಲದ ಹೊತ್ತಲ್ಲಿ. ಆದ್ರೆ ಒಂದಿಷ್ಟು ನಮಗೆ ಗ್ರಿಡ್ ಮೇಲೆ ಅವಲಂಬನೆ ಇದ್ದೇ ಇರುತ್ತೆ. ಎಷ್ಟು ಗ್ರಿಡ್ ಮೇಲಿನ ಅವಲಂಬನೆ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆ ಗ್ರಿಡ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಸೊ ಹೀಗಾಗಿ ನಾವು ಬದಲಿ ಮೂಲಗಳನ್ನ, ಪರ್ಯಾಯ ಮೂಲಗಳನ್ನ ಹುಡುಕ್ಬೇಕಾದ್ರೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಏನ್ ಒತ್ತಡ ಬೀಳುತ್ತೆ

0: ಬಗ್ಗೆ ಕೂಡ ಗಮನ ಕೊಡಬೇಕಾಗಿದೆ.
1: ನಿನ್ನೆ ತಾನೇ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಪರಿಚಯ ಮಾಡಿದ್ದಾರೆ, ಅದರ ವಿಡಿಯೋ ನೋಡ್ತಾ ಇದ್ದೆ ನಾನು. ಒಂದು ಪುಟಾಣಿ, ಈ ಸುವೇಗ ಅಂತ ಬಹಳ ಹಿಂದೆ ನಾವು ಬಳಸ್ತಾ ಇದ್ವಿ, ಸುವೇಗ ಈ ತರದ್ದು, ಈ ತರದ ಒಂದು ಸಣ್ಣ ಮೋಟರ್ ವೆಹಿಕಲ್ ಅಂತ ಇಟ್ಕೊಳ್ಳೋಣ, ಸೈಕಲ್, ಈ ತರದ ಒಂದು ಸಣ್ಣ ಮೋಟರ್ ಸೈಕಲ್, ಅದಕ್ಕೆ ಛಾವಣಿಯಾಗಿಯೇ ಬಳಸ್ಕೊಂಡಂತಹ ಸೋಲಾರ್ ಪ್ಯಾನಲ್, ಬೆಳಗಿನ ಬೆಳಕಿದ್ರು ಸಾಕು, ಬಿಸಿಲಿದ್ರು ಸಾಕು, ಅದು ಅದ್ರ ಮೇಲೇನೆ, ಸೋಲಾರ್ ಎನರ್ಜಿ ಮೇಲೇನೆ ನಡೆಯುತ್ತೆ. ಸಂಜೆ ಅದರಿಂದ ಚಾರ್ಜ್ ಆಗಿರೋ ಬ್ಯಾಟರಿ ಕೆಳಗಡೆ ಇರುತ್ತೆ, ಅದರಿಂದ ಬ್ಯಾಟರಿ ಮೂಲಕ ನಡೆಯುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇದು ಬೀದಿ ಬೀದಿಗಳಲ್ಲಿ ಕಾಣಿಸ್ಕೊಳುತ್ತೆ, ಸೈಕಲ್ ತರ ಇದು ಬಳಕೆಗೆ ಬರುತ್ತೆ ಅಂತ ಹೇಳಿ ಆ ಒಂದು ಮುನ್ನೋಟ ಇತ್ತು. ಈ ತರದ ಒಂದು ಪರ್ಯಾಯ ವೆಹಿಕಲ್ಗಳು, ಮೇ ಬಿ ಸ್ಪೀಡ್ ಕಾಂಪ್ರಮೈಸ್ ಆಗಬಹುದು, ಆದ್ರೆ ಇಂಧನದ ಬಳಕೆ ವಿಚಾರದಲ್ಲಿ ಇತ್ತಲಾಗೆ ಗ್ರಿಡ್ ಮೇಲೂ ಅವಲಂಬನೆ ಇಲ್ಲ, ಅಥವಾ ಇನ್ಯಾವುದೋ ಇಂಧನಕ್ಕೆ ಅವಲಂಬನೆ ಇಲ್ಲ, ತನ್ನ ಎನರ್ಜಿಯನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಳತ್ತೆ. ಇದರ ಒಂದು ಎಕ್ಸ್ಪೆರಿಮೆಂಟ್ ರೈಲ್ವೆನಲ್ಲೂ ಆಗಿದೆ,
0: ಖಂಡಿತ ಆಗಿದೆ,
1: ಕಂಟಿನ್ಯೂಸ್ ಆಗಿ ಆ ರೈಲ್ವೆ ಇಂಜಿನ್ ಎಲೆಕ್ಟ್ರಿಸಿಟಿ ತನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಂತ ಓಡ್ತಾ ಇದೆ.
0: ಖಂಡಿತ ಆಗ್ತಾ ಇದೆ ಸರ್. ರೀಜನರೇಷನ್ ಅಂತ ಹೇಳ್ತೀವಿ, ಈವನ್ ಯಾವಾಗಾದ್ರೂ ವೇಗ ಕರ್ಷ ಕಡಿಮೆ ಆಗುತ್ತೆ ಅದನ್ನ ಎಲೆಕ್ಟ್ರಿಸಿಟಿನ ರೀಜನರೇಟ್ ಮಾಡ್ತಾರೆ. ಹಾಗೆ ಹೇಗೆ ನಮ್ಮ ರೈಲ್ವೆ ಲೈನ್ ಟೋಟಲಿ ವಿದ್ಯುತೀಕರಣ ಆಗ್ತಾ ಹೋಗ್ತಾ ಇದೆ, ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಸಪೋರ್ಟಿಂಗ್ ಆಗಿ ಸೋಲಾರ್ ಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರೈಲ್ವೇಸ್ ನ ಎನರ್ಜಿ ಆಡಿಟ್ ಮಾಡೋದ್ರಲ್ಲಿ ನಾನು ಒಬ್ಬ, ಸೊ ಹಾಗಾಗಿ ಇದ್ರ ಬಗ್ಗೆ ನನಗೊಂದಿಷ್ಟು ಮಾಹಿತಿ ಇದೆ. ಆದ್ರೆ ಬರೋ ದಿವಸಗಳಲ್ಲಿ ಇನ್ನೂ ಒಂದು ಹೊಸ ತಂತ್ರಜ್ಞಾನ ಬರುತ್ತೆ, ಅದು ಹೈಡ್ರೋಜನ್ ಬೇಸ್ಡ್. ಹೈಡ್ರೋಜನ್ ಬೇಸ್ಡ್ ವೆಹಿಕಲ್ ಗಳು ಬಂದಾಗ ಹೇಗೆ ನಾವೀಗ ಪೆಟ್ರೋಲ್ ನ ಟ್ಯಾಂಕರ್ ಅಲ್ಲಿ ತುಂಬಿಕೊಂಡ್ ಬರ್ತೀವಿ, ಹಾಗೆ ಹೈಡ್ರೋಜನ್ ಗಳನ್ನು ತುಂಬಿಕೊಂಡ್ಬಂದು ಪೆಟ್ರೋಲ್ ತರನೇ ಆಗೋದ್ರೆ ಬಹುಶಃ ಚಾರ್ಜಿಂಗ್ ಈಗ 15 ನಿಮಿಷ ಕಾಯೋದು ಜಾಸ್ತಿ ಅಂತ ಅನ್ಕೊಳ್ತೀವಲ್ಲ, ಈಗ ಅದು 1 ಸೆಕೆಂಡ್ ಅಲ್ಲಿ ಹೈಡ್ರೋಜನ್ ನ ತುಂಬಿಸ್ಕೊಳತ್ತೆ. ಆ ಹೈಡ್ರೋಜನ್ ಮತ್ತೆ ಮೂಲವಾಗಿ ಶುರುವಾಗೋದು ನಮ್ಮ ನವೀಕರಣ ಇಂಧನದಿಂದ, ಹೈಡ್ರೋಜನ್ ಹೈಡ್ರೋಜನ್ ವೆಹಿಕಲ್ ಗಳು ಓಡುತ್ತೆ. ಇದನ್ನು ಕೂಡ ಈಗ ಮನೆ ಮನೆಗಳಲ್ಲಿ ಅಡಿಗೆ ಮಾಡೋದಕ್ಕೆ ಈ ವಿಧಾನನ ತರ್ತಾ ಇದ್ದಾರೆ. ಒಂದು ಸಣ್ಣ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಅಲ್ಲಿ ನೀವು ನೀರ್ ಹಾಕಿ, ನೀರ್ ಹಾಕಿದಾಗ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ, ಆ ಹೈಡ್ರೋಜನ್ ಇಂದ ನಿಮ್ ಗ್ಯಾಸ್ ಓಡುತ್ತೆ. ಒಂದ್ ಅರ್ಥದಲ್ಲಿ ನೀರಿನಿಂದ ಓಡುತ್ತು ನಂಗೆ ಕಾಣುತ್ತೆ. ಅದಕ್ಕೆ ಬೆಂಬಲವಾಗಿ ನವೀಕರಣ ಇಂಧನ ವಿದ್ಯುತ್ ಶಕ್ತಿ ಇದ್ದೇ ಇರುತ್ತೆ.
1: ಅದು ಪ್ಯಾರಲಲ್
0: ಆಗಿ,
1: ಯಾಕಂದ್ರೆ ನಿನ್ನೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅದರ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದ ಒಂದು ವಿಡಿಯೋ ನಮ್ಮ ದೂರದರ್ಶನ ಪ್ರಸಾರ ಮಾಡ್ತಾ ಇತ್ತು, ನೋಡಿದ್ವಿ. ಇದೇ ಒಂದು ಲೋಟ ನೀರನ್ನ ಹಾಕಿದ್ದಾರೆ ಡೆಮಾನ್ಸ್ಟ್ರೇಷನ್ ಗಾಗಿ, ಅಲ್ಲಿ ಆನ್ ಮಾಡಿದಾಗ ಅದು ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗಿ ಅದು ಇಂಧನವಾಗಿ ಬಳಕೆಯಾಗಿ ಅವರು ಅಡಿಗೆ ಮಾಡಿದ್ರು. ಸೊ ಅನೇಕ ರೀತಿಯ ಹೊಸ ಏನು ಇಂಧನ ಮೂಲಗಳನ್ನು ನಾವು ಪರಿಚಯಿಸ್ತಾ ಇದೀವಿ. ಇವುಗಳ ಪರಿಚಯ ನಿಜವಾಗ್ಲೂ ಯಾರಿಗಾಗಬೇಕು?
0: ನಮ್ಮ ಇಂಧನ ಉಳಿತಾಯ ಅಥವಾ ನವೀಕರಣ, ನಾವು ಇಂಧನ ಅಂತ ಏನ್ ಮಾತಾಡ್ತಾ ಇದೀವಿ, ಇದು ಯಾರಿಗೋಸ್ಕರ ಮಾಡ್ತಾ ಇದೀವಿ? ಮುಂದಿನ ಜನಾಂಗಕ್ಕೋಸ್ಕರ ಮಾಡ್ತಾ, ನಮ್ಮ ಕಾಲಕ್ಕಲ್ಲ, ಮುಂದಿನ ಜನಾಂಗಕ್ಕೆ ಮಾಡಬೇಕಾದ್ರೆ ಅವರಿಗೆ ಅದರ ಅರಿವು ಮೂಡಬೇಕು. ಹಾಗಿದ್ದಾಗ ನಾವು ಪ್ರಾಂತಪ್ಯ ಹಂತ ಮನೆಯಲ್ಲಿ ಅನಗತ್ಯವಾದ ದೀಪವನ್ನ ಆರಿಸೋದ್ರಿಂದ ಹಿಡಿದು ಅಥವಾ ಅನಗತ್ಯವಾಗಿ ನೀರನ್ನ ವ್ಯರ್ಥ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಸಂಪನ್ಮೂಲಗಳ ಸುರಕ್ಷೆ ಏನಾಗಬೇಕು ಅನ್ನೋ ಮಕ್ಕಳಿಗೆ ನಾವು ಸಂಸ್ಕೃತಿಯಾಗಿ ಬೆಳೆಸಬೇಕು.
1: ಜೊತೆಗೆ ತಂದೆ ತಾಯಿಗಳು ಅದಕ್ಕೆ ಒಂದು ಪೂರಕವಾಗಿ ನಿಂತ್ಕೋಬೇಕು. ಆಟದ ಸಾಮಾನು ಕೊಡಿಸೋದು ಸುಮ್ಮನೆ ಏನೋ ಒಂದು ಬೊಂಬೆ ಪಿಪಿ ಕೊಡಿಸೋದಲ್ಲ. ಇವತ್ತು ಈ ಕನ್ಸ್ಟ್ರಕ್ಷನ್ ತರದ ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಬಂದಾಗ ಮಗುಗೆ ಆ ಕಲ್ಪನೆಯೇ ಬೇರೆ. ಸಣ್ಣ ಪುಟ್ಟ ಬ್ಲಾಕ್ ಗಳಿಂದ ಅದೇನೇನೋ ಹೊಸ ವಿಧಾನಗಳನ್ನು ಕಂಡುಹಿಡಿತಾ ಇತ್ತು. ಈಗ ಸೋಲಾರ್ ಪ್ಯಾನಲ್ ಇಟ್ಕೊಂಡು ಆಟ ಆಡ್ತಾ ಆಡ್ತಾ ಹೊಸ ಹೊಸ ಗ್ಯಾಜೆಟ್ಸ್ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕಲ್ಪನೆ ಬಂದ್ರೆ
0: ಖಂಡಿತ
1: ಅದ್ರೂ ಥಿಂಕಿಂಗ್ ಹೊರೈಸನ್ ಬದಲಾಗುತ್ತೆ.
0: ಸುರಕ್ಷತೆ ಇದೆಯಲ್ಲ, ವಿದ್ಯುತ್ ಮತ್ತೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ಆತಂಕ ಬೇಡ. ನೀವು ಸೋಲಾರ್ ಪ್ಯಾನಲ್ ಬೇಕಾದ್ರೆ 500 ವ್ಯಾಟ್ದೇ ಆಗ್ಲಿ, ಅದು 12 ಅಥವಾ 24 ಅವರ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಎರಡು ಕೈಯಿಂದ ಹಿಡ್ಕೊಂಡ್ರೆ ಶಾಕ್ ಹೊಡಿಯಲ್ಲ. ಸೊ ಆ ಮಟ್ಟಿಗೆ ಮಕ್ಕಳಿಗೆ ಕಲಿಸುವಂತ 5 ವ್ಯಾಟ್ 10 ವ್ಯಾಟ್ಗಳೇನಿದೆ ಸಂಪೂರ್ಣ ಸುರಕ್ಷಿತ ಮತ್ತೆ ಅಷ್ಟೇ ಮಟ್ಟಿಗೆ ಆಸಕ್ತಿ ಹುಟ್ಟಿಸುವಂತದ್ದು. ಒಂದು ಸಣ್ಣ ಪ್ಯಾನಲ್ ಬರುತ್ತೆ, ಅದನ್ನ ನೀರೊಳಗಿಟ್ಟರೆ ಫೌಂಟೇನ್ ತರ ಚಿಮ್ಮತ್ತೆ ನೀರು,
1: ಖುಷಿಯಾಗುತ್ತೆ
0: ನೀರು ಚಿಮ್ತಾ ಇರೋದು. ಆಸಕ್ತಿ ಮೂಡಿಸುವಂತ ಕೆಲಸ ಬೇಕು. ಬರೋ ದಿವಸಗಳಲ್ಲಿ ಅವ್ರು ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿದಾಗ ಅವರಿಗೆ ಇದರಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು. ಅದು ಆಗ್ತಾ ಇದೆ,
1: ಅದ್ರ ಜೊತೆ ಜೊತೆಗೆ ಹೋಗಬೇಕು, ಇವರು
0: ಜೊತೆಲಿ ಹೋಗ್ಬೇಕು. ಹೌದು, ಖಂಡಿತವಾಗಿ.
1: ಇನ್ನು ವಿಶ್ವಜಿತ್ ಅವರ, ನಿಮ್ಮನ್ನು ಮರ್ತೇ ಬಿಟ್ವಿ, ಮುಂದಿನ ದಿನಗಳಲ್ಲಿ ಈ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಏನೋ ಬಂದವರಿಗೆ ನೀವು ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದೀರಿ, ಇನ್ನು ಮಾಡಿ ಅಂತ ಮೋಟಿವೇಟ್ ಮಾಡ್ಲಿಕ್ಕೆ ಹೊಸದು ಏನಾದ್ರು ಕೊಡಬೇಕು. ಇಲ್ಲಾಂದ್ರೆ ಜನಕ್ಕೆ ಅರ್ಥ ಆಗಲ್ಲ, ಏ ಅವ್ರು ಬರ್ತಾರ್ರಿ ಪ್ಯಾನಲ್ಸ್ ಹಾಕ್ತಾರೆ ಕನೆಕ್ಟ್ ಮಾಡ್ತಾರೆ ಅದೇನು ಪ್ರೊಡಕ್ಷನ್ ದುಡ್ಡು ಅಂತಾರೆ. ಅಲ್ಲಿಗೆ ನಿಲ್ಲಲ್ಲ ಅದು. ಇದು ಪ್ರತಿ ಮನೆಯಲ್ಲೂ ನಾನ್ ಮಾಡಿಸಿದ್ನಿ ನೀವು ಮಾಡಿ, ನೀವು ಮಾಡಿದಿರಿ ಮತ್ತೊಬ್ರು ಮಾಡಿ, ಹಿಂಗೆ ಇದೊಂಥರ ಸರ್ಪಟಾಕಿ ಇದ್ದಂಗೆ. ಇವೆಲ್ಲ ಒಂದ್ ಕಡೆ ಬೆಂಕಿ ಹತ್ತಿದ್ರೆ ಸಾಕು, ಇಡೀ ಸರ ಹತ್ತುತ್ತೆ. ಒಂದು ನೀವು ಬಡಾವಣೆಗೆ ಹೋಗಿ ಒಬ್ಬರ ಮನೆಗೆ ಕ್ಯಾನ್ವಾಸ್ ಮಾಡಿದ್ರೆ ಸಾಕು, ಅದ್ರಲ್ಲಿ ಯಾರೋ ಲೀಡರ್, ಒಪಿನಿಯನ್ ಲೀಡರ್ ಇರ್ತಾರೆ, ಅವರು ಏ ನಾವೆಲ್ಲ ಮಾಡ್ತೀವಿ ನೀವು ಮಾಡ್ರಿ ಅಂದ್ಬಿಟ್ರೆ ಮುಗೀತು, ಎಲ್ಲರೂ ಲೈನ್ ನಿಂತ್ಕೋತಾರೆ. ಈ ತರದೊಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಹೇಗಿದೆ?
2: ಖಂಡಿತ ಸರ್, ನೀವು ಹೇಳಿದ್ರೆ ಪರ್ಸೆಂಟೇಜ್ ಒಂದು ಇಂಡಸ್ಟ್ರಿ ಹೋದ್ರೆ ಆ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲರೂ ಹಾಕ್ಸ್ತಾ ಇದಾರೆ. ಇವಾಗ ಸೋಲಾರ್ ಒಬ್ರು ಕ್ಲೈಂಟ್ ಆರ್ ಎಂ ಪಿ ಅವ್ರು ಸಿಕ್ಕರು, ಅವ್ರು

0: ಆ ರೆಂಪಿನ 5 ಜನ ಹಾಕ್ಸಿದ್ರು ಸೋಲಾರ್. ಅದೇ ರೀತಿ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಎಲ್ಲಾ ಹಾಸ್ಪಿಟಲ್ಸ್ ಸೋಲಾರ್ ಬರ್ತಾ ಇದಾರೆ. ಬೇರೆ ಬೇರೆ ಕಂಪ್ನಿಗಳವರು ಅಷ್ಟೇ, ಎಲ್ಲಾ ಇಂಡಸ್ಟ್ರಿ ಸೋಲಾರ್ ಬರ್ತಾ ಇದಾರೆ. ಒಂದೊಂದ್ಸಲ ಅವ್ರ ಸ್ವಂತ ಬಿಲ್ಡಿಂಗ್ ಆಗಿರೋದಿಲ್ಲ ಅಂತ ಕನ್ಸ್ಟ್ರೆನ್ಸ್ ಎಲ್ಲ ಬರುತ್ತೆ. ಅದಕ್ಕೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಇರೋದ್ರಿಂದ ಅಲ್ಲಿ ಕೂಡ ಮಾಡಿಸ್ಕೋಬಹುದು. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ತುಂಬಾ NBFCಗಳು ಮುಂದೆ ಬರ್ತಿದ್ದಾರೆ ಲೋನ್ ಕೊಡೋದಕ್ಕೋಸ್ಕರ. ಇನ್ ಕೇಸ್ ದುಡ್ಡಿಲ್ಲ ಅಂದ್ರೆ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೆ ತೊಂದರೆ ಇಲ್ಲದಂಗೆ 80% ಆಗ ಫಂಡಿಂಗ್ ಮಾಡ್ತಾ ಇದಾರೆ. ಆಮೇಲೆ 10 ವರ್ಷಕ್ಕಿಂತ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ಮುಂಚೆ 10 ವರ್ಷ ಹಿಂದೆ ಕೆಲಸ ಮಾಡ್ಬೇಕಾದ್ರೆ ಸೋಲಾರ್ಗೆ 5 ಕಿಲೋವ್ಯಾಟ್ಗೆ 6 ಚದರ ಜಾಗ ಬೇಕಿತ್ತು. ಇವಾಗ 2.5 ಚದರ ಜಾಗ ಸಾಕು. ಜಾಗ ಕಾಂಪ್ಯಾಕ್ಟ್ ಆಗಿದೆ ತುಂಬಾ. ಟೆಕ್ನಾಲಜಿ ವೈಸ್ ತುಂಬಾ ಇಂಪ್ರೂವ್ ಆಗಿದೆ. ಜನರೇಷನ್ ವೈಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೋಲಾರ್ ಪ್ಯಾನಲ್ ಅಲ್ಲಿ. ಇನ್ವರ್ಟರ್ ಅಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಇವಾಗ ಏನಂದ್ರೆ ಅವೈಲಬಿಲಿಟಿ ಆಫ್ ಸ್ಪೇರ್ಸ್ ತುಂಬಾ ಈಸಿ ಆಗಿದೆ. ಮುಂಚೆ ನಮ್ಗೆ ಯಾವ್ದೇ ಒಂದು ಸ್ಪೇರ್ ಬೇಕಿತ್ತು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು, ಇಲ್ಲ ಗುಜರಾತಿಗೆ ಹೋಗ್ಬೇಕಿತ್ತು, ಅಥವಾ ಡೆಲ್ಲಿಂದ ಬರ್ಬೇಕಿತ್ತು. ಇವಾಗ ಮೈಸೂರಲ್ಲೇ ಎಲ್ಲಾ ಕಡೆ ಎಲ್ಲ ಸಿಗುತ್ತೆ. ಸೋಲಾರ್ ಬಗ್ಗೆ ತುಂಬಾ MC4 ಕನೆಕ್ಟರ್ಸ್ ಅಂತ ಸಿಗುತ್ತೆ, ಎಲ್ಲ ಪ್ರತಿಯೊಂದು ಮೈಸೂರಲ್ಲೇ ಸಿಗುತ್ತೆ ಇವಾಗ. ಅದರಿಂದ ಯಾವ್ದೇ ತರ ಸಮಸ್ಯೆ ಇಲ್ಲ. ಧೈರ್ಯವಾಗಿ ಯಾರು ಬೇಕಾದ್ರೆ ಹಾಕ್ಸ್ಕೋಬಹುದು. ಮೇಂಟೆನೆನ್ಸ್ ಬಗ್ಗೆ ವರಿ ಮಾಡಬೇಡಿ. ಯಾಕಂದ್ರೆ ಇವಾಗ ಏನಂದ್ರೆ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಸೋಲಾರ್ ಫೀಲ್ಡ್ ಇಂದಾನೆ ಹೊರಗೆ ಬರ್ತಾ ಇದಾರೆ. ನಾಳೆ ದಿನ ರೋಡಿಗೆ ಒಬ್ಬ ಸೋಲಾರ್ ರಿಪೇರಿ ಮಾಡುವವರ ಟೆಕ್ನಿಷಿಯನ್ ಇರ್ತಾರೆ. ಇನ್ನು 5 ವರ್ಷಕ್ಕೆ ಸರ್ವಿಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ. ಯಾವುದೇ ತರದ್ದು ಸರ್ವಿಸ್ ಬರೋದೇ ಇಲ್ಲ ಇದು ಸೋಲಾರ್ ಅಲ್ಲಿ.
1: ಜೀರೋ ಮೇಂಟೆನೆನ್ಸ್. ಜೊತೆಗೆ ಇವಾಗ ಸ್ಟ್ರೀಟ್ ಲೈಟ್ಸ್ ಎಲ್ಲ ಅವರವ್ರದೇ ಮನೆ ಮುಂದೆ ಕಂಬಗಳು ಹಾಕೊಂಡಿದ್ದಾರೆ, ಅದ್ರ ಮೇಲೆ ಒಂದು ಸಣ್ಣ ಪ್ಯಾನಲ್ ಇರುತ್ತೆ. ಹಳ್ಳಿ ಹಳ್ಳಿಗಳಲ್ಲಿ ತುಂಬಾ ಇದೆ ಸ್ಟ್ರೀಟ್ ಲೈಟಿಗೆ. ಮತ್ತೆ ಅವರು ಪಂಚಾಯತ್ನವರು ಒಂದ್ಸರ್ತಿ ಇನ್ವೆಸ್ಟ್ ಮಾಡ್ತಾರೆ, ಯಾವ್ದೋ ಸ್ಕೀಮ್ ಅಲ್ಲಿ ಬಂದಿರೋದನ್ನ ತಟ್ ಅಂತ ಹೇಳಿ ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನಾದ್ರೆ ಕಾಲಕಾಲಕ್ಕೆ ಮೇಂಟೈನ್ ಮಾಡಬೇಕು, ಅಥವಾ ಬಲ್ಬ್ ಹೋಗಿದ್ರೆ ಬದಲಾಯಿಸಬೇಕಾಗ್ತದೆ ಅಷ್ಟೇ.
0: ಇವಾಗ ಏನಂದ್ರೆ ಮುಂಚೆ ಲೆಡ್ ಆಸಿಡ್ ಬ್ಯಾಟ್ರಿ ಆಗ್ಲೇ ಹೋಗ್ತಾ ಬರ್ತದೆ, ಹೊಸ
1: ಲಿಥಿಯಂ
0: ಬಂದಿದ್ದಾರೆ. ಲಿಥಿಯಂ ಬಂದಿರೋದ್ರಿಂದ 5 ವರ್ಷ ವ್ಯಾರಂಟಿನೇ ಕೊಡ್ತಿದ್ದಾರೆ. ಸ್ಟ್ರೀಟ್ ಲೈಟ್ಗಳು 5 ವರ್ಷ ತನಕ ಬಾಳ್ಕೆ ಬರ್ತದೆ ಆರಾಮಾಗಿ. ಅದ ಬಿಟ್ಟರೆ ದೊಡ್ಡ ದೊಡ್ಡ ಮನೆಗಳಿಗೂ, ಮೊನ್ನೆ ಒಬ್ರು ನಮ್ಮ ಕಸ್ಟಮರ್ ಮನೆಗೆ ಒಂದು ಲಿಫ್ಟ್ ಇದೆ, ಲಿಫ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಲಿಥಿಯಂ ಬ್ಯಾಟ್ರಿ ಹಾಕಿ ಸೋಲಾರ್ ಚಾರ್ಜ್ ಮಾಡ್ತಾ ಇದೀವಿ. ಅವ್ರ ಮನೆಗೆ ಕರೆಂಟ್ ಕನೆಕ್ಷನ್ ಸಿಕ್ಕಿಲ್ಲ, ಸಿಗೋ ತನಕ ಸೋಲಾರ್ ಅಲ್ಲಿ ಪ್ರತಿಯೊಂದು ಚಾರ್ಜ್ ಮಾಡ್ತಾ ಇದಾರೆ. ಇವಾಗ 4 ಫ್ಲೋರ್ ಬಿಲ್ಡಿಂಗ್ ಲಿಫ್ಟ್ ರನ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಾರ್ ಚಾರ್ಜ್ ಆಗುತ್ತೆ, ಅದ್ ಬಿಟ್ಟು ಇಡೀ ಮನೆ ಫುಲ್ ರನ್ ಆಗುತ್ತೆ.
1: ಇನ್ನು ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ತಾವು ನಿಮ್ಮ ರಚನಾ ಎನರ್ಕೇರ್ ಅನ್ನುವ ಒಂದು ಆಡಿಟ್ ಕಂಪನಿ ಇಟ್ಕೊಂಡಿದ್ದೀರಿ. ಇದು ಎನರ್ಜಿ ಆಡಿಟ್ ಗೆ ಬಹುಶಃ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ್ದು. ಕರ್ನಾಟಕದಲ್ಲಂತೂ ಬಹಳ ಯುನಿಕ್ ಅಂತ ಕರೀತೇವೆ. ಎನರ್ಜಿಗೂ ಆಡಿಟ್ ಮಾಡ್ತಾರೇನ್ರಿ, ಬರೀ ದುಡ್ಡು ಕಾಶಿಗೆ ಅನ್ಕೊಂಡಿದ್ವಿ ಅಂತ?
2: ಖಂಡಿತ ಸರ್, ಇದು ಇದು ಹೊಸ ವಿಚಾರ ನಮಗೆ. ಬಹಳಷ್ಟು ಗ್ರಾಹಕರು ಇದ್ರ ಬಗ್ಗೆ ಕೇಳ್ತಾರೆ, ಹಾಗಂದ್ರೆ ಏನು ಅಂತ. ಅಲ್ಲ, ಇದು ಕಡ್ಡಾಯನ ಅಂತ ಕೇಳ್ತಾರೆ. ಯಾಕಂದ್ರೆ ಜನಕ್ಕೆ ಹೇಗಾಗಿದೆ ಅಂದ್ರೆ, ಕಡ್ಡಾಯ ಇದ್ರೆ ಮಾತ್ರ ಮಾಡಬೇಕು, ಹೇಗೆ ನೀವು ಹಣ ಎಲ್ಲಿಂದ ಬಂತು ಹೇಗೆ ಹೋಯ್ತು ಅನ್ನೋ ವಿಚಾರಕ್ಕೆ ಆಡಿಟ್ ಮಾಡಿಸ್ತೀರಾ. ಹಾಗೆ ವಿದ್ಯುತ್ ಎಲ್ಲಿಂದ ಬಂತು ಎಲ್ಲೇ ಹೋಯ್ತು ಅನ್ನೋದನ್ನ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಆದ್ರೆ ಇದರಿಂದ ಲಾಭ ಏನು ಅಂತಂದ್ರೆ, ನಿಮಗೆಲ್ಲಾರು ವಿದ್ಯುತ್ ವ್ಯರ್ಥ ಆಗ್ತಾ ಇದ್ರೆ, ಸೋರಿಕೆ ಆಗ್ತಾ ಇದ್ರೆ, ಅಥವಾ ನಿಮ್ಮ ಉಪಕರಣಗಳ ಕಾರ್ಯಕ್ಷಮತೆ ಕಡಿಮೆ ಇದ್ರೆ, ನಾವು ಇದನ್ನ ಗುರುತಿಸ್ತೀವಿ. ಅದನ್ನು ಗುರುತಿಸಿದಾಗ, ನೀವು ಅದನ್ನ ಹೆಚ್ಚು ಕಾರ್ಯಕ್ಷಮ ಮಾಡಿದಾಗ, ಉಳಿತಾಯ ನಿಮಗೆ ಬಹುಶಃ ಸೋಲಾರ್ ಹಾಕೋದಕ್ಕಿಂತ ಹೆಚ್ಚಿನ ಲಾಭ ತಂದ್ಕೊಡುತ್ತೆ.
1: ಕರೆಕ್ಷನ್ಸ್
2: ನೀವು ಬಂಡವಾಳ ಹೂಡಿ ಮಾಡುವಂತಹದ್ದೇನಿದೆ, ಇದು ಬಂಡವಾಳ ರಹಿತವಾಗಿ ನೀವು ನಿಮ್ಮಲ್ಲಿ ನಿಮ್ಮನ್ನು ತಿದ್ದುಪಡಿ ಮಾಡ್ಕೊಳ್ಳೋದ್ರಿಂದ ವಿದ್ಯುತ್ ಉಳಿತಾಯ ಆಗುತ್ತೆ. ಹಾಗೆ ವಿದ್ಯುತ್ ಉಳಿತಾಯ ಎಲ್ಲೆಲ್ಲಿ ಮಾಡಬಹುದು ಅನ್ನೋ ಗುರುತಿಸೋದೇ ಎನರ್ಜಿ ಆಡಿಟ್. ಇದ್ರ ಜೊತೆನಲ್ಲಿ ನಾವು ಪವರ್ ಕ್ವಾಲಿಟಿ ಹೇಗಿದೆ, ವೋಲ್ಟೇಜ್ ವೇರಿಯೇಷನ್ ಇದೆಯಾ, ಲೋಡ್ ಅನ್ಬ್ಯಾಲೆನ್ಸ್ ಇದೆಯಾ, ಪವರ್ ಫ್ಯಾಕ್ಟರ್ ಸರಿ ಇದೆ, ಇತರ ಹಲವಾರು ಇದನ್ನು ಗಮನಿಸಿದ್ರೆ ನಿಮಗೆ ಉಪಕರಣಗಳ ಬಾಳಿಕೆ ಕೂಡ ಹೆಚ್ಚಾಗುತ್ತೆ. ಇದ್ರ ಜೊತೆಲಿ ವಿದ್ಯುತ್ ಸುರಕ್ಷೆ ಕೂಡ ಸೇರ್ಕೊಳ್ಳುತ್ತೆ. ವಿದ್ಯುತ್ ಸುರಕ್ಷೆ ಶಾಕ್ ಹೊಡೆದು ಬೀಳೋ ಅಂತ ಚಾನ್ಸ್ ಇದೆಯಾ, ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್ ಇದೆಯಾ, ಇವನ್ನೆಲ್ಲ ಒಟ್ಟಾಗಿ ಕ್ರೋಢೀಕರಿಸಿ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಈ ಎನರ್ಜಿ ಆಡಿಟ್ ಮಾಡಿಸೋದ್ರಿಂದ ಯಾವ ಮಟ್ಟಿನ ಉಳಿತಾಯ ಆಗುತ್ತೆ ಅಂದ್ರೆ, ನಿಮ್ಮ ವಿದ್ಯುತ್ ಬಿಲ್ ನಲ್ಲಿ 20-25% ವಿದ್ಯುತ್ ಉಳಿತಾಯದ ಸಾಧ್ಯತೆಗಳಿದೆ.
1: ಒಂದ್ ಕಡೆ ಉಳಿತಾಯ, ಒಂದ್ ಕಡೆ ಲಾಭ, ಒಂದ್ ಕಡೆ ನಮ್ಮ ಉಪಕರಣಗಳ ದೀರ್ಘ
2: ಬಾಳಿಕೆ ಕೂಡ ಬರುತ್ತೆ.
1: ಇವೆಲ್ಲವೂ ಲಾಭವೇ.
2: ಕರೆಕ್ಟ್
1: ಅಲ್ವಾ? ಬಹುಶಃ ನಾವು ಈ ಪರ್ಯಾಯ ಇಂಧನ ಮೂಲಗಳು, ಹಾಗೆ ನವೀಕರಿಸಬಹುದಾದ ಇಂಧನ ಮೂಲಗಳು, ಇವನ್ನೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಹೊಸದು ಬರ್ತಾನೆ ಇದೆ. ಆ ಹೊಸದನ್ನ ಸ್ವಾಗತಿಸುವ ಮನಸ್ಥಿತಿಯೂ ಬೆಳೀತಾ ಇದೆ. ವಿಶ್ವಸಂಸ್ಥೆ ಅಂದ್ಕೊಂಡಿರ್ತಕ್ಕಂಥ ಈ ಸಸ್ಟೈನಬಲ್ ಗೋಲ್ಸ್ ನಾವು ಈಗಾಗಲೇ ಸಾಧಿಸೋ ಮಟ್ಟದಲ್ಲಿ ಆ ಒಂದು ಹೆಜ್ಜೆ ಇಟ್ಟಾಗಿದೆ. ಮುಂದಿನ ಜನರೇಷನ್ ಇದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನೋ ಹೋಪ್ ಕೂಡ ಇದೆ. ಈ ಒಂದು ಆಶಾಕಿರಣ ಎಲ್ಲರಿಗೂ ತಲುಪಲಿ ಅನ್ನೋ ದೃಷ್ಟಿಯಿಂದ ಇವತ್ತಿನ ಈ ವಿಜ್ಞಾನ ಭಾರತಿಯಲ್ಲಿ ಪರ್ಯಾಯ ಇಂಧನ ಮೂಲಗಳ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ಜೊತೆಗೆ ಕೊರತೆ ಆದಾಗ ಪರ್ಯಾಯವನ್ನು ಹೇಗೆ ನಾವು ಹುಡುಕೋಬೇಕು ಅನ್ನೋದು ಕೂಡ ಅವರಿಗೆ ತಿಳುವಳಿಕೆ ಬಂತು ಅಂತ ಅಂದ್ಕೊಳ್ತೀವಿ. ಈ ಮಾತುಕತೆಯಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡಂಥ ಅನಿಲ್ ಕುಮಾರ್ ನಾಡಿಗೇರ್ ಅವರೇ ಮತ್ತು ವಿಶ್ವಜಿತ್ ಅವರೇ, ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.

0: ಇದುವರೆಗೆ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಈ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ ಸರಿಯಾಗಿ 9:35:19 ಇದೀಗ ಕೇಳಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನ ಕೂಡ ನೋಡೋಣ. ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳಿ. ಲವ್ ಚಿತ್ರದಿಂದ ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಓಕೆ ಸ್ನೇಹಿತರೆ, ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ಸಾಕಷ್ಟು ನಮ್ಮ ಕೇಳುಗರು ಸಂದೇಶಗಳನ್ನ ಕಳಿಸಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ, ನಮಸ್ಕಾರ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಕಿಷ್ಕಿಂಧಾ ನಗರ ಗಂಗಾವತಿ ಈರಣ್ಣ, ತಮಗೂ ಕೂಡ ಶುಭ ಮುಂಜಾನೆ. ಇನ್ನು ಸಿಕ್ಕಿದ್ದಕ್ಕೆ ಸಂತೋಷ ಪಡು, ಇಲ್ಲದ್ದಕ್ಕೆ ಕೊರಗಬೇಡ, ಚಿಕ್ಕ ಸಹಾಯ ಮಾಡಿದವರಿಗೂ ಧನ್ಯವಾದ ಹೇಳಲು ಮರೆಯಬೇಡ ಅಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ ಶುಭ ಮುಂಜಾನೆ, ಶುಭವ ತರಲಿ ಅಂತ ಹೇಳ್ತಾ ಇದ್ದಾರೆ. ಸತ್ಯವಾದ ಮಾತು ಅಂತ ಹೇಳ್ತಾ ತಮಗೂ ಕೂಡ ಧನ್ಯವಾದ, ತಮಗೂ ಕೂಡ ಶುಭ ಮುಂಜಾನೆ. ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ, ರಾಜಾಜಿನಗರ, ಬೆಂಗಳೂರು, ತಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಇನ್ನು ವಿಶ್ವ ಕುಟುಂಬ ವೈದ್ಯರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಬೋಪ್ಪ ವೆಂಕಟೇಶ್ ಅವರು, ತಮಗೂ ಕೂಡ ಸಂದೇಶ ಕಳಿಸಿದ್ದಕ್ಕೆ ಧನ್ಯವಾದ. ಓಕೆ, ಯಾರಿದು ಅಮೃತ ರಮೇಶ್ ಅವರು ನನ್ನ ಹೆಸರನ್ನು ಓದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ತಮ್ಮ ಹೆಸರು ಓದಿದ್ದೀನಿ. ಏನು ಗೊತ್ತಾ ಅಮೃತ ಅವರೇ, ಖಂಡಿತವಾಗ್ಲೂ ತುಂಬಾ ಸಂದೇಶ ಬಂದಿರುತ್ತೆ, ಸಮಯದ ಅಭಾವ ಇರುತ್ತೆ ಅಲ್ವಾ. ಅಕಸ್ಮಾತ್ ಓದಿಲ್ಲ ಅಂದ್ರೂ ಬೇಜಾರು ಮಾಡ್ಕೋಬೇಡಿ, ಸಂದೇಶ ಕಳಿಸ್ತಾ ಇರಿ, ಖಂಡಿತ ಓದ್ತೇನೆ ತಮ್ಮ ಸಂದೇಶವನ್ನು. ಇನ್ನು ಧನ್ಯವಾದ ಹಾಗೆ ತಮ್ಮ ಸಂದೇಶಕ್ಕೆ. ಇನ್ನು ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ, ಬಿವಿ ಕೆಎಸ್ ಲೇಔಟ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಸೀಮಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ವಾಮನ ಅವತಾರದ ಬಗ್ಗೆ ನೀವು ನೀಡಿದ ವಿವರ, ಪೌರಾಣಿಕ ಹಿನ್ನೆಲೆ ಮಾಹಿತಿ ಅರ್ಥಪೂರ್ಣವಾಗಿ ಮೂಡಿಬಂತು. ಇನ್ನು ಭಕ್ತಿಗೀತೆಗಳು 7:50 ಚಿತ್ರಗೀತೆಗಳು 8:30 ಚಿತ್ರಗೀತೆಗಳು ತುಂಬ ಮಧುರವಾಗಿ ಮೂಡಿಬಂದವು. ಇನ್ನು ವಿಶ್ವದ ಕೊನೆಯ ತುಟ್ಟ ತುದಿಯ ನಗರ ಉಶುವಾಯ ಮತ್ತು ಅಂಟಾರ್ಟಿಕಾ ಬಗ್ಗೆ ನೀವು ನೀಡಿದ ವಿವರ ಮಾಹಿತಿ ಉಪಯುಕ್ತಕರವಾಗಿತ್ತು, ಅದಕ್ಕಾಗಿ ತಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡ್. ನಮಸ್ತೆ.

ಗೌತಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ತೆ. ಇವತ್ತಿನ ಬೆಳಗಿನ ಜಾವ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಜೊತೆಗೆ ರೈತರಿಗೆ ಸಲಹೆ, ಆರೋಗ್ಯ ಬಿಂದು, ಒಳ್ಳೆಯ ಮಾಹಿತಿ ತಿಳಿದು ಸುಮಧುರ ಭಾವಗೀತೆಗಳನ್ನ ಕೇಳಿಸ್ತಾ ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಮಾಹಿತಿ ನೀಡಿ ವಿಜ್ಞಾನದ ಮೂಲಕ ಭಾರತೀಯ ಇಂಧನ ಮತ್ತು ಸೋಲಾರ್ ಬಗ್ಗೆ ಮಾಹಿತಿ ಕೇಳ್ತಾ ಇವತ್ತಿನ ಕಾರ್ಯಕ್ರಮಗಳು ಸುಗಮವಾಗಿ ಬಂದಿರುತ್ತೆ. ಧನ್ಯವಾದಗಳು ಅದಕ್ಕಾಗಿ ತಮಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಇನ್ನು ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವಂತಹ ಒಂದು ಪ್ರಶ್ನೆ ಮತ್ತು 8:30 ವಿಶ್ವದ ಕೊನೆ ನಗರ ಉಶುವಾಯದ ಮಾಹಿತಿ ತುಂಬಾ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ರಿ. ಜೊತೆಗೆ ಚಿತ್ರಗೀತೆಗಳು ಕೂಡ ಅಷ್ಟೇ ಸುಮಧುರವಾಗಿದ್ವು, ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದಕ್ಕಾಗಿ. ಹಾಗೆ ಶುಭೋದಯ ಆಕಾಶವಾಣಿ ಪ್ರತಿನಿತ್ಯ ನಮಗೆ ಬೇಸರವಾಗದಂತೆ ಹಾಡುಗಳು, ಅದರೊಂದಿಗೆ ಪ್ರಶ್ನೆ ಕೇಳಿ ಮಾಹಿತಿ ತಿಳಿಸುವ, ಹಾಗೆ ಆರೋಗ್ಯದ ಬಗ್ಗೆ ಮಾಹಿತಿ ತಿಳಿಸುವ ನಮ್ಮ ನೆಚ್ಚಿನ ಆಕಾಶವಾಣಿ ನಿರೂಪಕರಾದ ನಿಮಗೂ, ಎಲ್ಲ ಆಕಾಶವಾಣಿ ಸಿಬ್ಬಂದಿಗಳಿಗೂ, ತಂತ್ರಜ್ಞರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಗಿರೀಶ್, ತಕ್ಷಕ್, ಕೌಶಿಕ್, ಗಾರೆಹಟ್ಟಿ, ಚಿತ್ರದುರ್ಗ, ತಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದಕ್ಕೆ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಬೇಟಾ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಮತ್ತು ಅನುರಾಧ ಪಡ್ವಾಲ್ ಅವರ ಧ್ವನಿಯಲ್ಲಿ.

ಓಕೆ ಸ್ನೇಹಿತರೆ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವಿನೂತನ ಕಾರ್ಯಕ್ರಮದಲ್ಲಿ ನಿಮಗೆ ಕವಿತೆ ಬರೆಯುವ ಹವ್ಯಾಸವಿದ್ರೆ ನೀವು ಕವಿತೆಯನ್ನ ವಾಚಿಸಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಓಕೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಮುಂಜಾನೆ ನಮನ ಭಕ್ತಿ ಗೀತೆಗಳು ಚೆನ್ನಾಗಿತ್ತು, ಚಿತ್ರಗೀತೆಗಳು ಹಾಗೆ ಭಾವಗೀತೆಗಳು, ಹಿಂದಿ ಚಿತ್ರಗೀತೆ ತುಂಬ ಚೆನ್ನಾಗಿ ಮೂಡಿ ಬಂತು, ಒಟ್ಟಾರೆ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಆಗಿಲ್ಲ. ಓಕೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ನಮಸ್ಕಾರ ಆಕಾಶವಾಣಿಗೆ ಹಾಗೆ ನಿರೂಪಕರಿಗೆ. ಶುಭೋದಯ, ಬೆಳಗ್ಗೆ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಪ್ರಸಾರವಾದವು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರು ಅಂದರೆ ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿ ಮಲ್ಲಪ್ಪ ಮತ್ತು ಕಸ್ತೂರಮ್ಮ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ. ಇನ್ನು ಶುಭೋದಯ ಆಕಾಶವಾಣಿ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ. ಪ್ರತಿನಿತ್ಯ ಹಾಡಿನ ಜೊತೆಗೆ ಪ್ರಶ್ನೆ ಕೇಳಿ ಮಾಹಿತಿ ನೀಡುವ ಹಾಗೆ ಆರೋಗ್ಯದ ಮಾಹಿತಿಗಳನ್ನು ಕೇಳುಗರಿಗೆ ನೀಡ್ತಾ ಇರುವ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ತಂತ್ರಜ್ಞರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ರಾಗಿ ತೆನೆ ಗಿರೀಶ್ ಗಾರಿಹಟ್ಟಿ ಚಿತ್ರದುರ್ಗದಿಂದ, ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಮುಂದಿನ ಸಂದೇಶ. ನಮಸ್ತೆ, ಗೀತಾ ನಾಗಪ್ಪ ಶಿವಮೊಗ್ಗ ಗೋಪಾಲ್ ಗೌಡ ಬಡಾವಣೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮಗೂ ಕೂಡ ನಮಸ್ತೆ. ಈಗ ಪ್ರಸಾರವಾದ ಸೋಲಾರ್ ಮಾಹಿತಿ ಬಹಳ ಉಪಯುಕ್ತವಾದದ್ದು. ಓಕೆ, ಮಧ್ಯಮ ವರ್ಗದಿಂದ ಎಲ್ಲರಿಗೂ ಉಪಯುಕ್ತವಾಗಿದೆ, ಬಹಳ ಖುಷಿಯಾಯಿತು. ನಾನಂತೂ ಈಗಾಗಲೇ ನಮ್ಮ ಹೊಸ ಮನೆಗೆ ಸೋಲಾರ್ ಹಾಕಿಸ್ತಾ ಇದ್ದೇನೆ. ಸಂದರ್ಶನ ನಡೆಸಿದವರಿಗೂ ಭಾಗವಹಿಸಿದವರಿಗೂ ನನ್ನ ಕಡೆಯಿಂದ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ವಂದನೆಗಳು ಸಂದೇಶ ಕಳಿಸಿದ್ದಕ್ಕೆ. ಇನ್ನು ಶಶಿಕಲಾ ಸಾಯಿನಾಥ್ ಎಂಕೆ ಹಟ್ಟಿಯಿಂದ ಶುಭೋದಯ ಸೀಮಾ ಮೇಡಮ್ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ಈ ದಿನದ ಆಯುರ್ಧಾರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಇಂತಹ ಉತ್ತಮ ಮಾಹಿತಿಗಳನ್ನು ಸದಾ ನೀಡ್ತಾ ಇರ್ರಿ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ತಾವು ಕೂಡ ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ತಮಗೂ ಕೂಡ ಧನ್ಯವಾದ. ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು. ವಿಶ್ವ ಕುಟುಂಬ ವೈದ್ಯರ ದಿನ, ಓಕೆ, ಹೃದಯಪೂರ್ವಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಬೆಳಗಿನ ವಂದನೆಗಳು.

0: ಇನ್ನು ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವಲ್ಲಿ, ಇಡೀ ಕುಟುಂಬದ ಆರೋಗ್ಯವನ್ನು ಕಾಪಾಡುವಲ್ಲಿ ಕೌಟುಂಬಿಕ ವೈದ್ಯರ ಪಾತ್ರ ನಿಜಕ್ಕೂ ಅಮೂಲ್ಯವಾದದ್ದು. ಇವತ್ತಿನ ಈ ದಿನದಂದು ನಮಗಾಗಿ ಹಗಲಿರುಳು ಶ್ರಮಿಸುವ ಎಲ್ಲ ಕೌಟುಂಬಿಕ ವೈದ್ಯರಿಗೆ ಮತ್ತು ಆರೋಗ್ಯ ರಕ್ಷಕರಿಗೆ ಗೌರವ ಹಾಗೂ ಧನ್ಯವಾದಗಳನ್ನು ಅರ್ಪಿಸೋಣ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಕಡೆಯಿಂದನೂ ಕೂಡ ಅವರಿಗೆ ಗೌರವ ಮತ್ತು ಧನ್ಯವಾದವನ್ನು ಅರ್ಪಿಸೋಣ. ತಮಗೆ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು, ವಿಶ್ವದ ಕೊನೆಯ ನಗರ ಉಶುವಾಯ ಬಗ್ಗೆ ಮಾಹಿತಿ ಚೆನ್ನಾಗಿ ಮೂಡಿಬಂತು, ಜೊತೆಗೆ ಚಿತ್ರಗೀತೆಗಳು ಸುಂದರವಾದ ನಿರೂಪಣೆ ಚೆನ್ನಾಗಿ ಪ್ರಸಾರಗೊಂಡಿದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಓಕೆ, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ JCB ಶಿವು, ಶುಭೋದಯ ಮೇಡಮ್, ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ, ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ, ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಓಕೆ, ಕೇಳಿದ್ರೆ ಇನ್ನೊಂದು ಸಂದೇಶ ಇದೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು, ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೇವೆ, ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ನಿರೂಪಣೆ ಸೂಪರ್, ವಿಶ್ವದ ಕೊನೆಯ ನಗರದ ಬಗ್ಗೆ ಮಾಹಿತಿ ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ತಮಗೂ ಕೂಡ ಧನ್ಯವಾದ. ಓಕೆ ಸ್ನೇಹಿತರೆ, ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ಸಂದೇಶ ಕಳಿಸಿದಂತ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಾಸಿಗರ್ ಚಿತ್ರದ ಈ ಗೀತೆಯನ್ನ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. 102.6 ಕಂಪನಾಂಕಗಳಲ್ಲಿ ಈಗ ಸ್ಟುಡಿಯೋ ಸಮಯ ಆಗಿದೆ 10:30. ಈಗ ಕೇಳಿ ಹಲೋ ಕವಿಗಳೇ, ಕವಿತೆ ವಾಚಿಸಿ ನೇರ ಫೋನ್ ಇನ್ ಕಾರ್ಯಕ್ರಮ.

ಕೇಳುಗರೆ, ವಿನೂತನವಾದ ಈ ಕಾರ್ಯಕ್ರಮದಲ್ಲಿ ನಿಮಗೆ ಕವಿತೆ ಬರೆಯುವ ಹವ್ಯಾಸವಿದ್ರೆ ನಿಮ್ಮ ಕವಿತೆಯನ್ನ ಈ ಕಾರ್ಯಕ್ರಮದಲ್ಲಿ ನೀವು ವಾಚಿಸಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳನ್ನ ಹೇಳ್ತೀನಿ. 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

0: ಓಕೆ, ಇವತ್ತಿನ ಈ ಒಂದು ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಶೈಲಜಾ ಅವರು. ಗುಡ್ ಮಾರ್ನಿಂಗ್ ಶೈಲಜಾ ಅವರೇ.
1: ಗುಡ್ ಮಾರ್ನಿಂಗ್ ಸೀಮಾ.
0: ಇವತ್ತು ನಾವು ಹೊಸದಾದ ಕಾರ್ಯಕ್ರಮವನ್ನ ನಮ್ಮ ಕೇಳುಗರಿಗೆ ಪರಿಚಯಿಸ್ತಾ ಇದೀವಿ.
1: ಹೌದಲ್ವಾ, ತುಂಬಾ ಹೊಸ ಹೊಸ ವಿಷಯಗಳನ್ನ ನಾವು ತರ್ತಾ ಇದೀವಿ ನಮ್ಮ ಕೇಳುಗರಿಗೋಸ್ಕರ.
0: ಖಂಡಿತವಾಗ್ಲೂ, ನಾವು ಪ್ರತಿ ಬಾರಿ ನಮ್ಮ ಕೇಳುಗರಿಗೆ ಹಲೋ ಕೇಳುಗರೆ ಅಂತಾನೆ ಮಾತಾಡಿಸ್ತಾ ಇದ್ವಿ
1: ಅಲ್ವಾ.
0: ಆದ್ರೆ ಈ ಬಾರಿ ಈ ಒಂದು ಕಾರ್ಯಕ್ರಮದಲ್ಲಿ ಹಲೋ ಕವಿಗಳೇ ಅಂತಾನೆ ಮಾತಾಡಿಸ್ತಾ ಇದ್ದೀವಿ.
1: ಎಷ್ಟು ಚಂದ ಇದೆ ಅಲ್ಲ.
0: ಹೌದು, ಖಂಡಿತವಾಗ್ಲಿ ಇದೊಂದು ಹೊಸದಾದ ವಿನೂತನ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಒಂದು ಪ್ರಯತ್ನ, ವಿನೂತನ ಪ್ರಯತ್ನ ಅಂತಾನೂ ಕೂಡ ಹೇಳ್ಬೋದು.
1: ಹೌದು,
0: ಹಲೋ ಕವಿಗಳೇ ಕವನ ವಾಚನ ಮಾಡಿ ಅನ್ನೋ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಏನಿದ್ದಾರೆ ಅವರು ರಚಿಸಿರುವಂತಹ ಈ ಕವನಗಳನ್ನ ಈ ಕಾರ್ಯಕ್ರಮದಲ್ಲಿ ವಾಚಿಸಬಹುದು. ಅದಕ್ಕಾಗಿ ಅವರಿಗೆ ನಾವು ನೀಡ್ತಾ ಇರುವಂತಹ ಉತ್ತಮ ವೇದಿಕೆ ಕೂಡ. ಹೌದು
1: ಹೌದು,
0: ಖಂಡಿತವಾಗ್ಲು. ಹಾಗೆ ಇನ್ಯಾಕೆ ತಡ ಮಾಡಬೇಕು, ನಮ್ಮ ಕೇಳುಗರು ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ರಚಿಸಿರುವಂತಹ ಕವನಗಳನ್ನ ವಾಚನ ಮಾಡಬಹುದು. ಖಂಡಿತ ಅಲ್ವಾ,
1: ಒಂದು ಉತ್ತಮ ವೇದಿಕೆ ಇದು.
0: ಹೌದು, ಖಂಡಿತವಾಗ್ಲು ಹೊಸ ಹೊಸ ಒಂದು ಪ್ರಯತ್ನಗಳನ್ನ ನಮ್ಮ ಆಕಾಶವಾಣಿ ಮಾಡ್ತಾ ಇದೆ. ಅಂದ್ರೆ ಹೊಸದಾಗಿ ನಮ್ಮ ಕೇಳುಗರ ಒಂದು ಏನು ಒಂದು ಹವ್ಯಾಸ ಇದೆ ಅದಕ್ಕೆ ಒಂದು ಆದ್ಯತೆಯನ್ನ ಕೊಡೋದಕ್ಕೋಸ್ಕರ ನಾವು ಇಷ್ಟು ದಿನ ಹಲೋ ಕೇಳುಗರೆ ಅಂತಿದ್ವಿ. ಇನ್ಮೇಲೆ ಹಲೋ ಕವಿಗಳೇ ಹೇಳಿ, ಯಾರು ಕರೆ ಮಾಡಿದೀರಾ, ಯಾವ ಒಂದು ಕವಿತೆಯನ್ನ ವಾಚನ ಮಾಡ್ತೀರಾ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹೌದು, ಈಗ ಕವನ ಗೀಚೋದೇನಿದೆ, ಕೆಲವೊಬ್ರು ಈಗ ನಮ್ಮ ಕನ್ನಡ ಸಾಹಿತ್ಯ ತುಂಬಾನೇ ಶ್ರೀಮಂತವಾಗಿದೆ, ಹಲವಾರು ಕವಿಗಳಿದ್ದಾರೆ, ಆದಿ ಕವಿ ಪಂಪನಿಂದ ಹಿಡಿದು ಇಲ್ಲಿಯವರೆಗೂ ಉದಯೋನ್ಮುಖ ಕವಿಗಳು ಸಹ ಅನೇಕ ಕವನಗಳನ್ನ ಕವಿತೆಗಳನ್ನ ಬರೀತಾರೆ. ಅದ್ರ ಜೊತೆಗೆ ಈ ಮಿಡ್ಲಲ್ಲಿ ಈ ಕೆಲವೊಂದು ಜನ ಏನಿರ್ತಾರೆ, ಎಲೆ ಮರೆಕಾಯಿ ಅಂತ ಇರ್ತಾರೆ.
1: ಹೌದು, ನಾವೆಲ್ಲ ಒಂದ್ ಸ್ವಲ್ಪ ಬಾತ್ರೂಮ್ ಸಿಂಗರ್ಸ್ ಅನ್ನೋ ತರ
0: ಕೆಲವೊಂದು ಕವಿತೆಗಳನ್ನ ಬರೀತಾರೆ. ಅಂದ್ರೆ ಅದನ್ನ ಪ್ರಕಟಿಸೋದಕ್ಕ ಆಗೋದಿಲ್ಲ, ಅವರ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೋಸ್ಕರ ಕೆಲವೊಂದು ಕವನಗಳನ್ನ ಗೀಚಿರ್ತಾರೆ. ಆ ಒಂದು ಅಕ್ಷರ ಜೋಡಣೆಯಲ್ಲಿ ತಮ್ಮ ಭಾವನೆಗಳನ್ನ ಹಿಡಿದಿಟ್ಟಿರ್ತಾರೆ. ಹಾಗಾಗಿ ಅವರಿಗೊಂದು ಅವಕಾಶ ಕೊಡೋಣ.
1: ಆಮೇಲೆ ಅವರಲ್ಲಿ ಈ ಕವಿ ಮನೋಭಾವನ ಒಂದ್ ಸ್ವಲ್ಪ ಉಲ್ಬಣ ಮಾಡಿ,
0: ಖಂಡಿತವಾಗಿರುತ್ತೆ. ನಾವು ಕೂಡ ಒಳ್ಳೆ, ನಾವು ಇದರಿಂದ ಈ ಕಾರ್ಯಕ್ರಮದಿಂದ ಒಳ್ಳೆ ಕವಿಗಳಾದ್ರೂ ಆಗ್ಬೋದಲ್ವಾ.
1: ಖಂಡಿತವಾಗ್ಲು.
0: ಓಕೆ, ಕರೆ ಬರ್ತಾ ಇದೆ, ಆಗ್ಲಿಂದ ಮಾತಾಡ್ತಾ ಇದ್ದಾರೆ. ನಾವು ಕೂಡ ಕಾರ್ಯಕ್ರಮದ ಆರಂಭದಲ್ಲಿ ಸ್ವಲ್ಪ ಮಾಹಿತಿಯನ್ನ ನೀಡಿದ್ವಿ, ಈಗ ಕರೆಯನ್ನ ಸ್ವೀಕರಿಸೋ ಸಮಯ. ಹಲೋ
2: ಹಲೋ
0: ಹಲೋ, ನಮಸ್ತೆ.

0: ನಮಸ್ತೆ ಮ್ಯಾಮ್, ನಾನು ಹೆಚ್ಚು ಸತೀಶ್ ಕುಮಾರ್, ಚಿತ್ರದುರ್ಗದಿಂದ.
1: ಓಕೆ ಸತೀಶ್ ಕುಮಾರ್ ಅವರಿಗೆ ಕಾರ್ಯಕ್ರಮದ ವಿನೂತನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆಯಾ?
0: ಗೊತ್ತಾಯ್ತು ಮೇಡಮ್.
1: ಗೊತ್ತಾಗಿದೆ.
0: ಕವನವಾಚನ ಅಂತ.
1: ಹೌದು, ಖಂಡಿತವಾಗ್ಲೂ. ತಾವು ಕವನವನ್ನ ರಚನೆ ಮಾಡ್ತೀರಾ? ಒಂದು ಹವ್ಯಾಸ ಇದೆಯಾ ತಮ್ಗೆ?
0: ಇದೆ ಮೇಡಮ್, ಕತೆ, ಕವನ, ಚುಟುಕು, ಅನೇಕ ವನಗಳೆಲ್ಲ ರಚನೆ ಮಾಡ್ತಾ ಇರ್ತೀನಿ.
1: ಹೌದಾ?
0: ಎಲ್ಲ ಕಡೆ ಕವನಗಳು ವಾಚನ ಮಾಡಿ ಸನ್ಮಾನಗಳು ಆಗಿವೆ.
1: ಹೌದಾ, ತುಂಬಾ ಸಂತೋಷ. ಹಾಗಾದ್ರೆ ಮೊದಲನೇ ಕರೆ ನೋಡಿ ಶೈಲಜಾ, ನಮಗೆ ಒಳ್ಳೆ ಕವಿಗಳೇ ಸಿಕ್ಬಿಟ್ಟಿದ್ದಾರೆ. ಹೇಳಿ ಹಾಗಾದ್ರೆ ಒಂದು ಕವನವನ್ನ ವಾಚನ ಮಾಡಿ.
0: ಮೇಡಮ್, ನಾನು ಅವನಲ್ಲ ಅವಳು ಅಂತ ಕವನ ಶೀರ್ಷಿಕೆ. ನಾನು ಅವನಲ್ಲ ಅವಳು, ಆದರೂ ಅವಳು ನಾನಲ್ಲ ಅವನು. ನಮ್ಮ ಹಣೆ ಬರಹವೋ ವಿಧಿಲಿಖಿತವೋ ಪೂರ್ವ ಜನ್ಮದ ಪಾಪ ಕರ್ಮವೋ ಆಗಿರುವೆವು ನಾವು ತ್ರಿಶಂಕು ಸ್ಥಿತಿಯಲ್ಲಿ. ನಾನು ಅವನಲ್ಲ ಅವಳು. ಹಾರ್ಮೋನು ಏರುಪೇರೆಂದು ಹೇಳುವರು ಎಲ್ಲ, ಲಿಂಗ ಪರಿವರ್ತನೆ ಎಂದು ಅಳೆಯುವವರೇ ಎಲ್ಲ. ಇವರಿಂದ ಹಣೆ ಪಡದಲ್ಲಿ ಒಳ್ಳೆಯದಾಗುವುದೆಂದು ಹೊಗಳುವವರೇ ಬಲ್ಲವರೆಲ್ಲ, ಆದರೂ ನಾನು ಅವನಲ್ಲ ಅವಳು. ನಮ್ಮನ್ನು ಶಿಖಂಡಿ ಎಂದು ಎನ್ನುವರೆಲ್ಲ, ಚಕ್ಕ ಎಂದು ಹೀಯಾಳಿಸುವವರೇ ಎಲ್ಲ. ಕೈ ತಟ್ಟಿ ಚಪ್ಪಾಳೆ ಹೊಡೆದರೆ ಓಡಿ ಹೋಗುವವರೇ ಎಲ್ಲ. ದೈವಿ ಕೃಪೆ ಇದ್ದರೂ ಮನುಜನ ಕಟಾಕ್ಷವಿಲ್ಲ. ಜನರ ಮನ್ನಣೆ ಸಿಕ್ಕರೂ ಮಾನವನ ಒಡೆನಾಟವಿಲ್ಲ. ಅವರ ನೋಟ ನಮಗೆ ಕಾಟ, ಆದರೂ ನಾನು ಅವನಲ್ಲ ಅವನು. ದೇವ ಬೇಕು ನಮಗೆ ಅವರಂತೆ, ನಮಗೆ ಒಂದು ಜೀವನ. ಬಾಳಲು ಬಿಡು ನಮಗೆಲ್ಲ, ನಮಗೆ ಸಂಸಾರವಿಲ್ಲ, ಜೀವನವಿಲ್ಲ, ಮೊಗದಿ ನಗುವಿಲ್ಲ, ನಲಿವಿಲ್ಲ. ಅವರ ಬಾಯಿಗೆ ಆಹಾರವಾಗದೆ ಬಿಡುಗಡೆಯಾಗಲಿ, ಸೆರೆಮನೆವಾಸ ಮುಗಿಯಲಿ ವನವಾಸ. ನಾನು ಅವನಲ್ಲ ಅವಳು. ಧನ್ಯವಾದಗಳು ಮೇಡಮ್.
1: ತುಂಬಾ ಚೆನ್ನಾಗಿದೆ ಸತೀಶ್ ಅವರೇ. ಅಂದ್ರೆ ನಾವು ಅರ್ಥಪೂರ್ಣವಾಗಿದೆ ಅಂದ್ರೆ
0: ಸ್ಥಿತಿಯಲ್ಲಿರುವಂತಹ ತೃತೀಯಲಿಂಗಿ ಅವರಿಗೆ ಅವರ ಸಮಸ್ಯೆ ಏನು ಅನ್ನೋದನ್ನ ಈ ಕವನದಲ್ಲಿ ಪ್ರಸ್ತುತಪಡಿಸಿದ.
1: ಖಂಡಿತವಾಗ್ಲೂ. ಅಂದ್ರೆ ಈ ತೃತೀಯ ಲಿಂಗಿಗಳು ಏನಿದ್ದಾರೆ ಸಮಾಜದಲ್ಲಿ, ಎಷ್ಟು ದೂಷಣೆಗೆ ಒಳಗಾಗ್ತಾ ಇದಾರಲ್ವಾ, ಆ ಒಂದು ಅವರ ಒಂದು ಸ್ಥಿತಿಯನ್ನ ನೀವು ಈ ಕವನದಲ್ಲಿ ತುಂಬಾನೇ ಚೆನ್ನಾಗಿ ಹೇಳಿದ್ದೀರಾ.
0: ಎಲ್ಲ ಕಡೆ ಅಡ್ಡಾಡ್ಕೊಂಡಿದೀವಿ ಅಷ್ಟೇ, ನಮಗೊಂದು ಜೀವನ ಇಲ್ಲ, ನಮಗೊಂದು ಬಾಳು ಕೊಡುವಂತ ದೇವರಲ್ಲಿ ಮೊರೆಯಿಡಂತ ಒಂದು ನೂತನವಾದ.
1: ಖಂಡಿತವಾಗ್ಲೂ. ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೀವು ಚಿತ್ರಿಸಿದಿರ ಈ ಒಂದು ಕವನದಲ್ಲಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಕವನವನ್ನ ಹೇಳಿದ್ರಿ. ಧನ್ಯವಾದ ಕರೆ ಮಾಡಿದಕ್ಕೆ. ಹೀಗೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ಓಕೆ, ಥ್ಯಾಂಕ್ ಯು. ಓಕೆ ಶೈಲಜಾ, ಎಷ್ಟು ಚೆನ್ನಾಗಿತ್ತಲ್ವಾ ಈ ಒಂದು ಕವನ. ನಾನು ಅವನಲ್ಲ ಅವಳು, ಅಂದ್ರೆ ಸಮಾಜದಿಂದ ದೂಷಣೆಗೆ ಒಳಗಾದಂತಹ ತೃತೀಯ ಲಿಂಗಿಗಳು ಅನುಭವಿಸುವಂತಹ ಒಂದು ವೇದನೆ, ನೋವು, ಅದನ್ನೆಲ್ಲ ಈ ಒಂದು ಕವನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ಅವರು. ಓಕೆ, ಮುಂದಿನ ಕರೆ ಯಾರ್ದು ಅಂತ
2: ನೋಡ್ಬಿಡೋಣ. ಹಲೋ
1: ಹಲೋ
2: ಹಲೋ, ನಮಸ್ತೆ.
1: ಹಲೋ
3: ನಮಸ್ತೆ.
2: ತಮ್ಮ ಹೆಸರು? ಓಕೆ, ಚಿಪ್ಪಿನ ಕೆರೆಯಿಂದ ಜ್ಯೋತಿಲಕ್ಷ್ಮಿ ಅವರು. ಓಕೆ, ನಿಮಗೂ ಕೂಡ ಕವನ ವಾಚನ ಇಲ್ಲ ಕವನಗಳನ್ನ ಬರೆಯುವಂತ ಹವ್ಯಾಸ ಇದೆಯಾ?
3: ಎಸ್ ಮ್ಯಾಮ್, ಇಲ್ಲಿ ರೋಟರಿ ಕ್ಲಬ್ ಅಲ್ಲಿ ಮಂತ್ಲಿ 2 times ಆರ್ 3 times ನಡೆಸ್ತಾರೆ ಮ್ಯಾಮ್ ಕವಿಗೋಷ್ಠಿನ. ನಾನು ನಮ್ಮಣ್ಣ ಹೋಗಿ ಕವಿಗೋಷ್ಠಿ ಮಾಡ್ಬರ್ತೀವಿ.
2: ಏನ್ ಓದ್ತಾ ಇರೋದು ಜ್ಯೋತಿಲಕ್ಷ್ಮಿ ಅವರು?
3: ಸೆಕೆಂಡ್ ಇಯರ್ BS ಮ್ಯಾಮ್.
1: ನೋಡಿ ಶೈಲಜಾ, ಎಷ್ಟು ವಾವ್ ಅನ್ಸುತ್ತಲ್ವಾ. ನಾವ್ ಮಾಡ್ತಿರೋ ಕಾರ್ಯಕ್ರಮಕ್ಕೆ ಎಲ್ಲ ಕವಿಗಳನ್ನೇ ಕರೆ ಮಾಡಿ ತಮ್ಮ ಕವನವನ್ನ ಹೇಳ್ತಾ ಇದಾರೆ.
2: ಲೇಟ್ ಮಾಡೋದು ಬೇಡ,
1: ಬೇಡ. ಓಕೆ ಹೇಳಿ ಜ್ಯೋತಿಲಕ್ಷ್ಮಿ ಅವರೇ, ಯಾವ ಒಂದು ಕವನವನ್ನ ಈ ದಿನ ವಾಚನ ಮಾಡ್ತೀರಾ?
3: ನನ್ನ ತಾಯಿ ಶೀರ್ಷಿಕೆ.
1: ಓ ವೆರಿ ಗುಡ್, ಹೇಳಿ.
3: ನನ್ನ ತಾಯಿ. ತಾಯಿತನವ ಕಾಣಲು ನನ್ನ ಹೆತ್ತಿಹಳು, ಸುಂದರವಾದ ಜಗತ್ತಿನಲ್ಲಿ ನನ್ನನ್ನು ಪರಿಚಯಿಸಿದವಳು. ಮಕ್ಕಳು ಆಗಲಿ ಎಂದು ದೇವರಿಗೆ ಹರಕೆ ಕಟ್ಟಿಹಳು, ಗಂಡಾಗಲಿ ಹೆಣ್ಣಾಗಲಿ ಎಂದೆಲ್ಲ ತಾರತಮ್ಯ ಮಾಡದವಳು. ನನ್ನ ತಾಯಿಯು ಹೆಣ್ಣು, ಅವಳಿಗೆ ನಾನೇ ಕಣ್ಣು, ಅವಳನ್ನು ಬಿಟ್ಟಿರಲಾರೆ ನಾ ಇನ್ನು, ದೂರವಾದರೂ ನೆನಪಿಸಿಕೊಳ್ಳುತ್ತೇವೆ ತಾಯಿಯನ್ನು. 9 ತಿಂಗಳ ಕಾಲ ಕಷ್ಟಪಟ್ಟು, ತಾಯ್ತನವಾದ ಸಂತೋಷಪಟ್ಟು, ಮಗುವಿನ ಮುಖ ನೋಡಿ ಪಟ್ಟಿರುವಳು ನಗುವನಿಷ್ಟು, ದೇವರಿಗೆ ಮೊರೆ ಇಟ್ಟಿರುವಳು ಒಂದಿಷ್ಟು. ಮಗು ಅತ್ತಾಗ ಬಂದು ತಬ್ಬಿಹಳು, ಸುತ್ತು ಅನ್ನವನ್ನು ಬಾಯಲ್ಲಿಟ್ಟು ಸಮಾಧಾನ ಪಡಿಸಿಹಳು. ಗೆಳೆಯ ಗೆಳತಿಯರಂತೆ ನನ್ನೊಡನೆ ಆಟವ ಆಡಿದವಳು, ಜೀವನದಲ್ಲಿ ಮೌಲ್ಯವಾದ ಪಾಠವನ್ನು ಕಲಿಸಿದವಳು ನನ್ನ ತಾಯಿ. ನನ್ನ ತಾಯಿ, ಧನ್ಯವಾದಗಳು.
1: ಓಕೆ, ತುಂಬಾ ಚೆನ್ನಾಗಿತ್ತು ಜ್ಯೋತಿಲಕ್ಷ್ಮಿ ಅವರೇ. ತಾಯಿ ಬಗ್ಗೆ ಒಂದೊಳ್ಳೆ ಸುಂದರವಾದ ಕವನವನ್ನ ರಚನೆ

0: ಮಾಡಿದ್ದೀರಾ. ಓಕೆ, ಧನ್ಯವಾದ ತಮಗೆ ಕರೆ ಮಾಡಿದ್ದಕ್ಕೆ. ಓಕೆ, ಶೈಲಜಾ ಅವರೇ, ಜ್ಯೋತಿಲಕ್ಷ್ಮಿ ಅವರು ಕರೆ ಮಾಡಿ ತಾಯಿ ಅನ್ನೋ ಒಂದು ಕವನ, ತಾಯಿಯ ಬಗ್ಗೆ ಒಂದು ಕವನವನ್ನ ವಾಚನ ಮಾಡಿದ್ರು. ಎಷ್ಟು ಅರ್ಥ ಗರ್ಭಿತವಾಗಿ ಕವನವನ್ನ ಬರೆದಿದ್ದಾರಲ್ವಾ, ಹೇಳೋದಕ್ಕೆ ಪದಗಳೇ ಸಾಲೋದಿಲ್ಲ, ಪದಗಳಿಗೆ ನಿಲುಕದವಳೆ ತಾಯಿ ಅಂತಾನೆ ಹೇಳ್ಬೋದು. ಅಂದ್ರೆ ತಾಯಿ ಬಗ್ಗೆ ತುಂಬಾ ಕವನಗಳನ್ನ ಬರೀತಾರೆ ನಾ, ಅಂದ್ರೆ ಮಾತಿನಲ್ಲಿ ಹೇಳೋದನ್ನೇ ಬರಿಬೇಕನ್ಸುತ್ತೆ ತಾಯಿ ಬಗ್ಗೆ ಅಲ್ವಾ.
1: ತಾಯಿ ಬಗ್ಗೆ ಬರಬೇಕಾದ್ರೆ ಎಷ್ಟು ಹೃದಯ ತುಂಬಿ ಬರುತ್ತೆ, ವರ್ಡ್ಸ್ ಎಷ್ಟು ಬರೆದ್ರು ಅಲ್ಲಿ
0: ನಾವ್ ಏನ್ ಬರೆದ್ರು ಅದು ಸುಂದರವಾಗೇ ಇರುತ್ತೆ, ತಾಯಿ ಬಗ್ಗೆ
1: ಇರುತ್ತೆ, ಆಮೇಲೆ ಫುಲ್ಫಿಲ್ ಅನ್ಸೋದೇ ಇಲ್ಲ.
0: ಹೌದು ಹೌದು, ಖಂಡಿತ. ಮುಂದಿನ ಕರೆ ಯಾರ್ದು ಅಂತ ಮಾತಾಡ್ಸೋಣ. ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ, ನನ್ನ ಹೆಸರು ಶೋಭಾ ಮಲ್ಲಿಕಾರ್ಜುನ್ ಅಂತ.
0: ಓಕೆ ಶೋಭಾ ಮಲ್ಲಿಕಾರ್ಜುನ್ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
2: ಚಿತ್ರದುರ್ಗದಿಂದ.
0: ಚಿತ್ರದುರ್ಗದಿಂದ. ಓಕೆ, ಕಾರ್ಯಕ್ರಮದ ಇವತ್ತು ವಿನೂತನ ಕಾರ್ಯಕ್ರಮ ನಡೆಸ್ತಾ ಇದೀವಿ, ವಿಷಯ ಗೊತ್ತಾಗಿದೆ ಅಲ್ವಾ ತಮ್ಗೆ?
2: ಗೊತ್ತಾಗಿದೆ, ನಾನು ವೃತ್ತಿಯಲ್ಲಿ ಶಿಕ್ಷಕಿ, ಆದ್ರೆ ಪ್ರವೃತ್ತಿಯಲ್ಲಿ ಕವಿಯತ್ರಿ.
0: ಓಕೆ, ತುಂಬಾ ಸಂತೋಷ.
2: ಕವನಗಳನ್ನ, ಕಥೆಗಳನ್ನ, ಚುಟುಕು, ಗಜಲ್ ಎಲ್ಲ ಬರೀತೀನಿ. ನಂದು ಒಂದು ಕವನ ಸಂಕಲನ ಕೂಡ ಬಿಡುಗಡೆ ಆಗಿದೆ.
0: ಹೌದಾ? ಓಕೆ, ತುಂಬಾ ಸಂತೋಷ. ಹೇಳಿ ಮೇಡಮ್, ಒಂದು ಕವಯತ್ರಿ ಆಗಿದ್ದೀರಾ ನೀವು, ಒಂದು ಒಳ್ಳೆ ಒಂದು ಕವನವನ್ನ ವಾಚನ ಮಾಡಿ.
2: ಖಂಡಿತ, ಸ್ವಲ್ಪ ದೊಡ್ಡದಿದೆ, ತೊಂದರೆ ಇಲ್ಲಲ್ಲ?
0: ಏನ್ ತೊಂದರೆ ಇಲ್ಲ, ಮಾಡಿ, ಪರವಾಗಿಲ್ಲ.
2: ಓಕೆ, ನನ್ನ ಕವನದ ಶೀರ್ಷಿಕೆ ಅನುಭೂತಿ.
0: ಅನುಭೂತಿ. ಓಕೆ.
2: ಸ್ತ್ರೀ ಸಮಾನತೆಗೆ ದನಿ ಎತ್ತಿದ ಪುಟ್ಟ ಬಿಟ್ಟ ಬಾಲ ಬಸವನ ತತ್ವದ ಅರಿವಿದ್ದರೆ ನಿಮಗೆ ಹೆಣ್ಣಿನ ಶೋಷಣೆ ಅತ್ಯಾಚಾರಗಳಿಂದ ಅಕ್ಷಮ್ಯ ಅಪರಾಧಗಳೆಸಗುತ್ತಿರಲಿಲ್ಲ ಎಂಬುದ ನೆನೆದು ದುಃಖವಾಗುತ್ತಿದೆ ನನಗೆ. ಅರಮನೆ ತ್ಯಜಿಸಿ ಹುಟ್ಟುಡುಗೆಯಲ್ಲಿ ದಟ್ಟ ಅಡವಿಗೆ ನಡೆದ ಧೀರ ಅಕ್ಕಳನ್ನು ತಿಳಿದಿದ್ದರೆ ನೀವು ಆಡಂಬರದ ಡಂಬಾಚಾರದಲ್ಲಿ ಮುಳುಗಿ ತೇಲುತ್ತಿರಲಿಲ್ಲವೆಂದು ನೆನೆದು ಮನ ಮರುಗುತ್ತಿದೆ ನನಗೆ. ಅದರ ಬಗೆಸಿಕೊಂಡು ಮಧುರ ಮಕರಂದವ ನೀಡುವ ಮೃದು ಹೂವಿನ ನೆನಹಿದ್ದರೆ ನಿಮಗೆ ಹತ್ತಾರು ಹೆಂಗಳೆಯರ ಹೊಸಕಿ ಹಾಕುತ್ತಿರಲಿಲ್ಲವೆಂದು ನೆನೆದು ಕಂಗಳು ತುಂಬಿ ಬರುತ್ತಿವೆ ನನಗೆ. ಸುಂದರ ನವಿಲಿನ ನೃತ್ಯವ ನೋಡಿ ಆನಂದದಿ ರೆಕ್ಕೆಯ ಹಾಡಿ ಹೊಗಳುವ ಮನವಿದ್ದರೆ ನಿಮಗೆ ಕೊಂದು ಮಾಂಸ ತಿನ್ನಲು ಅಣಿಯಾಗುತ್ತಿರಲಿಲ್ಲವೆಂದು ನೆನೆದು ಕರುಳು ಕತ್ತರಿಸಿದಂತಾಗುತ್ತಿದೆ ನನಗೆ. ಆಸ್ತಿ ಅಂತಸ್ತುಗಳ ಪ್ರದರ್ಶನಕ್ಕಾಗಿ ಸಮಾರಂಭಗಳಿಂದ ವೈಭವ ತೋರುತ್ತ ಉಣ್ಣುವುದಕ್ಕಿಂತ ಮಣ್ಣಾಗುವುದ ಕಂಡಾಗ ಹಸಿವಿಂಗಿಸುವ ಔಷಧಿ ಕೇಳಿದ ಮುಗ್ಧನ ಕಥೆಯ ಅರಿವಿದ್ದರೆ ನಿಮಗೆ ಎಂಬುದ ನೆನೆದು ಗಂಟಲು ಉಬ್ಬಿ ಬರುತ್ತಿದೆ ನನಗೆ. ಐಷಾರಾಮಿ ಕಾರುಗಳಲ್ಲಲೆಯುವ ರಾಜಕಾರಣಿಗಳೇ ನಿಮಗೆ ಕಾರ್ಗಿಲ್ನಲ್ಲಿ ಜೀವ ತೆತ್ತ ಯೋಧರ ನೆನಪಿದ್ದರೆ ನಿಮಗೆ ಎಂಬುದ ನೆನೆದು ಎದೆ ಬಗೆದಂತಾಗುತ್ತಿದೆ ನನಗೆ. ಲಂಚದ ಮಂಚವನ್ನೇರಿದ ಭ್ರಷ್ಟರೇ ಇರಲೊಂದು ಸೂರಿಲ್ಲದ ಪ್ರಧಾನಿಗಳು ಆಗಿ ಹೋಗಿರುವುದರ ಅರಿವಿದ್ದರೆ ನಿಮಗೆ ಮಾನವೀಯತೆಯೇ ಮೂರ್ತಿವಿತ್ತಂತೆ ಇರುತ್ತಿದ್ದೀರೆಂಬುದ ನೆನೆದು ನೋವಿನ ಅನುಭೂತಿಯಾಗುತ್ತಿದೆ ನನಗೆ. ಎಲ್ಲರ ಎಲ್ಲವ ತ್ಯಜಿಸಿದ ಸಿದ್ಧಾರ್ಥ ಮಧ್ಯರಾತ್ರಿಯಲ್ಲಿದ್ದು ಬುದ್ಧನಾದ ಆ ಪರಿಯನ್ನು ತಿಳಿದಿದ್ದರೆ ನೀವು ತಲೆಮಾರಿಗೆ ಆಸ್ತಿಯ ಪೇರಿಸಿ ಕುಲಸಂಜಾತರನ್ನು ಅಸ್ಥಿಗಳಾಗಿಸುತ್ತಿರಲಿಲ್ಲವೆಂಬುದ ಅರಿತು ನಿಟ್ಟುಸಿರು ಹೊರಹೊಮ್ಮುತ್ತಿದೆ ನನಗೆ. ಅವಕಾಶಕ್ಕಾಗಿ ಧನ್ಯವಾದಗಳು.
0: ಓಕೆ, ತುಂಬಾ ಚೆನ್ನಾಗಿ ವಾಚನ ಮಾಡಿದ್ರಿ,
1: ಮಂತ್ರ ಮುಗ್ಧರಾಗಿ ಕೂತ್ ಬಿಟ್ಟಿದ್ವಿ.
0: ಹೌದು ಹೌದು, ಅಂದ್ರೆ ನಮ್ಮ ಸ್ತ್ರೀ ಸಮಾನತೆ ಅನ್ನೋದ್ರ ಬಗ್ಗೆ ಅಲ್ವಾ ನೀವು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ನೀವು ಕವಯತ್ರಿಯಾಗಿ ಒಂದು ಕವನ ಸಂಕಲನ ಕೂಡ ಬಿಡುಗಡೆ ಮಾಡಿದೀರಾ ಅಂತ ಹೇಳಿದ್ರಿ, ತಮ್ಮ ಕವನ ಸಂಕಲನದ ಹೆಸರನ್ನ ಕೇಳ್ಬೋದಾ?
2: ಖಂಡಿತ ಮೇಡಮ್. ಮನದನಿ ಎನ್ನುವ ಒಂದು ಕವನ ಸಂಕಲನವನ್ನ ನನ್ನ 25ನೇ ವಿವಾಹ ವಾರ್ಷಿಕೋತ್ಸವದ ಸವಿ ನೆನಪಿಗೆ ನಾನು ಬಿಡುಗಡೆ ಮಾಡಿದೆ.
0: ಹೌದಾ? ಹಾಗಾದ್ರೆ ನೀವ್ ಇನ್ಮೇಲೆ ನಮ್ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರ್ಬೇಕು, ಆಗ ಮನದನಿಯಲ್ಲಿರುವಂತಹ ಕವನಗಳನ್ನ ಕೂಡ ವಾಚನ ಮಾಡ್ಬೇಕು.
2: ಖಂಡಿತ ಮೇಡಮ್, ನಾನು ಹೆಚ್ಚು ಅಡಿಗೆ ಕಾರ್ಯಕ್ರಮಕ್ಕೆ ಸುಮಾರು ಕಾರ್ಯಕ್ರಮಗಳಿಗೆ ಫೋನ್ ಮಾಡ್ತಾ ಇರ್ತೀನಿ. ಆದ್ರೆ ನಾನು ಶಿಕ್ಷಕಿ ಆಗಿರೋದ್ರಿಂದ ಈಗ ರಜಾ ಇರೋದ್ರಿಂದ ನನ್ಗೆ ಹೆಚ್ಚಿನ ಅವಕಾಶ ಸಿಕ್ಕಿದೆ. ಶಾಲಾ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ, ಉಳಿದ ಸಮಯದಲ್ಲಿ ನಾನು ಬಾನುಲಿ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೀನಿ.
0: ಹೌದಾ, ಖಂಡಿತ ಸಂತೋಷ ಆಯ್ತು. ಹಾಗೆ ಗಜಲ್ ಕೂಡ ನೀವು

0: ಬರಿತೀರಾ ಅಂತ ಹೇಳಿದ್ರಿ. ಮುಂದ್ ಈಗ ಸಾಕಷ್ಟು ಕರೆ ಬರ್ತಾ ಇದೆ, ನಮ್ಮ ಬೇರೆಯವರಿಗೂ ಕೂಡ ಅವಕಾಶ ನೀಡಬೇಕಲ್ವಾ? ಮುಂದಿನ ಕರೆಯಲ್ಲಿ, ಮುಂದಿನ ಬಾರಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಾಗ ಗಜಲನ್ನ ಕೂಡ ನೀವು ಹೇಳಬೇಕು ಶೋಭಾ ಮಲ್ಲಿಕಾರ್ಜುನ ಅವರೇ.
1: ಓಕೆ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು.
0: ತಮಗೂ ಕೂಡ ಧನ್ಯವಾದ.
2: ಥ್ಯಾಂಕ್ ಯು ವೆರಿ ಮಚ್.
0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ. ಓಕೆ ಓಕೆ, ಶೈಲಜಾ ಅವರೇ, ಈ ಕವನ ರಚನೆ ಅನ್ನೋದು ಏನಿದೆ, ಇದು ನಮ್ಮ ಮನುಷ್ಯರಾದ ನಮ್ಮ ಭಾವನೆ, ಕಲ್ಪನೆ, ಆಲೋಚನೆಗಳನ್ನ ಸುಂದರವಾದ ಪದಗಳ ಮೂಲಕ ವ್ಯಕ್ತಪಡಿಸೋದನ್ನೇ ಕವನ ಅಂತ ಹೇಳ್ಬೋದಲ್ವಾ? ಕರೆ ಬರ್ತಾ ಇದೆ, ನಮ್ಮ ಕೇಳುಗರ ಹತ್ರ ಮಾತಾಡೋಣ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ.
2: ತಮ್ಮ ಹೆಸರು?
3: ನಾವು ಸುಮಾ ಶಂಕರ್ ನಾರಾಯಣ್ ಅಂತ.
2: ಸುಮಾ ಶಂಕರ್ ನಾರಾಯಣ್ ಅವರು, ಹೇಳಿ.
3: ನಮ್ದು ಕವನದ, ನಾನು ಜೀವನ ಮತ್ತು ಮಾನವ ಎರಡನ್ನು ಹೋಲಿಕೆ ಮಾಡಿ.
2: ಹೌದು.
3: ಜೀವನ ಯಾವ ತರ ಇದ್ ಮಾಡ್ತಾರೆ?
2: ನೀವು ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ಚಿತ್ರದುರ್ಗದಿಂದ.
2: ಚಿತ್ರದುರ್ಗದಿಂದ ಅಂದ್ರೆ ನಿಮ್ಮ ಎಷ್ಟು ವರ್ಷದಿಂದ ನೀವು ಕವನಗಳನ್ನ ಬರಿತಾ ಇದ್ರಿ?
3: ಕವನಗಳನ್ನ ನಾನು ಹೈಸ್ಕೂಲ್ ಇದ್ದಾಗಲಿಂದಾನೇ ಬರಿತಾ ಇದ್ದೀನಿ.
2: ಹವ್ಯಾಸ ಇದೆ.
3: ಎಲ್ಲೂ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ.
2: ಓ ಸೂಪರ್.
0: ಓಕೆ, ಇವತ್ತು ಹಾಗಾದ್ರೆ
3: ಇದೇ ಮೊದಲ ಅವಕಾಶ
0: ನೋಡಿ. ನಮ್ಮ ಕಾರ್ಯಕ್ರಮ ಒಂದು ಉತ್ತಮ ವೇದಿಕೆ ಅಂತ ನಾವು ಹೇಳಿರೋ ಮಾತು ಸುಳ್ಳಾಗ್ಲಿಲ್ಲ.
2: ಇಂತಹ ಪ್ರತಿಭೆಗಳು ಬೇಕಾಗಿದೆ ನಮಗೆ.
3: ನಮ್ಮ ಸ್ಕೂಲ್ಗಳಲ್ಲಿ ಅಂತ ಕಡೆ ಹೇಳಿದೀನಿ ನಾನು. ಹಿಂಗೆ ಜನ ಹೊರಗಿನ ಜನ ಪ್ರಪಂಚಕ್ಕೆ ತಿಳಿಯಂಗೆ ಈ ತರ ನಾನು ಎಲ್ಲೂ ನಂಗೆ ಸಿಕ್ಕಿರ್ಲಿಲ್ಲ. ಇದೇ ಮೊದಲ ಅವಕಾಶ.
2: ಒಳ್ಳೆ ಅವಕಾಶನೇ ಸಿಕ್ಕಿದೆ, ಹೇಳಿ.
3: ಕವನದ ಶೀರ್ಷಿಕೆ ಜೀವನ ಮತ್ತು ಮಾನವ. ಜೀವನ ಒಂದು ಕತ್ತಲು ಬೆಳಕಿನ ಹೋರಾಟ. ಜೀವನ ಒಂದು ಕತ್ತಲು ಬೆಳಕಿನ ಹೋರಾಟ. ಮೂಡಣದಲ್ಲಿ ಉದಯಿಸಿರುವ ಸೂರ್ಯ ಸಂಭ್ರಮ, ಹಕ್ಕಿಗಳ ಚಿಲಿಪಿಲಿ, ಕೋಗಿಲೆಯ ಇನಿದನಿ ನಾದ. ಹೊಸ ಬದುಕಿಗೆ ದಿಟ್ಟ ಹೆಜ್ಜೆ ಇಟ್ಟವರು, ಇನ್ನೂ ಇಡಬೇಕಿರುವವರು, ದುಡಿಮೆಯೇ ದೇವರೆಂಬ ರೈತರು. ಕತ್ತಲಾಯಿತೆಂದರೆ ಕಳ್ಳಕಾಕರ ಭಯ, ಇನ್ನೂ ಕೆಲವರದು ಕತ್ತಲಲ್ಲಿಯೇ ದುಡಿಮೆ. ನೋವು ನಲಿವಿನ ಸಮ್ಮಿಶ್ರಣದ ಹಾಗೆ ಲೋಕವೊಂದು ಚದುರಂಗ. ಅದರಲ್ಲಿನ ಕಾಯಿಗಳು ನಾವು ನೀವು, ಒಬ್ಬರ ರುಂಡ ಮತ್ತೊಬ್ಬರ ಕೈಗೆ ಭಯಾನಕ ಬೀಭತ್ಸಗಳ ಪರಮಾಲೆ. ನಡುವೆಯೇ ನಮ್ಮ ಜೀವನ ತೇಲುತ್ತಿದೆ. ಗೆದ್ದರೆ ಅಸಹ್ಯ ಪಡುವ ಜನವೂ ಇದ್ದಾರೆ, ಪ್ರೀತಿ ಸಂಭ್ರಮಗಳನ್ನ ಅರಿಯದ ಕ್ರೂರಿಗಳೂ ಇದ್ದಾರೆ. ನಮ್ಮ ನೆರಳಂತೆ ಇಂದ್ಯಾವತ್ತೂ ಬರುತ್ತಿರುತ್ತಾರೆ. ಅವಕಾಶಕ್ಕಾಗಿ
2: ಧನ್ಯವಾದಗಳು ಮೇಡಮ್. ತುಂಬಾ ಹೇಳಿದ್ರಿ ಸುಮಾ ಅವರೇ.
0: ಅಂದ್ರೆ ಪ್ರಕೃತಿಗೆ ಮತ್ತೆ ಮನುಷ್ಯನ ಒಂದು ಜೀವನ ಶೈಲಿಗೆ ನೀವು ಹೋಲಿಕೆ ಮಾಡಿದಿರಾ?
3: ಮಾಡಿದೀವಿ
0: ಖಂಡಿತ.
3: ಎಲ್ಲಾ ತರದ ದುಡಿಮೆ ಮಾಡೋರು ಇದಾರೆ.
0: ಹೌದು.
3: ಜೀವನ ಅಂದ್ರೆ ಕಷ್ಟದಲ್ಲಿ ಜೀವನ ಮಾಡ್ತಾರಲ್ಲ, ಆ ಜೀವನ ಒಂದು ಹೆಗ್ಗಳಿಕೆ ಆಗುತ್ತೆ
2: ಮೇಡಮ್.
3: ನಾವು ಆಫೀಸ್ ಅಲ್ಲಿ ಫ್ಯಾನ್ ಕೆಳ ಕುತ್ಕೊಂಡು ದುಡಿಯೋ ಜನನೇ ಬೇರೆ. ಈ ರೋಡ್ ಸೈಡ್ ಕಷ್ಟಪಟ್ಟು ದುಡಿದು ಆ ದುಡಿಮೆನೆ ಜೀವನ ನಡೆಸ್ತಾರ ನೋಡ್ರಿ ಮೇಡಮ್, ಆ ಜನ ತುಂಬಾ ಒಂಥರ ಜೀವನ ಕಷ್ಟ ಸುಖ ಅರ್ತಿರ್ತಾರೆ ಅನ್ನೋದನ್ನ ನನ್ನ ಒಂದು ಅನ್ಸಿಕೆ.
2: ಖಂಡಿತ,
0: ತುಂಬಾ ಚೆನ್ನಾಗಿ ವಾಚನ ಮಾಡಿದ್ರಿ. ಅಂದ್ರೆ ನಿಮ್ಗೆ ಒಂದು ಹವ್ಯಾಸನ ಇದು ಕವನ ಬರೆಯುವಂತದ್ದು?
3: ಕವನ ಬರೆದಿದ್ದೀನಿ, ಲೇಖನಗಳು ಬರೆದಿದ್ದೀನಿ ಮೇಡಮ್. ತುಂಬಾ ನನಗೆ ಇದು ಸಾಹಿತ್ಯ ಆಸಕ್ತಿ. ನನ್ ಕನ್ನಡ ಇದು ನಮ್ಮ ಎಲ್ಲಾ ನಮ್ಮಣ್ಣ ಈಗ ಒಬ್ನು ಫೋನ್ ಮಾಡಿದ್ದಲ್ಲ ಸತೀಶ್ ಕುಮಾರ್ ಅಂತ, ಅವ್ರ ತಂಗಿ ನಾನು. ನಮ್ಮ ಫ್ಯಾಮಿಲಿ ಎಲ್ಲರೂ ನಾವು ಒಂಥರ ಸಾಹಿತ್ಯ ಆಸಕ್ತರೆ.
0: ಸಾಹಿತ್ಯ ಆಸಕ್ತರು, ಓಕೆ,
2: ಒಳ್ಳೆ ಆಸಕ್ತಿ ಇದೆ ಎಲ್ಲರಿಗೂ.
3: ಸಿಕ್ಕರೆ ಕಾದಂಬರಿ ಬರೆಯೋಣ ಅಂತಿದ್ದೀನಿ ಮೇಡಮ್. ಕಾದಂಬರಿ ಬರೆಯ ಸ್ಟಾರ್ಟ್ ಮಾಡಿಲ್ಲ, ಕತೆ ಬರೆದಿದ್ದೀನಿ. ಕತೆ ಕವನ ಎಲ್ಲ ಒಂದ್ ಕಡೆ ನಮ್ದು ಒಂಚೂರು ಪರಿಚಯ ಆದ್ರೆ ಅವಾಗ ನಾಲ್ಕು ಜನ ಅದ್ ಬರೀರಿ ಇದ್ ಬರೀರಿ ಅಂತ ಹೇಳ್ತಾರ, ನಮಗೂ ಒಂಥರ ಹುಮ್ಮಸ್ ಆಗುತ್ತೆ ಮೇಡಮ್. ಈಗ ಎಲ್ಲೂ ನಮ್ಗೆ ಅವಕಾಶ ಸಿಗ್ಲಿಲ್ಲ ಅಂದಾಗ ಒಂಥರ ನಾವು ಕೂಪು ಮಂಡುಕಗಳಾದಂಗ ಆಗ್ಬಿಡ್ತೀವಿ.
2: ನಾನೇನ್ ಬರೆದ್ರು ಏನಂತ ಬಿಡು ಅನ್ನೋ ತರ ಆಗ್ಬಿಡತ್ತೆ.
3: ನಮ್ ಏನ್ ಬರೆದ್ರು ನಮ್ಮನ್ ಯಾರು ಗುರ್ಸೋದಿಲ್ಲ, ನಮ್ಮನ್ ಯಾರು ಕರಿಯೋದಿಲ್ಲ, ನಾವ್ ಯಾಕೆ ಮುಂದೆ ಹೆಜ್ಜೆ ಇಡಬೇಕು ಈ ತರ ಭಾವನೆ ಬಂದ್ಬಿಡುತ್ತೆ ನಮಗೆ.
2: ಇಲ್ಲ ಇಲ್ಲ,
3: ಬರಬಾರದು ಅಂತಾನೆ. ನಮ್ ಚಿಕ್ಕಮ್ಮ ಒಬ್ರು ಸುಶೀಲಾ ದೇವಿ ಅಂತ ಇದಾರೆ, ಅವ್ರಂದ್ರು ನಿನಗೆ ಏನ್ ಮನ್ಸಿಗೆ ಬರುತ್ತೋ ಅದ್ ಬರೀ, ನನಗ್ ತೋರ್ಸು, ಅದ್ ಸರಿಯೋ ತಪ್ಪೋ ನಾನ್ ಹೇಳ್ತೀನಿ, ಯಾವ್ದಕ್ಕೂ ಹೆದರ್ಬೇಡ ನೀನು ಅಂತ ಹೇಳಿ ನನಗ್ ಚಿಕ್ಕ ವಯಸ್ಸಿಂದನು ಅವ್ರೊಂಥರ ನನಗೆ ಬೆಂಗಾಲಾಗಿ ನಿಂತಿರೋರು.
0: ಅಂದ್ರೆ ಈಗ ನಿಮಗೊಂದು ಒಳ್ಳೆ ವೇದಿಕೆ ಸಿಕ್ಕಿದೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಕವಿತೆ ವಾಚನ ಮಾಡೋದಕ್ಕೆ. ಹಾಗಾದ್ರೆ ನೀವ್ ಇನ್ಮೇಲೆ ಒಳ್ಳೊಳ್ಳೆ ಕವಿತೆಗಳನ್ನ ಬರಿಬೇಕು.

0: ಸ್ಟಾರ್ಟ್ ಮಾಡಿ.
1: ಓಕೆ ಓಕೆ ಹೌದಾ, ಖಂಡಿತವಾಗ್ಲೂ
0: ಹೇಳ್ತೀನಲ್ಲ, ಎಲ್ಲೋ ಅವಕಾಶ ಸಿಗದೆ ಏನಕ್ ಬರಿಬೇಕು ನಾನು? ಯಾಕೆ ನನಗೆ ಇನ್ನೊಂದು ನನಗೆ ಹವ್ಯಾಸ ಏನಂದ್ರೆ, ಮಯೂರ ತುಷಾರದಲ್ಲಿ ಒಂದು ಚಿತ್ರ ಕೊಟ್ಬಿಟ್ಟು ಅದ್ರ ಬಗ್ಗೆ ಕವನ ಬರೀರಿ ಅಂತ ಕೊಡ್ತಾರೆ ಮೇಡಮ್. ಅಂತ ಕವನ ಬರೆಯೋದು ನಾನು ತುಂಬಾ ಬರ್ದಿದ್ದೀನಿ ಆ ತರದ.
1: ಓಕೆ, ಓಹೋ, ತುಂಬಾ ಟ್ಯಾಲೆಂಟ್ ಹಾಗಾದ್ರೆ ನಿಮಗೆ. ಆಯ್ತು, ಹಾಗಾದ್ರೆ ಒಳ್ಳೊಳ್ಳೆ ಕವಿತೆಗಳನ್ನ ಕವನಗಳನ್ನ ಬರೀರಿ, ನಾವು ಕೂಡ ಕೇಳೋದಕ್ಕೆ
2: ನಿಮ್ಮ ಕಾಯ್ತಾ ಇರ್ತೀವಿ ಇದೆ ಇಂತಹ ವೇದಿಕೆ.
0: ಓಕೆ ಮೇಡಮ್, ಇಂತಹ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್.
1: ಓಕೆ, ಧನ್ಯವಾದ ತಮಗೆ.
0: ಓಕೆ,
2: ಮತ್ತೊಂದು ಕರೆ
1: ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ
2: ಹಲೋ
1: ಹಲೋ
3: ಹಲೋ, ನಮಸ್ಕಾರ ಮೇಡಮ್.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ?
3: ಎಬಿ ಪಂಚಾಕ್ಷರಪ್ಪ, ಶಿಕ್ಷಕರು, ಹಿರಿಯೂರು ಟೌನ್ ಇಂದ ಮೇಡಮ್.
2: ಓಕೆ ಪಂಚಾಕ್ಷರಪ್ಪ ಅವರು, ಹೇಳಿ ಸರ್, ಇವತ್ತು ನಿಮ್ಗೆ ವಿಷಯ ಗೊತ್ತಾಗಿದೆ.
3: ಹೌದು ಮೇಡಮ್, ಹೌದು.
2: ಹೇಳಿ, ಇವತ್ತು ಯಾವ ಕವನವನ್ನ ಹೇಳ್ತೀರಾ ನೀವು?
3: ಇದು ನಶ್ವರ ಅನ್ನುವಂಥದ್ದು ಒಂದು ಕವನ ಮೇಡಮ್. ಅದು ಹಾಗಾಗಿ ಒಂದು ನಾಲ್ಕು ಸಾಲ

0: ಕವನಗಳನ್ನ ಬರೀರಿ, ನಾವು ಕೂಡ ಕೇಳೋದಕ್ಕೆ
1: ನಿಮ್ಮ ಕಾಯ್ತಾ ಇರ್ತೀವಿ ಇದೆ ಇಂತಹ ವೇದಿಕೆ.
2: ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್.
0: ಓಕೆ, ಧನ್ಯವಾದ ತಮಗೆ.
1: ಮತ್ತೊಂದು ಕರೆ
0: ಬರ್ತಾ ಇದೆ, ಮಾತಾಡೋಣ.
3: ಹಲೋ
1: ಹಲೋ
0: ಹಲೋ
4: ಹಲೋ, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ?
4: ಎಬಿ ಪಂಚಾಕ್ಷರಪ್ಪ, ಶಿಕ್ಷಕರು, ಹಿರಿಯೂರು ಟೌನಿಂದ ಮೇಡಮ್.
1: ಓಕೆ ಪಂಚಾಕ್ಷರಪ್ಪ ಅವರು, ಹೇಳಿ ಸರ್, ಇವತ್ತು ನಿಮ್ಗೆ ವಿಷಯ ಗೊತ್ತಾಗಿದೆ.
4: ಹೌದು ಮೇಡಮ್, ಹೌದು.
1: ಹೇಳಿ, ಇವತ್ತು ಯಾವ ಕವನವನ್ನ ಹೇಳ್ತೀರಾ ನೀವು?
4: ಇದು ನಶ್ವರ ಅನ್ನುವಂಥದ್ದು ಒಂದು ಕವನ ಮೇಡಮ್ ಅದು. ಹಾಗಾಗಿ ಒಂದು ನಾಲ್ಕು ಸಾಲು ಕೂಡ ಸಂದರ್ಭವಾದಂತದ್ದು, ಚರ್ಚೆ ತುಂಬುವಂತದ್ದು, ಮನುಷ್ಯನಿಗೆ ಏನೇನು ನೋವು ಬಂದ್ರು ಕೂಡ ಅವಳನ್ನ ಮೇಲಿಡುವಂತ ಒಂದು ಸ್ಫೂರ್ತಿ ನೀಡುವಂತ ಒಂದು ಕವಿತೆ.
0: ಹೇಳಿ.
4: ಬಿದ್ದರು ಹಳದಿರು, ಬಿದ್ದರು ಹಳದಿರು, ಬಡತನವಿದ್ದರು ಕುಗ್ಗದಿರು, ಕಿರಿದನವಿದ್ದರು ಹಿಗ್ಗದಿರು, ಏನಾದರೂ ಬದುಕುವ ಛಲವನ್ನು ಬಿಡದಿರು. ಬಡತನವೆಂದು ಶಾಪವಲ್ಲ, ಕಿರಿತನವೆಂದು ವರವಲ್ಲ, ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ, ಶಾಶ್ವತವಲ್ಲ, ಶಾಶ್ವತವಲ್ಲ.
0: ಓಕೆ, ಚಿಕ್ಕದಾಗಿದ್ರು ಚೊಕ್ಕವಾಗಿ ತುಂಬಾ ಅರ್ಥ ಗರ್ಭಿತವಾಗಿ
4: ಬರೆದಿದ್ದೀರಾ.
0: ಅಂದ್ರೆ ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದ್ರ ಒಂದು ಸಂದೇಶವನ್ನ ಸಾರ್ತಾ ಇದೆ ನಿಮ್ಮ ಕವನ.
4: ಹೌದು ಮೇಡಮ್, ಸಂದೇಶವನ್ನು ಸಾರ್ತದೆ. ಜೊತೆಗೆ ಸೋತಾಗ ಕುಗ್ಗದೆ ಇದ್ದ ಕುಗ್ಗದೆ ಸವಾಲುಗಳನ್ನ ಎದುರಿಸ್ತಾ ಎದುರಿಸ್ತಾ ಮುಂದೆ ಹೋದಾಗ ಬದುಕು ಸಾಗುತ್ತೆ. ಯಾವುದಕ್ಕೂ ಕೂಡ ನಾವು ಇದಾಯ್ತು ಅದಾಯ್ತು ಅಂತ ಹೇಳುವುದು ಕುಗ್ಗಬಾರದು ಅನ್ನುವಂಥದ್ದು.
0: ಓಕೆ ಪಂಚಾಕ್ಷರಪ್ಪ ಅವರೇ, ಧನ್ಯವಾದ ಕರೆ ಮಾಡಿದಕ್ಕೆ.
4: ತಮ್ಮ ಒಂದು ಆಕಾಶವಾಣಿ ಕಾರ್ಯಕ್ರಮಗಳು ಬಹಳ ಸುಂದರವಾಗಿ ನಿಮ್ಮ ನಿರೂಪಣೆ ಮತ್ತೆ ನಮ್ಮ ಚಿತ್ರದುರ್ಗ ಅನ್ನುವಂಥದ್ದು, ಎಲ್ಲೆಲ್ಲಿ ವಿದೇಶಗಳಿಂದೆಲ್ಲ ಫೋನ್ ಮಾಡ್ತಾರೆ ಅಂದ್ರೆ ಯುವರ್ಸ್ ಎಷ್ಟು ಗೊತ್ತಾಗ್ತದೆ ಮೇಡಮ್. ಹಾಗೆ ನಿಮ್ಮ ಶ್ರಮ ಆಕಾಶವಾಣಿ ತಕ್ಕಲಿಕ್ಕೆ ಬಹಳ ಕಾರಣವಾಗಿದೆ ಮೇಡಮ್.
0: ಹೌದು, ಖಂಡಿತವಾಗ್ಲು ನಮ್ಮ ಶ್ರಮದ ಜೊತೆಗೆ ನೀವು ಕೇಳುಗರು ನಮ್ಮ ಕಾರ್ಯಕ್ರಮವನ್ನ ಕೇಳಿ ನೀವು ಒಂದು ಏನು ರಿಪ್ಲೈ ಮಾಡ್ತಿರಲ್ವಾ, ಅದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ.
4: ಖಂಡಿತ ಮೇಡಮ್, ಖಂಡಿತ.
0: ಓಕೆ, ಧನ್ಯವಾದ ಪಂಚಾಕ್ಷರಪ್ಪ ಅವರಿಗೆ.
1: ಧನ್ಯವಾದಗಳು.
0: ಶೈಲಜಾ ಅವರೇ, ಈಗ ಪಂಚಾಕ್ಷರಪ್ಪ ಅವರು ಹೇಳಿದ್ರು ನಶ್ವರ ಅನ್ನೋ ಒಂದು ಕವಿತೆ, ನಾಲ್ಕು ಸಾಲನ್ನ ಹೇಳಿದ್ರು ಕೂಡ ಎಷ್ಟು ಅರ್ಥಗರ್ಭಿತ ಆಗಿತ್ತಲ್ವಾ. ಜೀವನದಲ್ಲಿ ನಾವು ಕುಗ್ಗಿರೋ ಒಂದು ಸಮಯದಲ್ಲಿ ಇದನ್ನೆಲ್ಲ ಓದ್ದಾಗ, ಇಂಥ ಕವಿತೆಗಳನ್ನ ಓದ್ದಾಗ ನಮ್ಮ ಮನಸ್ಸಿಗೂ ಕೂಡ ಒಂದ್ ರೀತಿ ಸಮಾಧಾನ ಬರುತ್ತೆ ಅಲ್ವಾ. ಖಂಡಿತ, ಕರೆಗಂತೂ ಇವತ್ತು ಪುರ್ಸೊತ್ತ ಇಲ್ಲ, ಖಂಡಿತವಾಗ್ಲೂ ಅಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಅವರಿಗೆ ಅವಕಾಶ ಕೊಡೋಣ, ಮಾತಾಡೋಣ ಅವ್ರ ಹತ್ರ.
1: ಹೌದು,
0: ಹಲೋ
5: ಹಲೋ ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
5: ಚಿತ್ರದುರ್ಗದಿಂದ ವೀರೇಶ್ ಮೇಡಮ್ ಅದ.
0: ಓಕೆ ವೀರೇಶ್ ಅವರು,
1: ವಿಷಯ ಗೊತ್ತಾಗಿದೆ, ಯಾವ ಕವನವನ್ನ ವಾಚಿಸ್ತೀರಾ ನೀವು?
5: ಮೇಡಮರೆ ನಮ್ದು ಅಷ್ಟೊಂದು ಇದು ಆಗಲ್ಲ, ಸಣ್ಣದೊಂದು ಹೇಳಬಲ್ಲೆ.
1: ಹೇಳಿ ಹೇಳಿ.
5: ಕಣ್ಣಿನ ಮೇಲೆ ಹೇಳ್ತೀನಿ ಮೇಡಮರೆ, ಕಣ್ಣುಗಳು ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಹೇಳಬಲ್ಲೆ.
0: ಹೇಳಿ.
5: ಸುಡದಿರು ಕಣ್ಣು, ಮಾಡದಿರು ಮಣ್ಣು, ನೀ ನೋಡಿದ ಜಗತ್ತು ನಿನ್ನ ಕಣ್ಣು, ಅಂದರಿಗೆ ಕೊಟ್ಟು ಹೋದರೆ ಕಾಣುವುದು ಜಗತ್ತು ಅದೇ ಕಣ್ಣು. ಹೇಳಕ್ ಇಷ್ಟಪಡ್ತೀವಿ ಮೇಡಮ್ ಅವರೇ.
0: ಚೆನ್ನಾಗಿದೆ ಕಣ್ಣಿನ ಬಗ್ಗೆ ಅಲ್ವಾ,
1: ಅಲ್ಲ ಅದ್ರಲ್ಲಿ
0: ನೀತಿ ಪಾಠ ಕೂಡ ಇದೆ. ಹೌದು ಖಂಡಿತ
5: ಮೇಡಮ್ ಅವರೇ. ಇನ್ನೊಂದು, ಈ ರೇಡಿಯೋ ಅನ್ನೋದು ಅವ್ರಿಗೆ ಹೊರಗಡೆ ಜನಕ್ಕೆ ಸಮುದ್ರ ತರ ಕಂಡ್ರು ಕೂಡ ಆಗುವಾಗಿ ಅದು ತಿಳಿದವರಿಗೆ ಗೊತ್ತು ಅಲ್ಲಿ ಮುತ್ತು ರತ್ನ ಎಲ್ಲ ಐತಿ ಅಂತಂದ ಹೇಳಿ. ಯಾಕೆಂದ್ರೆ ರೇಡಿಯೋದವರಿಗೆ ರೇಡಿಯೋದೊಳಗೆ ಏನ್ ತಿಳ್ಕಂತಾರೋ ಅವರೆಲ್ಲ ಇವತ್ತು ಮುತ್ತು ರತ್ನಗಳೇ ಆಗಿದ್ದಾರೆ ಮೇಡಮ್ ಅವರೇ. ಹೇಳಕ್ ಇಷ್ಟಪಡ್ತೀವಿ.
1: ಹೌದು, ನಿಜವಾಗ್ಲೂ ನಿಮ್ಮ ಅಭಿಪ್ರಾಯ ತುಂಬಾ ಕರೆಕ್ಟ್ ಆಗಿದೆ. ಆಮೇಲೆ ನಿಮ್ಮ ಕವನ ಕೂಡ,
0: ಕವನ ಕಣ್ಣಿನ ಬಗ್ಗೆ ಕವನ ತುಂಬಾ ಚೆನ್ನಾಗಿತ್ತು. ಧನ್ಯವಾದ ಕರೆ ಮಾಡಿದಕ್ಕೆ.
1: ಹಲೋ
6: ಹಲೋ,
1: ನಮಸ್ತೆ.
6: ನಮಸ್ತೆ ಮೇಡಮ್.
1: ತಮ್ಮ ಹೆಸರು? ಇವರು ದಿನಾಲು ಮೆಸೇಜ್ ಅಲ್ಲಿ ಮಾತ್ರ ಕವನಗಳನ್ನ ಹೇಳ್ತಾ ಇದ್ರೆ ಈಗ ನಿಜವಾಗ್ಲೂ ಹೇಳ್ತಾರೆ ಈಗ ಹನುರಾಲಿ ಅವರು.
0: ಹೇಳಿ ಹಾಗಾದ್ರೆ.
3: ಇಲ್ಲ ಮೇಡಮ್ ಅವರೇ, ನಾನು ಆಕಾಶವಾಣಿಯಲ್ಲಿ

0: ಕವನ ಕೊಟ್ಟಿದ್ದೀನಿ. ಹೌದು, ಈಗ ನಂದೊಂದು ಕವನ ಮೇಡಮ್ ಅವರೇ.
1: ಹೇಳಿ ಹೇಳಿ.
0: ರಾತ್ರಿ ಬರೋದು ಮುಂಗಾರಿನ ಮಿಂಚು ಅಂತ ಶೀರ್ಷಿಕೆ ಕವನ. ಕಾರ್ಮೋಡ ಕಪ್ಪಿಟ್ಟು ಬಾನಂಗಳದ ಮಿಂಚು, ಮಿಂಚಿನ ಸೆಳೆಗಳ ಕಣ್ಣು ಕುಕ್ಕುವ ಅಂಚು, ಕ್ಷಣ ಮಾತ್ರ ಕಾಣಿಸಿ ಮರೆಯಾಗುವ ಬೆಳಕು, ತಂಪಾದ ಗಾಳಿಯ ಮುನ್ಸೂಚನೆಯ ತಳಕು, ಕತ್ತಲಂಚಿನಲ್ಲಿ ಬೆಳಕು ಕತ್ತಲಿನ ಆಟ, ನೋಡುಗರ ಕಣ್ಣಲ್ಲಿ ಬೆಳಕಿನ ಆಟದ ನೋಟ, ಗುಡುಗಿನ ಅಬ್ಬರ ಶಬ್ದ ಜುಮ್ಮಿನಿಸಿತು, ಸಿಡಿಲಿನ ಶಬ್ದಕ್ಕೆ ಹೃದಯ ನಡುಗಿತು, ಮೋಡದ ಮೈಯನ್ನು ಛಿದ್ರ ಛಿದ್ರವಾಗುವ ಭಾವನೆ, ಮೋಡಗಳಲ್ಲಿ ನಾಲ್ಕೈದು ಗೆರೆಗಳ ನೂರಾರು ಕವಲುಗಳ ಕಾಮನೆ, ಒಣಗಿದ ಹೊಲದಲ್ಲಿ ಮಿಂಚು ಮೂಡಿಸಿತು, ಮಳೆ ಬರುವ ಭರವಸೆ ಮೂಡಿತು, ರೈತನ ಮನಸ್ಸಲ್ಲಿ ಆಸೆ ಅಲೆ ಕಂಡಿತು, ಭೂಮಿಯನ್ನು ನಂಬಿ ಕೈ ಬಿಡಲ್ಲ ಅನಿಸಿತು, ಬೆಳೆ ಬೆಳೆಯುವ ಆಸೆ ಚಿಗುರಿತು, ಉಳುಮೆ ಮಾಡುವ ಕವಕ ಹೆಚ್ಚಾಯಿತು. ಧನ್ಯವಾದ ಮೇಡಮ್.
1: ಓಕೆ, ಹೊನ್ನೂರಲ್ಲಿ ಅವರು ನಿನ್ನೆ ಮಳೆ ಬಂದಿರೋದ್ರಿಂದ ಮಳೆ ಕುರಿತಾಗೇನೆ ಮುಂಗಾರಿನ ಮಿಂಚು ಅಂತ ಕವನ ಬರೆದಿದ್ದೀರಾ. ತುಂಬಾ ಚೆನ್ನಾಗಿತ್ತು, ಧನ್ಯವಾದ ಹೊನ್ನೂರಲ್ಲಿ ಅವರಿಗೆ. ಒಂದು ಗೀತೆಯನ್ನ ಕೇಳ್ಬರೋಣ. ಗಾಳಿಪಟ ಚಿತ್ರದ ಗೀತೆ ಕವಿತೆ ಕವಿತೆ ಅಂತ ಹಾಡು ಹೇಳಿದ್ದಾರೆ. ನಾವು ಕೂಡ ಕವನ ವಾಚನವನ್ನ ಮಾಡಿಸ್ತಾ ಇದೀವಿ, ಹಾಗಾಗಿ ಒಂದೆರಡು ಸಾಲುಗಳನ್ನ ಕೇಳೋಣ.
2: ಕೇಳ್ಕೊಂಡು ಬಂದ್ಬಿಡೋಣ.

0: ಶೈಲಜಾ ಅವರೇ, ಕಾರ್ಯಕ್ರಮದಲ್ಲಿ ಕರೆಗಳಿಗೆ ಪುರುಸೋತಿಲ್ಲ, ಬರ್ತಾ ಇದೆ.
1: ಸ್ವಾಗತವನ್ನ
0: ಹೇಳ್ಬಿಡೋಣ. ಹಾಗೆ ಅವರ ಒಂದು ಕವನವನ್ನೇ ನಾವು ಕೇಳೋಣ. ಹಾಡಿಗಿನ ಕವನ ಕೇಳೋಣ ಇವತ್ತು.
1: ಹೌದು.
0: ಹಲೋ
2: ಹಲೋ
0: ಹಲೋ ನಮಸ್ತೆ.
2: ನಮಸ್ತೆ ನಮಸ್ತೆ ಮೇಡಮ್. ಅದೇ
1: ವೇದಮೂರ್ತಿ ಅವರು.
2: ವೇದಮೂರ್ತಿ ಮೇಡಮ್. ಅದೇ
1: ಹೌದು ಹೌದು. ಈಗ ನೀವೊಂದು ಕವನವನ್ನ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ.
2: ಕನ್ನಡ ಕೊಬ್ಬ ವಿಕಲನ ಬೇಕು.
0: ಇನ್ನೊಂದ್ಸಲ ಹೇಳಿ.
2: ಕನ್ನಡಕ್ಕೆ ಒಬ್ಬ ವಿಕರ್ಣ ಬೇಕು.
0: ಕನ್ನಡಕ್ಕೆ ಒಬ್ಬ ವಿಕರ್ಣ. ಓಕೆ.
2: ಧರ್ಮರಾಯ ಹೇಳಿದನು, ಕಷ್ಟ ಬಂದಾಗ ನೂರೈವರು ನಾವಲ್ಲವೇ. ಮಹಾಸಭೆಯಲ್ಲಿ ಸೀರೆ ಸೆಳೆದಾಗ ಕೃಪಾ ಭೀಷ್ಮ ದ್ರೋಣ ಧೃತರಾಷ್ಟ್ರ ಮೌನವಾಗಿದ್ದಾಗ ವಿಕರ್ಣನೊಬ್ಬ ಇದೇನು ನಡೆದಿದೆ ಎಂದು ಕೇಳಿದ. ಪಂಪ ರನ್ನ ಹರಿಹರ ಕುಮಾರ ವ್ಯಾಸ ರತ್ನಾಕರ ಜ್ಞಾನಪೀಠ ಪಡೆದ

0: ಅವರು ಮಾತನಾಡಲಿಲ್ಲ. ವಿಷಿ ಶತಮಾನದ ಸರ್ಕಾರಿ ಶಾಲೆಗಳು ಎಂಟು ಶೌಚಾಲಯ ನೀರಿಲ್ಲದೆ ಬಳಲಿವೆ. ಇಂಗ್ಲಿಷ್ ಶಾಲೆ ಇದ್ದಿವೆ. ಕನ್ನಡ ಪ್ರಾಧಿಕಾರ, ಸಾಹಿತ್ಯ ಪರಿಷತ್ತು, ಶಾಸ್ತ್ರೀಯ ಅಧ್ಯಯನ ಕೇಂದ್ರಗಳು ಹಣ ಜಾತಿ ಹಗರಣದಲ್ಲಿ ಮುಳುಗಿವೆ. ಮಾತನಾಡುವವರು ಕನ್ನಡಕ್ಕಾಗಿ ಮಹಲಿಂಗರಂತವರು ಬೇಕು. ಮೌನವನ್ನು ಮುರಿಯುವ ವಿಕರ್ಣನಂತವರು ಬೇಕು. ದ್ರೌಪದಿಗೆ ಸಿಗಲಿಲ್ಲ 33 ಮೀಸಲಾತಿ. ಇಂದಿನ ಮಹಿಳೆಯರಿಗೆ ಬೇಕು 33 ಮೀಸಲಾತಿ. ವಿಕರ್ಣ ಹುಟ್ಟಿ ಬಾ, ಹುಟ್ಟಿ ಬಾ, ಹುಟ್ಟಿ ಬಾ.
1: ಓಕೆ, ಯಾವಾಗ ರಚನೆ ಮಾಡಿದ್ರಿ ವೇದಮೂರ್ತಿ ಅವರ ಈ ಕವನನ?
0: ಮೇಡಮ್ ಅವರೇ ಬೆಳಿಗ್ಗೆ ರಚನೆ ಮಾಡಿ.
1: ಓಕೆ, ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಹೇಳ್ಬೇಕು ಅಂತಾನೆ ಕವನ ರಚನೆ ಮಾಡಿದಿರಾ?
0: ಹೌದು ಹೌದು ಮೇಡಮ್, ವರ್ಷದ ರಚನೆ ಮಾಡಿದೆ. ನಾನು ಸಾಹಿತಿ, 3 ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀನಿ.
1: ತುಂಬಾ ಸಂತೋಷ.
0: ಪತ್ರಿಕಾ ಸಂಗ್ರಹ ಇದೆ 40 ವರ್ಷಕ್ಕಿರುವ. ಆಕಾಶವಾಣಿ ಬಂದಿದೆ, ಅವಕಾಶ ಇನ್ನೂ ಕೊಟ್ಟಿಲ್ಲ, ಗೊತ್ತಿಲ್ಲ ಅದು.
1: ಓಕೆ, ಹೀಗೆ ಹಾಗಾದ್ರೆ ಕವನಗಳನ್ನ ರಚನೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮದಲ್ಲಿ ವಾಚನ ಕೂಡ ಮಾಡಿ.
0: ಒಂದ್ ಪುಸ್ತಕ ರೆಡಿ ಮಾಡ್ತಾ ಇದೆ ಮೇಡಮ್ ಅದೇ, ಭಾರತದಲ್ಲಿ ಮೊದಲ ಮಾನವ ಅಂತ. ನಮ್ಮೂರಲ್ಲಿ ಪ್ರಾಗೈತಿಕ ಇತಿಹಾಸ ಸಮಾಧಿಗಳು ಇದಾವೆ, ಅದೊಂದ್ ಸ್ವಲ್ಪ ಫೋಟೋ ತರ್ಬೇಕು ಹೋಗಿ. ಮಲಕಲ್ಮೂರ ಎಲ್ಲ ಇದ್ದಂಗೆ ಆಗ ಕುದ್ದ ನೋಡಿನಿ ಮೊದ್ಲು, ಪಕ್ಕೆ ಇಲ್ಲ. ಈಗ ಮೊನ್ನೆ ಹೋಗಿದ್ದೆ ಅಲ್ಲಿ, ಎದಿಕಾಯಿ ವಾಪಸ್ ಬಂದ್ಬಿಡಿ ಗಿಡ ಗಂಟೆ ಬೆಳೆದು. ಈಗ ಈ ಮಳೆಗಾಲ ಬಂದಿತ್ತೆ, ಹೋಗ್ಬೇಕು ಕನ್ನಡ ಕರ್ಕೊಂಡು. ಪುಸ್ತಕ ರೆಡಿ, ಆಲ್ರೆಡಿ ಇದೆ ಮೇಡಮ್.
1: ರೆಡಿ ಇದೆ. ಓಕೆ, ಆದಷ್ಟು ಬೇಗ ನಿಮ್ಮ ಪುಸ್ತಕ ಬಿಡುಗಡೆ ಆಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದ ವೇದಮೂರ್ತಿ ಅವರಿಗೆ.
0: ಧನ್ಯವಾದ.
2: ನಮಸ್ಕಾರ ನಿನಗೆ ಭಾಸ್ಕರ.
3: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
2: ನಮನ ನಮನ.
3: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಓಕೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಮುಂದಿನ ಕರೆ ಯಾರ್ದು ಅಂತ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ.
2: ಹಲೋ
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಗಿರೀಶ್ ಅಂತ, ರಾಗಿ.
1: ಓಕೆ, ರಾಗಿ ಗಿರೀಶ್, ಓಕೆ ಹೇಳಿ.
2: ಗಾರೆಹಟ್ಟಿಯಿಂದ ಮೇಡಮ್.
1: ಗಾರೆಹಟ್ಟಿ ಚಿತ್ರದುರ್ಗದಿಂದ. ಓಕೆ, ಕಾರ್ಯಕ್ರಮ ಇವತ್ತಿನ ಒಂದು ವಿನೂತನ ಕಾರ್ಯಕ್ರಮ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಹೇಳಿ, ನೀವು ಕೂಡ ಕವನ ರಚನೆ ಮಾಡ್ತೀರಾ?
2: ಹೌದು ಮೇಡಮ್, ಮಾಡ್ತೀನಿ. ನಂದು ಒಂದು ರೀಸೆಂಟ್ ಆಗಿ ಒಂದು ಪುಸ್ತಕ ಬಿಡುಗಡೆ ಆಯ್ತು ಮೇಡಮ್.
1: ಹೌದಾ?
2: ರಾಗಿತೆನೆ ಅಂತ.
1: ರಾಗಿತೆನೆ ಅಂತ. ಓ, ಹಾಗಾಗಿ ನೀವು ಸಂದೇಶದಲ್ಲಿ ರಾಗಿತೆನೆ ಅನ್ನೋ ಒಂದು ಕಳಿಸ್ತೀರಾ? ಓಕೆ, ಖಂಡಿತವಾಗ್ಲು ಹೇಳಿ. ಹಾಗಾದ್ರೆ ಕವನ ವಾಚನವನ್ನ ಮಾಡಿ.
2: ಕವನದ ಶೀರ್ಷಿಕೆ ಗೆಲುವು.
1: ಗೆಲುವು,
2: ನನ್ನ ಗೆಲುವು ಅದೆಷ್ಟೋ ಮನಸ್ಸುಗಳ ಸಾವಿನದ್ದಾಗಿರಬಾರದು. ನನ್ನ ಗೆಲುವು ಅದೆಷ್ಟೋ ಮನಸ್ಸುಗಳ ಸಾವಿನದ್ದಾಗಿರಬಾರದು. ಹಲವು ಕನಸುಗಳ ಸಂಗಮದಂತಿರಬೇಕು. ಹಲವು ಕನಸುಗಳ ಸಂಗಮದಂತಿರಬೇಕು. ನನ್ನದೇ ತೋಟದ ಸುಂದರ ಹೂವಾಗಬಾರದು. ನನ್ನದೇ ತೋಟದ ಸುಂದರ ಹೂವಾಗಬಾರದು. ಅದ ನೆಟ್ಟು ಬೆಳೆಸಿ ಅಲ್ಲೆಲ್ಲೋ ಕುಳಿತ ಯಜಮಾನನಂತಿರಬೇಕು. ಹಸಿವಾದಾಗ ತಟ್ಟೆಯಲ್ಲಿ ಸಿಗುವ ರುಚಿಯಾದ ತುತ್ತಾಗಬಾರದು. ಹಸಿವಾದಾಗ ತಟ್ಟೆಯಲ್ಲಿ ಸಿಗುವ ತುತ್ತಾಗಬಾರದು. ಬಿಸಿಲು ಮಳೆಗೆ ಜಗ್ಗದೆ ರೈತನಂತಿರಬೇಕು. ಮನೆಯ ಎಲ್ಲರೂ ಸೇರುವ ಹಬ್ಬ ಮಾತ್ರವಾಗಿರಬಾರದು. ಮನೆಯ ಎಲ್ಲರೂ ಸೇರುವ ಹಬ್ಬ ಮಾತ್ರವಾಗಿರಬಾರದು. ಗಡಿಯ ರಕ್ಷಣೆಗೆ ನಿಂತಿರುವ ಯೋಧನಂತಿರಬೇಕು. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್.
1: ತುಂಬಾ ಚೆನ್ನಾಗಿತ್ತು ನಿಮ್ಮ ಗೆಲುವು ಅನ್ನೋ ಶೀರ್ಷಿಕೆಯ ಕವನ. ಓಕೆ, ಹೀಗೆ ಕರೆ ಮಾಡಿ ಕವನವನ್ನ ವಾಚನ ಮಾಡ್ತಾ ಇರಿ.

0: ಧನ್ಯವಾದ ಗಿರೀಶ್ ಅವರೇ.
1: ಧನ್ಯವಾದಗಳು. ಮುಂದಿನ ಕರೆ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು ಹೇಳಿ. ಮಂಜುಳಾ ಅವರು. ಮಂಜುಳಾ ಅವರು ಇವತ್ತು ಯಾವ ಕವನವನ್ನ ಹೇಳ್ತೀರಾ?
2: ನನ್ನ ಮಗಳು ಬರ್ತಿದ್ದಾಳೆ ಮೇಡಮ್. ಅರೆ,
1: ಅಬ್ಬಾ, ಹೇಳಿ.
0: ಎಷ್ಟು ವಯಸ್ಸು ನಿಮ್ಮ ಮಗಳಿಗೆ?
2: ಅವಳಿಗೆ ಈ ಸಲ 8 ಮೇಡಮ್. ಅರೆ,
0: 8ನೇ ತರಗತಿ. ಓಕೆ. ಓಕೆ, ಅವರೇ ವಾಚನ ಮಾಡ್ತಾರಾ?
2: ಹಾ, ಮಾಡ್ತಾರೆ ಮೇಡಮ್.
0: ಹಾ, ಕೊಡಿ ಹಾಗಾದ್ರೆ.
2: ಅವರು ಒಳಗಡೆ ಇದಾರೆ. ಅಂಕಿತ್ ಕೃಷ್ಣ, ಅವಳು ಹೇಳಲ್ಲ
0: ಮೇಡಮ್.
1: ಹೇಳಿ.
2: ಅಪ್ಪ ಅಮ್ಮ, ಅಪ್ಪ ಅಮ್ಮ ಬಿಟ್ಟು ಬೇರೆ ಯಾರು ಋಣದಲ್ಲಿ ಬದುಕಬಾರದು. ಸಮಯ ಬಂದಾಗ ಎಲ್ಲರೂ ಅಂಗಿಸುತ್ತಾರೆ.
1: ವೆರಿ ಗುಡ್,
2: ಚೆನ್ನಾಗಿದೆ ಮೇಡಮ್. ಇನ್ನು ಏನು ಬರ್ದಿದಾಗ ನನಗ್ ಬರ್ತಾ ಇಲ್ಲ ಹೇಳ.
0: ಓಕೆ,
1: ಇನ್ನೊಂದ್ಸರಿ ಕರೆ ಮಾಡಿ ಅವ್ರಿಗೆ ಮಾತಾಡ್ಲಿಕ್ಕೆ ಹೇಳಿ, ಯಾಕೆಂದ್ರೆ ಅವಕಾಶ ಎಲ್ಲಾ ಕಡೆನೂ ಸಿಗಲ್ಲ. ಆಯ್ತಾ? ನಮ್ಮ ಮುಖ ನಿಮಗೆ ಕಾಣಿಸಲ್ಲ, ನಿಮ್ಮ ಮುಖ ನಮಗೆ ಕಾಣಿಸಲ್ಲ. ಧೈರ್ಯವಾಗಿ ಮಾತಾಡಬಹುದು. ಫೋನ್ ಅಲ್ಲಿ ಎಲ್ಲರ ಹತ್ರ ಮಾತಾಡ್ತಾರಲ್ವಾ, ಹಾಗೆ. ಇರ್ಲಿ ಇರ್ಲಿ, ಫಸ್ಟ್ ಟೈಮ್ ಅನ್ಸತ್ತೆ. ನೆಕ್ಸ್ಟ್ ಟೈಮ್ ಈ ಕವಿತೆನ ಆ ಮಗು ಹತ್ರನೇ ಹೇಳ್ಸಿ.
2: ಇನ್ನೊಂದು, ನಳಿನಿ ಸತ್ಯವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮೇಡಮ್. ಅವರೇ
1: ಹೇಳಿ.
0: ಓಕೆ, ಧನ್ಯವಾದ ಮಂಜುಳಾ ಅವರೇ.
1: ಆಯ್ತು,
0: ಧನ್ಯವಾದ. ಓಕೆ, ಇನ್ನು ಕವನ ವಾಚನ, ಕವನ ರಚನೆ, ಕವನವನ್ನ ಹೇಳ್ತಾ ಇದ್ದಾರೆ ನಮ್ಮ ಕೇಳುಗರು. ಅಂದ್ರೆ ಈಗ ಈಗ ಉದಯೋನ್ಮುಖ ಕವಿಗಳಿಗೆ ಅಥವಾ ಈಗ ಚಿಕ್ಕ ಮಕ್ಕಳು, ಏನೀಗ 8ನೇ ತರಗತಿ ಅಂದ್ರು, ಕವನ ಬರೀತಾ ಇದ್ದಾರೆ, ಇವರಿಗೆಲ್ಲ ಒಂದು ಕವನ ಬರಿಬೇಕು ಅಂದ್ರೆ ಕೆಲವೊಂದು ಪ್ರಮುಖ ಲಕ್ಷಣಗಳನ್ನ ತಿಳ್ಕೊಂಡಿರ್ಬೇಕು. ನಾವು ಬರಿತೀವಿ, ನಮ್ಮ ಮನಸ್ಸಿನ ಭಾವನೆಗಳನ್ನೇ ನಾವು ಬರಿತೀವಿ. ಅಂದ್ರೆ ನಾವು ಬರೆದಿರೋ ಕವನ ಹೇಗಿರ್ಬೇಕು ಅಂದ್ರೆ ಅದು ಓದುವವರ ಭಾವನೆಗಳಿಗೆ ತಕ್ಷಣ ತಲುಪೋ ಅಂತಿರ್ಬೇಕು ಆ ಕವನಗಳು.
1: ಅಂದ್ರೆ
0: ಹೌದು, ಪ್ರಾಸಬದ್ಧವಾಗಿ ಲಯಬದ್ಧವಾಗಿರ್ಬೇಕು. ಅಂದ್ರೆ ಪದಗಳ ಜೋಡಣೆ ಅಷ್ಟು ಸುಂದರವಾಗಿರ್ಬೇಕು. ಅಂದ್ರೆ ಈಗ ಸಾಕಷ್ಟು ಕೇಳುಗರು ನಮಗೆ ತುಂಬಾನೇ ಚೆನ್ನಾಗಿ ಕವನಗಳನ್ನ ವಾಚನ ಮಾಡಿದ್ದಾರೆ. ಆ ಲಕ್ಷಣ ಏನು ನಾವು ಹೇಳೋದೇ ಬೇಡ, ಆ ಮಟ್ಟಿಗೆ ಅವ್ರು ಹೇಳಿದ್ದಾರೆ. ಕರೆ ಬರ್ತಾ ಇದೆ, ಅವ್ರ ಹತ್ರನೇ ಮಾತಾಡ್ಬಿಡೋಣ.
1: ತಗೊಳ್ಳಿ ಕರೆನ.
0: ಓಕೆ, ಕರೆ ಕಟ್ ಆಗಿದೆ. ಇನ್ನು ಈ ಕವನದ ಲಕ್ಷಣ ಹೇಗಿರ್ಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ಇನ್ನು ಭಾವನೆಗಳ ಅಭಿವ್ಯಕ್ತಿ. ಓಕೆ, ಕರೆ ಬರ್ತಾ ಇದೆ, ಮಾತಾಡೋಣ ಅವ್ರ ಹತ್ರನೇ.
1: ಹಲೋ
2: ಹಲೋ ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
2: ನಾನ್ ಬಹಳ ತುಂಬಾ ಹಳಬ್ಳು ರೇಡಿಯೋಗೆ.
0: ಹೌದಾ?
2: ಸರಿ ಸಾವಿ ಅಂತ.
1: ಓ, ನಮಸ್ತೆ
2: ವಿಶಾಲತಾ ಮೇಡಮ್.
1: ನಿಮ್ಮ ನಲ್ನುಡಿಗಳನ್ನೆಲ್ಲ ನಾವು ಕೇಳಿದೀವಿ. ಓಕೆ,
2: ವಸಂತ ಋತು.
0: ಓಕೆ,
2: ವಸಂತ ಋತು ಅಂತ ನನ್ ಕವನ ಒಂದಿದೆ.
0: ಶೀಶಿ, ಹಾ ಹೇಳಿ.
2: ಬಾ ವಸಂತ, ಜಗವ ಹರಸುಬ, ಭೂಮಿಯ ಕಣಕಣಕ್ಕೆ ನಿನ್ನ ನಿರೀಕ್ಷೆ, ಹೊಸ ಚಿಗುರು, ಹೊಸ ಮೊಗ್ಗು, ಹೊಸ ಚೈತನ್ಯ, ಹೊಸತು ಕಂಪು, ಹೊಸತು ಇಂಪು, ಹಸಿರು ತಳಿರು ತೋರಣ, ಮಮತೆ ಪ್ರೀತಿ ಹೂರಣ, ಮಮತೆ ಪ್ರೀತಿ ಹೂರಣ, ಈ ಇಟ್ಟ ಪ್ರೀತಿಗೆ ಹೊಸತು ಜೀವ, ಹೊಸತು ಭಾವ. ನೀ ನಮ್ಮ ಬಂಧು, ನೀ ನಮ್ಮ ಸಿಂಧು, ಬಿಸಿಲ ಧಗೆ ಮನಸ ಹಗೆ ದೂರ ಸರಿದು, ಬೆಳ್ಳಿ ಮೋಡ ತೇಲಿ ಬರಲಿ, ತಂಪು ಗಾಳಿ ಬೀಸಿ ಬರಲಿ, ಇಳೆಯು ಬಾನು ನಕ್ಕು ನಲಿಯಲಿ, ಬಾ ವಸಂತ ಜಗವ ಹರಸುವ, ವಸುಂಧರೆಯ ಒಡಲು ತಂಪಾಗಿರುವಂತೆ, ಹಕ್ಕಿ ಸಂಕುಲ ಬಾನಸ್ತರಸಾಗಿ ವಿಶ್ವ ಕಲ್ಯಾಣ ಸಾರುವಂತೆ, ನೊಂದ ಮನಗಳು ತಣಿಯುವಂತೆ, ಬಂಧ ಅನುಬಂಧ ಹಸಿರಾಗಿರುವಂತೆ, ನಡೆದಾಡುವ ನೆಲ ಕಂಪಿಸದಂತೆ, ನಡೆದಾಡುವ ನೆಲ ಕಂಪಿಸದಂತೆ, ಬಾ ವಸಂತ ಜಗವ ಹರಸುಬ. ಮೇಡಮ್, ಇದು ನನ್ನ ಕವಿತೆ ಓದ್ದೆ ಈಗ. ನಾನ್ ಕನ್ನಡನೇ ಓದಿಲ್ಲ, ನಾನು ವಿಶಿಷ್ಟ ಲೇಖಕಿ ಅಂತ ಹೇಳಿ ನನಗೆ ಪ್ರಶಸ್ತಿ ಸಿಕ್ಕಿದೆ. ಯಾವುದು? ನಮ್ಮ ರಾಜ್ಯ ಮಟ್ಟದ ಲೇಖಕಿಯರ ಸಂಘದಿಂದ. ಉಷಾಲತಾ ಮೇಡಮ್ ಇದ್ರಲ್ಲ ಮೇಡಮ್,
1: ಗೊತ್ತು ಮೇಡಮ್, ಗೊತ್ತು.
2: ಅವ್ರು ಇದ್ದಾಗ್ಲಿಂದಾನು, ಆಮೇಲೆ ನಾಗಭೂಷಣ್ ಅವ್ರು ಇದ್ದಾಗ್ಲಿಂದಾನು ಬಹಳ ನಾನು ಕನ್ನಡನೇ ಓದಿಲ್ಲ, ಕನ್ನಡ ಕಲಿತಿದ್ದು ನಾನು ರೇಡಿಯೋದಿಂದ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತೀನಿ.
0: ನೋಡಿ ಎಷ್ಟು ಸಂತೋಷ ಆಗುತ್ತೆ, ಕನ್ನಡ ಓದಿಲ್ಲ ಅಂದ್ರೂ ಇಷ್ಟು ಚೆನ್ನಾಗಿ ಕವಿತೆ ಬರ್ದಿದ್ದೀರಾ ನೀವು.
2: ಕನ್ನಡ

0: ಮಾತಾಡುವ ಜನ ಸುತ್ತಮುತ್ತ ನೆರೆ ಹೊರೆ ಇರಲ್ಲ. ನಾನು ಉರ್ದು ಓದಿದ್ದು, ಉರ್ದು ಅರಬಿ ಹಿಂದಿ, ಆದ್ರೆ ಸುತ್ತಮುತ್ತ ಆಮೇಲೆ ಕನ್ನಡ ವಾತಾವರಣ ಎಲ್ಲ ಇತ್ತು. ನಮ್ಮ ಹಿಂದೂ ಬಾಂಧವರ ಬಳಗ ಎಲ್ಲ, ಆಮೇಲೆ ನಾವು ಮನೆಯಲ್ಲೂ ಕನ್ನಡ ಮಾತಾಡೋ ಜನ ಇದ್ವಿ ನಾವು. ಶಾಲೆಯಲ್ಲಿ ಕಲ್ತಿಲ್ಲ ಹಾಗೆ ಉರ್ದು, ಉರ್ದು ಓದಿಸ್ರಿ ಅಂತ ಹೇಳಿ ಒಬ್ಬ ಮೇಷ್ಟ್ರು ಕಲ್ಸಿದ್ರು. ಉರ್ದು ಆಮೇಲೆ ಐದನೇ ಕ್ಲಾಸ್ನಾಗೆ ಬಿ ಸಿ ಡಿ ಇಂಗ್ಲಿಷ್ ಮೀಡಿಯಮ್ ಪಿ ಯು ಸಿ ಆಮೇಲೆ ಏನೋ ಇರ್ರಿ ಬಿಡಿ ಡಿಗ್ರಿ ತನಕ ಓದ್ದೆ ಅದು. ಆದ್ರೆ ಈಗ ಕನ್ನಡ ಪುಸ್ತಕ ಬರೆಯುವಂತ ಅವಕಾಶ ಆಯ್ತು. ಉಷಾಲತಾ ಮೇಡಮ್ ಕೂಡ ಇದ್ರು, ಅವರೆಲ್ಲ ನೆನ್ಪಾಗ್ತಾರೆ ನಾಗಭೂಷಣ್ ಅವರೆಲ್ಲಾನು. ನನ್ಗೆ ಈಗ ಮಾತಾಡ್ತೀನಿ ನಾನು, ಖುಷಿ ಆಯ್ತು. ಮತ್ತೆ ಜಾಸ್ತಿ
1: ನೀವು ಕೂಡ, ನೀವು ಕೂಡ ತುಂಬಾ ಕಾರ್ಯಕ್ರಮಗಳಿಗೆ ಕೊಟ್ಟಿದ್ರಿ ನೀವು ಆಕಾಶವಾಣಿನಲ್ಲಿ. ಆಕಾಶವಾಣಿನಲ್ಲಿ ನೀವು ಕೂಡ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರಿ ಅಲ್ವಾ?
0: ಹೌದು
1: ಹೌದು. ಆಯ್ತು,
0: ಆಕಾಶವಾಣಿಯಲ್ಲಿ ವಿಚಾರಗಳನ್ನ ಕೇಳಿ ಕೇಳಿ ಕೇಳಿ ನಾನಷ್ಟು ಒಂದಷ್ಟು ಆಲೋಚನೆ ಮಾಡ್ಕೊಳ್ತಾ ಆಕಾಶವಾಣಿ ಬೆಳೆಸ್ತು ನನಗೆ ಅಂತ ನಾನು ಹೇಳ್ತಾ ಇರೋದು.
2: ತುಂಬಾ ಸಂತೋಷ ಆಯ್ತು ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ರಚನೆಯ ಕವನಗಳನ್ನ ವಾಚನ ಮಾಡಿ.
0: ಅವಕಾಶ ಸಿಕ್ಕಂಗ್ ಮಾಡೋಣ ಮೇಡಮ್.
2: ಖಂಡಿತ ಖಂಡಿತವಾಗಿ, ಧನ್ಯವಾದ.
0: ಧನ್ಯವಾದ.
2: ಓಕೆ,
1: ಮುಂದಿನ ಕರೆ ಇದೆಯಾ?
2: ಇಲ್ಲ, ಕರೆ ಬರ್ತಾ ಇಲ್ಲ. ಓಕೆ, ಕವನ ಬರ್ತಾ ಇದೆ, ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ.
1: ರೇಡಿಯೋದಿಂದ ದೂರ ಬನ್ನಿ.
2: ಇನ್ನೊಮ್ಮೆ ಹೆಸರು ಹೇಳ್ತೀರಾ?
1: ರೇಡಿಯೋದಿಂದ ದೂರ ಬನ್ನಿ.
2: ಹೆಸರು ಹೇಳಿ ಇನ್ನೊಮ್ಮೆ. ಉಮೇಶ್ ಪಂಡರಳ್ಳಿ ಅವರು. ಹೇಳಿ ಉಮೇಶ್ ಅವರೇ, ಯಾವ ಕವನವನ್ನ ವಾಚನ ಮಾಡ್ತೀರಾ?
3: ಮೇಡಮ್, ನಾನು ಮೊದಲು ಉಷಾಲತಾ ಅವರು, ಬೇದರೆ ಮಂಜುನಾಥ್ ಅವರು, ಡಿ ಎಸ್ ನಾಗಭೂಷಣ್ ಅವರು ಅವರಿದ್ದಾಗ ನಾನು ಭೇಟಿ ಕೊಡ್ತಾ ಇದ್ದೆ ಆಕಾಶವಾಣಿಗೆ. ಇತ್ತೀಚೆಗೆ ಬಿಟ್ಟಿದ್ದೀರಿ. ಈಗ ಭಾಷಣ ಹಾಗೆ ಹೀಗೆ ಮಾತನಾಡುವ ಸಮಯವಲ್ಲ, ಅದಕ್ಕೋಸ್ಕರವಾಗಿ ನಾನು ಒಂದು ತೋಚಿದ್ದನ್ನ ಗೀತಿದ್ದೇನೆ. ಕೇಳಿ ಆ ಒಂದು ಕವನವನ್ನು.
2: ಹೇಳಿ.
3: ಭವಿಯಿಂದ ಬಾಲಿಗೇರುವ ಆಸೆ, ಮೆಟ್ಟಿಲುಗಳೇ ಇಲ್ಲ, ಖಾಕಿ ಖಾದಿ ಕಾವಿಗಳ ಸೊಗಡಿನಲ್ಲಿ ಹುದುಗಿ ಹೋಗಿದೆ ನ್ಯಾಯ, ಕಪ್ಪು ಮಸಿಯ ಕೋಟಿನ ಕಿಸೆಯಲ್ಲಿ ಬಡಕಲಾದ ದೇಹ, ಉಸುಗಿನಲ್ಲಿ ಹೊಯ್ದಾಟ, ಹಳ್ಳು ಪಚ್ಚೆಗಳಿಗೆ ಮೆತ್ತಿರುವ ಮಾಂಸದ ಮಡ್ಡಿ, ಬಿರಿಯುವುದು ಬಿಸಿಲಲ್ಲಿ ಒಣಗಿದ ಚಕ್ಕಳ, ನೆರಳೇ ಕಾಣದ ಕಮರಿದ ಒಕ್ಕುಳ, ಆಪಾದ ಮಸ್ತಕಕ್ಕೂ ಆ ದೇವನು ಹಾಕಿದ ಗೆರೆಗಳಲ್ಲಿ ಬೆವರಿನ ಹನಿಗಳೇ ಅಭ್ಯಂಜನ, ದಣಿದ ದೇಹಕ್ಕೆ ಸಂಗೀತವೇ ಗೊರಕೆ, ನಿದ್ರಾವಸ್ಥೆಯಲ್ಲಿಯೇ ಭಕ್ಷ್ಯ ಭೋಜನ, ಸುಖದ ಸೋಪಾನ, ಇದಕ್ಕೆಲ್ಲ ಉತ್ತರ ಇಹುದು ಅದುವೇ ಮೌನ. ಈಗಿನ ಒಂದು ಜಂಜಾಟದ ಸಮಯದಲ್ಲಿ ಬಹಳ ನಿರುದ್ಯೋಗಿಗಳು ಆ ನಗರಗಳಲ್ಲಿ ಓಡಾಡುವ ಒಂದು ಸ್ಥಿತಿಯನ್ನ ನೋಡಿ ಈ ಒಂದು ಕವಿತೆಯನ್ನ ಗೀತಿದ್ದೀನಿ ಮೇಡಮ್. ಧನ್ಯವಾದಗಳು.
2: ಧನ್ಯವಾದ. ಒಳ್ಳೆ ಕವಿತೆ, ಚೆನ್ನಾಗಿದೆ ಚೆನ್ನಾಗಿದೆ ಕವಿತೆ. ಭೂಮಿಯಿಂದ ಬಾನಿಗೆ ಜಿಗಿಯುವುದು
3: ಪ್ರಾಬ್ಲಮ್ ಇದೆ. ಆ ಮಕ್ಕಳನ್ನೆಲ್ಲ ನೋಡ್ಬಿಟ್ಟು ನಾನು ಈ ಒಂದು ಕವಿತೆಯನ್ನ ನೆನ್ನೆಗೆ ಸಮಗ್ರ ನಾನಿದನ್ನ ಬರೆದೆ ಅಷ್ಟೇ. ಧನ್ಯವಾದಗಳು ಮೇಡಮ್. ಧನ್ಯವಾದ.
2: ಹೀಗೆ ಒಳ್ಳೊಳ್ಳೆ ಕವಿತೆಗಳನ್ನ ಬರಿತಾ ಇರಿ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
3: ಆಯ್ತು ಮೇಡಮ್.
2: ಓಕೆ, ಧನ್ಯವಾದ. ಓಕೆ, ಇನ್ನು ಕವನದ ಲಕ್ಷಣ, ಕವನ ಹೇಗಿರುತ್ತೆ ಅಂದರೆ ನಮ್ಮ ಭಾವನೆ, ನಮ್ಮ ದುಃಖ ಇರ್ಬೋದು, ನಮ್ಮ ಸಂತೋಷ ಇರ್ಬೋದು, ನಮ್ಮ ಪ್ರೀತಿ ಇರ್ಬೋದು, ನಮ್ಮ ಆಕ್ರೋಶ ಇರ್ಬೋದು, ಇವುಗಳನ್ನೇ ನಾವು ಕವನ ಅಂತ ರಚನೆ ಮಾಡ್ತೀವಿ. ಅಂದರೆ ನಮ್ಮ ಮನಸ್ಸಿಗೆ ಆದಂಥ ಭಾವನೆಗಳು. ಇನ್ನು ನಾವು ಕವನ ರಚನೆ ಮಾಡುವಾಗ ಆ ಪದ ಏನಿದೆ ಅದು ತುಂಬ ಸರಳವಾಗಿರಬೇಕು, ಸುಲಭವಾಗಿರಬೇಕು. ಅಂದರೆ ನಾವು ಆವಾಗಲೇ ಮಾತಾಡಿದ್ವಿ, ಲಯಬದ್ಧತೆ, ಪ್ರಾಸಗಳು ಈ ಕವಿತೆಗೆ ತುಂಬ ಜೀವ ತುಂಬುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೇಗಿರಬೇಕು ಅಂದರೆ ಈ ಸಾಲುಗಳು ಸರಳ ಆಗಿದ್ರೂ ಕೂಡ ನಮ್ಮ ಓದುಗರು ಇದನ್ನು ಓದಿದಾಗ ಅವರಿಗೆ ಹೊಸ

0: ಒಂದು ಅರ್ಥ, ಹೊಸ ಒಂದು ದೃಷ್ಟಿಕೋನವನ್ನು ನೀಡುವಂತಿರಬೇಕು ಈ ಕವಿತೆಗಳು. ಹಾಗೆ ಈ ಪದಗಳ ರಚನೆ ನಾವೇನು ಮಾಡ್ತೀವಿ ಈ ಕವಿತೆಯಲ್ಲಿ, ಆ ಕವಿತೆಗಳು ಹೇಗಿರಬೇಕು ಅಂದರೆ ನಮ್ಮ ಓದುಗರಿಗೆ, ಆ ಕವಿತೆಯನ್ನು ಓದುವಂಥ ಓದುಗರಿಗೆ ಕಲ್ಪನಾ ಲೋಕಕ್ಕೆ ಕರೆದುಕೊಂಡು ಹೋಗುವಂತಿರಬೇಕು. ಆಗ ಆ ಕವನಗಳು ನಮಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ನಾವು ಈ ಕವನ ರಚನೆ ಮಾಡುವಾಗ ಅದಕ್ಕೆ ಕವಿತೆ ಮೂಲಕ ನಾವು ಸಮಾಜಕ್ಕಿರ್ಬೋದು, ಜೀವನಕ್ಕಿರ್ಬೋದು, ಅಥವಾ ನಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ನಮ್ಮ ಓದುಗರಿಗೆ, ಅಂದರೆ ನಾವು ಕೆಲವೊಂದು ಪುಸ್ತಕಗಳನ್ನ ಬರಿತಾ ಇರ್ತೀವಲ್ವ, ಕೆಲವರು ಕವಿಗಳು ಆ ಓದುಗರಿಗೆ ಪ್ರೇರಣೆ ಆಗುವಂತಹ ಸಾರ ಹೊಂದಿರುವಂತಹ ಕವಿತೆಗಳನ್ನ ರಚನೆ ಮಾಡಬೇಕು. ಆಗ ಈ ಕವಿತೆಗಳನ್ನ ಓದೋದಕ್ಕೆ ಸುಂದರವಾಗಿರುತ್ತೆ. ಅಂದರೆ ಇದು ಕವನವನ್ನು ರಚನೆ ಮಾಡುವಾಗ ಕೆಲವೊಂದಿಷ್ಟು ಲಕ್ಷಣ ನಿಯಮಗಳು ಅಂತಲೇ ಹೇಳ್ಬೋದು. ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್, ನಮ್ ಪುಷ್ಪ ಹೇಳ್ತಾಳಂತ ನೋಡ್ರಿ
1: ಮೇಡಮ್
0: ಅವ್ರೆ. ಹೇಳಿ ಹೇಳಿ. ಅಪ್ಪ ಅಮ್ಮ ಅಂತ ಹೇಳ್ತಾ ಇದ್ರಲ್ಲ, ಹೇಳಿ ಹೇಳಿ ಹೇಳಿ.
2: ನಮಸ್ತೆ ಮೇಡಮ್.
0: ಹಾ ನಮಸ್ತೆ, ಹೇಳಪ್ಪ.
1: ಪುಷ್ಪ. ಹಲೋ.
2: ಪ್ರಪಂಚ ಎಷ್ಟು ದೊಡ್ಡದಾದರೂ ನನ್ನ ಪ್ರಪಂಚ ಮಾತ್ರ ನೀನು. ಐ ಲವ್ ಯು ಅಪ್ಪ.
0: ಓಕೆ, ಚೆನ್ನಾಗಿದೆ.
1: ಅಲ್ಲ ಪುಟ್ಟ, ಆಗ್ಲೇ ಅಮ್ಮ ಅರ್ಧ ಹೇಳಿದ್ರಲ್ವಾ, ಅದನ್ನ ಕಂಪ್ಲೀಟ್ ಮಾಡು.
2: ಅಪ್ಪ ಅಮ್ಮ ಬಿಟ್ಟು ಬೇರೆ ಯಾರು ಋಣದಲ್ಲಿಯೂ ಬದುಕಬಾರದು. ಸಮಯ ಬಂದಾಗ ಎಲ್ಲರೂ ಈಯಾಳಿಸುವವರೇ.
1: ಎರಡೇ ಸಾಲಿದ್ಯಾ? ಹಲೋ
2: ಹಲೋ,
1: ಎರಡೇ ಸಾಲಿದ್ಯಾ ಕವಿತೆ?
0: ಓಕೆ ಪುಷ್ಪ, ಧನ್ಯವಾದ.
1: ಮುಂದುವರೆಸು ನಿನ್ನ ಕವನ ಬರೆಯೋ ಅಂಥದ್ದನ್ನ, ಕವಿತೆಗಳನ್ನ ಬರೆಯೋ ಅಂಥದ್ದನ್ನ, ನಿಮ್ಮ ಹವ್ಯಾಸನ ಮುಂದುವರೆಸಿ. ಇಲ್ಲಿಗೆ ಮೊಟಕು ಮಾಡಬೇಡ, ಓಕೆನಾ?
2: ಸರಿ.
1: ಓಕೆ ಪಾ, ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಓಕೆ, ಇನ್ನು ಈ ಕವನಗಳ ಬಗ್ಗೆ, ಕವಿತೆ ರಚನೆ ಮಾಡೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಏನಿದೆ, ನಮ್ಮ ಕನ್ನಡ ಸಾಹಿತ್ಯ ಶ್ರೀಮಂತ ಪರಂಪರೆಯನ್ನು ಹೊಂದಿದೆ ಅಂತಾನೆ ಹೇಳ್ಬೋದಲ್ವಾ. ನಾವು ಆದಿ ಪುರಾಣದ ಆದಿ ಕವಿ ಪಂಪನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಎಷ್ಟು ಜನ ಸಾಹಿತಿಗಳನ್ನ, ಕವಿಗಳನ್ನ ನಾವು ನೋಡಿದ್ದೀವಿ. ಅದರಲ್ಲೆಲ್ಲ ಕೆಲವೊಂದು ಮುಖ್ಯ ಕವಿಗಳ ಕವಿತೆಗಳನ್ನ ನಮಗೆ ಈಗಲೂ ಕೂಡ ಎಷ್ಟು ಚೆನ್ನಾಗಿ ನೆನಪಿದೆ, ಹಾಗೆ ಓದ್ತೀವಿ ಕೂಡ. ಅಂದರೆ ಈ ಕೆಲವೊಂದು ತುಂಬ ಜನಪ್ರಿಯ ಗಳಿಸಿದಂತಹ ಕವಿಗಳನ್ನ ನೋಡೋದಾದರೆ ಕೆ ಎಸ್ ನರಸಿಂಹಸ್ವಾಮಿ ಇರ್ಬೋದು, ಕುವೆಂಪು ಅವರಿರ್ಬೋದು, ದರಾ ಬೇಂದ್ರೆ ಅವರಿರ್ಬೋದು, ಇವರ ಎಲ್ಲ ಕಾವ್ಯಗಳು.
1: ಹೌದು
0: ಹೌದು, ಖಂಡಿತವಾಗ್ಲು. ನಮ್ಮ ದರಾ ಬೇಂದ್ರೆ ಅವರನ್ನಂತೂ ಭಾವಗೀತೆಗಳ ರಾಜ ಅಂತಾನೆ ಕರೀತಾರೆ. ಅವರ ಎಷ್ಟು ಅವರು ಬರ್ತಿರುವಂತಹ ಎಲ್ಲ ಏನು ಗೀತೆಗಳಿದೆ ಅವೆಲ್ಲ ಒಂದು ಭಾವಗೀತೆಗಳಾಗಿ ನಮ್ಮ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಇರ್ತೀವಲ್ವ.
1: ಭಾವನೆಗಳನ್ನ ಹೊರಹೊಮ್ಮಿಸ್ತಾ ಇರ್ತಾರೆ ಭಾವಗೀತೆ.
0: ಹೌದು, ಖಂಡಿತವಾಗ್ಲು. ಮುಂದಿನ ಕರೆ ಬರ್ತಾ ಇದೆ, ಮಾತಾಡೋಣ. ಓಕೆ, ಕರೆಯಲ್ಲಿ ಯಾಕೋ ವ್ಯತ್ಯಯ ಆಗ್ತಾ ಇದೆ. ಇನ್ನು ನಮ್ಮ ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು, ಇವರ ಎಷ್ಟೊಂದು ಕವನ ಸಂಕಲನಗಳನ್ನ ನಾವು ನೋಡ್ಬೋದಲ್ವಾ. ಓಕೆ
1: ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ತಮ್ಮ ಹೆಸರು?
2: ನಾನ್ ಡಾಕ್ಟರ್ ಗೌರಮ್ಮ ಅಂತ ಮೇಡಮ್.
1: ಹೇಳಿ ಮೇಡಮ್, ಹೇಳಿ.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
2: ಚಿತ್ರದುರ್ಗದಿಂದ ಮೇಡಮ್.
0: ಚಿತ್ರದುರ್ಗದಿಂದ?
2: ಹೌದು ಮೇಡಮ್.
1: ಓಕೆ, ಹೇಳಿ ಮೇಡಮ್.
2: ಅದು ಕವನ ವಾಚನ ಮಾಡ್ಬೇಕಲ್ಲ ಮೇಡಮ್.
1: ಹೇಳಿ ಮೇಡಮ್, ಹೇಳಿ ಹೇಳಿ.
2: ನಾನು ಕವನದ ಶೀರ್ಷಿಕೆ ಬಂದು ಕರುನಾಡ ಸಿರಿ ಅಂತ.
1: ಓಕೆ.
2: ಕನ್ನಡದ ಕಂಪು ಎಲ್ಲೆಲ್ಲೂ ಪಸರಿಸಲಿ, ನಾಡಿನ ಸಂಸ್ಕೃತಿ ಮೇಡಮ್.
0: ಹೇಳಿ.
2: ಕನ್ನಡದ ಕಂಪು ಎಲ್ಲೆಲ್ಲೂ ಪಸರಿಸಲಿ, ನಾಡಿನ ಸಂಸ್ಕೃತಿ ಸದಾ ಮೇಳೈಸಲಿ, ಕವಿವರ್ಯರ ವಾಣಿ ಬಾಳ ಹೊತ್ತಿಗೆಯಾಗಲಿ, ಗುಡಿಗಂಟೆಗಳ ನಿನಾದ ಸದಾ ಮೊಳಗಲಿ, ಸಹ್ಯಾದ್ರಿ ಗಿರಿ ಶಿಖರಗಳ ಹಸಿರು ತಪ್ಪಲಲ್ಲಿ, ಜೋಗ ಜಲಪಾತದ ರಮಣೀಯ ದೃಶ್ಯದಲ್ಲಿ, ಬೇಲೂರ ಶಿಲ್ಪಕಲೆಯ ಶೃಂಗಾರದಲ್ಲಿ, ಜೀವ ನದಿ ಕಾವೇರಿ ತೆರೆಸಿದ ನಾಡಿನಲ್ಲಿ, ಅಷ್ಟ ಜ್ಞಾನ ಪೀಠಗಳ ಪಡೆದ ನೆಲದಲ್ಲಿ, ಪಂಪ ರನ್ನ ಪೊನ್ನ ಕವಿರತ್ನತ್ರಯರಲ್ಲಿ, ವಿಶ್ವ ಮಾನವನ ಕವಿ ಮನೆ ಕವಿಶೈಲದಲ್ಲಿ, ಕಡಲ ತೀರವ ಭಾರ್ಗವ ಗಣಿಸಿದ ಕರಾವಳಿಯಲ್ಲಿ, ಮೈಸೂರ ವೈಭವ ಮೆರೆದಿದೆ.

0: ಕೃಷ್ಣ ಬೀಡಲಿ ಸಾಧು ಸಂತ ಶಿವಶರಣರ ನುಡಿ ವಚನಗಳಲ್ಲಿ ಯಕ್ಷಗಾನ ಜನಪದ ಭವ್ಯ ಪರಂಪರೆಯಲ್ಲಿ ಕೆಚ್ಚದೆಯ ವೀರ ಮಹಿಳೆಯರ ಹೋರಾಟದಲ್ಲಿ ಧ್ವಂಸಗೊಂಡ ಶಿಲೆಗಳ ಕಂಡು ಮನ ಮರುಗಲಿ ಹಂಪಿಯ ಸುವರ್ಣ ಯುಗ ಮತ್ತೆ ಮರುಕಳಿಸಲಿ ಕರುನಾಡಿನ ಕಲೆ ಸಾಹಿತ್ಯ ಜಗತ್ ಪ್ರಸಿದ್ಧಿಯಾಗಲಿ ತಾಯಿ ಭುವನೇಶ್ವರಿ ನಮ್ಮೆಲ್ಲರ ಹರಸ್ತಿ. ಧನ್ಯವಾದಗಳು.
1: ಚೆನ್ನಾಗಿತ್ತು. ಗೌರಮ್ಮ ಅವರು ವೃತ್ತಿಯಲ್ಲಿ ಡಾಕ್ಟರ್. ನೀವು ಹವ್ಯಾಸ, ನಿಮಗೆ ಕವನ ಬರೆಯೋದು ನಿಮಗೆ ಹವ್ಯಾಸ?
0: ಹೌದು ಮೇಡಮ್, ನಾನು ರಿಟೈರ್ ಆದ್ಮೇಲೆ ಇದಕ್ಕೆ ನಂದು ಕವನ ಸಂಕಲನ ಒಂದು ಬಿಡುಗಡೆ ಆಯ್ತು. ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇರ್ತೀನಿ, ಮತ್ತೆ ಎಲ್ಲ ಕಡೆ ಹೋಗಿ ಕವಿಗೋಷ್ಠಿಯಲ್ಲಿ ಕೂಡ ಕವನ ವಾಚನ ಮಾಡ್ತಾ
1: ಇದ್ದೀನಿ. ಹೌದು, ತುಂಬಾ ಚೆನ್ನಾಗಿತ್ತು. ಕನ್ನಡದ ಕಂಪಿನ ಬಗ್ಗೆ ಒಳ್ಳೆ ಒಂದು ಕವನವನ್ನ ವಾಚನ ಮಾಡಿದ್ರಿ ಗೌರಮ್ಮ ಅವರೇ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಹೀಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ನಿಮ್ಮ ಕವನಗಳನ್ನ ವಾಚನ ಮಾಡ್ತಾ ಇರಿ.
0: ಆಯ್ತು ಮೇಡಮ್, ಮಾಡ್ತೀನಿ. ಧನ್ಯವಾದ.
1: ಧನ್ಯವಾದ ತಮಗೆ.
2: ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ ಮೇಡಮ್, ಅನುಸೂಯ ಅಂತೇಳಿ, ಆಕಾಶವಾಣಿ ಪಕ್ಕ ಮನೆ ಇದೆ.
2: ಓಕೆ, ಹೇಳಿ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ
3: ಕೆಲಸ ಮಾಡ್ತಾ ಇದ್ದೀನಿ.
2: ಓಕೆ,
3: ನನ್ನ ಕವನದ ಶೀರ್ಷಿಕೆ ಒಲುಮೆಯ ಬುಗ್ಗೆ ಅಂತ.
2: ಓಕೆ, ಒಲುಮೆಯ ಬುಗ್ಗೆ. ಚೆನ್ನಾಗಿದೆ.
3: ನಮ್ಮ ಮಕ್ಕಳ ಬಗ್ಗೆ ಮೇಡಮ್. ನಲ್ಮೆಯ ಮುದ್ದಿನ ಮಕ್ಕಳೇ ನಳ ನಡೆಸಿ ಹಸಿರಿನ ಹಾಗೆ, ಜ್ಞಾನಿಗಳಾಗಿ ಬೆಳಕ ನೀಡುವ ದೀವಿಗೆಗಳಂತೆ, ಸಾಧನೆಯ ಶಿಖರವೇರಿ ಉತ್ತುಂಗಕ್ಕೇರಿ ನನ್ನ ಪ್ರೀತಿಯ ಚಿಲುಮೆಗಳೇ. ಓ ಚಿಲಿಪ್ಪಿಲಿ ಹಕ್ಕಿಗಳೇ, ನುಡಿಯಿರಿ ಸಪ್ತ ಸ್ವರಗಳಂತೆ, ನಲಿಯಿರಿ ಆನಂದದ ಬುಗ್ಗೆಗಳಂತೆ, ಹಾಡಿರಿ ಕುಣಿಯಿರಿ ಮುದ್ದಿನ ಕಣ್ಮಣಿಗಳೇ, ಓದಿರಿ ಜಾಣರಾಗಿರಿ ಒಲುಮೆಯ ಪುಟಾಣಿಗಳೇ.
1: ಚೆನ್ನಾಗಿದೆ. ಒಲುಮೆಯ ಬುಗ್ಗೆ ತುಂಬಾ ಚೆನ್ನಾಗಿದೆ. ನೀವು ಎಷ್ಟು ವರ್ಷದಿಂದ ಬರಿತಾ ಇದ್ದೀರಾ ಅನ್ಸೂಯ ಅವರೇ ಕವಿತೆಗಳನ್ನ?
3: ಚಿಕ್ಕ ವಯಸ್ಸಲ್ಲಿ ಬರಿತಾ ಇದ್ದೆ, ಮತ್ತೆ ಮಧ್ಯ ನಿಲ್ಸಿದ್ದೆ, ಮತ್ತೆ ಇತ್ತೀಚೆಗೆ ಅಷ್ಟೇ ಪ್ರಾರಂಭ ಮಾಡಿದ್ದೀನಿ.
2: ಕವಿತೆಗಳನ್ನ ಬರ್ದಿದ್ದೀರಾ?
3: ಹಾ, ಬರ್ದಿದ್ದೇನೆ ಮೇಡಮ್, ಕೆಲವೊಂದು ಬರ್ದಿದ್ದೇನೆ.
1: ಹೀಗೆ ಕರೆ ಮಾಡಿ ತಮ್ಮ ಕವನಗಳನ್ನ ವಾಚನ ಮಾಡ್ತಾ ಇರಿ ನೀವು. ಧನ್ಯವಾದ. ಓಕೆ ಶೈಲಜಾ, ನಾಳೆ ಕೂಡ ಇದೇ ಟೈಮಿಂಗ್ ಅಂದ್ರೆ 10-11 ಜ್ಞಾನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ನೀಡೋಣ. ಕೇಳುಗರೆ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10:00-11:00 ಪ್ರಸಾರವಾಗಲಿದೆ. ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಭಾಗವಹಿಸುತ್ತಾರೆ ಸಿದ್ದರಾಮ ಮಾರಿಹಾಳ್, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಚಿತ್ರದುರ್ಗ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ಅದಕ್ಕಾಗಿ ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9848640773, ಮತ್ತೊಂದು ಸಂಖ್ಯೆ 9141970222, ಸ್ಥಿರ ದೂರವಾಣಿ ಸಂಖ್ಯೆ 29564, ಎಸ್ಟಿಡಿ ಕ್ರಮಾಂಕ 08194. ತಪ್ಪದೇ ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಳೆ ಬೆಳಗ್ಗೆ 10:00-11:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಓಕೆ, ಕವನ ನಾವು ಮಾತಾಡ್ತಾ ಇದ್ವಿ, ಕವಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ ನಾವು. ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಎಷ್ಟೊಂದು ಜನ ಕವಿಗಳಿದ್ದಾರೆ ಅಂತ. ಈಗ ದರಾ ಬೇಂದ್ರೆ ಅವರನ್ನೇ ನೋಡಿಕೊಂಡ್ರೆ ಅವರು ಅವರ ನಿತ್ಯ ಜೀವನದಲ್ಲಿ ನಡೆಯುವಂತಹ ಒಂದು ಸಂಗತಿಗಳನ್ನೇ ಅವರು ಕವನವಾಗಿ ಗೀಚುತ್ತಾರೆ.
2: ಒಬ್ಬೊಬ್ಬ ಕವಿಯ ಮನದಲ್ಲೂ ಕೂಡ ಒಂದೊಂದು ರೀತಿಯ ಒಂದು ಸಬ್ಜೆಕ್ಟ್ ವಿಷಯವನ್ನ ಇಟ್ಕೊಂಡು ಅದಕ್ಕೆ ತಕ್ಕನಾದಂತಹ ಕವಿತೆಗಳನ್ನ ಬರೀತಾ ಇದ್ದಾರೆ.
1: ಖಂಡಿತವಾಗ್ಲೂ ಅವರು ಅವರ ತಮ್ಮ ಹೆಂಡತಿಯ ಜೊತೆಗೆ ಕಾಲ ಕಳೆದಾಗ ಅವರ ಪ್ರೀತಿ ಇರ್ಬೋದು, ವಿರಹ ಇರ್ಬೋದು, ಇದನ್ನೆಲ್ಲ ಅವರು ಕವನದ ಮೂಲಕ ಅಭಿವ್ಯಕ್ತಪಡಿಸಿದ್ದಾರೆ. ನಾವು ಕೇಳ್ತೀವಲ್ಲ ಒಂದು ಭಾವಗೀತೆಯನ್ನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹೆಂಗ ನೋಡಲಿ ತಿರುಗಿ ನಿನ್ನ ಅನ್ನೋ ಒಂದು ಗೀತೆಯಲ್ಲಿ
2: ಹೃದಯ ಸ್ಪರ್ಶಿ.
1: ಹೌದು, ಖಂಡಿತವಾಗ್ಲು ಅವರ ಹೆಂಡತಿ ಅವರ ಮಗುವನ್ನ ಕಳೆದುಕೊಂಡ ಸಂದರ್ಭದಲ್ಲಿ ಅವರ ನೋಟವನ್ನ ನೋಡಿದ್ರೆ ನಾನು ಹೇಗೆ ಸಹಿಸ್ಕೊಳ್ತೀನಿ ಅನ್ನೋದ್ರ ಕುರಿತಾಗಿ ಆ ಒಂದು ಕವನವನ್ನ ರಚನೆ ಮಾಡಿರುವಂತದ್ದು. ಎಷ್ಟು ಸುಮಧುರವಾದ ಕವನ ಅಲ್ವಾ. ಅಂದ್ರೆ ನಮ್ಮ ಆಡು ಮಾತಿನಲ್ಲೇನೆ ಅಲ್ವಾ ಕವನ ಅಂದ್ರೆ ಎಷ್ಟು

0: ಸುಂದರವಾಗಿ ಬರಿತಾ ಇದ್ರು ಅಂದ್ರೆ ಓಕೆ, ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಇದೆ, ಕರೆಗಳು ಇನ್ನು ಸಾಕಷ್ಟು ಬರ್ತಾನೆ ಇದೆ, ಮಾತಾಡೋಣ ಅವ್ರ ಹತ್ರನೇ.
1: ಓಕೆ,
0: ಹಲೋ
1: ಹಲೋ
0: ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ.
2: ಹಲೋ
0: ಹಾ ಹೇಳಿ, ನಮಸ್ತೆ, ತಮ್ಮ ಹೆಸರು ಹೇಳಿ.
2: ಹಲೋ
0: ಹಲೋ ಮಾತಾಡಿ, ಕೇಳಿಸ್ತಾ ಇಲ್ವಾ?
2: ನಮಸ್ತೆ ಮೇಡಮ್.
0: ಹಾ ನಮಸ್ತೆ, ತಮ್ಮ ಹೆಸರು ಹೇಳಿ.
1: ಗಲಾಟೆಯಿಂದ ದೂರ ಬನ್ನಿ, ಯಾಕೆಂದ್ರೆ ನೀವು ಮಾತಾಡಿದ್ದು ಕೇಳಿಸಲ್ಲ.
0: ಹೇಳಿ.
2: ನಾನು ಶಿವರುದ್ರಪ್ಪ ಪಂಡ್ರೆ ಅಂತ ಮೇಡಮ್, ನನ್ನ ಹೆಸರು
0: ಶಿವರುದ್ರಪ್ಪ
2: ಪಂಡ್ರಳ್ಳಿ.
0: ಪಂಡ್ರಳ್ಳಿ, ಓಕೆ ಹೇಳಿ. ವಿಷಯ ಗೊತ್ತಾಗಿದ್ಯಾ? ವಿಷಯ ಗೊತ್ತಾಗಿದ್ಯಾ ಶಿವರುದ್ರಪ್ಪ ಅವರಿಗೆ?
2: ಗೊತ್ತಾಗಿದೆ ಮೇಡಮ್, ಗೊತ್ತಾಗಿದೆ ಮೇಡಮ್. ಕವನ ಕವಿಗಳಿಗಾಗಿ ಇದು ಮಾಡಿದ್ರೆ ಮೇಡಮ್, ತುಂಬಾ ಸಂತೋಷ ಮೇಡಮ್.
1: ಹೇಳಿ ಹೇಳಿ.
0: ನೀವು ಕವನ ರಚನೆ ಮಾಡ್ತೀರಾ?
2: ಇಷ್ಟಾತಕರ ಟ್ರೈ ಮಾಡ್ತಿದ್ದೆ ಮೇಡಮ್, ನಾನು ಇದರಲ್ಲಿ ಬಂದಿದ್ದೆ, ಶಿಕ್ಷಕ ಬಂದಿದ್ದೆ ಮೇಡಮ್. ಲೈನ್ ಸಿಕ್ಕ ತುಂಬಾ ಸಂತೋಷ ಆಯ್ತು ಮ್ಯಾಮ್. ಮಗುವಿನ ಚಿತ್ತ ಅಂತ.
0: ಮಗುವಿನ ಚಿತ್ತನ?
2: ಮಗುವಿನ ಚಿತ್ತ ಅಂದ್ರೆ ಒಂದು ಮಗು ಇರುತ್ತೆ ಮೇಡಮ್, ಒಂದು ಚಿತ್ರಪಟ ಗಾಂಧೀಜಿ ಚಿತ್ರಪಟದ ಮುಂದೆ ನಿಂತಿರುತ್ತೆ, ಅವ್ರ ಅಮ್ಮ ಸ್ವಲ್ಪ ಬಡವಿ, ಅವ್ರದ್ದು ಅವ್ರ ಅಮ್ಮನ ಪಡಂತ ನೆನಪಾಗ್ಬಿಟ್ಟು ಅವರು ಆ ಮಗುವಿನಿಗೆ ಗಮನದಲ್ಲಿ ಏನಿರುತ್ತೆ ಅಂತ ಅದನ್ನ ಹೇಳ್ತಿದ್ವಿ ಮೇಡಮ್.
0: ಹೇಳಿ ಹೇಳಿ.
2: ಮಗುವಿನ ಚಿತ್ತ ಗೋಡೆಯ ಮೇಲಿತ್ತು, ಬಾಪೂಜಿ ಫೋಟೋ ಅಲ್ಲಿತ್ತು, ಆ ಚಿತ್ರದಲ್ಲಿ ಕರಕದಿಂದ ಅಂಜಿ ನೂಲುತ್ತಿತ್ತು, ಅಮ್ಮನ ಸೀರೆ ಹರಿದಿತ್ತು, ಆಗ ತಕ್ಕನೆ ನೆನಪಾತು ಗಾಂಧಿ ತಾತನಿಗೆ ಕೇಳಬೇಕೆನ್ಸಿತ್ತು. ತಾತ, ಅಮ್ಮನ ಸೀರೆ ಹರಿದಿದೆ, ಸೀರೆ ನೈದು ಕೊಡಬಾರದೆ, ನನ್ನ ಮಾತು ನಿನಗೆ ಕೇಳಿಸದೆ ಯಾಕೆ ನೀನು ಸುಮ್ಮನಿರುವೆ?
1: ಶಿವರುದ್ರಪ್ಪ
0: ಋಷಿಕೇಶದಿಂದ ಕರೆ ಮಾಡಿದ್ದಾರೆ.
1: ಅಲ್ಲಿಂದ ಅಲ್ಲಿ ಕೂಡ ರೇಡಿಯೋನ ನಮ್ಮ ಚಿತ್ರದುರ್ಗ ಸ್ಟೇಷನ್ ಅನ್ನ ಬಿಡದೆ
0: ಕೇಳ್ಕೊಂಡು
1: ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಕೂಡ
0: ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪಾಪ ಕವನ ವಾಚನ ಮಾಡ್ತಾ ಇದ್ರು, ಕರೆಯಲ್ಲಿ ವ್ಯತ್ಯಯ ಆಗ್ಬಿಡ್ತು. ಮಗುವಿನ ಚಿತ್ತ ಅನ್ನೋದು ಅಂದ್ರೆ ಗಾಂಧೀಜಿಯವರ ಒಂದು ಫೋಟೋವನ್ನ ನೋಡ್ಕೊಂತ, ನನ್ನ ತಾಯಿಯ ಸೀರೆ ಯಾಕೆ ಹರಿದಿದೆ ಅನ್ನೋದನ್ನ
1: ಹರಿದಿದೆ
0: ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ ಮಗು.
1: ನೀವು
0: ನೈದು ಕೊಡಬಾರ್ದು ಅನ್ನೋ ಒಂದು ಮಾತನ್ನ ಮಗು ಹೇಳ್ತಾ ಇದೆ ಅಂತ. ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ, ಕರೆ ಕಟ್ ಆಗಿದೆ. ಓಕೆ, ನೀವು ಚಿತ್ರದುರ್ಗಕ್ಕೆ ಆಗಮಿಸಿದಾಗ ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಕವನವನ್ನ ವಾಚನ ಮಾಡಬಹುದು. ಓಕೆ, ಇನ್ನು ನಾವು ಕಾರ್ಯಕ್ರಮದಲ್ಲಿ ಕವನಗಳ ಬಗ್ಗೆ ಕವಿಗಳ ಬಗ್ಗೆ ಹೇಳ್ತಾ ಇದ್ವಿ, ಇನ್ನು ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಬಂತು, ಒಂದು ಗೀತೆಯನ್ನ ಕೇಳಿ ಬರೋಣ.

ಓಕೆ ಸ್ನೇಹಿತರೆ, ಹಲೋ ಕವಿಗಳೇ, ಕವಿತೆ ವಾಚಿಸಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ. ಹಾಗಾದರೆ ತಾವು ಕೂಡ ಹವ್ಯಾಸಿ, ಕವನವನ್ನು ಬರೆಯುವ ಹವ್ಯಾಸ ತಮಗಿದ್ರೆ ಕವನವನ್ನು ಬರೆಯೋದನ್ನು ಬರೆದ್ಬಿಟ್ಟು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ವಾಚನ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಹಲೋ ಕವಿಗಳೇ ಕವಿತೆ ವಾಚಿಸಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಾನು ಸೀಮಾ ಎಂ ಮತ್ತು ಶೈಲಜಾ ಡಿಆರ್, ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ನಿಲಯದ ಕಾರ್ಯಕ್ರಮಗಳನ್ನು 102.6 MHz ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮ ಜೊತೆಯಲ್ಲಿರೋದು ನಾನು ಡಿ ಆರ್ ಶೈಲಜಾ, ಸ್ನೇಹಿತೆ. ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ.

ಇದುವರೆಗೂ ಬಸವರಾಜ್ ನರೇಂದ್ರ ಹಾಗೂ ಮಹಾಲಕ್ಷ್ಮಿ ಅವರ ಧ್ವನಿಯಲ್ಲಿ ಜನಪದ ಗೀತೆಯನ್ನ ಕೇಳಿದ್ರಿ. ಈಗ ಬಸವರಾಜ್ ನರೇಂದ್ರ ಅವರ ಜೊತೆ ಧ್ವನಿಯಾಗಿದ್ದಾರೆ ಬಿ ಆರ್ ಛಾಯಾ.

ಕೇಳಿದ್ರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ. ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಿದ್ದರಾಮ ಮಾರಿಹಾಳ್, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕರ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಚಿತ್ರದುರ್ಗ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ಸ್ಥಿರ ದೂರವಾಣಿ ಸಂಖ್ಯೆ 0819429569. ಕೇಳಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ಇನ್ನು ಜನಪದ ಗೀತೆಗಳ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಈಗ ಕೇಳೋಣ ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವಂತಹ ಜನಪದ ಗೀತೆಯನ್ನು.

ಕೇಳಿದ್ರೆ ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಂಗಾರು ಮಳೆ ಚಿತ್ರದಿಂದ

0: ಗೆಳೆಯ ಚಿತ್ರದ ಗೀತೆ ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶಗಳ ಮೂಲಕ ಈ ಸಂಜೆ 4 ಗಂಟೆಯಿಂದ ಕಳುಹಿಸಬಹುದು. ನೀವೀಗ ಕೇಳ್ತಾ ಇರೋ ಕಾರ್ಯಕ್ರಮ ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಬಸವರಾಜ್ ನರೇಂದ್ರ ಅವರಿಂದ ಒಂದು ಜನಪದ ಗೀತೆ.
1: ತಾಯಿ ಆಸೆ ಅಂದ್ರೆ ಬಹಳ ದೊಡ್ಡದ್ರಿ. ನನಗೊಂದು ಗಂಡ ಮಗ ಹುಟ್ಟಲಿ, ಬೆಳೆದು ದೊಡ್ಡವ ಆಗಲಿ ಅಂತ ಕಷ್ಟ ಸುಖ ಅನುಭವಿಸಿ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ ಬಳಿಕ ನಾವು ಆ ದೇವರ ಈ ದೇವರ ಅನ್ನೋಕ್ಕಿಂತ ತಾಯಿನೇ ದೇವರ ಅಂದ್ಬಿಟ್ರ ಆ ತಾಯಿಗೆ ಎಷ್ಟು ಸಂತೋಷ ರೀ, ಎಷ್ಟು ಸಂತೋಷ.

ಕೇಳಿದ್ರೆ ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಂಗಾರು ಮಳೆಯ ಚಿತ್ರದಿಂದ ಮೊಗ್ಗಿನ ಮನಸ್ಸು ಚಿತ್ರದಿಂದ

ಗೆಳೆಯ ಚಿತ್ರದಿಂದ ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9448640273. ಈ ಸಂಖ್ಯೆಗೆ ಸಂದೇಶಗಳ ಮೂಲಕ ಈ ಸಂಜೆ 4 ಗಂಟೆಯಿಂದ ಕಳುಹಿಸಬಹುದು. ಇದುವರೆಗೂ ಜನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 11:30 ಈಗ ಮಾಹಿತಿ ಕಣಜ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಸಾಹಿತಿ ಪರಿಚಯವಿರುತ್ತೆ. ಈಗ ನಾನು ತಿಳಿಸ್ತಾ ಇರುವಂತಹ ಸಾಹಿತಿ ಯಾರು ಅಂದರೆ ತಿರುಮಲೆ ರಾಜಮ್ಮ. ಇವರು ಕಳೆದ ಶತಮಾನದ ಪ್ರಸಿದ್ಧ ಬರಹಗಾರ್ತಿಯರಲ್ಲಿ ಒಬ್ಬರಾಗಿದ್ದಾರೆ. ಇನ್ನೊಂದು ಮುಖದಲ್ಲಿ ಇವರನ್ನು ಪರಿಚಯಿಸಬಹುದು. ಯಾವ ರೀತಿ ಅಂದರೆ ಕನ್ನಡದ ಭೀಷ್ಮ, ಪತ್ರಿಕಾಕರ್ತ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧೀರ, ಈ ಎಲ್ಲವುಗಳ ಜೊತೆಗೆ ಕನ್ನಡ

ಸಾಹಿತ್ಯದಲ್ಲಿ ಉತ್ತಮ ಸ್ಥಾನವನ್ನ ಪಡೆದಿರುವಂತಹ ತಿರುಮಲೆ ತಾತಾಚಾರ್ಯ ಶರ್ಮರ ಪತ್ನಿಯೇ ಈ ತಿರುಮಲೆ ರಾಜಮ್ಮನವರು. ಇವರು ಕೇವಲ ಸಾಹಿತಿಯ ಪತ್ನಿಯಾಗಿ ಉಳಿಯದೆ ಭಾರತಿ ಎಂಬ ಹೆಸರಿನ ಬರಹಗಾರ್ತಿಯಾಗಿ ಪತಿಯಷ್ಟೇ ಕೀರ್ತಿಯನ್ನು ಗೌರವವನ್ನು ಪಡೆದವರು. ವಿಷಯವನ್ನ ಮುಂದುವರಿಸ್ತೀನಿ, ಒಂದು ಚಿತ್ರಗೀತೆಯನ್ನ ಕೇಳ್ಕೊಂಬರೋಣ. ಬೀಗರ ಪಂದ್ಯ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸಿದ್ದರಾಮ ಮಾರಿಹಾಳ್, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಚಿತ್ರದುರ್ಗ. ನೀವು ಕರೆ ಮಾಡಲು ಬಳಸಬೇಕಾದಂತಹ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272, ಇನ್ನ ಸ್ಥಿರ ದೂರವಾಣಿ ಸಂಖ್ಯೆ 0819249569. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ. ಮಾಹಿತಿ ಕಣಜದಲ್ಲಿ ನಾನು ತಿರುಮಲೆ ರಾಜಮ್ಮ ಅವರ ಪರಿಚಯವನ್ನ ಹೇಳ್ತಾ ಇದ್ದೆ. ವಿಷಯವನ್ನ ಮುಂದುವರೆಸ್ತಾ, ರಾಘವಾಚಾರ್ ಮತ್ತು ಸೀತಮ್ಮ ದಂಪತಿಗಳಿಗೆ ಮಗಳಾಗಿ 1900 ನವೆಂಬರ್ 20ರಂದು ತುಮಕೂರಿನಲ್ಲಿ ರಾಜಮ್ಮನವರು ಜನಿಸಿದರು. ಇವರಿಗೆ 13ನೇ ವಯಸ್ಸು ಇರುವಾಗಲೇ ತಿರುಮಲೆ ತಾತಾಚಾರ್ಯ ಶರ್ಮ ಅವರೊಂದಿಗೆ ವಿವಾಹವಾಯಿತು. ಅಂದಿನ ಪದ್ಧತಿಯಂತೆ ಗಂಡನ ವಿದ್ಯಾಭ್ಯಾಸ ಮುಗಿಯುವವರೆಗೆ ರಾಜಮ್ಮ ಅವರು ತವರು ಮನೆಯಲ್ಲಿಯೇ ಉಳಿದರು. ಮುಂದೆ ತಂದೆಯವರಿಗೆ ಬೆಂಗಳೂರಿಗೆ ವರ್ಗವಾದಾಗ ರಾಜಮ್ಮನವರಿಗೆ ಸಂಗೀತ ಶಿಕ್ಷಣಕ್ಕೆ ಮತ್ತು ಸಾಹಿತ್ಯ ರಚನೆಗೆ ಹೆಚ್ಚಿನ ಅವಕಾಶ ದೊರೆಯಿತು. ಅಂದರೆ ಅವರ ತಂದೆ ಇಂಗ್ಲಿಷ್, ಗಣಿತ ಮತ್ತು ಸಂಸ್ಕೃತ ವ್ಯಾಕರಣಗಳಲ್ಲಿ ಪಂಡಿತರಾಗಿದ್ದರು. ಒಮ್ಮೆ ಪ್ರಸಿದ್ಧ ವಿದ್ವಾಂಸರಾಗಿದ್ದ ಪಿಟೀಲು ತಾಯಪ್ಪನವರು ರಾಜಮ್ಮನವರ ವೀಣಾವಾದನ ಕೇಳಿ ಸಂತೋಷಪಟ್ಟು ಹೆಚ್ಚಿನ ಶಿಕ್ಷಣ ಪಡೆಯಲೆಂದು ವೀಣೆ ಗೋಪಾಲರಾಯರ ಪರಿಚಯ ಮಾಡಿಸಿದರು. ಹೀಗೆ ಗೋಪಾಲರಾಯರ ಶಿಷ್ಯೆಯಾಗಿ ರಾಜಮ್ಮ ವೀಣಾವಾದನದಲ್ಲಿ ವಿದುಷಿಯೇ ಆದರು. ರಾಜಮ್ಮನವರ ಸೋದರ ಮಾವಂದಿರಾದ ವಿದ್ವಾನ್ ಟಿ ವೆಂಕಟಾಚಾರ್ಯರು ಅಂದಿನ ಪ್ರಸಿದ್ಧ ನಾಟಕಕಾರರು. ಅವರ ಪ್ರಭಾವದಿಂದಾಗಿ ರಾಜಮ್ಮನವರ ಸಾಹಿತ್ಯದ ವ್ಯವಸಾಯದ ಬೆಳವಣಿಗೆ ಮತ್ತು ಸಂಸ್ಕೃತದಲ್ಲಿ ಅವರ ಹೆಚ್ಚಿನ ಅಭ್ಯಾಸ ನಡೆಯಿತು. ಆ ದಿನಗಳಲ್ಲೇ ರಾಜಮ್ಮನವರಿಗೆ ಕೈಲಾಸಮ್ಮವರ ಪರಿಚಯವೂ ಕೂಡ ಆಯಿತು. ವಿಷಯ ಮುಂದುವರೆಸ್ತೇನೆ. ಬ್ರಹ್ಮಗಂಟು ಚಿತ್ರದ ಗೀತೆಯನ್ನು ಕೇಳ್ಕೊಂಡ್ಬರೋಣ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ.

ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. ವಿಷಯ:

ಕೇಳಿದ್ರೆ ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಗೀತೆಗಳು ಹೀಗಿವೆ. ಮುಂಗಾರು ಮಳೆ ಚಿತ್ರದಿಂದ ಮೊಗ್ಗಿನ ಮನಸ್ಸು ಚಿತ್ರದಿಂದ ಗೆಳೆಯ ಚಿತ್ರದಿಂದ

ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶಗಳ ಮೂಲಕ ಈ ಸಂಜೆ 4 ಗಂಟೆಯಿಂದ ಕಳುಹಿಸಬಹುದು. ಇನ್ನು ವಿಷಯವನ್ನು ಮುಂದುವರಿಸ್ತೀನಿ. ತಾತಾಚಾರ್ಯರು ಇಂಟರ್ಮೀಡಿಯೇಟ್ ಮುಗಿಸಿ ಮದ್ರಾಸಿನ ಶಾಸನ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದರು. ರಾಜಮ್ಮನವರು ಕೂಡ ಪತಿಯೊಡನೆ ವಾಸಿಸಲು ಮದ್ರಾಸಿಗೆ ಹೋದರು. ಅದೇ ಸಮಯದಲ್ಲಿ ಸ್ವಾತಂತ್ರ್ಯದ ಚಳುವಳಿ ಮತ್ತು ಭಾರತೀಯ ಸಮಾಜ ಸುಧಾರಣೆಗಳ ವಿಷಯಗಳು ಕೂಡ ತೀವ್ರ ಸ್ವರೂಪವನ್ನು ಪಡೆದಿದ್ದು, ರಾಜಮ್ಮನವರು ಅನೇಕ ದೇಶ ಮುಖಂಡರ ಭಾಷಣಗಳನ್ನು ಕೇಳಿ ಪ್ರಭಾವಿತರಾದರು. ಇದರ ಪರಿಣಾಮವಾಗಿ ಬಾಲ್ಯ ವಿವಾಹ ನಿಷೇಧ, ಬಾಲ ವಿಧವೆಯರ ಪುನರ್ವಿವಾಹ, ಈ ವಸ್ತುಗಳನ್ನುಳ್ಳ ಮೂರಂಕದ ಒಂದು ನಾಟಕ ರಚಿಸಿದರು. ನಾಟಕದ ಹೆಸರು ಸುಖಮಾರ್ಗ. ಅಂದಿನ ಅಮೆಚೂರ್ ನಾಟಕ ಸಂಘದವರು ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಈ ನಾಟಕಕ್ಕೆ ಬಹುಮಾನವೂ ಕೂಡ ಬಂತು. ಈ ಮಧ್ಯೆ ರಾಜಮ್ಮನವರಿಗೆ ಮೈಸೂರಿನ ಪ್ರಖ್ಯಾತ ವೈಣಿಕರಾದ ವೀಣೆ ಶೇಷಣ್ಣನವರಿಂದ ವೀಣೆ ಪಾಠವನ್ನು ಕೂಡ ಮುಂದುವರಿಸುವ ಅವಕಾಶವೂ ದೊರೆಯಿತು. ಈಗ ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಧ್ವನಿಗೂಡಿಸಿದ್ದಾರೆ ಪಿ ಸುಶೀಲಾ.

ರಾಜಮ್ಮನವರು ಹೆಚ್ಚಿನ ಶಿಕ್ಷಣವಿಲ್ಲದಿದ್ದರೂ ಸಾಹಿತ್ಯದಲ್ಲೇ ಈಕೆ ಆರಿಸಿಕೊಂಡದ್ದು ನಾಟಕ, ಗೀತೆ ಹಾಗೂ ಪ್ರಬಂಧಗಳು. ರಾಜಮ್ಮನವರು 1943 ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಿಳಾ ಗೋಷ್ಠಿಯ ಅಧ್ಯಕ್ಷೆಯಾಗಿ ಮಾಡಿದ ಭಾಷಣ ವಿದ್ವತ್ಪೂರ್ಣವೂ ವಿಚಾರಯುಕ್ತವೂ ಆಗಿದ್ದು ಗಣ್ಯರ ಮೆಚ್ಚುಗೆಯನ್ನು ಗಳಿಸಿತು. 1968 ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ರಾಜಮ್ಮನವರಿಗೆ ದೊರೆಯಿತು. 1972 ನವೆಂಬರ್ 19 ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಅಧ್ಯಕ್ಷತೆಯಲ್ಲಿ ಇಡೀ ಕನ್ನಡ ನಾಡು ಅವರನ್ನು ವೈಭವದಿಂದ ಸನ್ಮಾನಿಸಿ ಭಾರತಿ ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಿತು. ಕೊನೆಯದಾಗಿ ನೋಡೋದಾದರೆ ಅವರ ನಾಟಕಗಳು ತಪಸ್ವಿನಿ, ವಾತ್ಸಲ್ಯ ತರಂಗ ಲೀಲಾ, ವಾತ್ಸಲ್ಯ ತರಂಗ ಲೀಲಾ, ಮಹಾಸತಿ, ಸುಖ ಮಾರ್ಗ, ದೃಢ ಪ್ರತಿಜ್ಞೆ, ಕೈಲಾಸಂ ಅವರ ಟೊಳ್ಳುಗಟ್ಟಿ, ಸ್ವರ್ಗ ನಿರಸನ, ಉನ್ಮತ್ತ ಭಾಮಿನಿ, ದುಂದುಭಿ ಹಾಗೂ ಅಂತರ್ಜಾತಿ. ಇನ್ನು ಜೀವನ ಚರಿತೆಗಳು ಆರ್ಯ ಕೈಲಾಸಂ ಹಾಗೂ ವೈಣಿಕ ಶಿಖಾಮಣಿ ಶೇಷಣ್ಣ. ವಿಷಯವನ್ನು ಮುಂದುವರಿಸ್ತೇನೆ, ಒಂದು ಹಾಡನ್ನು ಕೇಳ್ಕೊಂಬರೋಣ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿದೆ ಅವಳ ಹೆಜ್ಜೆ ಚಿತ್ರದ ಗೀತೆ.

ಉಳಿದಂತೆ ರಾಷ್ಟ್ರಶಕ್ತಿ ಹಾಗೂ ರಾಷ್ಟ್ರಭಕ್ತಿ ಎನ್ನುವ ದೇಶಭಕ್ತಿ ಗೀತೆಗಳನ್ನು ಕೂಡ ರಾಜಮ್ಮನವರು ಬರೆದಿದ್ದಾರೆ. ಇನ್ನು ತಿರುಮಲೆ ರಾಜಮ್ಮನವರು 1984 ಸೆಪ್ಟೆಂಬರ್ 24ರಲ್ಲಿ ಕೊನೆಯುಸಿರೆಳೆದರು. ಇನ್ನು ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸಂದೇಶಗಳನ್ನು ಕೂಡ ನೋಡೋಣ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ, ನಮಸ್ತೆ ಪ್ರಿಯ ಆಕಾಶವಾಣಿ ಅಂತ ಹೇಳೋದು ಮರ್ತಿದ್ದಾರೆ ಅನಿಸುತ್ತೆ. ಇವತ್ತಿನ ಮಾಹಿತಿ ಕಣಜದಲ್ಲಿ ಸಾಹಿತಿಗಳ ಪರಿಚಯದಲ್ಲಿ ತಿರುಮಲೆ ರಾಜಮ್ಮನವರ ಜೀವನ ಕುರಿತು ಹಾಗೂ ಪ್ರಸಿದ್ಧ ಬರಹಗಾರ್ತಿಯರಲ್ಲಿ ಒಬ್ಬರೆನಿಸಿದ್ದಾರೆ, ಕನ್ನಡದ ಭೀಷ್ಮ, ಪತ್ರಿಕಾಕರ್ತೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧೀರ, ಈ ಎಲ್ಲವುಗಳ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ಮೇಲ್ಮಟ್ಟದ ಸ್ಥಾನವನ್ನು ಪಡೆದಿರುವ ತಿರುಮಲೆ ತಾತಾಚಾರ್ಯ ಶರ್ಮರ ಪತ್ನಿಯಾದ ತಿರುಮಲೆ ರಾಜಮ್ಮನವರು ಕೇವಲ ಸಾಹಿತಿಯ ಪತ್ನಿಯಾಗಿ ಉಳಿಯದೆ ಭಾರತಿ ಎಂಬ ಕವನ ಸಂಕಲನದಲ್ಲಿ ಹೆಸರಿನ ಬರಹಗಾರ್ತಿಯಾಗಿ ಪತಿಯಷ್ಟೇ ಕೀರ್ತಿಯನ್ನು ಗೌರವವನ್ನು ಪಡೆದವರು. ಇವರಿಗೆ ಸಂಸ್ಕೃತದಲ್ಲಿ ಆಸಕ್ತಿ ತೋರಿ ಹಲವಾರು ಕೃತಿಗೆ ಪ್ರಶಸ್ತಿ ಪಡೆದು ನಮ್ಮ ನಾಡಿನ ಇಂತಹ ಮಹಾನ್ ಸಾಹಿತಿಗಳನ್ನು ವಿಸ್ತಾರವಾಗಿ ತಿಳಿಸ್ತಾ ಎಕ್ಸಲೆಂಟ್ ಸಾಂಗ್ಸ್ ಕೇಳಿಸ್ತಾ ಇರೋ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಮತ್ತೆ ಯಾರದು 11 ಗಂಟೆಯ ಜನಪದ ಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು. 11:30 ಮಾಹಿತಿ

ರಾಜ್ಯದಲ್ಲಿ ಸಾಹಿತಿ ತಿರುಮಲೆ ರಾಜಮ್ಮನವರ ಬಗ್ಗೆ ಕೊಟ್ಟ ಮಾಹಿತಿ ಮತ್ತು ಜೊತೆಗೆ ಚಿತ್ರಗೀತೆಗಳನ್ನು ಕೇಳಿ ತುಂಬಾ ಖುಷಿ ಆಯಿತು, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇರೋರು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು. 10:30 ಕವಿ ಮತ್ತು ಕವನಗಳ ಬಗ್ಗೆ ಇದ್ದ ಶೀರ್ಷಿಕೆ ತುಂಬ ಚೆನ್ನಾಗಿತ್ತು, ಎಲ್ಲರೂ ಹೇಳಿದ ಕವನಗಳು ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಓಕೆ, ಧನ್ಯವಾದಗಳನ್ನು ಹೇಳೋಣ ಅವ್ರಿಗೆ. ಮತ್ತು ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಜನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು, ಮಾಹಿತಿ ಕಣಜದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂತು, ಮಾಹಿತಿ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು. ಬೆಂಗಳೂರಿಗೆ ಬಂದ ಬೋರೇಗೌಡ, ತುಂಬ ಚೆನ್ನಾಗಿತ್ತು ಹಾಡು, ಹಳೆ ಹಾಡು, ತುಂಬ ಇಷ್ಟ ಆಯಿತು, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮನೆಯವರು, ಮಾಹಿತಿ ಜೊತೆ ಸೊಗಸಾದ ಗೀತೆಗಳ ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ಕೊನೆಯದಾಗಿ ಮತ್ತೊಂದು ಗೀತೆಯನ್ನು ಕೇಳ್ಕೊಂಬರೋಣ. ಬಂಗಾರದ ಜಿಂಕೆ ಚಿತ್ರದ ಹಾಡು, SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳು.

ಇದಾಗಿತ್ತು ಇಂದಿನ ಸಾಹಿತಿ ಪರಿಚಯ ಕಾರ್ಯಕ್ರಮ. ಇಲ್ಲಿಗೆ ಮಾಹಿತಿ ಕಣಜ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ 24ನೇ ತಾರೀಕು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹೊಸದಿಲ್ಲಿಯಲ್ಲಿ ಅಂದು 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ.

0: 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕದಿಂದ 1200 ಜನ ಹಾಗೂ ಧಾರವಾಡದಿಂದ 48 ಜನ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ರಾಜ್ಯದ ವಿವಿಧೆಡೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮೈಸೂರು, ಧಾರವಾಡ ಸೇರಿದಂತೆ ರಾಜ್ಯದ ಜಿಲ್ಲಾಡಳಿತಗಳು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಮತ್ತು ಪರ್ಯಾಯ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿವೆ. ಇಂಧನಗಳ ಹಿತಮಿತ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಹಿನ್ನೆಲೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ವಿಷನ್ ಕರ್ನಾಟಕ ಫೌಂಡೇಶನ್ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಕುರಿತು ನಾಳೆ ಸಂಜೆ 5 ಗಂಟೆಗೆ ಸಂಸ್ಥೆ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ಆಯೋಜಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ 2030ರೊಳಗೆ 5 ಕೋಟಿ ಗಿಡಗಳನ್ನು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 2016-17ರಲ್ಲಿ ಆರಂಭಿಸಲಾದ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ಈವರೆಗೆ 1,55,38,000 ಸಸಿಗಳನ್ನು ನೆಡಲಾಗಿದೆ. ಸಾಮಾಜಿಕ ಅರಣ್ಯೀಕರಣ ಯೋಜನೆ ಕುರಿತು ವಿಜಯಪುರ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಮಾಹಿತಿ ನೀಡಿದ್ದಾರೆ.
1: ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದ್ದು ಇಲ್ಲಿ ಒಟ್ಟು 1,805.99 ಹೆಕ್ಟರ್ ಅರಣ್ಯ ಪ್ರದೇಶವಿದ್ದು ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದು ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಇದು ತುಂಬಾ ಕಡಿಮೆ ಪ್ರದೇಶವಾಗಿರುತ್ತದೆ. 2016-17 ಸಾಲಿನಿಂದ ಎಂಬಿ ಪಾಟೀಲ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಕಾಂಕ್ಷೆ ಕಲ್ಪನೆಯಂತೆ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ ಒಟ್ಟು 155 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದ್ದು ಅದರಲ್ಲಿ ಆಲ್ಮಟ್ಟಿ ಕೆವಿ ಜನಲ್ ವತಿಯಿಂದ ಮಾತ್ರ 65.513 ಲಕ್ಷ ಸಸಿಗಳನ್ನು ಬೆಳೆಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ಹಂಚಲಾಗಿರುತ್ತದೆ. ರೈತರಿಗೆ ಉಪಯುಕ್ತವಾಗುವಂತಹ ಮಾವು, ಪೇರಲ, ಸೀತಾಫಲ, ರಾಮಫಲ, ಅರ್ಜುನ್ ಫಲ, ತೆಂಗು ಬೆಳೆಸಿ ವಿತರಿಸಲಾಗಿದೆ. ವಿವಿಧ ರಸ್ತೆ ಬದಿ, ಸರ್ಕಾರಿ ಗೋಮಾಳ, ಸ್ಕೂಲು ಕಾಲೇಜುಗಳ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು ಈಗ 4-5 ವರ್ಷಗಳಲ್ಲಿ 2% ಹಸಿರು ವಧಿಕೆ ಕೂಡ ಹೆಚ್ಚಾಗಿರುತ್ತದೆ.
0: ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ತಾಲೂಕು ಬಿ ಹೊಸಳ್ಳಿ, ಹ್ಯಾಟಿ ಹಾಗೂ ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಸುರಿದ ರಭಸದ ಮಳೆಗೆ ಅಂದಾಜು 500 ಎಕರೆಗಳಷ್ಟು ಬಾಳೆ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ. ಬೆಳೆ ಹಾನಿಯಾದ ಸ್ಥಳಗಳಿಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಧಾನ ಪರಿಷತ್ ಶಾಸಕಿ ಹೇಮಲತಾ ನಾಯಕ್ ತೆರಳಿ ಬೆಳೆ ಹಾನಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಗದಗ್ ಜಿಲ್ಲೆಯಾದ್ಯಂತ ದ್ವಿದಳ ಧಾನ್ಯಗಳ ಮೌಲ್ಯವರ್ಧಿಸಿ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಲು ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಕೃಷಿಕ ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 15 ಜೂನ್ ಕೊನೆ ದಿನ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಮತ್ತು ಬರಪೊಳೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಕಾದೆಮಿಯಿಂದ ರಾಫ್ಟ್ ಫಿಟ್ನೆಸ್ ಪ್ರಮಾಣಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಅಪರ ಜಿಲ್ಲಾಧಿಕಾರಿ ಡಾ ಸಹನಾ ಹಾದಿಮನಿ ಆದೇಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
1: ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಅಂಜಲಿ ಬಿ ಗುಪ್ತಾ ಅವರು ಇದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸೋ ಮಚ್ ಕೀರ್ತನಾ, ನಂಗೆ ತುಂಬಾ ಖುಷಿ ಇದೆ ಇಲ್ಲಿ ಬಂದಿದ್ದಕ್ಕೆ.
1: ನಮ್ಮ ಕೇಳುಗರಿಗೆ ಒಂದು ಅನ್ನಿಸ್ತಾ ಇರುತ್ತೆ, ನಾನು ಮಿಸ್ ಇಂಡಿಯಾ ಕೇಳಿದೀನಿ, ಮಿಸ್ ಯೂನಿವರ್ಸ್ ಕೇಳಿದೀನಿ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಏನು ಈ ಕಾಂಟೆಸ್ಟ್ ಅಂತ ಅನ್ಕೊಳ್ತಾ ಇರಬಹುದು. ಅವರಿಗೆ ನೀವು ಈ ಕಾಂಟೆಸ್ಟ್ ಏನು ಅನ್ನೋದನ್ನ ಹೇಳ್ಬೋದಾ ಮೊದಲಿಗೆ?
2: ಸೊ ಏನಂದ್ರೆ, ಪ್ಲಸ್ ಸೈಜ್ ಅಂತ ಅಂದ್ರೆ ಸ್ವಲ್ಪ ದೊಡ್ಡಕ್ಕಿರೋರು ಜನಕ್ಕೆ ಅವ್ರದ್ದು ರೂಲ್ಸ್ ಅಲ್ಲಿ, ಪ್ಲಸ್ ಸೈಜ್ ರೂಲ್ಸ್ ಅಲ್ಲಿ ಸೊಂಟ 34 inches ಗಿಂತ ಜಾಸ್ತಿ ಇದ್ರೆ ಅವ್ರಿಗೆ ನಾವು ಪ್ಲಸ್ ಸೈಜ್ ಅಂತ ಹೇಳ್ತೀವಿ. ನಾವೆಲ್ಲರೂ ಸ್ವಲ್ಪ ಗುಂಡಕ್ಕೆ ದಪ್ಪ ದಪ್ಪಕ್ಕಿರ್ತೀವಲ್ಲ, ಸೊ ಆತರ ಜನಕ್ಕೆ ಈ ಕಾಂಟೆಸ್ಟ್ ನಡೆಸಲಾಗಿದೆ.
1: ಓಕೆ, ನೀವು ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳೋದಾದ್ರೆ ನೀವು ಆಗ್ಲಿಂದಾನು ಏನಾದ್ರೂ ಈ ತರ ಡ್ರೀಮ್ ಇತ್ತ, ನಾನು ಒಂದು ದಿನ ಈ ತರ ಇಂಡಿಯಾನ ಯಾವ್ದಾದ್ರು ಒಂದು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಏನಾದ್ರೂ ಕನಸು ನಿಮಗೆ ಇತ್ತ ಬಾಲ್ಯದಿಂದ?
2: ಸೊ ಐ ಥಿಂಕ್ ಎಲ್ಲಾರು ಹುಡುಗಿರ್ಗೆ ಕನಸಲ್ಲಿರುತ್ತೆ ದಟ್ ನಾನು ಯಾವತ್ತಾದ್ರೂ ರಾಜಕುಮಾರಿ ಆಗ್ತೀನಿ ಅಥವಾ ನನ್ಗೆ ಕಿರೀಟ ಹಾಕಕ್ಕೆ ಇಷ್ಟ. ಆತರ ಎಲ್ಲ ಮಕ್ಕಳು, ಎಲ್ಲ ಎಸ್ಪೆಷಲಿ ಹುಡುಗಿರು ನಮ್ ಮನ್ಸಲ್ಲಿರುತ್ತೆ. ಸೊ ಅದ್ ಯಾವಾಗ್ಲೂ ಇತ್ತು, ಚಿಕ್ಕವಳಿರುವಾಗ ನಾನು ಮಹಾರಾಣಿ ಆಗ್ತೀನಿ ಆಟ ಎಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ. ಬಟ್ ನಾನ್ ಯಾವಾಗ್ಲೂ ಸ್ವಲ್ಪ ಗುಂಡಗುಂಡಕ್ಕೆ ದಪ್ಪ ದಪ್ಪಕ್ಕೆ ಇರೋದ್ರಿಂದ ನೀವೆಲ್ಲ ಮಿಸ್ ವರ್ಲ್ಡ್ ಮಿಸ್ ಇಂಡಿಯಾ ಎಲ್ಲ ನೋಡಿದ್ರೆ ನಿಮ್ಗೆ ಎಲ್ಲರೂ ಸಣ್ಣಕ್ಕೆ ಉದ್ದಕ್ಕೆ ಕಾಣ್ತಾರೆ. ಸೊ ಅದಕ್ಕೆ ನಾನು ಆ ಕನಸನ ಎಲ್ಲ ಬಿಟ್ಬಿಟ್ಟೆ, ಆಮೇಲೆ ಬಿಟ್ಬಿಟ್ಟೆ ಚಿಕ್ಕವಳಿರುವಾಗ್ಲೇನೆ.
1: ಅಂದ್ರೆ ಈಗ ನೀವು ಹೇಳದ್ ಕೇಳಿದ್ರೆ ನಮ್ಮ ದೇಹ ನಮ್ಮ ಕನಸನ್ನ ಯಾವತ್ತಿಗೂ ನಿಲ್ಲಿಸಬಾರ್ದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ನೀವಿವಾಗ ಅನ್ಕೊಂಡ್ರಿ ನಾನು ಹೀಗಿರೋದ್ರಿಂದ ನಾನು ಯಾವುದೇ ರೀತಿ ಕಾಂಟೆಸ್ಟ್ ಗೆ ಹೋಗ್ಲಿಕ್ಕಾಗಲ್ಲ ಅಂತ, ಆದ್ರೆ ಅದೇ ನಿಮ್ಮನ್ನ ಮುಂದೆ ಒಂದು ದಿನ ಒಂದು ಕಾಂಟೆಸ್ಟ್ ಗೆ ಕರ್ಕೊಂಡು ಹೋಗಿದೆ ಅಲ್ವಾ?
2: ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನ್ ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಹತ್ರ ಆಪರ್ಚುನಿಟಿ ಬಂದ್ರೆ, ಅಂದ್ರೆ ಯಾರಾದ್ರೂ ಕೇಳಿದ್ರೆ ಇದ್ ಮಾಡ್ತೀಯಾ ಅದ್ ಮಾಡ್ತೀಯಾ ಅಂತ, ಸೊ ಸುಮ್ನೆ ಮಾಡ್ಬಿಡ್ಬೇಕು, ಅದ್ ಏನಾಗುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಪ್ಲಸ್ ಸೈಜ್ ಕಾಂಪಿಟೇಷನ್ ಅಲ್ಲಿ ನೀನ್ ಭಾಗವಹಿಸ್ತೀಯಾ ಅಂತ ಏನಾದ್ರೂ ಬಂದ ತಕ್ಷಣ ನಾನು ಎಸ್ ವೈ ನಾಟ್ ಮಾಡೋಣ, ಏನಾಗುತ್ತೆ ಅದ್ರಲ್ಲಿ ಅಂತ ನಾನು ಸುಮ್ನೆ ಮುಂದೆ ಹೋಗ್ಬಿಟ್ಟೆ.
1: ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಕಾಂಟೆಸ್ಟ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ?
2: ಸೊ ಫಸ್ಟ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇದ್ರಲ್ಲಿ ನಾನ್ ಸಿಲೆಕ್ಟ್ ಆಗ್ತೀನಿ ಏನೋ ಬರತ್ತೆ ಇದ್ದದ್ದು ನನ್ಗೆ ಏನು ಐಡಿಯಾ ಇರ್ಲಿಲ್ಲ. ಕಾಂಟೆಸ್ಟ್ ನ ನಾನು ಬರೀ ಟಿವಿಯಲ್ಲಿ ನೋಡಿದ್ದೆ. ಸೊ ನಾವು ಟಿವಿಯಲ್ಲಿ ನೋಡೋದು ಬರೀ ಎಂಡ್ ಮೂಮೆಂಟ್, ಹಿಂದೆ ಏನಾಗುತ್ತೆ ಗೊತ್ತಿರಲ್ಲ ನಮ್ಗೆ. ಸೊ ಆಕ್ಚುಲಿ ಫಸ್ಟ್ ಏನಾಗುತ್ತೆ, ಕಾಲ್ ಫಾರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಸೊ ವೆದರ್ ಇಟ್ ಇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೋದು ಅಥವಾ ರೇಡಿಯೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು ಅಥವಾ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು. ಸೊ ಆತರ ಕಾಲ್ ಫಾರ್ ಮಾಡೆಲ್ಸ್, ಕಾಲ್ ಫಾರ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಅಪ್ಲೈ ಮಾಡಕ್ಕೆ ಆತರ ಬರುತ್ತೆ. ಸೊ ಅದ್ ಒಂದ್ಸತಿ ನೀವು ಅಪ್ಲೈ ಮಾಡ್ಬೇಕು. ಸೊ ನಾನು ಅದೇ ಮಾಡಿದೆ. ಜನ ಎಲ್ಲ ನನ್ನ ಸ್ವಲ್ಪ ದಪ್ಪ ದಪ್ಪ ಹಾಕಿದ್ಯಾ ಅಂತ ಒಂದೊಂದ್ಸತಿ ಡುಮ್ಮಿ ಡುಮ್ಮಿ ಅಂತ ಹೇಳುವಾಗ ಒಂಚೂರು ಚುಚ್ಚುತ್ತಲ್ಲ. ಸೊ 2-3 ದಿನ ಮುಂಚೆ ನನ್ಗೆ ಅದಾಗಿತ್ತು. ಸೊ 2-3 ದಿನ ನಂತರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ತರ ಆಡ್ ಬಂತು, ದಟ್ ಬ್ಯೂಟಿ ಕಾಂಟೆಸ್ಟ್ ಗೆ ಅಪ್ಲೈ ಮಾಡು ಅಂತ. ಸೊ ಅದ್ ಆಡ್ ನ ಓಪನ್ ಮಾಡುವಾಗ ನಾನು ಫಸ್ಟ್ ಪ್ಲಸ್ ಸೈಜ್ ಅಂದ್ರೆ ಏನು ಅಂತ ನನ್ಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಸೊ ನಾನು ಆಯ್ತು, ನಾನು ಅಪ್ಲೈ ಮಾಡ್ತೀನಿ ಅಂತ ಅಲ್ಲೊಂದು ನಿಮ್ ಹೆಸರು ಅಡ್ರೆಸ್ ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು 1200 rupees ಏನೋ ಇತ್ತು ಅಪ್ಲೈ ಮಾಡಕ್ಕೆ. ಸೊ ಆಯ್ತಪ್ಪ ಜೈ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ಬಿಟ್ಟೆ. ನನ್ಗೆ ನಿಜವಾಗ್ಲೂ ಅದರಿಂದ ಏನೋ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಸುಮ್ನೆ ಅಪ್ಲೈ ಮಾಡಿದೆ. ಆಮೇಲೆ 2 weeks ಲೇಟರ್ ನನಗೆ ಕಾಲ್ ಬಂತು ದಟ್ ನಿಮ್ಮನ್ನ ನಾವು ಫಸ್ಟ್ ಆಡಿಷನ್ ಮಾಡ್ತೀವಿ ಅಂತ. ಅದು ಅವರು ಆನ್ಲೈನ್ ಆಡಿಷನ್. ಸೊ ಆನ್ಲೈನ್ ಆಡಿಷನ್ ಅಲ್ಲಿ ಪ್ರೀವಿಯಸ್ ಇಯರ್ದು ಯಾರ್ಯಾರು ಗೆದ್ದಿದ್ರು ಮತ್ತೆ ನಮ್ದು ಮೇನ್ ಡೈರೆಕ್ಟರ್ ಒಬ್ರು ಹರ್ದೀಪ್ ಅರೋರಾ ಸಿಂಗ್ ಅಂತ, ಸೊ ಅವರು 3-4 ಜನ ಪ್ಯಾನೆಲ್ ತರ ಇದ್ರು. ಸೊ ಜೂಮ್ ಕಾಲ್ ಮೇಲೆ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಕ್ವೆಶ್ಚನ್ಸ್ ಕೇಳಿ

0: ಕೇಳಿದ್ರು ಯಾಕೆ ಅಪ್ಲೈ ಮಾಡಿದ್ಯಾ ಆತರ ಎಲ್ಲ ಕ್ವೆಶನ್ಸ್ ಕೇಳಿದ್ರು. ಸೊ ಅದಕ್ಕೆ ನಾನು ಉತ್ತರ ಕೊಟ್ಟೆ. ಮತ್ತೆ 2 weeks ಲೇಟರ್ ಅವ್ರು ಕಾಲ್ ಮಾಡ್ಬಿಟ್ಟು ಇಲ್ಲ ಸೆಕೆಂಡ್ ಆಡಿಷನ್ ಇದೆ ಮತ್ತೆ ಆನ್ಲೈನ್ ಆಡಿಷನ್. ಸೊ ಮತ್ತೆ ಆನ್ಲೈನ್ ಆಡಿಷನ್ಗೆ ಕೂರ್ದೆ, ಎಲ್ಲಾರು ಮತ್ತೆ ಕ್ವೆಶನ್ ಕೇಳಿದ್ರು, ನೆಕ್ಸ್ಟ್ ಲೆವೆಲ್ ಕ್ವೆಶನ್ ಸ್ವಲ್ಪ ಕೇಳಿದ್ರು. ಸೊ ಅದಕ್ಕೆಲ್ಲ ಉತ್ತರ ಕೊಟ್ಟೆ. ಮತ್ತೆ ಅವರು ಕಾಲ್ ಮಾಡಿದ್ರು, ಅವ್ರಂದ್ರು December 21st ಲೈವ್ ಆಡಿಷನ್ಗೆ ನಿಮ್ ಬೆಂಗಳೂರಿಗೆ ಬರ್ಬೇಕು ಅಂತ. ಸೊ December 21st ನಂದು ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಅದನ್ನ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಂಗೆ ಫುಲ್ ತಲೆನೋವು. ಅವ್ರು ಅನ್ಬಿಟ್ರು ನೀವ್ ಯಾವಾಗ ಬರ್ತಿರೋ ಬಂದ್ಬಿಡಿ ಅಂತ. ಸೊ ಫಂಕ್ಷನ್ ನ ನಾನು 1:30 ಊಟ ತಿಂದೆ, ಹಂಗೆ ಓಡ್ಬಿಟ್ಟೆ ನಾನು. ಅಲ್ಲಿ ನಾನು 4:15 ರೀಚ್ ಆದೆ, ಅವರೆಲ್ಲ ವೇಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ಮತ್ತೆ ನಾನು ಫೇಸ್ ಟು ಫೇಸ್ ಆಡಿಷನ್ ಕೊಟ್ಟೆ. ಸೊ ಅವಾಗ್ಲೂ ಫುಲ್ ನಡಕ್ತಾ ಇದ್ದೆ ನಾನು, ತುಂಬಾ ಚೆನ್ನಾಗಿತ್ತು ಆಡಿಷನ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ನನ್ಗೆ ಅನ್ಸ್ಲಿಲ್ಲ, ಬಿಕಾಸ್ ನಾನು ಫುಲ್ ನರ್ವಸ್ ಆಗ್ಬಿಟ್ಟಿದ್ದೆ. ನಾನು ನಮ್ ಫ್ಯಾಮಿಲಿ ಫಂಕ್ಷನ್ ಡೆಲ್ಲಿಯಲ್ಲಿ ಇತ್ತು, ಅಲ್ಲಿ ಹೋಗಿದ್ದೆ. ಆವಾಗ ನನ್ಗೆ ಮೆಸೇಜ್ ಬಂತು ದಟ್ ನೀನು ಫೈನಲಿಸ್ಟ್ ಆಗಿ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ. ಸೊ ಮೈಸೂರ್ ಬಂದಾದ್ಮೇಲೆ ಮತ್ತೆ ಅವ್ರು ಮೆಸೇಜ್ ಹಾಕಿದ್ರು, ನೀನು ಫೈನಲಿಸ್ಟ್ ಗೆ ಬರ್ತಾ ಇದೀಯಾ ಅಂತ. ಇದು ಚಂಡೀಗಢ್ಗೆ ಹೋಗ್ಬೇಕಾಗಿತ್ತು ನಾವು, ನಾರ್ತ್ ಇಂಡಿಯಾ, ಪಂಜಾಬಿಲಿ. ಸೊ ನಾನು ಇವೆಂಚುಲಿ ಹ್ಞೂ ಬರ್ತೀನಿ ಅಂತ ಅಂದೆ. ಬಟ್ ಬೈ ದ ಟೈಮ್ ನಾನು ರೆಸ್ಪಾನ್ಸ್ ಕೊಟ್ಟೆ, ಅದು ಬಿಗಿನಿಂಗ್ ಆಫ್ ಜಾನ್ ಇತ್ತು. ಸೊ ನನ್ಗೆ ಆಕ್ಚುಲಿ ಬರೀ 3 ವಾರ ಇತ್ತು ರೆಡಿ ಆಗಕ್ಕೆ. ಅದಾದ್ಮೇಲೆ ಶುರು ಆಯ್ತು, ತಲೆ ತುಂಬಾ ಕೆಟ್ಟ ಹೋಯ್ತು. ಯಾವ ತರ ಡ್ರೆಸ್ ಹಾಕೋದು? ನನ್ ಒಂದ್ ಫ್ರೆಂಡ್ ಇದಾರೆ, ಅವ್ರನ್ನ ಕಾಲ್ ಮಾಡಿದೆ ನಾನು. ನಾನು ಅಂದೆ, ನನ್ ಯಾರಾದ್ರೂ ಡಿಸೈನರ್ ಮೈಸೂರಲ್ಲಿ ಗೊತ್ತಾ, ಪ್ಲೀಸ್ ನನ್ಗೆ ಹೇಳಿ, ನನ್ಗೆ ಆಗ್ತಾ ಇಲ್ಲ, ನನ್ ಡ್ರೆಸ್ ಎಲ್ಲ ಮಾಡಿಸ್ಬೇಕು ಅಂತ. ಸೊ ಆವಾಗ ಅವರು ಅವ್ರ ಕಸಿನ್ ಹೆಸರು ಅಂದ್ರು ರೈನಾ ಅಂತ, ಅವಳ ಹತ್ರ ಹೋಗಿ ಅಂತ. ಅವಳು ನನ್ಗೆ ಎಷ್ಟು ಗೈಡ್ ಮಾಡಿದ್ಲು ಅಂತ ಅಂದ್ರೆ, ಯಾವ ದಿನ ಏನ್ ಹಾಕೋಬೇಕು, ಹೆಂಗ್ ಹಾಕೋಬೇಕು, ಎಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಡ್ರೆಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಮೇವಿನ್ ಪ್ರೊಡಕ್ಷನ್ಸ್ ಯಾರಿದ್ರಲ್ವಾ, ಅವ್ರೇನಂದ್ರು ಅಂದ್ರೆ ಅವರೇ ನಮ್ಗೆ ಬಟ್ಟೆ ಕಳಿಸ್ತಾರೆ. ಓಕೆ, 5 meters ಕ್ಲಾತ್ ಕಳಿಸ್ತೀವಿ, ಅದರಿಂದ ನಿಮ್ದು ಫಿನಾಲೆ ಲುಕ್ ನೀವೇ ಮಾಡ್ಬೇಕು ಅಂತ.
1: ಓಕೆ,
0: ಕ್ಲಾತ್ ಬಂತು. ರಿಯಲಿ ಎಂತ ಕ್ಲಾತ್ ಅಂತ ಅಂದ್ರೆ, ನಾವ್ ಲೈನಿಂಗ್ ಏನ್ ಯೂಸ್ ಮಾಡ್ತೀವಲ್ಲ ಆತರ ಕ್ಲಾತ್. ಅದ್ ಯಾವಾಗ ಬಂತು, ನನ್ ಕಾಂಪಿಟಿಷನ್ ಹೊಡ್ಬೇಕಾಗಿರೋದು 21st of January, ನನಗೆ ಅದು 19th ಬಂದಿದೆ.
1: ಓಕೆ,
0: ಸೊ 19th ಕೂತ್ಕೊಂಡು ರೈನಾ ಮತ್ತೆ ನಾನು ಎಲ್ಲ ಡಿಸೈನ್ ಮಾಡಿ, ಅವರು ಇಲ್ಲ ಈ ಕ್ಲಾತ್ ನ ಹಿಂಗ್ ಯೂಸ್ ಮಾಡೋಣ ಹಂಗ್ ಯೂಸ್ ಮಾಡೋಣ, ಎಕ್ಸ್ಟ್ರಾ ಕ್ಲಾತ್ ತಗೊಂಡು ನಾವು ಅವಾಗ ನನ್ ಫಿನಾಲೆ ಡ್ರೆಸ್ ನ ಮಾಡಿದ್ವಿ. ಮೇಕಪ್ಗೆ ಫ್ರೆಂಡ್ ಮಗಳು ನಂಗೆ ಎಲ್ಲ ಹೇಳ್ಕೊಟ್ಲು. ಸೊ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ರೆಡಿ ಆಗ್ಬೇಕು ಅಂತ ಹೇಳಿದ ತಕ್ಷಣ ಎಲ್ಲ ಮಹಿಳೆಯರು ನನ್ ಜೀವನದಲ್ಲಿ ಯಾರ್ಯಾರಿದ್ರು, ಯಾರ ಜೊತೆನು ಮಾತಾಡಿದ್ರೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಇದು ನಾವ್ ಯೂಶ್ವಲಿ ಹೇಳ್ತೀವಿ, ಜಾಸ್ತಿ ಮಹಿಳೆ ಒಟ್ಟಿಗೆ ಇದ್ರೆ ಒಬ್ಬಕ್ಕೊಬ್ರು ಅವರು ಜಗಳ ಆಡ್ತಾರೆ, ಸರಿ. ಬಟ್ ನನ್ ಕೇಸ್ ಅಲ್ಲಿ ಏನಾಯ್ತು ಅಂತಂದ್ರೆ, ನಾನು ಹೇಳಿದ ತಕ್ಷಣ ಎಲ್ಲ ನನ್ ಲೈಫ್ ಅಲ್ಲಿರೋ ಎಲ್ಲ ಮಹಿಳೆಯರು ಬಂದ್ಬಿಟ್ಟು, ಆಯ್ತು ಅಂಜಲಿ ನೀನ್ ಹೋಗ್ತಾ ಇದೀಯಲ್ಲ, ನಿನ್ ಗೆದ್ದೆ ಬರ್ಬೇಕು ಅಂತ ನಾವ್ ಬರ್ತೀವಿ ನಿನ್ ಜೊತೆ. ಹೌದು ಹೌದು. ಸೊ ಕಾಂಪಿಟಿಷನ್ ಇದ್ದಿದ್ದು 4 days. ಓಕೆ, ಫಸ್ಟ್ 3 days ನಮ್ದು ಇಟ್ ವಾಸ್ ನಾವು ಹೇಗ್ ರೆಡಿ ಆಗ್ಬೇಕು ಅಂತ. ಸೊ ಕಾಂಪಿಟಿಷನ್ ಅಲ್ಲಿ ಅವರು ಅವ್ರದೇನೆ ಸ್ವಲ್ಪ ಬಟ್ಟೆ ಕೊಟ್ಟಿರ್ತಾರೆ, ಲೈಕ್ ಲೆಹಂಗಾ ಹಾಕೋಬೇಕು ಆತರ. ಸೊ ಅದನ್ನ ಕೊರಿಯೋಗ್ರಾಫಿ ಮತ್ತೆ ಕ್ಯಾಟ್ ವಾಕ್ ಹೇಗ್ ಮಾಡೋದು. ಸೊ ಆ ಕ್ಯಾಟ್ ವಾಕ್ ಅಲ್ಲಿ ಬಟ್ಟೆನ ನಾವು ತೋರಿಸ್ತಾ ಇದೀವಿ, ಓಕೆ ಎಷ್ಟ್ ಚೆನ್ನಾಗಿದೆ ಬಟ್ಟೆ ನೀವು ತಗೊಳ್ಳಿ ಆತರ. ಸೊ ಅದನ್ನ ಹೇಗೆ ಹಾಕ್ಬಿಟ್ಟು ನಾವ್ ಹೇಗ್ ನಡಿಬೇಕು, ಸೊ ದಟ್ ನಾವೆಲ್ಲ ಶೋಕೇಸ್ ಆಗ್ತಾ ಇರೋದು, ಬಟ್ಟೆ ಶೋಕೇಸ್ ಆಗ್ತಾ ಇರೋದು. ಸೊ ಆತರ ಹೇಗ್ ನಡಿಬೇಕು ಅಂತ ಬೆಳಗಿಂದ ರಾತ್ರಿವರೆಗೂ ನಮ್ಗೆ ಕ್ಲಾಸಸ್ ಇತ್ತು ಆತರ. ಆಯ್ತಾ, ಸೊ ನಾವೆಲ್ಲರೂ ಎಲ್ಲಾ ಕಾಂಟೆಸ್ಟೆಂಟ್ಸ್ 50 ಬಂದಿದ್ರು, ನಾವೆಲ್ಲರೂ ಫುಲ್ ಇಂಡಿಯಾ ದಾಟಿ ಬಂದಿದ್ದಾರೆ ಎಲ್ಲರೂ. ಸೊ ನಾವೆಲ್ಲರೂ ಫಸ್ಟ್ ಡೇ ಆರೆಂಜ್ ಹಾಕ್ಬೇಕಾಗಿತ್ತು. ಓಕೆ, ಸೊ ಎಲ್ಲರೂ ಆರೆಂಜ್ ಡ್ರೆಸ್ ಹಾಕ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ತಗೊಂಡ್ರು, ಮತ್ತೆ ನಮ್ಗೆ ಮೆಂಟರ್ಸ್ ಎಲ್ಲ ಇದ್ರು. ಸೊ ಮೆಂಟರ್ಸ್ ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದ್ರು ಅಂದ್ರೆ, ಸ್ಕಿನ್ ಕೇರ್ ಹೇಗ್ ಮಾಡ್ಬೇಕು, ಮತ್ತೆ ನೀವು ಪ್ಲಸ್ ಸೈಜ್ ಇರುವಾಗ ಬಾಡಿಯಲ್ಲಿ ಹೇಗೆ ನೀವು ಬಟ್ಟೆ ಹಾಕ್ಬೇಕು ಸೊ ದಟ್ ನೀವು ಚೆನ್ನಾಗಿ ಕಾಣ್ಬೇಕು ಇತ್ತು. ಮತ್ತೆ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಸ್ಟ್ ಅಂಡ್ ಶುಡ್. ಆಯ್ತಾ. ಸೊ ಸೆಕೆಂಡ್ ಡೇ ನಾವೆಲ್ಲರೂ ಬ್ಲಾಕ್ ಡ್ರೆಸ್ ಹಾಕ್ಬೇಕಾಗಿತ್ತು. ಆಮೇಲೆ ನಮ್ದು ಎರಡ್ ಮೂರ್ ಸ್ಪಾನ್ಸರ್ಸ್ ಇದ್ರು. ಸೊ ಸ್ಪಾನ್ಸರ್ಸ್ ನಮ್ಗೆ ಬಟ್ಟೆ ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ರು. ಓಕೆ. ಆಮೇಲೆ ಥರ್ಡ್ ಡೇ ನಮ್ಗೆ ಏನ್ ಬೇಕಾದ್ರು ನಾವ್ ಹಾಕ್ಬೋದಾಗಿತ್ತು. ಅಂಡ್ ಥರ್ಡ್ ಡೇ ಅಲ್ಲಿ ಮತ್ತೆ ನಾವು ಫಿನಾಲೆ ಏನಿತ್ತು ನೆಕ್ಸ್ಟ್ ಡೇ 25th ಗೆ ಏನ್ ಫಿನಾಲೆ ಇತ್ತು ಅದಕ್ಕೆ ತುಂಬಾನೇ ಪ್ರಾಕ್ಟಿಸ್.

0: ಸ್ಟೇಟ್ಸ್ ಇತ್ತು. ಅದಿಲ್ದೆ ನಮ್ದು ಒಂದು ಎಥ್ನಿಕ್ ರೌಂಡ್ ಇತ್ತು, ಅದ್ರಲ್ಲಿ ಎಲ್ಲಾರ್ಗೂ ಲೆಹೆಂಗಾ ಕೊಟ್ಟಿದ್ರು. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ಅವರು ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ ಜೊತೆ ಅವರು ಟೈಅಪ್ ಆಗಿದ್ರು. ಸೊ ನಮ್ಗೆ ಎಲ್ಲಾರ್ಗೂ ಆ ಪರ್ಫ್ಯೂಮ್ ಬಗ್ಗೆ ಮಾತಾಡೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡೋದು, ಸೊ ಇದು ಈ ಪರ್ಫ್ಯೂಮ್ ಇದಿಷ್ಟು ಚೆನ್ನಾಗಿ ಸ್ಮೆಲ್ ಆಗುತ್ತೆ ಅದೆಲ್ಲ ಹೇಳ್ಬೇಕಾಗಿತ್ತು. ಸೊ ಅದು ನಮ್ಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ಆಗಿತ್ತು ನಮ್ಗೆ.
1: ಆಮೇಲೆ ಈ ನಾಲ್ಕು ದಿನ ನೀವು ಏನ್ ಫಿನಾಲೆ ಇತ್ತು ಅದಕ್ಕೆ ನೀವು ಹೇಗ್ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರಿ. ಈಗ ನಮ್ಮ ಸಮಾಜದಲ್ಲಿ ನಾವು ನೋಡೋದಾದ್ರು ಹೆಣ್ಣು ಮಕ್ಳಿಗೆ ಇರುವಂತಹ ಮೇನ್ ಒಂದು ಅಂದ್ರೆ ಫ್ಯಾಮಿಲಿನು ಬ್ಯಾಲೆನ್ಸ್ ಮಾಡ್ಬೇಕು, ಈ ಕಡೆ ನಮ್ಮ ಕೆರಿಯರ್ನು ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನೀವು ಹೇಳಿದ ಮಾತನ್ನ ಕೇಳ್ತಾ ಇದ್ರೆ ಈ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ನೀವು ಏನು ಹೋಗಿ ಅಲ್ಲಿ ನಿಮ್ಮ ಇಂಟರ್ವ್ಯೂ ಕೊಟ್ರಿ, ಅದ್ರ ಮೇಲೆ ನಮ್ಮ ಕೇಳುಗರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು, ನಮಗೆ ಫ್ಯಾಮಿಲಿ ಅನ್ನೋದು ಒಂದು ಬ್ಯಾರಿಯರ್ ಅಲ್ಲ. ನಾವು ಖಂಡಿತವಾಗ್ಲೂ ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೇನೆ ಒಬ್ಬ ಮಹಿಳೆಯಾಗಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗ್ತಾ ಇದೆ ನನಗೆ. ಆಲ್ಸೋ ಈ ಮಲ್ಟಿ ಟಾಸ್ಕಿಂಗ್ ವುಮೆನ್ ಅಂತಾರಲ್ಲ, ಆ ರೀತಿ ನೀವ್ ಇವಾಗ ಏನು ಕಾಂಟೆಸ್ಟ್ ಆಯ್ತು, ಫ್ಯಾಮಿಲಿ ಆಯ್ತು, ಆಮೇಲೆ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ರಿ, ಎಲ್ಲದಕ್ಕೂ ಸಮಯ ಮಾಡ್ಕೊಂಡು ನಿಮ್ಮ ಕೆರಿಯರ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ನಿಮ್ಮ ಒಂದು ಡಿಸೈನರ್ ಹತ್ರ ಮಾತಾಡ್ಕೊಂಡು ಮೇಕಪ್ ಕಲ್ತ್ಕೊಂಡು ಇದನ್ನೆಲ್ಲಾ ಮಾಡ್ಕೊಂಡು ಫಿನಾಲೆಗೆ ಹೋಗಿರೋದು ಖಂಡಿತವಾಗ್ಲೂ ಸಣ್ಣ ಮಾತಲ್ಲ.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನನ್ಗೆ ಈಗ್ಲೂ ಮಾತಾಡುವಾಗ ನನ್ನ ಹೃದಯ ಸ್ವಲ್ಪ ಡಬ್ ಡಬಾ ಡಬ್ ಡಬಾ ಅಂತ ಇದೆ. ನನ್ಗೆ ಒಂದು ಚೂರು ಐಡಿಯಾ ಗೊತ್ತಿತ್ತು. ಏಕೆ ಅಂತ ಅಂದ್ರೆ, ಎರಡನೇ ದಿನ ನಮ್ದು ಟ್ಯಾಲೆಂಟ್ ಶೋ ಇತ್ತು. ಸೊ ಆ ಟ್ಯಾಲೆಂಟ್ ಶೋ ನಂತರ ಎಲ್ಲ ಮೆಂಟರ್ಸ್ ಯಾರಿದ್ರಲ್ವಾ, ನಾನ್ ಏನಾದ್ರೂ ಮಾಡಿದ್ರೆ ತುಂಬಾ ಕರೆಕ್ಷನ್ ಕೊಡ್ತಾ ಇದ್ರು. ಓಕೆ ಅಂಜಲಿ ಹಿಂಗಲ್ಲ ಹಂಗ್ ಮಾಡೋ, ಅಂಜಲಿ ಹಿಂಗಲ್ಲ ಹಂಗ್ ಮಾಡೋ. ಸೊ ನಾನ್ ಯೋಚನೆ ಮಾಡ್ತಾ ಇದ್ದೆ ನನ್ ಮೇಲೆ ಯಾಕೆ ಕಣ್ಬಿದ್ದಿದೆ ಅಂತ. ಸೊ ನಾನು ಸ್ವಲ್ಪ ಸ್ಪೋರ್ಟ್ಸ್ ಮಾಡ್ತೀನಲ್ವಾ, ಆ ಸ್ಪೋರ್ಟ್ಸ್ ಏರಿಯಾದಲ್ಲಿ ನೋಡಿದ್ರೆ ಯಾರಾದ್ರೂ ಚೆನ್ನಾಗ್ ಮಾಡ್ತಾ ಇದ್ರೆ ಯಾರು ಕೋಚ್ ಗಳಿರ್ತಾರೆ ಅವರು ನಿಮ್ನ ತುಂಬಾನೇ ಕ್ರಿಟಿಕಲ್ ಅಲ್ಲಿ ನೋಡ್ತಾರೆ, ಇಲ್ಲ ನೀನ್ ಇದನ್ನ ಸರಿ ಮಾಡಿದ್ರೆ ಅದ್ ಸರಿ ಹೋಗತ್ತೆ ಅಂತ. ಸೊ ನೀವು ಡ್ಯಾನ್ಸ್ ಮಾಡಿದ್ರು ಕೂಡ ನಿಮ್ಮ ಟೀಚರ್ ಯಾರಿರ್ತೋ ಗುರು ಯಾರಿರ್ತಾರೋ ಅವರು ಅದೇ ಮಾಡ್ತಾರೆ. ನೀವ್ ಏನೋ ಒಂದ್ ಲೆವೆಲ್ ಗೆ ಹೋಗ್ತಾ ಇದ್ರೆ ಅವ್ರಿಗೆ ಕಾಣಿಸ್ಬಿಟ್ರೆ ಅವರು ಕರೆಕ್ಷನ್ ಕೊಡಕ್ ಶುರು ಮಾಡ್ತಾರೆ ಸ್ವಲ್ಪ ಜಾಸ್ತಿ. ನಮ್ಗೆ ಒಂದೊಂದ್ಸತಿ ಏನ್ ಅನ್ಸುತ್ತೆ ನಮ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ. ಅದು ಟಾರ್ಗೆಟ್ ಅಲ್ಲ, ಅದು ನೀವು ಇನ್ನು ಕರೆಕ್ಟ್ ನಿಮ್ನ ಇನ್ನು ಮೇಲೆ ತಗೋ ಬರ್ಬೇಕು ಅಂತ ಆ ಐಡಿಯಾದಲ್ಲಿ ಅವರು ನಿಮ್ನ ಇನ್ನೂ ಜಾಸ್ತಿ ಕರೆಕ್ಷನ್ ಕೊಡ್ತಾರೆ. ಸೊ ನನ್ಗೆ ಥರ್ಡ್ ಡೇ ಈವ್ನಿಂಗ್ ಅಲ್ಲಿ ನಂಗೊಂಥರ ಅನ್ಸ್ಬಿಡ್ತು ನನ್ಗೆ ಏನೋ ಆಗ್ತಾ ಇದೆ ಅಂತ. ಬಟ್ ಅಗೇನ್ ನಾನ್ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ತೀನಿ. ಸೊ ನೀವ್ ಹೇಳಿದ್ರಲ್ಲ ನಂದು ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಮತ್ತೆ ಇವಾಗ ಈ ಲೈಫ್ ಶುರು ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಒಂದ್ಸತಿ ಒಂದ್ ಕಡೆ ಜಾಸ್ತಿ ಗಮನ ಇಡ್ಬೇಕು, ಲೈಕ್ ನನ್ನ ಮಗಳದು ಎಕ್ಸಾಮ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದ್ರ ಮೇಲೆ ನಾನು ಇನ್ ಎಲ್ಲದನ್ನು ಸ್ವಲ್ಪ ಕ್ವೈಟ್ ಮಾಡ್ಬೇಕು. ಆ ಎಕ್ಸಾಮ್ ಬರ್ತಾ ಇರೋದು ಸಮಯದಲ್ಲಿ ನಾನು ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೇಕು. ಆಯ್ತು ಇವಾಗ ಕೆಲ್ಸದಲ್ಲಿ ಯಾರೋ ಆಡಿಟ್ ಗೆ ಬರ್ತಾ ಇದಾರೆ ಅಂತ ಅನ್ಕೊಂಡು ಇನ್ ಎಲ್ಲ ನಾನು ಸ್ವಲ್ಪ ಕ್ವೈಟ್ ಡೌನ್ ಮಾಡ್ಬಿಟ್ಟು ಆಯ್ತು ಆಡಿಟ್ ಮೇಲೆ ಸ್ವಲ್ಪ ಗಮನ ಕೊಡೋಣ ಅಂತ. ಸೊ ಆ ತರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ನಾನು ಕಾಂಪಿಟಿಷನ್ ಗೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಾನು ಇದು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದು. ಇದು ಆಯ್ತು ಫ್ರೆಂಡ್ಸ್ ಆಗ್ತಾರೆ, ಕುಳೆ ಮಾಡ್ತೀವಿ, ಎಲ್ಲ ಎಲ್ಲ ಚೆನ್ನಾಗಿರತ್ತೆ, ಬಟ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಇದು ಕಾಂಪಿಟಿಷನ್. ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಆಲ್ರೆಡಿ ಹೋಗಿದ್ದೆ. ಸೊ ಹಾಗಾಗಿ ನನ್ಗೆ ಇದು ಮೆಂಟರ್ಸ್ ಎಲ್ಲ ಜಾಸ್ತಿ ನನ್ನ ಮೇಲೆ ಕಣ್ಣು ಹಾಕಿ ಇದು ಸರಿ ಮಾಡು ಅದು ಸರಿ ಮಾಡು ನನ್ನ ಪುಷ್ ಮಾಡಕ್ ಶುರು ಮಾಡುವಾಗ ನಂಗೆ ಅವಾಗ ಏನೋ ಅನ್ಸ್ತು ದಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ, ನನ್ನನ್ನ ಸಿಂಗಲ್ ಔಟ್ ಮಾಡ್ತಾ ಇದಾರೆ, ಇದ್ರಲ್ಲಿ ಏನೋ ಇದೆ. ಸೊ ಅದಕ್ಕೆ ನಾನು ಇನ್ನೂ ಜಾಸ್ತಿ ಉತ್ಸಾಹದಿಂದ ಎಲ್ಲ ಮಾಡಕ್ಕೆ ಶುರು ಮಾಡ್ಬಿಟ್ಟೆ ನಾನು. ಸೊ ಈ ತರ ಕಾಂಟೆಸ್ಟ್ ನಾನು ಮೊದ್ಲೇನೆ ಹೇಳಿದ್ದೀನಿ, ಇದನ್ನ ನೀವು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಕು. ಓಕೆ, ಬಿಕಾಸ್ ನನ್ಗೆ ಆಮೇಲೆ ಗೊತ್ತಾಯ್ತು ಈ ನಾಲ್ಕ್ ದಿನ ನಾನು ಏನ್ ಕಾಂಪಿಟಿಷನ್ ಗೆ ಹೋಗಿದ್ದೆ, ಫಸ್ಟ್ ಡೇ ಫಸ್ಟ್ ಮಿನಿಟ್ ಇಂದ ಮೆಂಟರ್ಸ್ ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ರು. ನಾವ್ ಹೇಗೆ ಊಟ ತಿಂಡಿ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು, ಒಬ್ಬಕ್ಕೊಬ್ರು ಹೇಗೆ ನಾವ್ ಇಂಟ್ರಾಕ್ಟ್ ಮಾಡ್ತೀವಿ, ಹೇಗೆ ಹೆಲ್ಪ್ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು ಅವರು. ಸೊ ನೀವ್ ಹೋದ್ರೆ ಇಲ್ಲ ಒನ್ ಮಿನಿಟ್ ಹಿಂಗೆ ಹಂಗೆ ನಾನ್ ಸುಮ್ನೆ ಇದ್ಬಿಡ್ತೀನಿ ಅಂತ ಯಾವತ್ತೂ ಅನ್ಕೋಬಾರ್ದು. ಓಕೆ, ಸೊ ಅವ್ರು ನಮ್ಗೆ ಹೇಳ್ತಾ ಇದ್ರು ನೀವು ಕಂಫರ್ಟಬಲ್ ಕ್ಲೋತ್ಸ್ ಹಾಕೋ ಬನ್ನಿ ಅಂತ ಹೇಳ್ತಾ ಇದ್ರು. 7-8 ಗಂಟೆ ರಾತ್ರಿ ಆದಾದ್ಮೇಲೆ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಆಗ್ಬೇಕಾಗಿತ್ತಲ್ಲ, ಸೊ ಅವಾಗ ಹೇಳ್ತಾ ಇದ್ರು ಅವರು. ಬಟ್ ನಾನ್ ಯಾವತ್ತೂ ಕಂಫರ್ಟಬಲ್ ಆಗಿ

0: ಯಾವತ್ತೂ ಹಾಕಿಲ್ಲ. ಹೀಲ್ಸ್ ಹಾಕೊಂಡೇ ಹೋಗಿದ್ದೀನಿ, ಮೇಕಪ್ ಹಾಕೊಂಡೇ ಹೋಗಿದ್ದೀನಿ, ಪ್ರೆಸೆಂಟ್ ಮಾಡಿಬಿಟ್ಟು ನಾನು ಹೋಗಿದ್ದೀನಿ. ಬೇರೆ ಅವರು ಪಾಪ ಅಲ್ಲಿ ಚಳಿ ಇತ್ತು ಅಂತ ಅನ್ಬಿಟ್ಟು ಸ್ವಲ್ಪ ಪಜಾಮ ಆ ತರ ಎಲ್ಲ ಹಾಕೊಂಡು ಹೋಗಿದ್ದಾರೆ. ನಾನು ಒಂದ್ಸತಿನೂ ಮಾಡ್ಲಿಲ್ಲ, ಬಿಕಾಸ್ ಇದು ಕಾಂಪಿಟೇಷನ್.
1: ಹೌದು, ನೀವು ಯಾವ್ದ್ರಲ್ಲಿ ಅಭ್ಯಾಸ ಮಾಡ್ತೀರಾ ಅದೇ ನಿಮಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಸಡನ್ ಆಗಿ ನೀವು ಫ್ಲಾಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಹೀಲ್ಸ್ ಅಲ್ಲಿ ನಿಮಗೆ ನಡಿಯಕ್ ಆಗ್ಲಿಲ್ಲ ಅಂದ್ರೂ ಕಷ್ಟ ಆಗುತ್ತೆ.
0: ಅದು ಕಷ್ಟ.
1: ಹಾಗಾಗಿ ನೀವು ನಿಮ್ಮ ಔಟ್ಫಿಟ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ. ಇಷ್ಟೆಲ್ಲ ಆದ್ಮೇಲೆ ಆ ವಿನ್ನಿಂಗ್ ಮೂಮೆಂಟ್ ಅಂತ ಒಂದು ಬರುತ್ತೆ.

0: ಆಗ್ಲಿಲ್ಲ ಅಂದ್ರೂ ಕಷ್ಟ ಆಗುತ್ತೆ.
1: ಅದು ಕಷ್ಟ, ಕರೆಕ್ಟ್.
0: ಹಾಗಾಗಿ ನೀವು ನಿಮ್ಮ ಔಟ್ಫಿಟ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ. ಇಷ್ಟೆಲ್ಲ ಆದ್ಮೇಲೆ ಆ ವಿನ್ನಿಂಗ್ ಮೂಮೆಂಟ್ ಅಂತ ಒಂದು ಬರುತ್ತೆ ಅಲ್ಲ, ಆ ಲಾಸ್ಟ್ ಮಿನಿಟ್ ಆ ಮೊಮೆಂಟ್, ಎಷ್ಟು ಜನ ಸ್ಟೇಜ್ ಮೇಲೆ ಇದ್ರು, ನೀವು ವಿನ್ನರ್ ಅಂತ ಗೊತ್ತಾಗಿದ್ದ ಕ್ಷಣ ನಿಮ್ಗೆ ಹೇಗಿತ್ತು?
1: ಸೊ ಆಕ್ಚುಲಿ ನಾವು 50 people, ಸೊ 50 ಇದ್ವಿ ಫಿನಾಲೆಯಲ್ಲಿ. ಸೊ ಆ ಫೈನಲ್ 50 ಇಂದ 15 people ನ ಸ್ಟೇಜ್ ಮೇಲೆ ತರಿಸ್ತಿದ್ರು. ಆ ಸ್ಟೇಜ್ ಮೇಲೆ ತರ್ಸಾದ್ಮೇಲೆ ನಮ್ಗೆ ಜಡ್ಜಸ್ ಏನಿದ್ರು ಅವರು ಕ್ವೆಶ್ಚನ್ ಕೇಳಿದ್ರು. ಸೊ ಎಲ್ಲರಿಗೂ ಬೇರೆ ಬೇರೆ ಕ್ವೆಶ್ಚನ್. ಸೊ ಪಾಪ ಒನ್ ಲೇಡಿಗೆ ಅವ್ರು ಏನ್ ಕೇಳಿದ್ರು ಅಂದ್ರೆ, ನಿಮ್ ಲೈಫ್ಗೆ ಸೌಂಡ್ ಟ್ರ್ಯಾಕ್ ಇದ್ರೆ ಯಾವ ಸೌಂಡ್ ಟ್ರ್ಯಾಕ್ ಇರುತ್ತೆ ಅಂತ. ಆಯ್ತಾ? ಸೊ ಒಂದ್ ಸಾಂಗ್ ಇರುತ್ತೆ ನಮ್ಗೆ ನಮ್ ತಲೆಯಲ್ಲಿ, ಇಲ್ಲ ಕೆಲ್ಸ ಮನೆ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಸಾಂಗ್ನ ಸುಮ್ನೆ ಹಾಡ್ತಾ ಮಾಡ್ತೀವಿ, ಆ ತರ ಇರುತ್ತೆ. ಸೊ ಅವ್ರನ್ನ ಆತರ, ಸೊ ಆತರ ಸ್ವಲ್ಪ ಒನ್ ಕ್ವೆಶ್ಚನ್ಸ್ ತುಂಬಾ ಹಾರ್ಡ್ ಆಗಿತ್ತು, ಒನ್ ಕ್ವೆಶ್ಚನ್ಸ್ ತುಂಬಾ ಈಸಿ ಆಗಿತ್ತು. ನನ್ಗೆ ಹಾರ್ಡ್ ಕ್ವೆಶ್ಚನ್ ಕೇಳ್ಬಿಟ್ಟಿದ್ದಾರೆ, ನಿನಗೆ ಸೂಪರ್ ಪವರ್ ಇದ್ರೆ ಯಾವ್ದಿರತ್ತೆ, ಬಟ್ ಆ ಸೂಪರ್ ಪವರ್ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಬೇಕು, ಸೊ ಅದ್ ಯಾವುದು ಅಂತ. ಸೊ ನಾನ್ ಅಲ್ಲಿ ಮೈಕ್ ಇಟ್ಕೊಂಡು ನಾನ್ ಜಡ್ಜಸ್ ನ ನೋಡ್ತಾ ಇದ್ದೀನಿ, ಸೊ ಸ್ವಲ್ಪ ಟೈಮ್ ಬೇಕಲ್ಲ. ಫಸ್ಟ್ ಹೇಳಿದ್ದು, ಥ್ಯಾಂಕ್ ಯು ಫಾರ್ ಯುವರ್ ಕ್ವೆಶ್ಚನ್ ಜಡ್ಜಸ್ ಅಂತ ಹೇಳ್ದೆ ನಾನು. ಸೊ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಆಮೇಲೆ ಆಲ್ ಆಫ್ ಅ ಸಡನ್ ನಿಂತವಾಗ್ಲೇ ನನ್ನ ತಲೆಯಲ್ಲಿ ಬಂತು, ನನ್ಗೆ ಬೇರೆ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಇಷ್ಟ. ಬಿಕಾಸ್ ಒಂದು ಗಾದೆ ಇದೆಯಲ್ಲ, ಯು ಕ್ಯಾನ್ ಗಿವ್ ಅ ಮ್ಯಾನ್ ಅ ಫಿಶ್, ಹಿ ವಿಲ್ ಈಟ್ ಫಾರ್ ಒನ್ ಡೇ, ಬಟ್ ಇಫ್ ಯು ಟೀಚ್ ಅ ಮ್ಯಾನ್ ಟು ಫಿಶ್ ಹಿಸ್ ಲೈಫ್ ಇಸ್ ಸೆಟ್. ಸೊ ನಾನು ಆತರ ಆನ್ಸರ್ ಕೊಟ್ಟೆ. ಅವಾಗ ಜಡ್ಜಸ್ ಒನ್ ಜಡ್ಜ್ ಅಂತ ಅಂದ್ರು, ವಾವ್ ದಟ್ಸ್ ಬ್ರಿಲಿಯಂಟ್ ಅಂತ ಅಂದ್ರು. ಸೊ ಆವಾಗ ವಾಪಸ್ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಅವಾಗ್ಲೇ ಫುಲ್ಲು ಮೈಯೆಲ್ಲ ಜುಮ್ ಅನ್ಬಿಡ್ತು. ದೆನ್ ನಮ್ಮನ್ನೆಲ್ಲ ಸ್ಟೇಜ್ ಇಂದ ಇಳಿಸಿದ್ರು. ಆಮೇಲೆ ಅವರು ಒನ್ ಬೈ ಒನ್ ಕಾಲ್ ಮಾಡಕ್ ಶುರು ಮಾಡಿದ್ರು, ಬಿಕಾಸ್ ಅವರು ಝೋನಲ್ ಕ್ರೌನ್ಸ್ ಕೊಡ್ತಾರೆ. ಸೊ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ. ಸೊ ಸೌತ್ ಅಲ್ಲಿ ನಮ್ಮ ಅನನ್ಯ ಅಂತ ಒಬ್ರು ಇದಾರೆ, ಅವ್ರು ಬೆಂಗಳೂರು ಅವರು, ಶೀ ಒನ್ ದ ಸೌತ್ ಝೋನ್ ಕ್ರೌನ್. ಸೊ ಅವಾಗ ಇದ್ದಿದ್ದು ರನ್ನರ್ ಅಪ್ ಮೇನ್ ಕ್ರೌನ್. ಸೊ ನಂದ್ರಲ್ಲಿ ನಾನು ರನ್ನರ್ ಅಪ್ ಆಗ್ತೀನಿ ಮೇನ್ ಕ್ರೌನ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ, ಎಲ್ಲೋ ಪ್ಲೇಸ್ ಆಗ್ತೀನಿ ಅಂತ ಗೊತ್ತಿತ್ತು. ಸೊ ರನ್ನರ್ ಅಪ್ಗೆ ಇನ್ನೊಬ್ರನ್ನ ಕರೆದ್ರು. ಆಮೇಲೆ ನಾನ್ ಫುಲ್ಲು ಬೆವರ್ತಾ ಇದ್ದೆ, ಏನಾಗುತ್ತೋ ಅಲ್ಲಿ. ಫಸ್ಟ್ ಆಫ್ ಆಲ್ ಚಳಿ, ಆ ಚಳಿಯಲ್ಲಿ ನಂಗೆ ಬೆವರು, ಬಿಕಾಸ್ ನಾನು ಅಷ್ಟು ನರ್ವಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಮೇನ್ ಆಂಕರ್ ಯಾರಿದ್ರು ಅವ್ರು ಹೇಳಿದ್ರು, ಸೊ ನಂದು ನಂಬರ್ ಕಾಂಪಿಟಿಷನ್ ಅಲ್ಲಿ 27 ಅಂತ ಇತ್ತು. ಅವರು MC ಅವರು ಕೇಳಿದ್ರು, ಸೊ ಹೂ ಡು ಯು ಥಿಂಕ್ ಇಸ್ ದ ವಿನ್ನರ್ ಅಂತ ಎಲ್ಲರು ಬಂದಿದ್ರಲ್ಲ. ಸೊ ಆಡಿಯನ್ಸ್ 27 ಅಂತ ಎಲ್ಲರೂ ಒಟ್ಟೊಟ್ಟಿಗೆ ಹೇಳಕ್ ಶುರು ಮಾಡಿದ್ರು. ನನ್ ಫುಲ್ಲು ಅಬ್ಬಾ ಜುಮ್, ಫುಲ್ ಮೈ ಜುಮ್ ಅಂತ ಅನ್ಬಿಡ್ತು. ಮತ್ತೆ ನನ್ನ ಕರೆದ್ರು, 27 has won ಅಂತ ನನ್ನ ಮೇಲ್ ಕರೆದ್ರು. ಆವಾಗ ನನ್ಗೆಲ್ಲಿ ಕನ್ಸಲ್ಲಿದ್ದೀನೋ, ನಿಜವಾಗ್ಲು ಜೀವನನ ಇದು, ನಂಗ್ ನಿಜವಾಗ್ಲು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಆವಾಗ ನೀವ್ ನೋಡ್ಬೋದು ಆ ವಿಡಿಯೋಸ್ ಅಲ್ಲೂ, ನನ್ ಫುಲ್ ಕನ್ಫ್ಯೂಸ್, ನಂಗ್ ಅಳುನು ಬರ್ತಾ ಇಲ್ಲ, ನಗುನು ಬರ್ತಾ ಇಲ್ಲ, ಫುಲ್ ಮಿಕ್ಸ್ಡ್ ಎಮೋಷನ್ಸ್, ಫುಲ್ ಕೈ ಕಾಲು ಎಲ್ಲ ನಡಕ್ತಾ ಇತ್ತು. ಅವಾಗ ಕ್ರೌನ್ ಹಾಕಿದ್ರು, ಇನ್ನು ಅದರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಫುಲ್ ಮೈಯೆಲ್ಲ ಈಗ್ಲೂ ಜುಮ್ ಅಂತ ಅನ್ಸುತ್ತೆ.
0: ಖಂಡಿತ, ನೀವು ಹೇಳ್ತಾ ಇರೋದ್ ಕೇಳಿದ್ರೇನೆ ನಮ್ಗೆ ಹಾಗೆ ಅನ್ನಿಸ್ತಾ ಇದೆ. ಅಂಡ್ ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂದ್ರೆ ಖಂಡಿತವಾಗ್ಲೂ ಆ ಮನೆಗೆ ಅದು ರಾಣಿನೇ. ಬರೀ ಇಮ್ಯಾಜಿನರಿ ಕ್ರೌನ್ ಅನ್ನ ತೊಡಸ್ಕೊಳ್ತಾ ಇರೋ ಹೆಣ್ಣು ಮಕ್ಕಳು ಒಂದಲ್ಲ ಒಂದು ದಿನ ಈ ರೀತಿ ನಿಜವಾದ ಕ್ರೌನ್ ಅನ್ನ ಧರಿಸ್ಕೊಳ್ಳೋದು ಖಂಡಿತವಾಗ್ಲೂ ಸಣ್ಣ ಮಾತು ಅಲ್ವೇ ಅಲ್ಲ. ಈಗ ನಿಮ್ಮ ಮಾತನ್ನ ಕೇಳಿ ನಾನು ಈ ರೀತಿ ಯಾವ್ದಾದ್ರು ಒಂದು ಕಾಂಟೆಸ್ಟ್ ಗೆ ಹೋಗಬಹುದಲ್ವಾ ಅಂತ ಅನ್ಕೊಳ್ಳೋರಿಗೆ ನಿಮ್ಮ ಟಿಪ್ಸ್ ಏನಾದ್ರು ಅಂದ್ರೆ ಏನ್ ಹೇಳ್ಬೋದು?
1: ಸೊ ಫಸ್ಟ್ ಆಫ್ ಆಲ್, ನಾನ್ ನಡೆದಿರೋದು ಪ್ಲಾಟ್ಫಾರ್ಮ್ ಅಲ್ಲಿ ಆ ಕಾಂಪಿಟಿಷನ್ ಅಲ್ಲಿ, ಅಂದ್ರೆ ಸ್ಟ್ರೆಂತ್ ಕಮ್ಸ್ ಇನ್ ಆಲ್ ಶೇಪ್ಸ್ ಅಂಡ್ ಸೈಜಸ್. ಸೊ ಹಾಗಾಗಿ ನೀವು ಪ್ಲಸ್ ಸೈಜ್ ಇದ್ರು ಕೂಡ ನೀವು ನಿಮ್ ಹೆಲ್ತ್ ನ ನೋಡ್ಕೋಬೇಕು, ನಿಮ್ ಸ್ಟ್ರೆಂತ್ ನ ನೋಡ್ಕೋಬೇಕು. ಸೊ ಎಲ್ಲಾ ಮಹಿಳೆಯರು ನಾನೇನ್ ನೋಡ್ತೀನಿ ಅಂತ ಅಂದ್ರೆ, ಒಂದ್ಸತಿ 40 ದಾಟ್ಮೇಲೆ ಅಥವಾ 45 years ದಾಟ ಮೇಲೆ ಅವ್ರ ಹೆಲ್ತ್ ಮೇಲೆ ಅವರು ತುಂಬಾ ಗಮನ ಕೊಡಲ್ಲ. ಇಲ್ಲ ವಾಕ್ ಹೋಗ್ಬೇಕು, ಏನಾದ್ರೂ ಲಿಫ್ಟಿಂಗ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ಸ್ಮಾಲ್ ವಸ್ತುಗಳನ್ನ ಬ್ರಿಕ್ಸ್ ಇದ್ರು ಲಿಫ್ಟಿಂಗ್ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಅವ್ರು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅವರು 50 years ದಾಟ ಮೇಲೆ ಅಥವಾ 55 years ದಾಟ ಮೇಲೆ ಅವ್ರಿಗೆ ತುಂಬಾ ದೇಹದಲ್ಲಿ ಬ್ಲಡ್ ಪ್ರೆಷರ್ ಆಗ್ಬಿಡತ್ತೆ, ಡಯಾಬಿಟೀಸ್ ಆಗ್ಬಿಡತ್ತೆ, ಏನೇನೋ ಆಗ್ಬಿಡತ್ತೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಏನಾದ್ರೂ ಸೈಜ್ ಇರ್ಲಿ, ಓಕೆ, ನಿಮ್ ದೇಹನ ನೀವೇ ನೋಡ್ಕೋಬೇಕು. ಇನ್ ಯಾರು ಇಲ್ಲ. ಸೊ ದಟ್ ಇಸ್ ಮೈ ಫಸ್ಟ್ ಟಿಪ್. ಸೆಕೆಂಡ್ ಟಿಪ್, ನೀರು ಚೆನ್ನಾಗಿ ಕುಡೀರಿ ಎಲ್ಲರೂ. ನೀವೆಲ್ಲರೂ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಇಲ್ಲ ಪಿಂಪಲ್ ಬರುತ್ತೆ,

0: ಅಥವಾ ಸ್ಮೂತ್ ಸ್ಕಿನ್ ಇಲ್ಲ ಅಂತ ಎಲ್ಲ ಹೇಳ್ತೀರಾ, ಇದೆಲ್ಲ ಇರೋದು ಬಿಕಾಸ್ ನೀವು ನೀರ್ ಕುಡಿಯಲ್ಲ. ಸೊ ಆವ್ರೇಜ್ ಆಗಿ 2.5 to 3.5 ಲೀಟರ್ಸ್ ಪರ್ ಡೇ ನೀರ್ ಕುಡಿಲೇಬೇಕು. ಓಕೆ, ದೆನ್ ಫೈನಲ್ ಥಿಂಗ್ ಇಸ್, ನೀವು ಮಲಗುವಾಗ ಮೇಕಪ್ ನ ಎಲ್ಲ ತೆಗ್ದ್ಬಿಟ್ಟು ಮಲಗಿ. ಈವನ್ ಇಫ್ ಇಟ್ಸ್ ಕಾಜಲ್, ಅದನ್ನು ತೆಗಿಬೇಕು, ಫುಲ್ ಮುಖನ ತೊಳೆದ್ಬಿಟ್ಟು ನೀವು ಮಲಗಬೇಕು. ಅವಾಗ್ಲೇನೆ ನಿಮ್ಮ ಫೇಸ್ ಎಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇದೆಲ್ಲ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್, ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ.
1: ಓಕೆ, ಖಂಡಿತ.
0: ಇನ್ನೊಂದು ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ದಾಟ್ ಸಮಾಜ ಅಥವಾ ನಿಮ್ ಫ್ಯಾಮಿಲಿ ಅವ್ರು ಏನ್ ಬೇಕಾದ್ರೂ ಹೇಳಿ. ಓಕೆ, ನಿಮ್ ಜೀವನ ನಿಮ್ಗೆನೆ, ನಿಮ್ ಜೀವನ ಒಂದೇ ಸತಿ ಬರೋದು. ಸೊ ಆ ಜೀವನದಲ್ಲಿ ನಿಮ್ಗೆ ಎಲ್ಲ ಮಾಡ್ಬೇಕು, ನೀವು ಆ ತರ ಮೈಂಡ್ ಸೆಟ್ ನ ಇಟ್ಕೋಬೇಕು. ಇಲ್ಲ, ನಾನ್ ಎಲ್ಲಾನು ಮಾಡ್ತೀನಿ, ನನ್ ದಪ್ಪ ಇರ್ಲಿ ಸಣ್ಣ ಇರ್ಲಿ ಕುಳ್ಳಕ್ಕಿರ್ಲಿ ಉದ್ದಕ್ಕಿರ್ಲಿ ನನ್ ಸ್ಕಿನ್ ಕಲರ್ ಏನ್ ಬೇಕಾದ್ರೂ ಇರ್ಲಿ, ನಾನ್ ಹೋಗ್ಬಿಟ್ಟು ಮಾಡ್ಲೇಬೇಕು. ನೀವು ಆ ಮೈಂಡ್ ಸೆಟ್ ಅಲ್ಲಿ ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಎಲ್ಲಾನು ಸಾಧ್ಯ. ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ, ಅಲ್ಲೇ ಇರ್ತೀರ. 5 ವರ್ಷ ಆದ್ಮೇಲೆ ನೀವು ಕಾಲೇಜ್ ನ ದಾಟಿ ಮಾಸ್ಟರ್ಸ್ ಮಾಡ್ತಾ ಇರ್ಬೋದು ಅಥವಾ ನೀವು ಪಿ ಯು ಸಿ ಪಾಸ್ ಇರ್ಬೋದು. ಯಾವ್ದು ಒಳ್ಳೇದು? ಕಾಲೇಜ್ ದಾಟಿ ಮಾಸ್ಟರ್ಸ್ ಮಾಡ್ತಾ ಇದ್ರೆ ಅದು ಒಳ್ಳೇದು ತಾನೆ. ಸೊ ಅದೇ ನಾನ್ ಪ್ರೋತ್ಸಾಹ ಮಾಡ್ತಾ ಇರೋದು ಏನು ಅಂತ ಅಂದ್ರೆ, ಪಿ ಯು ಸಿ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ, ನೀವು ಬಿ ಎ ಮಾಡಿ ಏನು ಆಗಲ್ಲ. ಸೊ 3 ವರ್ಷ ಆದ್ಮೇಲೆ ನೀವು ಬಿ ಎ ಪಾಸ್ ಇರ್ಬೋದು.
1: ಹೌದು,
0: ನೀವು ಇಲ್ಲೇ ಕೂತ್ಕೊಂಡು ಇಲ್ಲ ನನ್ ಕೈಯಲ್ಲಿ ಆಗಲ್ಲ ನನ್ ತಲೆ ಇಲ್ಲ ಇದ್ದಿಲ್ಲ ಅದಿಲ್ಲ, ನೀವು ನಿಮ್ಮನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತಂದ್ರೆ ಬೇರೆ ಅವ್ರು ಯಾಕೆ ಪ್ರೋತ್ಸಾಹ ಕೊಡ್ತಾರೆ?
1: ಹೌದು, ಕರೆಕ್ಟ್.
0: ಸೊ ಅದಕ್ಕೆ ನಿಮ್ ಮನ್ಸಲ್ಲಿ ಏನಿದೆ ನೀವ್ ಖಂಡಿತ ಮಾಡಿ, ಎಲ್ಲ ನಿಮ್ ಕೈಯಲ್ಲಿ ಆಗತ್ತೆ. ನಾವ್ ಲೇಡೀಸ್ ಎಷ್ಟು ಹ್ಯಾಂಡಲ್ ಮಾಡ್ತೀವಿ ಲೈಫ್ ಅಲ್ಲಿ, ಇದು ಆಗತ್ತೆ. ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಮಾಡ್ಲೇಬೇಕು ನೀವು.
1: ಆಗ್ಲಿ, ಖಂಡಿತ. ನಿಮ್ಮ ಈ ಮಾತುಗಳನ್ನ ಕೇಳಿ ಅವರ ಮೇಲೆ ಅವರು ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ ನಮ್ಮ ಮಹಿಳೆಯರು ಅಂತ ಆಶಿಸ್ತಾ, ಕೊನೆಯದಾಗಿ ನೀವು ಈ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಏನು ಮೋಟಿವೇಶನ್ ಅಂತ ಕೇಳ್ಬೋದಾ?
0: ಸೊ ನನ್ ಮೋಟಿವೇಶನ್ ಏನಂದ್ರೆ, ನನ್ ಲೈಫ್ ಅಲ್ಲಿ ಇರೋರು ಎಲ್ಲ ಮಹಿಳೆಗಳಿಂದಾನೇ ನನ್ಗೆ ಮೋಟಿವೇಶನ್ ಬಂದಿದೆ. ಬಿಕಾಸ್ ನಾನು ಬೆಳೀತಾ ಇರಬೇಕಾದ್ರೆ ನಿಂದಪ್ಪ ನೀನೇನ್ ಮಾಡ್ತೀಯ ಆತರ ತುಂಬಾ ಕೇಳಿದೀನಿ, ಯಾಕಷ್ಟು ತಿಂತಾ ಇದೆಯಾ, ಅದೊಂದು ದೊಡ್ಡ ವಿಷಯ ನಮ್ದ್ರಲ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ ಅಜ್ಜಿನ ಕೆಲಸ ಮಾಡ್ತಾ ಇರೋದನ್ನ ನಾನ್ ನೋಡಿದೀನಿ ಮನೆಯಲ್ಲಿ. ಅಷ್ಟೊಂದು ಅವರು ಉಪ್ಪಿನಕಾಯಿ ಮಾಡ್ತಾ ಇರೋದು, ಅದ್ ಕಮ್ಮಿ ಕೆಲಸನ? ತುಂಬಾ ದೊಡ್ಡ ಕೆಲಸ ಅದು. ಅದನ್ನ ಕಟ್ ಮಾಡಿ ಡ್ರೈ ಮಾಡಿ ಸಾಲ್ಟ್ ಹಾಕಿ ಇದು ಮಾಡಿ ಅದು ಮಾಡಿ ಯಾರು ಮಾಡ್ತಾರೆ ಇವಾಗೆಲ್ಲ? ನಾವೆಲ್ಲ ರೆಡಿಮೇಡ್ ಉಪ್ಪಿನಕಾಯಿ ತಗೋ ಬರ್ತೀವಿ, ಮನೇಲಿ ಯಾರು ಮಾಡ್ತಾರೆ? ಸೊ ಅದೇ, ಸೊ ನಮ್ದೆಲ್ಲ ಹಿಂದಿನ ಜನರೇಷನ್ ನೋಡ್ಬಿಟ್ಟು ನನಗೆ ಹೆಂಗ ಅನ್ಸುತ್ತೆ ಅಂದ್ರೆ, ನಾವ್ ಇವಾಗ ತುಂಬಾ ಲೇಜಿ ಆಗ್ಬಿಟ್ಟಿದೀವಿ. ಸೊ ಇವತ್ತಿನ ಜನರೇಷನ್ಗೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಏನಾದ್ರೂ ಅನ್ಸಿದ್ರೆ ನೀವ್ ಮಾಡ್ಬೇಕದ್ನ. ಬಿಕಾಸ್ ಇವಾಗ ನಾವ್ ಉಪ್ಪಿನಕಾಯಿ ಮಾಡ್ತಾ ಕೂತ್ಕೋತಾ ಇಲ್ಲ, ಅಷ್ಟು ಟೈಮ್ ಇದೆ. ಸೊ ಆ ಟೈಮ್ ನ ಒಳ್ಳೇದಕ್ಕೆ ನೀವ್ ಉಪಯೋಗಿಸಿ, ಎಲ್ಲಾದ್ರೂ ಟೀಚಿಂಗ್ ಮಾಡ್ತೀರಾ, ನರ್ಸರಿಗೆ ಹೋಗ್ಬಿಟ್ಟು ಮಕ್ಳ ಜೊತೆ ಆಟ ಆಡ್ತೀರಾ, ಏನಾದ್ರೂ ಒಂದ್ ಮಾಡಿ, ಬಟ್ ಮಾಡಿ, ಸುಮ್ನೆ ಕೂರ್ಬೇಡಿ.
1: ಖಂಡಿತ. ಇಷ್ಟು ಹೊತ್ತು ನಮಗಾಗಿ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಮ್ಮ ಜೊತೆ ಕಾಲ ಕಳೆದು ನಿಮ್ಮ ಒಂದು ಆ ಕಾಂಟೆಸ್ಟ್ ಜರ್ನಿ ಏನಿತ್ತು, ನಿಮ್ಮ ಒಂದು ಖುಷಿ ಕ್ಷಣಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
2: ಇದುವರೆಗೂ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 12:30 ಈಗ ಕೆಲವು ಪ್ರಕಟಣೆಗಳು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ.

0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
1: ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬುಧವಾರ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಭಾಗವಹಿಸುತ್ತಾರೆ ಸಿದ್ದರಾಮ ಮಾರಿಹಾಳ್, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಚಿತ್ರದುರ್ಗ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತಹ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970772. ಇನ್ನ ಸ್ಥಿರ ದೂರವಾಣಿ ಸಂಖ್ಯೆ 08194295649. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ.

ಇಂದು ಸಂಜೆ 6:15 ಜಗಳೂರು ತಾಲೂಕು ಮಲೆಮಾಚಿಕೆರೆ ಗ್ರಾಮದ ಚಿತ್ತಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಆಲಿಸುತ್ತೀರಿ. ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ, ನಂತರ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮ. ಇದಾದ ಬಳಿಕ 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುತ್ತೀರಿ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲೆಂಪ್ಸಿಯಾ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾ ಸಹಜಾ ಕಿತ್ತೂರ್ ಹಾಗೂ ಬೆಳಗಾವಿಯ ಕೆಎಲ್ಇ ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮೇ 22ನೇ ತಾರೀಕು ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತೀವಿ. ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂತ ನಿಮಗೆ ಪ್ರಶ್ನೆ ಆಗಬಹುದು. ಪ್ರೀ ಎಕ್ಲಾಂಪ್ಸಿಯಾ ಅಂತಂದ್ರೆ ಸಾಮಾನ್ಯವಾಗಿ ಮಹಿಳೆ ಗರ್ಭಿಣಿಯಾಗಿದ್ದಾಗ ಅವಳಿಗೆ ಹಲವಾರು ತೊಂದರೆಗಳು

0: ಬರುತ್ತವೆ. ಅದರಲ್ಲಿ ಅಧಿಕ ರಕ್ತದ ಒತ್ತಡ ಕೂಡ ಒಂದು. ಈ ಗರ್ಭಾವಸ್ಥೆಯ 9 ತಿಂಗಳಲ್ಲಿ ಅವಳು ಅಧಿಕ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ರೆ ಅದರ ದುಷ್ಪರಿಣಾಮ ಅವಳ ಆರೋಗ್ಯದ ಮೇಲೂ ಆಗ್ತದೆ, ಜೊತೆಗೆ ಅವಳ ಮಗುವಿನ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಈ ತರ ಆಗಬಾರದು. ಗರ್ಭಾವಸ್ಥೆಯಲ್ಲಿ ಮಹಿಳೆ ಸುರಕ್ಷಿತವಾಗಿರಬೇಕು, ಉತ್ತಮ ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡಬೇಕು, ಈ ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ಅವಳಿಗೆ ಅರಿವು ಮಾಹಿತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಮೇ 22ನ್ನ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತಾರೆ. ಈ ದಿನದ ವಿಶೇಷತೆ ಮತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಕಾಡುವ ಈ ಅಧಿಕ ರಕ್ತದೊತ್ತಡದಿಂದಾಗುವ ತೊಂದರೆಗಳು, ಅದರಿಂದ ಹೇಗೆ ದೂರ ಇರಬೇಕು ಅನ್ನೋದರ ಜೊತೆ ಜೊತೆಗೆ ಇತ್ತೀಚಿನ ದಿನದಲ್ಲಿ ಈ ವಿಷಯದ ಬಗ್ಗೆ ಆಗ್ತಾ ಇರುವಂತ ಸಂಶೋಧನೆಗಳು, ಇದರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಮಾಡಿಕೊಳ್ಳೋದು ಇವತ್ತು ಅತ್ಯಗತ್ಯ. ಈ ವಿಷಯದ ಬಗ್ಗೆ ನಮಗೆ ವಿವರವಾದ ಮಾಹಿತಿಯನ್ನ ನೀಡೋದಕ್ಕೆ ಹುಬ್ಬಳ್ಳಿಯ KMCRIನಲ್ಲಿ ಸ್ತ್ರೀ ರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ಹಾಗೂ ಬೆಳಗಾವಿಯ KLE ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಸಂಶೋಧನಾ ಅಧಿಕಾರಿಯಾಗಿ ಕಾರ್ಯ ಮಾಡ್ತಾ ಇರುವಂತ ಡಾಕ್ಟರ್ ಶ್ರೀದೇವಿ ವಾಲಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ. ಡಾಕ್ಟರ್ ಶ್ರೀದೇವಿ
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಸಹಜಾ ಅವರೇ, ಸಾಮಾನ್ಯವಾಗಿ ಈ ಗರ್ಭಾವಸ್ಥೆ ಅನ್ನೋದು ಮಹಿಳೆಯ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಪ್ರತಿಯೊಂದು ಹೆಣ್ಮಗಳು ಈ ಅವಧಿಯನ್ನ ಎಂಜಾಯ್ ಮಾಡಬೇಕು, ಆನಂದಿಸಬೇಕು, ಹೆಣ್ತನವನ್ನ ಅನುಭವಿಸಬೇಕು ಅಂತ ಬಯಸೋದು ಸಹಜ. ಈ ಗರ್ಭಾವಸ್ಥೆಯಲ್ಲಿ ಅವಳಿಗೆ ಬೇರೆ ಬೇರೆ ತೊಂದರೆಗಳು ಕಾಡ್ತಾ ಇರ್ತವೆ, ಅದರ ಹಾಗೆ ಈ ಅಧಿಕ ರಕ್ತದೊತ್ತಡ ಕೂಡ ಒಂದು. ಈ ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು, ಅದು ಗರ್ಭಿಣಿಯನ್ನ ಹೇಗೆ ತೊಂದರೆ ಮಾಡ್ತದೆ ಅಂತ ಹೇಳ್ತೀರಿ?
1: ಇದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ನಾವು ಗರ್ಭಿಣಿಯಲ್ಲಿ BP ಜಾಸ್ತಿ ಆದ್ಮೇಲೆ ಮತ್ತು ಅದರ ಜೊತೆ ಬೇರೆ ಬೇರೆ ಸೈನ್ಸ್ ಸಿಂಪ್ಟಮ್ಸ್ ಬರೋದಕ್ಕೆ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಈಗ ಯೂಶಲಿ ಮೆಜಾರಿಟಿ ಆಫ್ ದ ಕೇಸ್ ನಲ್ಲಿ ಅದು ಸ್ಟಾರ್ಟ್ ಆಗೋದು 5th month ಆದ್ಮೇಲೆ. 5th month ವರೆಗೂ ಅದು ಕಾಣುವುದು ತುಂಬಾ ಕಡಿಮೆ ಇತ್ತು. ಒಂದ್ಸತಿ ತಾಯಿಗೆ ಈಗ ಕಾಲ ಊತ ಬರ್ಲಿ, BP ಜಾಸ್ತಿ ಆಗ್ಲಿ ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಇವನ್ನೆಲ್ಲ ಇನ್ಡೈರೆಕ್ಟ್ ಸೈನ್ಸ್ ಇರ್ತೀವಿ. ಸೊ ಅದು ಬಂತು ಅಂತಂದ್ರೆ ಅದರಿಂದ ಮಗು ಬೆಳವಣಿಗೆನು ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಪ್ಲಸೆಂಟಾ ಇಂದ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗ್ತಾ ಇರುತ್ತೆ. ಸೊ ಇದು ಮಗು ಕಂಡೀಷನ್ ಕಿಂತ ಜಾಸ್ತಿ ನಾವು ಎದಕ್ಕೆ ಇದಕ್ಕೆ ಜಾಸ್ತಿ ಈಗ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಯಾಕಂದ್ರೆ ಮುಂಚೆ ಮೆಟರ್ನಲ್ ಮಾರ್ಟಾಲಿಟಿ ಅಂತಂದ್ರೆ ತಾಯಿ ಮರಣದ ಕಾರಣ ಅನೀಮಿಯಾ ಅಂದ್ರೆ ರಕ್ತಹೀನತೆ ಅಥವಾ ಡೆಲಿವರಿ ಆದ್ಮೇಲೆ ರಕ್ತ ಸ್ರಾವದಿಂದ ಸಾಯೋ ಪೇಷಂಟ್ಸ್ ತುಂಬಾ ಇರ್ತಿದ್ರು. ಬಟ್ ಅದನ್ನು ನಾವು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗಿದ್ದೀವಿ. ಬಟ್ ಈಗ ಜಮ್ಗು ಜಾಸ್ತಿ ಕಂಡು ಬರೋದು ಇದು ಪ್ರೀ ಎಕ್ಲಾಂಪ್ಸಿಯಾ. ತುಂಬಾ ತಾಯಿಂದರು ಸಾಯೋದು ಈಗ ಪ್ರೀ ಎಕ್ಲಾಂಪ್ಸಿಯಾ ಮತ್ತು ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ದಿಂದ. ಇದು ಮುಂಚೆ ಇರ್ಲಿಲ್ಲ, ಈಗ ಯಾಕೂ ಇದೆ ಅಂತ ಅದೆಲ್ಲ ವಿವರವಾಗಿ ಹೇಳ್ತೀವಿ. ಬಟ್ ನಾವು ಈಗ ಅದಕ್ಕೆ ನಾವು ಇಷ್ಟೊಂದು ಅದಕ್ಕೆ ನಾವು ಮಹತ್ವ ಕೊಡ್ತಾ ಇದೀವಿ ಅಂದ್ರೆ ಅದು ತುಂಬಾನೇ ಲೈಫ್ ಥ್ರೆಟ್ನಿಂಗ್ ರೀಸನ್ ಆಗ್ಬಿಟ್ಟಿದೆ. ಯಾವ ತಾಯಿಗೆ ಯಾವ ತರ ಎಫೆಕ್ಟ್ ಆಗ್ಬೋದು, ಯಾವ ಮಗುಗೆ ಯಾವ ತರ ಎಫೆಕ್ಟ್ ಆಗ್ಬೋದು, ಅದು ಹೀಗೆ ಆಗತ್ತಾ ಅಂತ ಹೇಳೋದು ತುಂಬಾ ಕಷ್ಟ. ಕೆಲವ್ರಿಗೆ BP ಜಾಸ್ತಿ ಇದ್ರು ಅವ್ರಿಗೆ ಏನು ಕಷ್ಟ ಆಗಲ್ಲ, ಕೆಲವ್ರಿಗೆ BP ನಾರ್ಮಲ್ ಇದ್ರು ಕೂಡ ಆತರದ ಎಫೆಕ್ಟ್ ಆಗುತ್ತೆ. ಸೊ ಇದು ನಮ್ಗೆ ಯಾಕೂ ಇತರ ರೀಸನ್ ಏನೂ ಶೋಧನೆಯಲ್ಲಿದೆ. ಅದಕ್ಕೋಸ್ಕರ ನಾವು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಈಗ ಅದಕ್ಕೆ ನಾವು ಜನರಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ವರ್ಲ್ಡ್ ಪ್ರೀ ಎಕ್ಲಾಂಪ್ಸಿಯಾ ಡೇ ದಿನದಿಂದ ಕಮ್ಯುನಿಟಿಗೆ ಎಜುಕೇಟ್ ಮಾಡಕ್ಕೆ ನಾವು ಈ ಪ್ರೋಗ್ರಾಮ್ ನ ನಡೆಸ್ತಾ ಇದೀವಿ.
0: ಈಗ ಡಾಕ್ಟರ್ ಶ್ರೀದೇವಿ ಅವರೇ, ಡಾಕ್ಟರ್ ಸಹಜಾ ಹೇಳಿದಂಗೆ ಇದಕ್ಕೆ ಎಕ್ಸಾಕ್ಟ್ ಕಾರಣ ಏನು ಅನ್ನೋದು ಈವರೆಗೂ ಪತ್ತೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಏನೆಲ್ಲ ಸಂಶೋಧನೆಗಳು ನಡೀತಾ ಇವೆ?
2: ಈ ಪ್ರೀ ಎಕ್ಲಾಂಪ್ಸಿಯಾ 8-10% ಪ್ರೆಗ್ನೆಂಟ್ ವುಮನ್ಗೆ ಇಫೆಕ್ಟ್ ಆಗುತ್ತೆ. ವರ್ಲ್ಡ್ ನಲ್ಲೂ ಅಷ್ಟೇ ಮತ್ತೆ ಇಂಡಿಯಾದಲ್ಲೂ ಜಾಸ್ತಿ ಇದೆ ಇದರದ್ದು. ಅದಕ್ಕೆ ಈಗ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಹೇಗೆ ನಾವು ಶುಗರ್ ಹೇಗೆ ಟೆಸ್ಟ್ ಮಾಡ್ತೇವಲ್ಲ ಆತರ ಬ್ಲಡ್ ಟೆಸ್ಟ್, ಅದು ಮಷೀನ್ ಇರುತ್ತೆ, ಅದರಲ್ಲಿ ಬ್ಲಡ್ ತೆಗೆದ್ಬಿಟ್ಟು ಹಾಕ್ತಾರೆ. ಅದೆಲ್ಲ ಕಾಸ್ಟ್ಲಿ ಇದೆ, ಇನ್ನು ಸಂಶೋಧನೆ ಹಂತದಲ್ಲೇ ನಡೀತಿದೆ. ಇದನ್ನ ಕಿಂಗ್ಸ್ ಕಾಲೇಜ್ ಲಂಡನ್ ಮಾರ್ಗದರ್ಶನದಿಂದ ನಾವು ಈ ಸಂಶೋಧನೆಯನ್ನು KLE ರಿಸರ್ಚ್ ಯೂನಿಟ್ ಅವರ ಸಹಾಯದಿಂದ ನಾವು ಈ ಸಂಶೋಧನೆಯನ್ನು ಹುಬ್ಬಳ್ಳಿ KMC ನಲ್ಲಿ ಮಾಡ್ತಿದ್ದೀವಿ.
0: ಇದಕ್ಕೆ ಜನರ ಒಂದು ಸಹಕಾರ ಹೇಗಿದೆ? ಯಾಕೆಂದ್ರೆ ಇದು ಬೇರೆ ತರದ ಒಂದು ಟೆಸ್ಟ್ ಅಂದಾಗ ನಾರ್ಮಲ್ ಪ್ರೆಗ್ನೆನ್ಸಿ ಟೆಸ್ಟ್ ರೂಟೀನ್ ಆಗಿರೋದಕ್ಕೆ ಒಪ್ಪಿಕೊಳ್ತಾರೆ. ಇದೊಂದು ಬೇರೆ ಅಂದ ತಕ್ಷಣ ನನಗೆ ಏನೋ ಆಗಿದೆ ಅನ್ನೋ ಒಂದು ಭಯ ಕಾಡೋದು ಸಹಜ.
2: ಭಯ ಇದ್ದೇ ಇರುತ್ತೆ. ನಾವು ಅವರಿಗೆ ಸರಿಯಾಗಿ ಮಾಹಿತಿಯನ್ನು ನಮ್ಮ ಮಾಹಿತಿ ಪತ್ರದಲ್ಲಿರುತ್ತೆ ಅಂದ್ರೆ ಕನ್ಸೆಂಟ್ ಪೇಪರ್ ನಲ್ಲಿ ಇದ್ದೇ ಇರುತ್ತೆ. ನಾವು ಅವ್ರನ್ನ ಕನ್ಸೆಂಟ್ ತಗೊಂಡು ಅವ್ರಿಗೆಲ್ಲ ತಿಳಿ ಹೇಳ್ತೀವಿ ಯಾವ ತರ ನಿಮ್ಗೆ ಇಫೆಕ್ಟ್ ಆಗುತ್ತೆ ಮಗುಗೆ ತಾಯಿಗೆ, ಮಾರ್ಬಿಡಿಟಿ ಅಂಡ್ ಮಾರ್ಟಾಲಿಟಿ ಅಂತಂದ್ರೆ ರೋಗ ಮತ್ತು ಸಾವು ಹೇಗೆ ಅದರಿಂದ ಇಫೆಕ್ಟ್ ಆಗುತ್ತೆ, ಅದರಿಂದ ಅದೇ ತರ ನಾವು ಹೇಗೆ ಅದನ್ನ ಸರಿಪಡಿಸಬಹುದು, ತಾಯಿ ಅಥವಾ ಮಗುವಿನ ರೋಗವನ್ನು ಹೇಗೆ ಸರಿಪಡಿಸಬಹುದು ಅಂತ ನಾವು ಹೇಳ್ತೀವಿ. ಒಂದಷ್ಟು ಜನ ಒಪ್ತಾರೆ, ಒಪ್ಪಿ ತಮ್ದು ಏನಿದೆ ನೀವು ಮಾಡಿ ನಾವು ಸೈನ್ ಮಾಡ್ತೀವಿ ಅಂತ.

0: ತಗೊಂಡೇನೆ ಇದನ್ನ ನಾವು ಸಂಶೋಧನೆ ಮಾಡ್ತಿರೋದು.
1: ಈಗ ಡಾಕ್ಟರ್ ಸಹಜ ಅವರೇ, ಒಬ್ಬ ಮಹಿಳೆಗೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಅಧಿಕ ರಕ್ತದೊತ್ತಡ ಆಗುವುದು ಸಾಮಾನ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ತಾವು ಮಾತಾಡ್ತಾ ಹೇಳಿದಾಗೆ ಪಾದಗಳ ಮೇಲೆ ಊತ ಆಗಿರ್ಬಹುದು, ಮುಖದಲ್ಲಿ ಸ್ವಲ್ಪ ಬಾವು ಕಾಣಿಸ್ಕೊಳ್ಬಹುದು, ಅಂತ ಸಮಯದಲ್ಲಿ ಗೈನಕಾಲಜಿಸ್ಟ್ ಹೇಳ್ತಾರೆ ಉಪ್ಪನ್ನ ಕಡಿಮೆ ಸೇವಿಸ್ರಿ ಅಂತ. ಈ ಒಂದು ಅಧಿಕ ರಕ್ತದ ಒತ್ತಡಕ್ಕೂ ಈಗ ತಾವು ಹೇಳಿದ ಈ ಎಕ್ಲಾಂಪ್ಸಿಯಾಗು ಏನು ವ್ಯತ್ಯಾಸ ಇದೆ?
2: ಈಗ ನಾವು ಮುಂಚೆ ಹೇಳ್ತಿರೋ ಉಪ್ಪು ಕಡಿಮೆ ತಿನ್ಬೇಕು, ಬಟ್ ಈಗ ಪ್ರೂವ್ ಆಗಿದೆ ಉಪ್ಪು ತಿನ್ನೋದಕ್ಕೆ ಅದಕ್ಕೂ ಏನೂ ರಿಲೇಷನ್ ಇಲ್ಲ. ಅದು ಎದಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು. ಮತ್ತೆ ಈಗ ತುಂಬಾ ಜನನು ಕೇಳ್ತಾರೆ ಮುಂಚೆ ಇಷ್ಟು ಇರ್ತಿರ್ಲಿಲ್ಲ ಈಗ ಯಾಕೆ ಇರ್ತಾ ಇದೆ, ಯಾಕಂದ್ರೆ ಇದು ನಮ್ಮ ಜೀವನ ಶೈಲಿ ತುಂಬಾ ಬದಲಾಗಿದೆ. ಈ ಲೈಫ್ ಸ್ಟೈಲ್ ಎಲ್ಲರದು ಚೇಂಜ್ ಆಗ್ಬಿಟ್ಟಿದೆ. ಆಮೇಲೆ ನಾವು ಊಟ ಮಾಡೋದು ಸಹ ಎಷ್ಟು ಮಟ್ಟಿಗೆ ಅದು ಆಹಾರ ಜನಕ್ಕಿದೆ, ಎಷ್ಟು ಮಟ್ಟಿಗೆ ಅದರಲ್ಲಿ ಪೆಸ್ಟಿಸೈಡ್ಸ್ ಮಿಕ್ಸ್ಡ್ ಆಗಿದೆ ಅದು ಗೊತ್ತಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಅಂತೀವಿ, ಅಂದ್ರೆ ಈಗ ಪ್ರತಿಯೊಂದು ಸೇವನೆ ನಾವು ಪ್ಲಾಸ್ಟಿಕ್ ನಲ್ಲಿ ಮಾಡ್ತಾ ಇದೀವಿ. ಈ ಪ್ಲಾಸ್ಟಿಕ್ ಕೂಡ ಕೆಲವೊಂದು ಟಾಕ್ಸಿಕ್ ಕೆಮಿಕಲ್ಸ್ ರಿಲೀಸ್ ಮಾಡೈತೆ. ಇವೆಲ್ಲ ಸೇರ್ಬಿಟ್ಟು ನಮ್ಮ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಒಂದು ರೀಸನ್ ಇರಬಹುದು ಅಂತಾನೂ ಇದೆ. ಇನ್ನೊಂದಿದೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ, ಇದು ಚಿಕ್ಕ ಮಕ್ಕಳಿಂದಾನೇ ಬರ್ತಾ ಇದೆ. ಈಗ ನಾವು ಮುಂಚೆ ಮಕ್ಕಳು ತುಂಬಾ ಆಕ್ಟಿವ್ ಇರ್ತಾ ಇದ್ರು, ಇದು ಈಗ ನಾವು ನೋಡ್ತಾ ಇದೀವಿ. ಅವ್ರು 6ನೇ 7ನೇ ಬಂದ್ರು ಅಂತಂದ್ರೆ ಅವರು ಹೊರಗಡೆ ಆಟಕ್ಕೆ ಹೋಗೋದಿಲ್ಲ. ಇದರಿಂದ ಏನಾಗ್ತಾ ಇದೆ, ಒಬೆಸಿಟಿ ಬೆಳೀತಾ ಇದೆ. ಆಮೇಲೆ ಇದೇ ಒಬೆಸಿಟಿ ದಿಂದ ಏನಾಗ್ತಾ ಇದೆ, ಅವ್ರದ್ದು ಋತುಚಕ್ರ ಎಫೆಕ್ಟ್ ಆಗ್ತಾ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಎಲ್ಲಾನು ಫ್ಯಾಕ್ಟರ್ಸ್ ಆಕ್ಟ್ ಆಗ್ತಾ ಇದೆ. ಒಂದು ಒಬೆಸಿಟಿ ಆಗ್ತಾ ಇದೆ, ಒಂದು ಲೈಫ್ ಸ್ಟೈಲ್ ಅಂದ್ರೆ ಸ್ವಲ್ಪನು ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಈಗಿನ ಮಕ್ಕಳಲ್ಲಿ, ಪ್ಲಸ್ ನಾವು ಉನ್ನೋ ತಿನ್ನೋದಲ್ಲಿ ಪೆಸ್ಟಿಸೈಡ್ಸ್ ಇದೆ, ಪ್ಲಸ್ ಈ ಎಂಡೋಕ್ರೈನ್ ಡಿಸ್ಟರ್ಬ್ಸ್ ಎಲ್ಲಾ ಸೇರ್ಬಿಟ್ಟು ಏನ್ ಮಾಡ್ತಾ ಇದೆ, ಎಲ್ಲಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಸ್ ಮಾಡಿ ಈ ತರಕ್ಕೆ ಜಾಸ್ತಿ ಚಾನ್ಸಸ್ ಕೊಡ್ತಾ ಇದೆ. ಅದಕ್ಕೆ ನಾವು ಈಗ ಪ್ರೆಗ್ನೆನ್ಸಿ ನಲ್ಲಿ ನಾವು ಈಗ ಮುಂಚೆ ನಾವು 100 ಜನರಲ್ಲಿ ಒಬ್ರು ಅಥವಾ ಇಬ್ರು ಡಯಾಬಿಟಿಕ್ಸ್ ನೋಡ್ತಿದ್ವಿ, 5-6 ಪ್ರೀ ಎಕ್ಲಾಂಪ್ಸ್ ಪೇಷಂಟ್ ನೋಡ್ತಾ ಇದೀವಿ. ಬಟ್ ಈಗ ನಾವು 5-10 ವರ್ಷದಿಂದಾನೆ ನಮ್ KMCRI ನಲ್ಲಿನೇ ಟ್ರೀಟ್ಮೆಂಟ್ ಕೊಡೋದು ಮ್ಯಾಕ್ಸಿಮಮ್ ಸುತ್ತಮುತ್ತ ನಮ್ಮ ಡಿಸ್ಟ್ರಿಕ್ಟ್ಸ್ ವಿಲೇಜ್ ಇಂದ. ನಾವು ಈ KMCRI ನಲ್ಲಿ ಕೂಡ ಪ್ರತಿ 5th or 6th person ಇಸ್ ಅ ಡಯಾಬಿಟಿಕ್ ಪೇಷಂಟ್ ಅಂಡ್ ಎವ್ರಿ 12th or 14th person ಕಮಿಂಗ್ ವಿತ್ ಹೈ ರಿಸ್ಕ್ ಫಾರ್ ಪ್ರೀ ಎಕ್ಲಾಂಪ್ಸಿಯಾ. ಸೊ ಇದರಿಂದ ನಾವು ಇದಕ್ಕೂ ಎಷ್ಟೆಲ್ಲ ಚೇಂಜ್ ಆಗೋದ್ರಿಂದ, ಇನ್ನು ಇದರಿಂದ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ ನಾವು ಇದಕ್ಕೆ ಈಗಿಂತ್ರೂ ನಾವು ಮಕ್ಕಳಿಗೆಲ್ಲ ಲೈಫ್ ಸ್ಟೈಲ್ ಹೇಳಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ ಇದನ್ನೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ರೆ ಮುಂದೆ ಅವರು ಗರ್ಭಿಣಿ ಆದಾಗ ಇತರ ಇನ್ಸಿಡೆಂಟ್ಸ್ ಕಡಿಮೆ ಆಗಬಹುದು ಅಂತ ಅದಕ್ಕೆ ನಾವು ಅವೇರ್ನೆಸ್ ತರ್ತಾ ಇದೀವಿ.
1: ಈಗ ಡಾಕ್ಟರ್ ಸಹಜ ಅವರೇ, ಒಬ್ಬ ಗರ್ಭಿಣಿಯಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಆಗಿದೆ ಅಂದಾಗ ಅವಳ ಒಂದು ದೇಹದಲ್ಲಿ ಏನು ಲಕ್ಷಣಗಳು ಕಂಡು ಬರ್ತವೆ?
2: ಈಗ ಜನನಿ ಸುರಕ್ಷಾ ಯೋಜನಾ ಅಂತ ಏನು ಬಂದಿದೆ, ಅವ್ರಿಗೆ ಫಸ್ಟ್ ವಿಸಿಟ್ಗೆನೆ ಅವರು ರಿಜಿಸ್ಟ್ರೇಷನ್ ಮಾಡಿದರೆ ಗೌರ್ಮೆಂಟ್ ಅವರಿಗೆ ಪ್ರತಿ 3 ಮಂತ್ಸ್ಗೆ 500 ರುಪೀಸ್ ತಮ್ಮ ಬರೀ ಆರೋಗ್ಯ ಮಾಡಕ್ಕೆ ತಗೋತಾ ಇದೆ. ಅದಕ್ಕೋಸ್ಕರ ನೋಂದಣಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ಬರಿಗೆ ಹಳ್ಳಿಯಲ್ಲಿ ಆಶಾ ವರ್ಕರ್ ಇದ್ದಾರೆ. ಸೊ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಪ್ರತಿ 4 ವಾರಗೆ ಅವ್ರ BP ಟೆಸ್ಟ್ ಮಾಡಿಸ್ಬೇಕು ಮತ್ತು ಯೂರಿನ್ ಟೆಸ್ಟ್ ಮಾಡಿಸ್ಬೇಕು. ಸೊ ಪ್ರೀ ಎಕ್ಲಾಂಪ್ಸಿಯಾ ನಲ್ಲಿ ಏನಾಗುತ್ತೆ ಅಂದ್ರೆ ಇವ್ರದ್ದು BP ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಕಟ್ ಆಫ್ ತಗೋತೀವಿ 140/90. ಸೊ 5th month ಆದ್ಮೇಲೆ ಯಾವ ಪ್ರೆಗ್ನೆಂಟ್ ವುಮನ್ ಗೂ ಕೂಡ ಒಂದ್ BP ರೀಡಿಂಗ್ ಮೋರ್ ದೆನ್ 140/90 ಬಂತು ಅಂದ್ರೆ ಅಥವಾ ಯೂರಿನ್ ನಲ್ಲಿ ಆಲ್ಬುಮಿನ್ ಅಂತ ಇರುತ್ತೆ. ಸೊ ಈ ಪ್ರೀ ಎಕ್ಲಾಂಪ್ಸಿಯಾದಿಂದ ಫಸ್ಟ್ ಎಫೆಕ್ಟ್ ಆಗುದು ಕಿಡ್ನಿ. ಸೊ ಕಿಡ್ನಿ ಎಫೆಕ್ಟ್ ಆಗುದ್ರಿಂದ ಆಲ್ಬುಮಿನ್ ಯೂರಿನ್ ಅಲ್ಲಿ ಕಂಡು ಬರುತ್ತೆ. ಸೊ ನಾವು ಎಲ್ಲಾ ಆಶಾ ವರ್ಕರ್ಸ್ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಏನ್ ಹೇಳುವುದಂದ್ರೆ ಪೇಷಂಟ್ ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ಬೇಕು. ಆಮೇಲೆ ತುಂಬಾ ಕಾಲು ಊತ ಬಂತು, ಹೊಟ್ಟೆ ಊತ ಬಂದಿದೆ ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ ಅಂದ್ರೆ ಇವರೆಲ್ಲ ಪೇಷಂಟ್ಸ್ ನ ಹೈಯರ್ ಸೆಂಟರ್ಗೆ ಅಂದ್ರೆ KMCRI ಅಥವಾ ಎನಿ ಟರ್ಷರಿ ಮೆಡಿಕಲ್ ಕೇರ್ ಸೆಂಟರ್ಗೆ ರೆಫರ್ ಮಾಡ್ಬೇಕು. ನಾವು ಎದಕ್ ಇನ್ಸಿಸ್ಟ್ ಮಾಡ್ತೀವಿ ಕಿ ಅವರು ಹೈಯರ್ ಸೆಂಟರ್ಗೆ ರೆಫರ್ ಮಾಡ್ಬೇಕು ಅಂತಂದ್ರೆ, ಯಾಕಂದ್ರೆ ಯಾವ ತರ ಪೇಷಂಟ್ಗೆ ಯಾವ ತರ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಆಂಟಿಸಿಪೇಟ್ ಮಾಡೋದು ತುಂಬಾ ಕಷ್ಟ. ಒಮ್ಮೆ ಕಾಂಪ್ಲಿಕೇಶನ್ ಆದ್ಮೇಲೆ ಅವರು ಟ್ರೀಟ್ಮೆಂಟ್ ಆ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಕಮ್ಯುನಿಟಿ ಸೆಂಟರ್ ಅಲ್ಲಿ ಇರಬಹುದು ಇರದೇ ಇರಬಹುದು. ಫಾರ್ ಎಕ್ಸಾಂಪಲ್ ಈಗ ಪಲ್ಮರಿ ಇಡಿಮಾ ಅಂತೀವಿ, ಒಮ್ಮೆ ಲಂಗ್ಸ್ ನಲ್ಲಿ BP ಜಾಸ್ತಿ ಆಗಿ ನೀರು ತುಂಬಿಕೊಂಡ್ರೆ ಅವ್ರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ, ಅರವಳಿಕೆ ಡಾಕ್ಟರ್ ಬೇಕಾದ ಅದೆಲ್ಲೂ ಇರ್ಬೋದು ಇರಲೇ ಇರ್ಬೋದು. ಸೊ ಆ ರಿಸ್ಕ್ ಬೇಡ ಅಂತಂದ್ರೆ ನಾವು ಅದಕ್ಕೆ ಪ್ರತಿ ಆಶಾ ವರ್ಕರ್ ಆಗ್ಲಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಅವ್ರಿಗೆ ನಾವು ಹೇಳುದು ಅಷ್ಟೇ, ನಿಮ್ಗೆ ಒಮ್ಮೆ ಪೇಷಂಟ್ ಪ್ರೀ ಎಕ್ಲಾಂಪ್ಸಿಯಾ ಬಂದಿದೆ ಅಂದ್ರೆ ಅವರಿಗೆ ಹೈಯರ್ ಸೆಂಟರ್ಗೆ ವಿಚ್ ಹ್ಯಾಸ್ ICU ಫೆಸಿಲಿಟೀಸ್, ICU ಫೆಸಿಲಿಟೀಸು ರೌಂಡ್ ದ ಕ್ಲಾಕ್ ಎನೆಸ್ಥೆಟಿಸ್ಟ್ ಇರೋ ಸೆಂಟರ್ಗೆ ರೆಫರ್ ಮಾಡಬೇಕು. ಸೊ ಯೂಶಲಿ ನಮ್ KMCRI ಎಲ್ಲ ಬರುದು ಎಲ್ಲ ಸುತ್ತಮುತ್ತ PHC CHC ಇಂದ 108 ಆಂಬ್ಯುಲೆನ್ಸ್ ಸರ್ವಿಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅವರೆಲ್ಲ ಪೇಷಂಟ್ಸ್ ಬಂದು ನಮ್ಗೆ ರೆಫರ್ ಆಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಾವು ಅವ್ರಿಗೆ ಇವ್ಯಾಲ್ಯೂಯೇಟ್ ಮಾಡ್ತೀವಿ.
1: ಈಗ ಈ ತರ ಪ್ರೀ ಎಕ್ಲಾಂಪ್ಸಿಯಾ ಇರುವಂತಹ ಗರ್ಭಿಣಿಯರಿಗೆ ಏನು ರಿಸ್ಕ್ ಫ್ಯಾಕ್ಟರ್ ಇದೆ?
2: ಇವು ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಮುಂಚೆ ಫಸ್ಟ್ ಇಸ್ ಲೇಟ್ ಮ್ಯಾರೇಜ್.

0: ಅಂದ್ರೆ ಯಾರು ಫಸ್ಟ್ ಪ್ರೆಗ್ನೆನ್ಸಿ 30 ಅಥವಾ 35 ವರ್ಷ ಆದ್ಮೇಲೆ ಆಗ್ತಾ ಇದ್ದಾರೆ, ಅಥವಾ ಯಾರು 10-15 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ. ಕೆಲವ್ರಿಗೆ ಲೇಟ್ ಆಗುತ್ತೆ ಪ್ರೆಗ್ನೆನ್ಸಿ ನಲ್ಲಿ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು. ಇನ್ ಕೆಲವರಿಗೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಇರ್ಬೋದು, ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೂ ಹೈ ರಿಸ್ಕ್ ಇರುತ್ತೆ. ಇನ್ ಕೆಲವರಿಗೆ ತುಂಬಾನೇ ದಪ್ಪ ಇರುತ್ತಾರೆ, ಒಬೆಸಿಟಿ ಇರುತ್ತೆ, ಡಯಾಬಿಟಿಕ್ಸ್ ಇರ್ತಾರೆ, ಅವ್ರಿಗೂ ಕೂಡ ಈ ತರ ಪ್ರಾಬ್ಲಮ್ ಇರುತ್ತೆ. ಅಥವಾ ಏನಾದ್ರೂ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ, ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇದೆ, ಇವರು ಎಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್. ಸಿಂಗಲ್ ಪ್ರೆಗ್ನೆನ್ಸಿ ಇರೋ ಬದಲು ಟ್ವಿನ್ ಜೆಸ್ಟೇಷನ್, ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದೆ ಅಂತ ಪ್ರೆಗ್ನೆನ್ಸಿ ಚೇಂಜಸ್ ತುಂಬಾ ಜಾಸ್ತಿ ಇರುತ್ತೆ, ಅವರು ಕೂಡ ರಿಸ್ಕ್ ಫ್ಯಾಕ್ಟರ್ ಆಗ್ತಾರೆ ಪ್ರೀ ಎಕ್ಲಾಂಪ್ಸಿಯಾಗೆ.
1: ಈಗ ಬೆಳಗಾವಿಯ ಕೆಎಲ್ಇನಲ್ಲಿ ಇದರದ ಒಂದು ಯೂನಿಟ್ ಇದೆ, ಇದರ ಒಂದು ವಿಭಾಗವಾಗಿ ತಾವು ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ಸಂಶೋಧನೆಯಿಂದ ಏನನ್ನ ನೀವು ಜನರಿಗೆ ಮುಟ್ಟಿಸ್ಲಿಕ್ಕೆ ಹೊಂಟೀರಿ
2: ಅಂದ್ರೆ, ಈಗ ಪ್ರೀ ಎಕ್ಲಾಂಪ್ಸಿಯಾದಿಂದ ಮಾರ್ಬಿಡಿಟಿ ಅಂಡ್ ಮೋರ್ಟಾಲಿಟಿ ಏನ್ ಇದೆಯಲ್ಲ ಅದನ್ನ ನಾವು ತಡೆಹಿಡಿಬಹುದು. ಆಮೇಲೆ ಮಗು ಅದಿ ಪ್ರಸವ ಪೂರ್ವ ಜನನ ಏನಾಗ್ತದಲ್ಲ ಅದನ್ನ ಕಂಡುಹಿಡಿಬಹುದು. ಈಗ ಅವರಿಗೆ ಪ್ರೀ ಎಕ್ಲಾಂಪ್ಸಿಯಾ ಇದೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದ್ರಲ್ಲಿ ನಾವು ಒಂದಿಷ್ಟು ವ್ಯಾಲ್ಯೂಸ್ ನೋಡ್ತೇವೆ. ಅದೇನಾದ್ರೂ ನಾರ್ಮಲ್ ಇದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬಹುದು 37 ವಾರ ಅಲ್ಲಿವರೆಗೆ. ಇಲ್ಲ ಅಂದ್ರೆ ಅದು ವ್ಯಾಲ್ಯೂಸ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಡೆಲಿವರಿ ಮಾಡಿಸಲೇಬೇಕು, ಯಾಕಂದ್ರೆ ತಾಯಿಗೂ ಕಷ್ಟ ಮಗುಗೂ ಕಷ್ಟ. ಆಮೇಲೆ ಅದ್ರ ಜೊತೆ ಅವಳಿಗೆ ಏನಾದ್ರೂ ಲಿವರು ಡ್ಯಾಮೇಜ್ ಆಗುತ್ತೆ, ಆಮೇಲೆ ಇನ್ನ ಅದರ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತವೆ, ಆಮೇಲೆ ಮಾರ್ಬಿಡಿಟಿ ಅಂಡ್ ಮೋರ್ಟಾಲಿಟಿ ನಾವು ಕಂಡಿಡಿಬಹುದು ತಾಯಿದು ಹಾಗೆ ಮಗುವಿಂದು.
1: ಅಂದ್ರೆ ಈ ಎಲ್ಲ ಅಡ್ವಾಂಟೇಜ್ ಗಳು ಇದೆ
2: ಇದೆ
1: ಇದನ್ನ ಮಾಡಿಸ್ಕೊಳ್ಳೋದ್ರಿಂದ. ಈಗ ಡಾಕ್ಟರ್ ಸಹಜ ಅವರೇ, ವೈದ್ಯಕೀಯವಾಗಿ ಈ ಪ್ರೀ ಎಕ್ಲಾಂಪ್ಸಿಯಾ ಇರುವಂತಹ ಗರ್ಭಿಣಿಗೆ ಏನು ಚಿಕಿತ್ಸಾ ವಿಧಾನ ಇದೆ?
0: ಈಗ ನಮ್ಗೆ ಅದು ಎಕ್ಸಾಕ್ಟ್ ಕಾಸ್ ಯಾಕೆ ಬರ್ತಾ ಇದೆ ಅಂತ ಇನ್ನುವರೆಗೂ ನಾವು ಕಂಡು ಹಿಡ್ದಿಲ್ಲ. ನಮ್ಗೆ ಓನ್ಲಿ ಏನ್ ಗೊತ್ತು, ಈ ತರ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ನ ಬರೀ ಬಿ ಪಿ ಜಾಸ್ತಿ ಇತ್ತು ಅಂದ್ರೆ ಅವ್ರಿಗೆ ಬಿ ಪಿ ಟ್ಯಾಬ್ಲೆಟ್ಸ್ ಹಾಕ್ಬಿಟ್ಟು ನಾವು ಹಾಸ್ಪಿಟಲ್ ನಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಮಾನಿಟರ್ ಮಾಡ್ತೀವಿ. ಯಾವಾಗ ಅವ್ರಿಗೆ ತಲೆನೋವು ಬರುವುದು, ಅಥವಾ ಕಣ್ಣು ಮಂಜು ಕಾಣೋದು, ಎದೆ ಉರಿಯುವುದು, ಇವೆಲ್ಲ ನಾವು ಅದಕ್ಕೆ ಇಮಿನೆಂಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತೀವಿ. ಅಂದ್ರೆ ಇದು ಬಿ ಪಿ ನಾವು ಪ್ರೆಗ್ನೆನ್ಸಿನಲ್ಲಿ ಕಂಟ್ರೋಲ್ ಪ್ರೀ ಎಕ್ಲಾಂಪ್ಸಿಯಾ ಕಂಟ್ರೋಲ್ ಮಾಡ್ಲಿಲ್ಲ ಟ್ಯಾಬ್ಲೆಟ್ಸ್ ಇಂದ ಅವ್ರಿಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಎಕ್ಲಾಂಪ್ಸಿಯಾ ಅಂತೀವಿ. ಸೊ ಯಾವಾಗ ತಾಯಿ ಬಿ ಪಿ ಜಾಸ್ತಿ ಇದೆ, ಕಾಲು ಊತ ಇದೆ, ಅದ್ರ ಜೊತೆ ಅವಳಿಗೆ ಕಣ್ಣು ಮನ್ಸು ಕಾಣಿಸ್ತಾ ಇದೆ, ತಲೆ ನೋವು ಅಂತಿದ್ದಾಳೆ, ಅಥವಾ ಎದೆ ಉರಿ ಅಂತದ, ಅಂತವ್ರಿಗೆ ನಾವು ಹೀಗೆ ಬಿಟ್ರೆ ಮುಂದೆ ಫಿಟ್ಸ್ ಬರೋ ಚಾನ್ಸಸ್ ಇದೆ ಅಂದ್ಕೊಂಡು ನಾವು ಏನ್ ಮಾಡ್ತೀವಿ, ಅವ್ರಿಗೆ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡಿ. ಸೊ ನಾವು ಎದಕ್ಕೆ ಅಡ್ಮಿಟ್ ಮಾಡ್ಕೋತೀವಿ ಅಂತಂದ್ರೆ, ಎದಕ್ಕೆ ಅವ್ರನ್ನ ನಾವು ಒ ಪಿ ಡಿ ಬೇಸಿಸ್ ನಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತಂದ್ರೆ, ಈ ತರ ಕಾಂಪ್ಲಿಕೇಶನೇ ಆಗುತ್ತೆ ಅಂದ್ರೆ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಕೆಲವರಿಗೆ ಫಿಟ್ಸ್ ಬರುತ್ತೆ, ಅದಕ್ಕೆ ವಾಸ್ಕ್ಯುಲರ್ ಥ್ರಂಬೋಸಿಸ್ ಆಗ್ಬಿಟ್ಟು ಕೆಲವರಿಗೆ ಫಿಟ್ಸ್ ಬರುತ್ತೆ, ಸೆರೆಬ್ರಲ್ ಎಡಿಮಾ ಆಗುತ್ತೆ. ಇನ್ ಕೆಲವರಿಗೆ ಲಿವರ್ ಎಫೆಕ್ಟ್ ಆಗ್ಬಿಟ್ಟು ಡೆಲಿವರಿ ಟೈಮ್ ರಕ್ತ ಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೆಲವರಿಗೆ ಪ್ಲೇಟ್ಲೆಟ್ಸ್ ಕೌಂಟ್ ತುಂಬಾ ಕಡಿಮೆ ಆಗುತ್ತೆ. ಸೊ ಯಾವ ಪೇಷಂಟ್ ಗೆ ಏನಾಗುತ್ತೆ ಅಂತ ಹೇಳೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ನಾವು ಅಡ್ಮಿಟ್ ಮಾಡಿಬಿಟ್ಟು ದಿವಸಕ್ಕೆ 4 ಸರ್ತಿ ಅವ್ರದ್ದು ಬಿ ಪಿ ನೋಡ್ಬಿಟ್ಟು ಯೂರಿನ್ ಟೆಸ್ಟ್ ಡೈಲಿ ಮಾಡಿ, ಅವ್ರು 1-2 ಡೇಸ್, 3 ಡೇಸ್ ಬ್ಲಡ್ ಟೆಸ್ಟ್ ಮಾಡಿ, ಪ್ಲಸ್ ಈ ಪ್ರೀ ಎಕ್ಲಾಂಪ್ಸ್ ಅಂದ್ರೆ ಮಗು ಎಷ್ಟು ಮಟ್ಟಿಗೆ ಎಫೆಕ್ಟ್, ಯಾಕಂದ್ರೆ ಬಿ ಪಿ ಇರೋದ್ರಿಂದ ಮಗುಗೂ ಕೂಡ ರಕ್ತ ಸರಿಯಾಗಿ ಹೋಗ್ತಾ ಇರೋಲ್ಲ, ಅದಕ್ಕೋಸ್ಕರ ಅದಕ್ಕೆ ಬೆಳವಣಿಗೆ ಕಡಿಮೆ ಇರುತ್ತೆ, ನೀರು ಕಡಿಮೆ ಆಗುತ್ತೆ. ಸೊ ಒಂದ್ ಲೆವೆಲ್ ರೀಚ್ ಆಗ್ಬೋದು ಕಿ ಮಗು ಇನ್ನೇ ನಾವು ಡೆಲಿವರಿ ಮಾಡ್ಲಿಲ್ಲ ಅಂತಂದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮಾನಿಟರ್ ಮಾಡಬಹುದು, ಅದಕ್ಕೋಸ್ಕರ ಅವ್ರನ್ನೇ ಅಡ್ಮಿಟ್ ಮಾಡಿಬಿಟ್ಟೇನೆ ನಾವು ಡಿಸೈಡ್ ಮಾಡ್ತೀವಿ. ಇಲ್ಲ ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಇದೆ, ಇನ್ನು ವೇಟ್ ಮಾಡಿದ್ರೆ ಅವಳ ಜೀವನಕ್ಕೆ ಅಪಾಯ ಆಗ್ತಾ ಇದೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ತಾಯಿಗೆ, ಆಮೇಲೆ ಮಗುಗೆ. ಇಲ್ಲ ಮಗುಗೆ ಆಲ್ರೆಡಿ ಎಫೆಕ್ಟ್ ಆಗಿದೆ ಅಂತಂದ್ರೆ ಇನ್ ನೋಡ್ತೀವಿ, ಮೋರ್ ದೆನ್ 2 ಕೆಜಿ ಇತ್ತು, ಮೋರ್ ದೆನ್ 1.5 ಕೆಜಿ ಇತ್ತು, ಈಗ ನಾವು ಡೆಲಿವರಿ ಮಾಡಿದ್ರೆ ನಾವು ಫಸ್ಟ್ ಸ್ಟಿರಾಯ್ಡ್ಸ್ ಅಂತ ಕೊಡ್ತೀವಿ. ಸ್ಟಿರಾಯ್ಡ್ಸ್ ಕೊಟ್ರೆ ಮಗು ಲಂಗ್ಸ್ ಮೆಚೂರ್ ಆಗುತ್ತೆ. ಸೊ ಸ್ಟಿರಾಯ್ಡ್ಸ್ ಕೊಟ್ಟಾದ್ಮೇಲೆ ನಾವು ಡೆಲಿವರಿ ಮಾಡ್ಕೋತೀವಿ. ಎಲ್ಲ ಎನ್ಐಸಿಯು ನಲ್ಲಿ ಡಿಪೆಂಡ್ಸ್, ಎನ್ಐಸಿಯು ಅವರ ಬೇಬಿ ಕಂಡೀಷನ್ ಮೇಲೆ ಅವ್ರವ್ರ ಇತರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಮ್ಗೆ ಮದರ್ ಕಾಂಪ್ಲಿಕೇಶನ್ಸ್ ನ ನಾವು ಆದಷ್ಟು ಬೇಗ ಕಂಡು ಹಿಡಿದು ಅದನ್ನ ನಾವು ಟ್ರೀಟ್ ಮಾಡ್ಬೇಕು. ಸೊ ಆ ಕಾಂಪ್ಲಿಕೇಶನ್ ಯಾರಿಗೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ.
1: ಇದನ್ನೆಲ್ಲ ನೀವು ಮಾನಿಟರ್ ಮಾಡಬೇಕು, ಅವಳಿಗೆ ಬೇಕಾದಂತ ಚಿಕಿತ್ಸೆ ನೀಡಬೇಕು ಅಂದಾಗ ಆ ಗರ್ಭಿಣಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗುವುದು ಅನಿವಾರ್ಯ ಅಂತ ಹೇಳಿ.
0: ನಮ್ ಕೆಎಂಸಿ ನಲ್ಲಿ ತುಂಬಾ ಪೇಷಂಟ್ಸ್ ಬರೋರು, ಅವ್ರು ಏನ್ ಅನ್ಕೋತಾರೆ, ಅವ್ರಿಗೂ ಅಲ್ಲಿ ಹೆಲ್ತ್ ಸೆಂಟರ್ ನಲ್ಲಿ ಬಿ ಪಿ ಜಾಸ್ತಿ ಇದೆ ಅಂತ ಕಳ್ಸಿಕೊಡ್ತಾರೆ. ಅವ್ರೇನ್ ಅನ್ಕೋತಾರೆ, ಈಗ ನಾವು ಬಂದಿದೀವಿ ಬಿ ಪಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಾವು ಮನೆ ಹೋಗ್ಬೋದು ಅಂತ. ಬಟ್ ಅದು ಆತರ ಇರೋದಿಲ್ಲ. ಒಂದ್ಸತಿ ಪ್ರೆಗ್ನೆನ್ಸಿ ನಲ್ಲಿ ಬಿ ಪಿ ಬಂದ್ರೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ಕರೆಕ್ಟ್ ಆಗಿ ಎಷ್ಟು ಮಟ್ಟಿಗೆ ಅವ್ರ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗಿದೆ ಅಂತ ಇವ್ಯಾಲ್ಯೂಯೇಟ್ ಮಾಡ್ಬಿಟ್ಟು ಡೆಲಿವರಿ ಮಾಡ್ಕೊಂಡು ಹೋಗುವುದನ್ನೇ ಇಸ್ ದ ಸೇಫೆಸ್ಟ್ ಆಪ್ಷನ್.
1: ಈಗ ಡಾಕ್ಟರ್ ಸಹಜ್ ಅವ್ರೆ, ತಾವು ಮಾತಾಡ್ತಾ ಹೇಳಿದ್ರಿ ಈ ಎಲ್ಲ ಬರಲಿಕ್ಕೆ ನಮಗೆ ಕಾರಣ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ತುಂಬಾ ಬದಲಾಗಿದೆ. ಮತ್ತೆ PCOS PCOD ಅಂತ ಸಮಸ್ಯೆಗಳು ಕಾಡ್ತಾ ಇದೆ, ಒಬೆಸಿಟಿ, ಲ್ಯಾಕ್ ಆಫ್ ಆಕ್ಟಿವ್ನೆಸ್ ಇದೆಲ್ಲಾನು ಅಂತ. ಈಗ ಗರ್ಭಿಣಿಯರು ಸಾಮಾನ್ಯ ಗರ್ಭಿಣಿಯರ ತರಾನೇ ಒಂದು ಗರ್ಭಾವಸ್ಥೆಯ ಕಾಲ ಕಳಿಬೇಕು. ಆರೋಗ್ಯವಂತ

0: ಇಶ್ಯೂ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ.
1: ಮುಂಚೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಇದು ಜಸ್ಟ್ ನಾ ಪ್ರೆಗ್ನೆಂಟ್ ಆದ್ಮೇಲೆ ಮಾಡ್ತೀನಿ ಅಂತ ಆಗೋದಿಲ್ಲ. ಇದಕ್ಕೆ ಏನಿದ್ರು ನಾವು ಮುಂಚೆ 10 ವರ್ಷ ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಸೊ ನಾವು ಯಾರಿಗೂ ಏನಲ್ಲಿ ಏನಾದ್ರು ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಸರಿಯಾಗಿ ಹೆಲ್ದಿ ಊಟ ಮಾಡ್ಬೇಕು, ಇದು ಆಯಿಲಿ ಮೈದಾ ಐಟಮ್ಸ್ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಸ್ ನಮ್ ಇನ್ನೂವರೆಗೂ ಎದಕ್ಕೆ ಈ ತರ ಆಗತ್ತೆ ಅಂತ ಗೊತ್ತಿಲ್ಲ, ಎಕ್ಸಾಕ್ಟ್ ಕಾಸ್ ಇನ್ನು ಕಂಡು ಹಿಡಿತಾ ಇದ್ದಾರೆ. ಸೊ ನಾವು ಏನ್ ಮಾಡ್ಬೋದು ಅಂದ್ರೆ ಅಟ್ ದ ಅರ್ಲಿಯೆಸ್ಟ್ ಕೆಲವೊಂದು ಪ್ರೆಗ್ನೆಂಟ್ ಆದ ತಕ್ಷಣ ಕೆಲವೊಂದು ಟೆಸ್ಟ್ ಇರ್ತಾವೆ. ಅವ್ ಇನ್ಡೈರೆಕ್ಟ್ಲಿ ಹೇಳ್ಬೋದು ಕಿ ಈ ಪೇಷಂಟ್ ಗೆ ಬರೋ ಸಾಧ್ಯತೆ ಇದೆ, ಈ ಪೇಷಂಟ್ ಗೆ ಬರೋ ಚಾನ್ಸಸ್ ಇದೆ. ಸೊ ಅವನ್ನ ನಾವು ಡಾಪ್ಲರ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸೊ ಅವೆಲ್ಲ ಇನ್ಡೈರೆಕ್ಟ್ ಟೆಸ್ಟ್ ಇರ್ತಾವೆ. ಸೊ ಅದು ಕಂಡಿಡಿದ್ರೆ ನಮ್ಗೆ 3rd month ನಲ್ಲಿನೇ ಗೊತ್ತಿರುತ್ತೆ, ಇಲ್ಲ ಇವಳನ್ನ ನಾವು ತುಂಬಾ ಕ್ಲೋಸ್ ಆಗಿ ಮಾನಿಟರ್ ಮಾಡ್ಬೇಕು, ಯಾಕಂದ್ರೆ ಮುಂದೆ ಇವಳಿಗೆ 7th month ನಲ್ಲಾಗ್ಲಿ 8th month ನಲ್ಲಾಗ್ಲಿ 9th month ನಲ್ಲಿ ಬಿಪಿ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ ಕೆಲವು ಡೋಸ್ ಆಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಇರುತ್ತೆ, ಆ ಟ್ಯಾಬ್ಲೆಟ್ ಕೂಡ ನಾವು ಹಾಕ್ತೀವಿ ಯಾರಿಗೆ. ಬಟ್ ಇವ್ಯಾಲ್ಯೂಯೇಷನ್ ತುಂಬಾ ಇಂಪಾರ್ಟೆಂಟ್. 90% ಆಫ್ ದ ವುಮನ್ ಅವರು ಪೀರಿಯಡ್ ಮಿಸ್ ಆದ ತಕ್ಷಣನೇ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಫಾರ್ ಮದರ್ ಅಂಡ್ ಚೈಲ್ಡ್ ಹೆಲ್ತ್, ಅವ್ರು ತುಂಬಾ ಕಷ್ಟಪಟ್ಟು ಟ್ರೈ ಮಾಡ್ತಿದ್ದಾರೆ ಆನ್ಲೈನ್ ಎಲ್ಲ ಬಸರಿ ಹೆಂಗಸರನ್ನೆಲ್ಲ ಆನ್ಲೈನ್ ಪೋರ್ಟಲ್ ನಲ್ಲಿ ಮಾನಿಟರ್ ಮಾಡಬೇಕು. ಸೊ ಅವ್ರಿಗೇನು ರಕ್ತಹೀನತೆ ಅಂದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಇದೆಲ್ಲ ಅರ್ಥವಿ. ಇನ್ನೊಂದು ಕಂಡೀಷನ್ ಅನೀಮಿಯಾ ಇದ್ರು ಕೂಡ ಪ್ರೀ ಎಕ್ಲಾಮ್ಸ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂಚೆ ಟ್ಯಾಬ್ಲೆಟ್ಸ್ ಇರ್ತಿತ್ತು ಬ್ಲಡ್ ಇತ್ತು, ಬಟ್ ಈಗ ನಮ್ಮ ಹತ್ರ ಇಂಜೆಕ್ಷನ್ಸ್ ಇದಾವೆ. ಸೊ ಅದು ಫ್ರೀಲಿ ಅವೈಲೇಬಲ್ ಇನ್ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ FCM ಇಂಜೆಕ್ಷನ್ ಅಂತ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಇದೆ ಟ್ರೀಟ್ಮೆಂಟ್ ತಗೊಂಡು ಅದು ಕರೆಕ್ಟ್ ಮಾಡ್ಕೊಳ್ಳಕ್ಕೆ. ಡಯಾಬಿಟೀಸ್ ವೇಟ್ ಕಂಟ್ರೋಲ್ ಇದು ನಮ್ಮ ಕೈಯಲ್ಲಿ ಇದೆ. ಸೊ ಏನೇ ನಮ್ಮ ಕೈಯಲ್ಲಿ ಇದೆ ಅದನ್ನು ನಾವು ನೋಡಿಕೊಂಡು ಮಿಕ್ಕಿದ ಪ್ರೆಗ್ನೆಂಟ್ ಆದ್ಮೇಲೆ 3rd month ನಲ್ಲಿ ಸ್ಕ್ರೀನಿಂಗ್ ಅಂತ ಇರುತ್ತೆ. ಸ್ಕ್ರೀನಿಂಗ್ ನೋಡಿಕೊಂಡು ಆಮೇಲೆ ಹೈ ರಿಸ್ಕ್ ಇದ್ರೆ ಫ್ರೀಕ್ವೆಂಟ್ ಆಗಿ ಡಾಕ್ಟರ್ ತೋರಿಸೋದು, ಕೆಲವೊಂದು ಬೇರೆ ಟೆಸ್ಟ್ ಇರುತ್ತೆ, ಕರೆಕ್ಟ್ ಆಗಿ ಮಾನಿಟರ್ ಮಾಡ್ಕೊಂಡು ಹೋದ್ರೆ ಬೋತ್ ತಾಯಿ ಮತ್ತೆ ಮಗುಗೆ ಇಬ್ಬರಿಗೂ ಸುರಕ್ಷಿತವಾಗಿ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಮಾಡೋ ಚಾನ್ಸಸ್ ಇರುತ್ತೆ.
0: ಈಗ ಡಾಕ್ಟರ್ ಶ್ರೀದೇವಿ ಅವರೇ, ಅಂದ್ರೆ ಇದು ಗರ್ಭಿಣಿ ಆದ್ಮೇಲೆ ಕಂಡು ಬರುವಂತ ಒಂದು 50% ಆದ್ರೆ ಮೊದಲಿಂದನೂ ಕೂಡ ಆ ಮಹಿಳೆ ಅವಳ ಜೀವನ ಶೈಲಿ ಹೆಂಗಿದೆ, ಅವಳ ಲೈಫ್ ಸ್ಟೈಲ್ ಯಾವ ತರ ನಡೀತಾ ಇದೆ ಅನ್ನೋದ್ರ ಮೇಲೂ ಅವಲಂಬಿಸ್ತದೆ ಅಂತ ಹೇಳಿದ್ರು. ಈಗ ಪ್ರಸ್ತುತವಾಗಿ ಇನ್ನೂ ಹದಿಹರೆಯದಲ್ಲಿ ಇರ್ತಾರೆ ಮಕ್ಕಳು, ಇನ್ನೂ ಅವರು ತಾಯಿಯಂದ್ರು ಆಗುವ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ತಾವೇನ್ ಹೇಳಕ್ ಬಯಸ್ತೀರಿ?
2: ಸಾತ್ವಿಕ ಆಹಾರ ತಗೋಬೇಕು, ಆಮೇಲೆ ನಡೆ ನುಡಿ, ಈಗೆಲ್ಲ ಮೊಬೈಲ್ ಯುಗ ಇದೆ, ಮೊಬೈಲ್ ಆದಷ್ಟು ಕಡಿಮೆ ಬಳಸಬೇಕು. ಅದರಿಂದ ಯಾವುದು ಒಳ್ಳೇದಿದೆ ಅದನ್ನಷ್ಟೇ ತಗೋಬೇಕು, ಅದ್ರಲ್ಲಿ ಎಷ್ಟು ಕೊಂಡೇ ಮೈತಿರ್ತಾವ ಅವನ್ನೆಲ್ಲ ಬಿಟ್ಟು ಬಿಡ್ಬೇಕು. ಸಾತ್ವಿಕ ಆಹಾರ ವಿಚಾರ ಎಲ್ಲವೂ ನಾವು ಒಂದು ಹಂತದಲ್ಲಿ ಮುಂಚೆ ಕಾಲದಲ್ಲಿ ಹೇಗಿದ್ರು ತಾಯಿಯಂದಿರು ಆ ತರ ನಾವು ಅದನ್ನ ನಮ್ ರೂಢಿ ಮಾಡ್ಕೊಂಡ್ರೆ ಈ ತರ ತಡೆಗಟ್ಟಬಹುದು, ಆದಷ್ಟು ಕಡಿಮೆ ಆಗತ್ತೆ, ರೋಗ ಮತ್ತು ಮರಣ ಕಡಿಮೆ ಆಗಬಹುದು.
0: ಈಗ ಡಾಕ್ಟರ್ ಸಹಜ ಅವರೇ, ತಾವು ವೈದ್ಯಕೀಯವಾಗಿ ಸ್ತ್ರೀ ರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ನಮ್ಮ ಗರ್ಭಿಣಿ ಮಹಿಳೆಯರು ಮೊದಲನೇ ತಿಂಗಳ ಶುರು ಆದಾಗಿನಿಂದ ಅವರು ಬರ್ತಾರೆ ತಮ್ಮ ಹತ್ರ ತಪಾಸಣೆ, ಅವಾಗ ಅವರಿಗೆ ಯಾವ ಸಮಸ್ಯೆ ಇರುವುದಿಲ್ಲ. ಮುಂದೆ ಅವರು 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಒಂದು ಆರೋಗ್ಯವಂತ ಗರ್ಭಿಣಿ ಆಗಿರ್ಬೇಕು ಅಂದ್ರೆ ಅವ್ರು ಏನ್ ಪಾಲಿಸಬೇಕು?
1: ಅವ್ರ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂತಂದ್ರೆ ನಾವು ಅವ್ರಿಗೆ ರಿಜಿಸ್ಟ್ರೇಷನ್ ಅಂತೀವಿ. ಈಗ ANC ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಎವ್ರಿ 4 weeks ಆಂಟಿನಿಟಲ್, 7 months ಆಗುವವರೆಗೂ ಆಂಟಿನಿಟಲ್ ಚೆಕ್ಅಪ್ ಇರುತ್ತೆ. ಸೊ ಆ 7 months ಅಲ್ಲಿ ನಾವೆಲ್ಲ ಡೀಟೇಲ್ ಹಿಸ್ಟ್ರಿ ತಗೋತೀವಿ, ಎಷ್ಟು ರಿಸ್ಕ್ ಇದೆ ಅವ್ರಿಗೆ, ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ಫಿಟ್ಸ್ ಬಂದಿದ್ರೆ, BP ಜಾಸ್ತಿ ಇದ್ರೆ, ಅವ್ರಿಗೆ ಮುಂಚೆನೆ ಮೆಡಿಕೇಶನ್ಸ್ ಹಾಕ್ತೀವಿ, ಅವ್ರ ಎಕ್ಸ್ಟ್ರಾ ಕಾಶಿಯಸ್ ಮಾಡ್ತೀವಿ ಕಿ ಈ ತರ ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿಗಿಂತಲೂ ಜಾಸ್ತಿ ಚಾನ್ಸ್ ಇರುತ್ತೆ ಅವ್ರಿಗೆ ತಿರ್ಗಾ ಈ ಸತಿನೂ BP ಬರೋಕ್ಕೆ. ಆಮೇಲೆ ಕರೆಕ್ಟ್ ಆಗಿ ಅವ್ರಿಗೆಲ್ಲ ಸ್ಕ್ಯಾನ್ಸ್ ಏನೇನು ಅವ್ರಿಗೆ ಬೇಕಾಗುತ್ತೆ ಟು ಐಡೆಂಟಿಫೈ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪೇಷಂಟ್ ಆಗಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಆಕ್ಟಿವ್ ಇರಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿರ್ಬೇಕು. ಈಗ ತುಂಬಾ ಯೂಟ್ಯೂಬ್ ನಲ್ಲಿ ನಿಮ್ಗೆ ಯೋಗಾಸನ ಬರುತ್ತೆ ಪ್ರೆಗ್ನೆಂಟ್ ಪೇಷಂಟ್ಸ್ಗೆ, ಯೋಗಾಸನ ಪ್ರಾಣಾಯಾಮ ಎಲ್ಲಾರು ಮುಂಚೆ ನಾವು ಅನ್ಕೋತಿದ್ವಿ ಅದರಿಂದ ಏನೂ ಆಗಲ್ಲ, ಬಟ್ ಈಗ ಸೈನ್ಸ್ ಪ್ರೂವ್ ಮಾಡಿದೆ ಕಿ ನಮ್ಮ ಹಿರಿಯರು ಅದೇನು ಯೋಗ ಶಾಸ್ತ್ರ ಮಾಡ್ತಾ ಇದ್ರು, ಅದರಿಂದ ತುಂಬಾನೇ ಅಡ್ವಾಂಟೇಜಸ್ ಇದೆ ಹೊರತು ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ. ಸೊ ಸಿಂಪಲ್ ಆಗಿ ಸಿಂಪಲ್ ಪ್ರೆಗ್ನೆನ್ಸಿ ಯೋಗ ಪ್ರಾಣಾಯಾಮ ಒಂದು ಡೈಲಿ ರುಟೀನು ಕರೆಕ್ಟ್ ಡಯಟು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಅರಿವು ಮಾಡ್ಕೋಬೇಕು ಕಿ ಈ ತರ ನಂಗೆ ಸಿಂಪ್ಟಮ್ಸ್ ಬಂತು ಅಂದ್ರೆ ಆದಷ್ಟು ಬೇಗ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು. ಕಾಲೂತ ಪ್ರೆಗ್ನೆನ್ಸಿನಲ್ಲಿ ಬರೋದು ಕಾಮನ್, ಬಟ್ ಅದು ಯಾವಾಗ ಬರುತ್ತೆ ಅಂತಂದ್ರೆ ಸಾಯಂಕಾಲ ಕೆಲಸ ಕರ್ತೇವೆ, ಬಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅವಾಗ ಕಾಲೂತ ಇರಂಗಿಲ್ಲ, ಅದು ನಾರ್ಮಲ್ ಫಿಸಿಯಾಲಜಿಕಲ್ ಇಡಿಮ ಆಫ್ ಪ್ರೆಗ್ನೆನ್ಸಿ ಅಂತೀವಿ, ಅಂದ್ರೆ ಎಲ್ಲ ಮೆಜಾರಿಟಿ ಪ್ರೆಗ್ನೆಂಟ್ ಪೇಷಂಟ್ ಬರೋದೇ. ಬಟ್ ಯಾವಾಗ ನಿಮ್ಗೆ ಈ ಕಾಲೂತ ಬೆಳಿಗ್ಗೆ ಆದ್ರೂ ಕೂಡ ಇನ್ನು ಕಂಟಿನ್ಯೂ ಇರುತ್ತೆ, ಮತ್ ದಿನಕ್ಕೆ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಫಸ್ಟ್ ಬರೀ ಪಾದ ಮೇಲೆ ಇರುತ್ತೆ ಆಮೇಲೆ ಆಂಕಲ್ ಬರುತ್ತೆ ಆಮೇಲೆ ನೀ, ಸೊ ಇದು ನಾರ್ಮಲ್ ಅಲ್ಲ, ಇದು ಎಬ್ನಾರ್ಮಲ್. ಅಥವಾ ನಿಮ್ಗೆ ಮುಂಚೆ ಚೆನ್ನಾಗಿ ಯೂರಿನ್ ಪಾರ್ಸ್ ಅಂದ್ರೆ ಯೂರಿನ್ ಕಡಿಮೆ ಆಗ್ತಾ ಇದೆ, ಅದು ಎಬ್ನಾರ್ಮಲ್. ಪ್ಲಸ್ ನಿಮ್ಗೆ ತಲೆನೋವು ಬರ್ತಾ ಇದೆ, ಕಣ್ಣು

0: ಒಂಥರ ಅನಿಸ್ತಾ ಇದೆ ಅಥವಾ ಎದಿ ಉರಿತಾ ಇದೆ, ಇವೆಲ್ಲ ಎಬ್ನಾರ್ಮಲ್ ಸೈನ್ಸ್ ಅನ್ನ ನಾವು ಇದಕ್ಕೆ ವಾರ್ನಿಂಗ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಂತೀವಿ. ಸೊ ಎಲ್ಲಾ ತಾಯಂದಿರಿಗೆ ಇತರದು ಮಾಹಿತಿ ಇರಲಿ ಅಂತ ನಾವು ತಾಯಿ ಕಾರ್ಡಿನಲ್ಲಿ ಕೂಡ ಇತರ ಪಿಕ್ಚರ್ಸ್ ಕೂಡ ಹಾಕಿದೀವಿ. ಸೊ ಈ ತರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಿಮ್ ಇಮೇಜ್ ನಿಯರೆಸ್ಟ್ PHC ಅಥವಾ CHC ಅಥವಾ ಹಾಸ್ಪಿಟಲ್ ಹೋಗ್ಬಿಟ್ಟು ಇವ್ಯಾಲ್ಯೇಟ್ ಮಾಡಿಕೊಂಡು ಚೆಕ್ಅಪ್ ಮಾಡಿಸ್ಕೋಬೇಕು.
1: ಇದಲ್ಲದೆ ಗರ್ಭಿಣಿಯರು ನಿಯಮಿತ ತಪಾಸಣೆಯನ್ನಂತೂ ಮಾಡಲೇಬೇಕು ಅಂತ ತಾವು ಹೇಳಿದ್ರಿ. ಒಟ್ಟಾಗಿ ಈ 22ನೇ ತಾರೀಕಿನ ದಿನ ಅಂದ್ರೆ ಪ್ರೀ ಎಕ್ಲಮ್ಸಿಯಾ ದಿನದ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೆ ತಾವು ಒಂದು ಅರಿಕೆಯನ್ನ ಮಾಡ್ಕೊಳ್ತಾ ಇದ್ದೀರಿ. ಅಂದ್ರೆ ಸುರಕ್ಷಿತ ತಾಯ್ತನವನ್ನ ಅವರು ಅನುಭವಿಸಬೇಕು, ಆರೋಗ್ಯವಂತ ಶಿಶುವನ್ನ ಪಡಿಬೇಕು. ಆ ನಿಟ್ಟಿನಲ್ಲಿ ಏನಾದ್ರೂ ನಮ್ಮಲ್ಲಿ ಅಸಹಜವಾದ ಸೂಚನೆಗಳು ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣದಲ್ಲೇ ವೈದ್ಯರನ್ನ ಸಂಪರ್ಕಿಸಬೇಕು, ವೈದ್ಯರ ಚಿಕಿತ್ಸೆಯ ಪ್ರಕಾರ ನಡಿಬೇಕು ಅಂತ. ತಾವು ಒಂದು ರಿಸರ್ಚ್ ವಿಂಗ್ ಅಲ್ಲಿ ಕಾರ್ಯ ಮಾಡ್ತಾ ಇರೋದ್ರಿಂದ ಡಾಕ್ಟರ್ ಶ್ರೀದೇವಿ ಅವರೇ, ಇಲ್ಲಿ ಏನ್ ಹೇಳ್ತಾರೆ, ಯಾವ ತಪಾಸಣೆಯನ್ನು ಹೇಳ್ತಾರೆ, ಅದಕ್ಕೆ ಒಂದು ಸಂಶಯನ ವ್ಯಕ್ತಪಡಿಸದೆ ಅದು ನಮ್ಮ ಒಳ್ಳೇದಕ್ಕೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಅಲ್ಲಿ ಕೂಡ ಅವರು ತಪಾಸಣೆ ಮಾಡಿಕೊಂಡ್ರೆ ಉತ್ತಮ ಮಗುವನ್ನು ಪಡಿಬಹುದು, ತಾಯ್ತನವನ್ನು ಆನಂದಿಸಬಹುದು ಅಂತ. ಧನ್ಯವಾದಗಳು ಡಾಕ್ಟರ್ ಸಹಜಾ ಹಾಗೂ ಡಾಕ್ಟರ್ ಶ್ರೀದೇವಿ ಅವರೇ. ಈ ಪ್ರೀ ಎಕ್ಲೆಮ್ಸಿಯಾ ದಿನದ ಮಹತ್ವ ಏನು, ಇದಕ್ಕೆ ಒಂದು ಜನರಲ್ಲಿ ಅರಿವು ಮಾಹಿತಿ ಮಾರ್ಗದರ್ಶನ ನೀಡುವ ಅಗತ್ಯತೆ ಇವತ್ತು ಎಷ್ಟಿದೆ, ಜೊತೆಗೆ ಇದರ ಲಕ್ಷಣಗಳು ಚಿಕಿತ್ಸಾ ವಿಧಾನ ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಧನ್ಯವಾದ ಮೇಡಮ್.
3: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರೀ ಎಕ್ಲಮ್ಸಿಯಾ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಹಜಾ ಕಿತ್ತೂರ್ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇವತ್ತಿನ ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕುರಿತಾದಂತಹ ಒಂದು ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಈ ಕುರಿತು ರಾಯಚೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಸುಧೀಂದ್ರ ಅವರೇ.
3: ನಮಸ್ತೆ.
2: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಇದು ಯಾವಾಗಿಂದ ಬಂತು? ಇದರ ಮೂಲ ಉದ್ದೇಶ, ರೂಪುರೇಷೆಗಳು, ವ್ಯಾಪ್ತಿ?
3: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಅನ್ನೋದು 2015 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದ್ರ ಮೂಲ ಉದ್ದೇಶ ಬಂದು ಬಂಗಾರದ ಆಮದನ್ನ ಕಡಿಮೆ ಮಾಡಬೇಕು ಅಂತಂದು ಸ್ವಚ್ಛಾಗಿ

0: ಭಾರತ ದೇಶದ ಬಂಗಾರಕ್ಕೆ ಹೊರದೇಶಗಳನ್ನ ಅವಲಂಬಿಸಿದೆ. ಸೊ ಹಾಗಾಗಿ ಅದು ಆಮದನ್ನ ಕಡಿಮೆ ಮಾಡಬೇಕು, ಮತ್ತೆ ಇದರಿಂದ ನಮ್ಮ ದುಡ್ಡು ಹೊರದೇಶಗಳಿಗೆ ಹೋಗ್ತಿದೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಥವಾ ಚಿನ್ನ ನಗದೀಕರಣ ಯೋಜನೆಯನ್ನ ಕೇಂದ್ರ ಸರ್ಕಾರವು ಉದ್ಘಾಟಿಸಿದೆ.
1: ಅಂತಂದ್ರೆ ಮನೆಯಲ್ಲಿರುವಂತಹ ಒಂದು ಚಿನ್ನ ಅದು ಮರಳಿ ಬ್ಯಾಂಕಿಗೆ ಹೋಗ್ಬೇಕು, ವಿದೇಶಿ ವಿನಿಮಯ ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಉಳಿಬೇಕು ಎಂಬಂತಹ ಒಂದು ಮೂಲ ಉದ್ದೇಶ.
0: ಹೌದು, 2015 ಮೂರು ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು. ಸಾವರಿನ್ ಗೋಲ್ಡ್ ಬಾಂಡ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಮತ್ತೆ ಇಂಡಿಯನ್ ಗೋಲ್ಡ್ ಕಾಯಿನ್. ಅದರಲ್ಲಿ ಇಂಡಿಯನ್ ಗೋಲ್ಡ್ ಕಾಯಿನ್ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಸಾವರಿನ್ ಗೋಲ್ಡ್ ಬಾಂಡ್ ಮತ್ತು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ತುಂಬಾ ಪ್ರಚಲಿತವಾಗಿ ನಡೀತಿದೆ. ಬಟ್ ಸಾವರಿನ್ ಗೋಲ್ಡ್ ಬಾಂಡ್ ಬಂಗಾರದಲ್ಲಿ ದಿಢೀರಾಗಿ ಬೆಲೆ ಇರೋ ಕಾರಣ ಅದು ಆರ್ಥಿಕವಾಗಿ ಹೊರಗಿರೋದ್ರಿಂದ ಸದ್ಯ ಅದನ್ನ ನಿಲ್ಲಿಸಲಾಗಿದೆ. ಬಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಇನ್ನೂ ಪ್ರಚಲಿತದಲ್ಲಿರುವಂತ ಒಂದು ಯೋಜನೆ ಆಗಿದೆ.
1: ಹೇಳಿ ಸುಧೀಂದ್ರ ಅವರು, ಈಗ ಚಿನ್ನ ನಗದೀಕರಣ ಯಾರು ಮಾಡ್ಕೋಬಹುದು, ಅದರ ವ್ಯಾಪ್ತಿ, ಅದರ ಒಂದು ಕನಿಷ್ಠ ನಮ್ಮ ಸಾರ್ವಜನಿಕರು ಬ್ಯಾಂಕಿನಿಂದ ಹಣವನ್ನ ಪಡಿಬಹುದು?
0: ಸೊ ಇದರಲ್ಲಿ ಮೂಲತಃ ಬಂದು ಚಿನ್ನವನ್ನ ಗ್ರಾಹಕರು ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಯಾವುದೇ ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡೋ ಅವಕಾಶ ಇದೆ. ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ ಅಂತ ಏನ್ ಕರಿತೀವಿ, ಅವರು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅದೇ ರೀತಿ ಟ್ರಸ್ಟು, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು, ಯೂನಿವರ್ಸಿಟೀಸು, ಸೊ ಇವೆಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡೋ ಒಂದು ಅವಕಾಶ ಇದೆ.
1: ಒಂದು ಟ್ರಸ್ಟ್ ಅಥವಾ ಒಂದು ಅವಿಭಕ್ತ ಕುಟುಂಬ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಿ, ಎಷ್ಟು ಚಿನ್ನವನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ?
0: ಕನಿಷ್ಠ ಪಕ್ಷ 10 ಗ್ರಾಮ್ ಬಂಗಾರನ ಹೂಡಿಕೆ ಮಾಡಬೇಕಾಗುತ್ತೆ. ಗರಿಷ್ಠವಾಗಿ ಅದೇ ಒಂದು ಮಿತಿ ಇಲ್ಲ.
1: ಹೌದು,
0: ಅವರು ಅಲ್ಲಿ ಎಷ್ಟು ಬಂಗಾರ ಇದೆನ ಅದನ್ನ ಮಾಡಬಹುದು. ಆದ್ರೆ ಕನಿಷ್ಠವಾಗಿ ಒಂದೊಬ್ಬ ವ್ಯಕ್ತಿ ಅಥವಾ ಒಂದು ಟ್ರಸ್ಟ್ ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ 10 ಗ್ರಾಮ್ ಅಷ್ಟು ಬಂಗಾರ, ಬಿಸ್ಕತ್ ಆಗಿರ್ಬೋದು, ಗಟ್ಟಿ ಬಂಗಾರ ಆಗಿರ್ಬೋದು ಅಥವಾ ಆಭರಣ ಬಂಗಾರ ಆಗಿರ್ಬೋದು, ಅದನ್ನ ಕನಿಷ್ಠ ಪಕ್ಷ 10 ಗ್ರಾಮ್ ಅಷ್ಟು ಹೂಡಿಕೆ ಮಾಡಬೇಕಾಗುತ್ತೆ.
1: ಅಂದ್ರೆ ಪ್ರತಿಶತ 10 ಗ್ರಾಮ್ಗೆ ಅದರ ಒಂದು ಮೌಲ್ಯ ಎಷ್ಟು, ನಾವು ಅದನ್ನ ನಗದೀಕರಣ ಮಾಡಬಹುದು ಅಥವಾ ಪೂರ್ತಿಯಾಗಿ ಅದರ ಮೌಲ್ಯವನ್ನ ಮಾರುಕಟ್ಟೆ ದರ ಏನಿದೆ ಅದನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೇಗೆ?
0: ಇದರಲ್ಲಿ ಬಂಗಾರನ ನೀವೊಂದು ಡಿಪಾಸಿಟ್ ಟೈಪ್ ಬ್ಯಾಂಕ್ ಅಲ್ಲಿ ಇಡಬಹುದು. ಸೊ ಇದು ನಿಮಗೆ ಅವಧಿ ಮೇಲೆ ಬಡ್ಡಿ ಕೊಡುತ್ತೆ. ಸೊ ದೀರ್ಘಾವಧಿ ಮತ್ತೆ ಅಲ್ಪಾವಧಿ ಅಂತ ಎರಡು ಇರ್ತದೆ. 1-3 ವರ್ಷ ನಾವು ಅಲ್ಪಾವಧಿ ಅಂತ ಕರಿತೀವಿ, 3 ವರ್ಷ ಮೇಲ್ಪಟ್ಟು ಇನ್ವೆಸ್ಟ್ ಮಾಡೋದು ದೀರ್ಘಾವಧಿ ಅಂತಂದು ಬರುತ್ತೆ. ಸೊ ಅಲ್ಪಾವಧಿಗೆ 2.25% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ದೀರ್ಘಾವಧಿಗೆ 2.50% ರೇಟ್ ಆಫ್ ಇಂಟ್ರೆಸ್ಟ್ ಇದೆ.
1: ಅಂದ್ರೆ ಬಡ್ಡಿದರ.
0: ಬಡ್ಡಿದರ. ಸೊ ಈಗ ಸದ್ಯ ಸರ್ಕಾರ 1-3 ವರ್ಷ ಅಂದ್ರೆ ಅಲ್ಪಾವಧಿಗೆ ಮಾತ್ರ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಸ್ವೀಕರಿಸ್ತಿದೆ.
1: ಹೇಗೆ ಸಾರ್ವಜನಿಕರು ಇದರ ಒಂದು ಪ್ರಯೋಜನ ಪಡ್ಕೊಳ್ತಿದ್ದಾರೆ ಹೇಗೆ, ಅಥವಾ ಅವೇರ್ನೆಸ್ ಹೇಗಿದೆ, ತಿಳುವಳಿಕೆ ನಮ್ಮ ಭಾಗದಲ್ಲಿ?
0: ಈಗ ಇದರಲ್ಲಿ ಮೂಲತಃ ಬಂದು ಏನಾಗುತ್ತೆ, ನೀವು ಗಟ್ಟಿ ಬಂಗಾರ ಇದ್ದವರು ಇದರಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಜನರಿಂದ ತಗೊಂಡಿರೋ ಆಭರಣನ ನಾವು ಕರಗಿಸ್ಬಿಟ್ಟು ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ, ಮತ್ತೆ ಅದನ್ನ ಹೇಗೇನು ಒಂದು ಡೆಟ್ ಕ್ಯಾಪಿಟಲ್ ಅನ್ನ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಬಂಗಾರ ಮನೆಯಲ್ಲೇ ಇರ್ತದೆ. ಸೊ ಅದು ಕಸ್ಟಮರಿಗೂ ಅದನ್ನ ಸುರಕ್ಷಿತವಾಗಿಡೋ ಅಂತ ಒಂದು ಪ್ರಮೇಯ ಇರ್ತದೆ. ಅಥವಾ ಕೆಲವೊಬ್ಬರು ಬಂಗಾರನ ಲಾಕರ್ ಅಲ್ಲಿ ಇಡ್ತಾರೆ. ಸೊ ಅದರಿಂದ ತಿಂಗಳ ತಿಂಗಳ ಅಥವಾ ವರ್ಷ ವರ್ಷ ಲಾಕರ್ ರೆಂಟ್ ಬಾಡಿಗೆ ಕಟ್ಟಬೇಕಾಗುತ್ತೆ. ಸೊ ಅವ್ರು ಈ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಲಾಕರ್ ತಗಲೋ ಅವಶ್ಯಕತೆನೆ ಇರೋದಿಲ್ಲ, ಮತ್ತೆ ಬಂಗಾರನ ಸುರಕ್ಷಿತವಾಗಿ ಇಡ್ಕೊಳ್ಳೋ ಅಂತ ಒಂದು ಅಪಾಯ ಅಥವಾ ರಿಸ್ಕು ಇರೋದಿಲ್ಲ. ಮತ್ತೆ ಮನೇಲಿದ್ದಾಗ ಬಂಗಾರ ಒಂದು ಡೆಡ್ ಕ್ಯಾಪಿಟಲ್ ಆಗಿರ್ತದೆ, ಅದನ್ನೇ ಅವ್ರು ಇಲ್ಲಿ ಬ್ಯಾಂಕಲ್ಲಿ ಇಟ್ಟಾಗ ಅದೊಂದು ಠೇವಣಿ ರೂಪದಲ್ಲಿ ಅವರಿಗೆ ಬಡ್ಡಿ ಸಮೇತ ಸಿಗುತ್ತೆ. ಸೊ ಇದು ಡೆಡ್ ಕ್ಯಾಪಿಟಲ್ ಇಂದ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಸ್ಟಮರಿಗೆ ಆರ್ಥಿಕವಾಗಿನೂ ಇದು ಅನುಕೂಲಕರವಾಗಿದೆ. ದೇಶಕ್ಕೂ ಏನಾಗುತ್ತೆ, ಈ ರೀತಿ ಬಂಗಾರನ ನಾವು ಕರಗಿಸಿ ಮತ್ತೆ ಮಾರ್ಕೆಟಿಗೆ ಬಿಡೋದ್ರಿಂದ ಆಮದು ಮತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಏನಿದೆ ಅದನ್ನು ಕಡಿಮೆ ಆಗುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲೂ ಏನಿದೆ, ನಿಮಗೆ ಸಾಲ ಪಡೆಯೋ ಒಂದು ಅವಕಾಶ ಇದೆ ಬಂಗಾರದ ಮೇಲೆ. ಸೊ ಇದು ಗೋಲ್ಡ್ ಇಡ್ತೀರೋ ಅದ್ರ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅದೊಂದು ಸರ್ಟಿಫಿಕೇಟ್ ಅಥವಾ ಡಿಮ್ಯಾಟ್ ಫಾರ್ಮ್ ಅಲ್ಲಿ ನಾವು ಕೊಡ್ತೀವಿ. ಸೊ ಅದನ್ನ ನೀವು ಮತ್ತೆ ಪ್ರೈಮರಿ ಸೆಕ್ಯೂರಿಟಿ ಅಥವಾ ಕೊಲಾಟ್ರಲ್ ಸೆಕ್ಯೂರಿಟಿ ಆಗಿ ಬ್ಯಾಂಕ್ಗಳಲ್ಲಿ ಅಡ ಇಟ್ಟು 70-75% ಸಾಲನೂ ನೀಡಲಾಗುತ್ತೆ. ಬಂಗಾರ ಏನು ಬೆಲೆ ಬರುತ್ತೋ ಅಷ್ಟೇ ವ್ಯಾಲ್ಯೂ ಈ ಸೆಕ್ಯೂರಿಟಿಗೂ ಇರುತ್ತೆ.
1: ಈಗ ಬಂಗಾರ ನಾವು ಮಾನಿಟೈಸೇಷನ್ ಅಥವಾ ನಗದೀಕರಣ ಮಾಡುವಾಗ ಏನೆಲ್ಲ ದಾಖಲೆಗಳನ್ನ ಕೊಡಬೇಕಾಗ್ತದೆ?
0: ನಿಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇರಬೇಕಾಗುತ್ತೆ, ಒಂದು ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್,
1: ಹೌದು,
0: ಇವು ಮೂರು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ.
1: ಅಂದ್ರೆ ಅದನ್ನ ಬಂಗಾರವನ್ನ ಪರಿಶೀಲನೆ ಮಾಡ್ತಾರೆ, ಅದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಶಾಖೆ ಇರ್ತದೆ ಹೇಗೆ?
0: ಸಪರೇಟ್ ಆಗಿ ಶಾಖೆ ಇಲ್ಲ, ಬಟ್ ಕೆಲವೊಂದು ಬ್ಯಾಂಕ್ಗಳನ್ನ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಅಳವಡಿಸಿದೆ. ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಒಂದು ಶಾಖೆ

0: ಯೋಜನೆ ಇರೋದಿಲ್ಲ. ಈಗ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಈ ಆರು ಬ್ಯಾಂಕ್ಗಳನ್ನ ಗುರುತಿಸಿದೆ.
1: ರಾಷ್ಟ್ರೀಕೃತ
0: ಬ್ಯಾಂಕ್ಗಳನ್ನ ಗುರುತಿಸಿದೆ. ಸೊ ಈ ಆರು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯವಿದೆ.
1: ಸುಧೀಂದ್ರ ಅವರೇ, ಈಗ ಒಂದು ಅಲ್ಪಾವಧಿ ಅಥವಾ ದೀರ್ಘಾವಧಿ, ಅವಧಿ ಮುಗಿದ ನಂತರ ಅದನ್ನ ಏನಾದರೂ ಗ್ರಾಹಕರು ಬಿಡಿಸಿಕೊಳ್ಳಿಲ್ಲ ಅಂತಂದ್ರೆ ಏನಾದರೂ ಸಮಸ್ಯೆ?
0: ಆಟೋಮೆಟಿಕ್ ಆಗಿ ರಿನಿವಲ್ ಇದು ಇರುತ್ತೆ. ಸೊ ಅವರೆಂದು ಬಿಡಿಸ್ಕೊಳ್ತಾರ ಅವತ್ತಿನ ದಿನದ್ದು, ಆ ದಿನದ್ದು ಗೋಲ್ಡ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ವ್ಯಾಲ್ಯೂಗೆ ಲೆಕ್ಕ ಹಾಕಿ ಅಮೌಂಟ್ ಇದು ಕೊಡ್ತೀವಿ. ಗೋಲ್ಡ್ ಬೇಕು ಅಂದ್ರೆ ಗೋಲ್ಡ್ ಕೊಡ್ತೀವಿ, ಇಲ್ಲ ಗೋಲ್ಡ್ ಬೇಡ ಕ್ಯಾಶ್ ಕೊಡ್ರಿ ಅಂದ್ರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು ಗೋಲ್ಡ್ ಇದೇನ ಅದನ್ನ ನಂಬರ್ ಆಫ್ ಗ್ರಾಮು ಇಂಟು ಮಾರ್ಕೆಟ್ ವ್ಯಾಲ್ಯೂ ಲೆಕ್ಕ ಹಾಕಿ ಅದನ್ನ ನಾನು ಕೊಡ್ತೀವಿ.
1: ಸುಧೀಂದ್ರ ಅವರ, ಈಗ ಬ್ಯಾಂಕುಗಳಲ್ಲಿ ಚಿನ್ನದ ಅಡಮಾನ ಸಾಲವು ಕೂಡ ಸಿಗುತ್ತೆ. ಈಗ ನಾವು ಚರ್ಚೆ ಮಾಡುವ ಹಾಗೆ ಚಿನ್ನದ ನಗದೀಕರಣ ಯೋಜನೆ ಕೂಡ ಚಾಲ್ತಿಯಲ್ಲಿದೆ. ಏನು ಚಿನ್ನದ ಅಡಮಾನ ಯೋಜನೆ ಹಾಗೂ ಚಿನ್ನದ ನಗದೀಕರಣ, ಮಧ್ಯದ ಒಂದು ವ್ಯತ್ಯಾಸ ಏನಿದೆ ಅಂತ ತಾವು ಹೇಳ್ತೀರಿ?
0: ಗೋಲ್ಡ್ ನಗದೀಕರಣದಲ್ಲಿ ಏನೈತೆ, ನೀವು ಕೊಟ್ಟಿರೋಂತ ಗೋಲ್ಡ್ ಅನ್ನ ನಾವು ಕರಗಿಸಿ ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟ್ ಗೆ ಬಿಡ್ತೀವಿ. ಇದು ಒಂದ್ ರೀತಿ ಡಿಪಾಸಿಟ್, ಠೇವಣಿ ಇಟ್ಟಂಗೆ. ಬ್ಯಾಂಕ್ ಗಳಲ್ಲಿ ಗೋಲ್ಡ್ ಅನ್ನ ಡಿಪಾಸಿಟ್ ಮಾಡಿದ್ದೀರಾ, ಸೊ ಅದನ್ನ ನಾವು ನಿಮಗೆ ನೀವು ಮಾಡಿರೋಂತ ಗೋಲ್ಡ್ಗೆ ಬ್ಯಾಂಕ್ ಅವರು ಅವಧಿ ಪ್ರಕಾರ ಬಡ್ಡಿಯನ್ನ ಕೊಡ್ತಾರೆ. ಅಂದ್ರಿಂದ 3 ವರ್ಷ ಅಥವಾ 5 ವರ್ಷದವರೆಗೂ ಇಡುವಂತ ಒಂದು ದೀರ್ಘಾವಧಿ ಠೇವಣಿ ಇದ್ದಂಗೆ. ಗೋಲ್ಡ್ ಲೋನ್ ಏನಿದೆ, ಇದು ನೀವು ಬಂಗಾರನ ನಾವು ಯಥಾ ಪ್ರಕಾರ ಹಂಗೆ ಬ್ಯಾಂಕ್ ಅಲ್ಲಿ ಇಡಲಾಗುತ್ತೆ. ಇದನ್ನ 1 ವರ್ಷದ ಅವಧಿಗೆ ಮಾತ್ರ ಲೋನ್ ಅಂತ ಕೊಟ್ಟಿರ್ತೀವಿ.
1: ಹೌದು.
0: ಸೊ ಇದನ್ನ ನೀವು 1 ವರ್ಷ ಆದ್ಮೇಲೆ ಈಗ ಲೋನು ಬಡ್ಡಿ ಮತ್ತೆ ಅಸಲು ಕಟ್ಟಿ ಆ ಬಂಗಾರನ ಬಿಡಿಸ್ಕೋಬೇಕಾಗುತ್ತೆ.
1: ಅಂದ್ರೆ ಗೋಲ್ಡ್ ಲೋನು ಮತ್ತೆ ಗೋಲ್ಡ್ ಈ ಒಂದು ಮಾನಿಟೈಸೇಷನ್ ಎರಡಕ್ಕೂ ಬಡ್ಡಿ ದರ ಬೇರೆ ಬೇರೆ ಇರ್ತದ? ಹೇಗೆ?
0: ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ನಿಮಗೆ 2.5% ವರೆಗೂ ಬಡ್ಡಿ ಬರುತ್ತೆ. ಬಂಗಾರದ ರೇಟ್ ಅಲ್ಲಿ ಆವಾ ಬ್ಯಾಂಕಿಂದ ಬೇಸ್ ರೇಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ.
1: ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಗೆ, ಮುಖ್ಯವಾಗಿ ಚಿನ್ನ ನಗದೀಕರಣ ಯೋಜನೆ ರಾಷ್ಟ್ರವ್ಯಾಪಿ ಇರುವಂತಹ ಯೋಜನೆ, ನಮ್ಮ ಗ್ರಾಹಕರಿಗೆ ಬಂಗಾರವನ್ನ ಮನೇಲಿ ಇಟ್ಕೊಂಡವರಿಗೆ ಏನು ತಮ್ಮ ಸಲಹೆ?
0: ಬಂಗಾರನ ಮನೇಲಿ ಇಟ್ಕೊಳ್ಳೋ ಬದಲು ಇದನ್ನ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದು ನೀವು ದೇಶದ ಪ್ರಗತಿಗೂ ಬೆಂಬಲ ಮಾಡ್ದಂಗಾಗುತ್ತೆ, ಎರಡನೇದು ನಿಮಗೂ ಸುರಕ್ಷಿತವಾಗಿರುತ್ತೆ ಬಂಗಾರ. ಆಮೇಲೆ ಇದಕ್ಕೋಸ್ಕರ ಲಾಕರ್ ತೆಗೆದು ಲಾಕರ್ ಅಲ್ಲಿ ಇಡೋಂತದ್ದು ಮತ್ತೆ ವರ್ಷ ಲಾಕರ್ ರೆಂಟ್ ಕಟ್ಟಂತ ಪ್ರಮೇಯ ಇರೋದಿಲ್ಲ. ಆಮೇಲೆ ಇದ್ರಲ್ಲಿ ಇಡೋದ್ರಿಂದ ನಿಷ್ಕ್ರಿಯ ಚಿನ್ನ ಏನಾಗುತ್ತೆ, ಉತ್ಪಾದಕ ಆಸ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಡೆಡ್ ಕ್ಯಾಪಿಟಲ್ ಆಗಿ ಏನು ಮನೆಯಲ್ಲಿದೆ ಅದು ನೀವು ಇಲ್ಲಿಗೆ ಮಾಡಿದ್ರೆ ಅದೇ ನಿಮಗೆ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ.
1: ಒಳ್ಳೆಯದು ಸುಧೀಂದ್ರ ಅವರೇ, ಇದುವರೆಗೆ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಕೊಟ್ರಿ. ಬಂಗಾರ ಮನೆಯಲ್ಲಿರೋದಕ್ಕಿಂತ ಬ್ಯಾಂಕ್ನಲ್ಲಿರುವುದು ಸೂಕ್ತ. ನಮಗೆ ವಿದೇಶಿ ವಿನಿಮಯವನ್ನು ಕೂಡ ಇಲ್ಲಿ ಉಳಿತಾಯ ಆಗುತ್ತೆ, ದೇಶದ ಆರ್ಥಿಕ ಹಿತದೃಷ್ಟಿಯಿಂದನೂ ಕೂಡ ಇದು ನಮಗೆ ಸಹಕಾರಿ ಅಂತ ವಿಚಾರವನ್ನು ಹೇಳಿಕೊಟ್ಟಿದ್ದಕ್ಕಾಗಿ, ಈ ಯೋಜನೆಯ ಒಂದು ಲಾಭವನ್ನು ಗರಿಷ್ಠ ಮಟ್ಟದಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಓಸ್ಲೋದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ಜೈಪುರದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್ ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ನಾರ್ವೆಗೆ ಭೇಟಿ ನೀಡಿದ 2ನೇ ದಿನದಂದು ಪ್ರಧಾನಿ ಮೋದಿ ಅವರು 5 ನಾರ್ಡಿಕ್ ರಾಷ್ಟಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2022 ಡೆನ್ಮಾರ್ಕ್ನ ಕೋಪನ್ಹ್ಯಾಗನ್ನಲ್ಲಿ ನಡೆದ

0: ದಿನ ಶೃಂಗಸಭೆಯ ನಂತರ ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವೆ ಹೆಚ್ಚಿದ ವಲಯ ಸಹಕಾರವನ್ನು ಶೃಂಗಸಭೆಯು ನಿರ್ಮಿಸುತ್ತದೆ. ಟಿಇಪಿಎ ಜಾರಿಯಲ್ಲಿರುವುದರಿಂದ ಶೃಂಗಸಭೆಯು ಆಳವಾದ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳನ್ನು ರೂಪಿಸಲು ಪ್ರಯತ್ನಿಸುತ್ತದೆ. ಈ ಬ್ಲಾಕ್ನೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ $19 ಬಿಲಿಯನ್ ಆಗಿದೆ. ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯ ನೇಪಥ್ಯದಲ್ಲಿ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಪ್ರಧಾನಿ ಮಂತ್ರಿಗಳೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ನಡುವೆ ತಮ್ಮ 5 ರಾಷ್ಟ್ರಗಳ ಭೇಟಿಯ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿ ಅವರು ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ 2 ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅವರು ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮಟರೆಲ್ಲಾ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ರಕ್ಷಣಾ ಸಚಿವರು ಈ ಸಹಕಾರವು ಉಭಯ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯಗಳು ಮತ್ತು ರಕ್ಷಣೆ, ಭದ್ರತೆ ಹಾಗೂ ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ. ಸಚಿವರು ಹನೋಯ್ನಲ್ಲಿ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಜಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬೆಳೆಯುತ್ತಿರುವ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆಯನ್ನು ಎರಡೂ ಕಡೆಯವರು ಪರಿಶೀಲಿಸಿದರು ಮತ್ತು ಕಡಲ ಭದ್ರತೆ, ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಹಿಂದಿನ 97.77ರಿಂದ 98.64 ರೂಪಾಯಿಗೆ ಏರಿಕೆಯಾಗಿದ್ದರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 90.67ರಿಂದ 91.58 ರೂಪಾಯಿಗೆ ಏರಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10ರಿಂದ 95.04 ರೂಪಾಯಿಗೆ ಏರಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೆಥನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳು ಸಹ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಸಹಕಾರವು ಹಂಚಿಕೆಯ ಸಮೃದ್ಧಿ ಮತ್ತು ಸುಸ್ಥಿರ ಭವಿಷ್ಯದ ಮಾರ್ಗವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಭಾರತ ಮತ್ತು ಸ್ವೀಡನ್ ಒತ್ತಿ ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವೀಡನ್ ಸಹವರ್ತಿ ಉಲ್ಫ್ ಕ್ರಿಸ್ಟೆಸ್ಸನ್ ಅವರು ಬರೆದ ಲೇಖನದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ ಇಂಧನ ಅಭದ್ರತೆ ಮತ್ತು ಆರ್ಥಿಕ ವಿಘಟನೆಯ ಸಮಯದಲ್ಲಿ ಜಗತ್ತು ಸಂಕುಚಿತ ರಾಷ್ಟೀಯ ವಿಧಾನಗಳಿಗೆ ಹಿಮ್ಮೆಟ್ಟು

ಅಥವಾ ಸಹಭಾಗಿತ್ವವನ್ನು ಬಲಪಡಿಸುವ ನಿರ್ಣಾಯಕ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಬಿಂಬಿಸಲಾಗಿದೆ. ಹೂಡಿಕೆಗಳ ಮೌಲ್ಯದಲ್ಲಿ ಉಂಟಾಗುವ ಕುಸಿತದ ವಿರುದ್ಧ ರಕ್ಷಣೆ ನೀಡಲು ಹೆಚ್ಚುವರಿ ಬಫರ್ ಆಗಿ ಸೃಷ್ಟಿಸಲಾಗಿದ್ದ ಹೂಡಿಕೆ ಏರಿಳಿತ ಮೀಸಲನ್ನು ನಿರ್ವಹಿಸುವ ಅಗತ್ಯತೆಯಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿನಾಯಿತಿ ನೀಡಿದೆ. ಐಎಫ್ಆರ್ ನಿರ್ವಹಿಸುವ ಅಗತ್ಯತೆಯನ್ನು ನಿನ್ನೆಯಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಭಾರತದಲ್ಲಿ ಶಾಖೆಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಬ್ಯಾಂಕುಗಳಿಗಾಗಿ ಐಎಫ್ಆರ್ನಲ್ಲಿರುವ ಬಾಕಿ ಮೊತ್ತವನ್ನು ಭಾರತೀಯ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುವ ಶಾಸನಬದ್ಧ ಮೀಸಲು ನಿಧಿಗೆ ಅಥವಾ ಭಾರತೀಯ ಪುಸ್ತಕಗಳಲ್ಲಿ ಉಳಿಸಿಕೊಂಡಿರುವ ರವಾನೆ ಮಾಡಬಹುದಾದ ಮಿಗತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚೆನ್ನೈ ಉಪನಗರ ರೈಲು ಜಾಲವನ್ನು ಉತ್ತೇಜಿಸಲು ಅರಕೋಣಂ ಚೆಂಗಲ್ಪಟ್ಟು ಡಬ್ಲಿಂಗ್ ಯೋಜನೆಗೆ ಭಾರತೀಯ ರೈಲ್ವೆ 993 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಚೆನ್ನೈ ಬೀಚ್, ತಾಂಬರಂ, ಚೆಂಗಲ್ಪಟ್ಟು ಮತ್ತು ಅರಕೋಣಂ ಅನ್ನು ಸಂಪರ್ಕಿಸುವ ಪ್ರಮುಖ ಚೆನ್ನೈ ಉಪನಗರ ವೃತ್ತಾಕಾರದ ರೈಲು ಜಾಲದ ಒಂದು ಭಾಗವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಈ ಯೋಜನೆಯು ಕಾರ್ಯನಿರತ ಚೆನ್ನೈ ಉಪನಗರ ರೈಲು ಜಾಲದ ದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ಸಮಯ ಪಾಲನೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಅಮೆರಿಕ ತಾತ್ಕಾಲಿಕವಾಗಿ ತಡೆಹಿಡಿದಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ 366 ಅಂಕಗಳ ಏರಿಕೆಯೊಂದಿಗೆ 75,706 ವಹಿವಾಟು ಆರಂಭಿಸಿದೆ. ಹಾಗೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 107 ಅಂಕಗಳ ಜಿಗಿತದೊಂದಿಗೆ 23,760 ಅಂಕಗಳೊಂದಿಗೆ ವಹಿವಾಟು ನಡೆಸಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗಾಗಿ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಆಗಸ್ಟ್ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಜೈಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ವಿಕೆಟ್ಗಳ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಸ್ಲಾದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ, ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಕಾರ್ಯಕ್ರಮ ಉಲ್ಲಾಸ. ಕೇಳುಗರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ನಿಮಗೊಂದು ಪ್ರಶ್ನೆ, ನಂತರ ಕರುಣಾಳು ಬಾಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳ್ತೀರಿ ಅಲ್ವಾ? ಈಗ ನಿಮಗೆ ಪ್ರಶ್ನೆ ಕೇಳಬೇಕಾದ್ದೆ ಅಲ್ವಾ? ಪ್ರಶ್ನೆ ಹೀಗಿದೆ, ಭಾರತದ 6ನೇ ರಾಷ್ಟ್ರಪತಿ ಯಾರು? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಭಾರತದ 6ನೇ ರಾಷ್ಟ್ರಪತಿ ಯಾರು? ಇದಕ್ಕೆ ಉತ್ತರ ಕೊಡುವಂತಹ ಅವಧಿ ನಿಮಗೆ ಗೊತ್ತೇ ಇದೆ ಅಲ್ವಾ? ಮೊದಲನೇ ಭಾವಗೀತೆ ಈಗ ಪ್ರಸಾರ ಮಾಡ್ತೇನೆ,

ಎರಡು ಭಾವಗೀತೆಗಳ ಕಾಲಾವಕಾಶ ನಿಮಗಿರುತ್ತೆ. ಓಕೆ, ಈಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮೊದಲನೆಯ ಒಂದು ಭಾವಗೀತೆಯನ್ನು ಪ್ರಸಾರ ಮಾಡೋಣ.

ಕೇಳಿದ್ರೆ ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಂಗಾರು ಮಳೆ ಚಿತ್ರದಿಂದ ಮೊಗ್ಗಿನ ಮನಸ್ಸು ಚಿತ್ರದಿಂದ

0: ಗೆಳೆಯ ಚಿತ್ರದಿಂದ
1: ಸಂಜೆಯಾಗಿದೆ ನಿಲ್ಲದೆ ಸಂಜೆಯಾಗಿದೆ.
0: ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶಗಳ ಮೂಲಕ ಈ ಸಂಜೆ 4 ಗಂಟೆಯಿಂದ ಕಳುಹಿಸಬಹುದು. ಇನ್ನು ಭಾವಗೀತೆ ಒಂದು ಮುಗಿಯಿತು, ಈಗ ಮತ್ತೊಂದು ಭಾವಗೀತೆ ನಿಮಗೆ ಕಾಲಾವಕಾಶಕ್ಕಾಗಿ ಹಾಕ್ತಾ ಇದ್ದೇನೆ. ಶಾರದಾ ಬಿ ಹಾನಗಲ್ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಒಂದು ಭಾವಗೀತೆ.

ಭಾವಗೀತೆಗಳೆರಡನ್ನೂ ಕೇಳ್ಕೊಂಡ್ ಬಂದ್ರೆ ಅಲ್ವಾ ಈಗ ಉತ್ತರ ಹೇಳುವಂತಹ ಸಮಯ. ನೋಡೋಣ ಸಂದೇಶಗಳ ಮೂಲಕ ನಮ್ಮ ಕೇಳುಗರು ಏನೇನೆಲ್ಲ ಸಂದೇಶಗಳ ಮೂಲಕ ಉತ್ತರಗಳನ್ನು ಕಳಿಸಿದ್ದಾರೆ. ಸಾಕಷ್ಟು ಜನ ಸರಿ ಉತ್ತರವನ್ನೇ ಕಳಿಸಿದ್ದಾರೆ. ಯಾರ್ಯಾರಪ್ಪ ಕಳಿಸಿರೋದು ಅಂದರೆ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐ ಯು ಟಿ ಪಿ ಲೇಔಟ್ ಮತ್ತು ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ. ಓಕೆ,

0: ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ಯಾವ ಊರು ಮೊಳಕಾಲ್ಮೂರು ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಅಂತ ಹಾಕಿದ್ದಾರೆ. ಓಕೆ ಇರಲಿ. ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ, ಹನಿಜೇನು ಗಂಗಣ್ಣ ಅವರು ಹೆಚ್ ಡಿ ಪುರ ಇಲ್ಲಿಂದ, ಅಶ್ವಿನಿ ರಾಜು ಕೆ ಬಿ ರಾಜು ಅಚ್ಯುತ್ ಸೂರ್ಯ ಓಕೆ ಮತ್ತಿನ್ಯಾರಿದ್ದಾರೆ, ಕಲಾವತಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಅವರು ಕೂಡ ಸರಿ ಉತ್ತರವನ್ನೇ ತಿಳಿಸಿದ್ದಾರೆ. ಚಿಗಟೇರಿ ಆದಿಶೆಟ್ಟರು ಬಸವರಾಜ್ ಅವರು ಕೂಡ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಾ ಇದೆ, ನಮ್ಮ ಉತ್ತರ ಇದು ಅಂತ ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳು ಅಂತ ಹೇಳಿ ಉತ್ತರವನ್ನು ಕೂಡ ಸರಿ ಉತ್ತರವನ್ನೇ ಕಳಿಸಿದ್ದಾರೆ ಅವರು. ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ, ಅಮೃತ ರಮೇಶ್ ಅವರು ಜಾನಪದ ಹಾಡುಗಳು ಮಾಹಿತಿ ಕಣಜ ಒಳ್ಳೆ ಹಾಡುಗಳು ಚೆನ್ನಾಗಿತ್ತು ಮ್ಯಾಮ್ ಅಂತ ಹೇಳಿ ಅವರು ಸರಿ ಉತ್ತರವನ್ನೇ ತಿಳಿಸಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಅವರು ಕೂಡ ಸರಿ ಉತ್ತರವನ್ನೇ ಹೇಳಿದ್ದಾರೆ. ಲೀಲಾ ಉಮೇಶ್ ಲಾವಣ್ಯ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ವಿಮಲಾ ತಿಪ್ಪೇಸ್ವಾಮಿ ಸರಸ್ವತಿಪುರಂ ಚಿತ್ರದುರ್ಗದಿಂದ, ಬಿಂದು ಪ್ರಕಾಶ್ ಬೆಂಗಳೂರು ಇಲ್ಲಿಂದ, ಯಶೋಧ ಎರಳ ನಾಯಕ ಚಿರತಗುಂಡುವಿನಿಂದ, ಸಿ ಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲುನಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರ ತಾಲೂಕು ಇಲ್ಲಿಂದ ಒಂದು ಪ್ರಕಟಣೆಯನ್ನು ಕೇಳ್ಕೊಂಬರೋಣ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕು ಇಲ್ಲಿಂದ ಅವರು ಕೂಡ ಸರಿ ಉತ್ತರವನ್ನೇ ಹೇಳಿದ್ದಾರೆ. ಮೀರಾ ಅಮರನಾಥ ಜಯಲಕ್ಷ್ಮಿ ಬಡಾವಣೆಯಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠನ್ ಶ್ರೀಕಂಠ ಸಚಿನ್ ಭಾಸ್ಕರ್ ಕೂಡ ಇದ್ದಾರೆ ಜಿ ಹೆಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ. ರಾಯಭಾಗ್ ತಾಲೂಕು ಮುಗಳಖೋಡ ಶಿವಲಿಂಗ ಓಕೆ ಯಾರದ್ದು ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಇವರೆಲ್ಲ ಸೇರಿಸಿ ಉತ್ತರವನ್ನು ಕಳಿಸಿದ್ದಾರೆ. ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪ ಮತ್ತಾರಿದ್ದಾರೆ ರಾಘವೇಂದ್ರ ರೂಪ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯಿಂದ, ವೈಶಾಲಿ ಧೃತಿ ಲಾವಣ್ಯ ಕೆಂಗೇರಿ ಉಪನಗರ ಬೆಂಗಳೂರು ಇಲ್ಲಿಂದ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಸರಿ ಉತ್ತರನೇ ಇದೆ. ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕಿಂದ ಅವರು ಕೂಡ ಸರಿ ಉತ್ತರವನ್ನೇ ಅರಸೀಕೆರೆಯಿಂದ ಸರಿ ಉತ್ತರವನ್ನೇ ಹೇಳಿದ್ದಾರೆ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಯಾರದು ಕಳಿಸಿರೋದು ಮೆಸ್ಸೇಜ್ ಓಕೆ ಕೆಂಚನಗೌಡರ ರಮೇಶ್ ಅವರು, ಭರತೇಶ್ ಕುಮಾರ್ ಅನಿತಾ ವೇದಾನಂದ ಇವರೆಲ್ಲ ಸೇರಿಸಿ ಉತ್ತರವನ್ನು ಕಳಿಸಿದ್ದಾರೆ. ಉಮಾ ಭರತೇಶ್ ಕುಮಾರ್ ಅನಿತಾ ವೇದಾನಂದ ಉಮಾ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ ಅವರು ಕೂಡ ಓಕೆ ಉತ್ತರ ಯಾಕೆ ತಪ್ಪಾಗ್ಬಿಟ್ಟಿದೆ. ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕು, ನೀಲಂ ಸಂಜೀವ್ ರೆಡ್ಡಿ ಓಕೆ ಪಾಲವನಹಳ್ಳಿಯಿಂದ ಯಾರಪ್ಪ ಅದು ಅಂದರೆ ರುದ್ರೇಶ್ ನಾಯ್ಕ ಕೆ ಮತ್ತು ಕಮಲ ಐ ಯು ಡಿ ಪಿ ಲೇಔಟ್ 6ನೇ ಮುಖ್ಯ ರಸ್ತೆ ಚಿತ್ರದುರ್ಗ ಇಲ್ಲಿಂದ ಉತ್ತರವನ್ನು ಓಕೆ ಉತ್ತರ ತಪ್ಪಾಗಿದೆ. ಇನ್ನೊಬ್ಬರು ಪಾಲವನಹಳ್ಳಿ ಲಕ್ಷ್ಮಿ ಅಂತ ಕಳಿಸಿದ್ದಾರೆ ಹೊಸ ಕೇಳುಗರು. ಓಕೆ ಉತ್ತರವನ್ನು ಲಾಸ್ಟಲ್ಲಿ ಕಳಿಸಿ, ನಿಮ್ಮ ಹೆಸರು ಮತ್ತು ಊರನ್ನು ಮೊದಲನೇದಾಗಿ ಕಳಿಸಿ ಅಂತ ಹೇಳೋಣ ಅವರಿಗೆ, ಹೊಸಬರಾಗಿರೋದ್ರಿಂದ ಓಕೆ ಓದೋಣ. ಸಿದ್ಧಲಿಂಗಮೂರ್ತಿ ಸಿರಿಗೆರೆ ಇವರು ಕೂಡ ಸರಿ ಉತ್ತರವನ್ನೇ ಕಳಿಸಿದ್ದಾರೆ. ಬುಕ್ಕನಕೆರೆ ವಿಜಯೇಂದ್ರ ಮೈಸೂರಿನಿಂದ, ಸ್ಕಂದನ್ ಭಾಸ್ಕರ್ ಶ್ರೀಕಂಠಮೂರ್ತಿ ಮೆದೇಹಳ್ಳಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಹಾಗೂ ಯಾರಿದ್ದಾರೆ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಮಲ್ಲಿಕಾರ್ಜುನ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ.

0: ಅಂದರೆ ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಎಲ್ಲಿಂದ ನವಳಂಗ, ಓಕೆ ನವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ ಶೆಟ್ಟಿ ಗುಮಾಸ್ತರ ಕಾಲೋನಿ ಚಿತ್ರದುರ್ಗದಿಂದ, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸ ಕೊಲ್ಲರಹಟ್ಟಿ ಇಲ್ಲಿಂದ ಅವರು ಸಂದೇಶವನ್ನು ಕಳಿಸಿರೋದು. ನೇತ್ರ ನಟರ ಚಿತ್ರದುರ್ಗದಿಂದ, ಶಿಲ್ಪಾ ವಿದ್ಯಾನಗರದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ, ಇವರು ಯಾರು ಉತ್ತರವನ್ನು ಮೊದಲಿಗೆ ಕಳಿಸಿದ್ದಾರೆ. ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ, ಓಕೆ ಹೆಸರು ಕಳಿಸಿಲ್ವಲ್ಲ, ಮಿಸ್ ಆಗಿದೆ, ಹೊಸಬರು ಇವರು. ಓಕೆ ಲಾಸ್ಟ್ ನಂಬರ್ 8553 ಆಗಿದೆ. ಕೆ ಬಿ ಪಾಲಯ್ಯ ಚಿರುತುಗುಂಡುನಿಂದ, ಓಕೆ ಎಲ್ಲರ ಉತ್ತರವನ್ನು ಓದಿದ್ದೇನೆ. ಎಲ್ಲರ ಉತ್ತರ ಸುಮಾರು ಎಲ್ಲರ ಉತ್ತರ ಕೂಡ ಸರಿಯಾಗಿದೆ, ಏನೋ ಕೆಲವರದ್ದು ಮಾತ್ರ ತಪ್ಪಾಗಿದೆ. ಓಕೆ ಇರಲಿ, ನೀಲಂ ಸಂಜೀವ ರೆಡ್ಡಿಯವರು ನಮ್ಮ ಭಾರತದ 6ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದರು ಅಂತ ಹೇಳ್ಬೋದು. ಅವರ ಹುಟ್ಟಿದ ಹಬ್ಬ ಕೂಡ ಇವತ್ತು, ಅಂದರೆ ಹುಟ್ಟಿದ ದಿನ ಮೇ 19 1913 ಮದ್ರಾಸ್ ಪ್ರೆಸಿಡೆನ್ಸಿಯ ಇಂದಿನ ಅನಂತಪುರ ಜಿಲ್ಲೆ ಅಲ್ಲಿಯವರ ಜನನ ಆಯಿತು. ಇಲ್ಲೂರು ಗ್ರಾಮದಲ್ಲಿ ಅವರ ಜನನ ಆಯಿತು. ಇವರು ಗಮನಾರ್ಹವಾಗಿ ಭಾರತದ 6ನೇ ರಾಷ್ಟ್ರಪತಿಯಾಗಿ 1977 1982 ಅಧಿಕಾರವನ್ನು ವಹಿಸಿಕೊಂಡಿದ್ರು ಅಂತ ಹೇಳಬಹುದು. ಓಕೆ ಕೇಳಿದ್ರೆ ಇದಾಗಿತ್ತು ಇಂದಿನ ಪ್ರಶ್ನೆಗೆ ಉತ್ತರ. ಈಗ ಪ್ರಕಟಣೆಯಿಂದ ಕೇಳ್ಕೊಂಬರೋಣ.
1: ಶ್ರೀ ರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಔರ್ ದೊಪಹರ್ 12:30 ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಇನ್ನು ಮುಂದೆ ಕೇಳಿ
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಬೆಳಗಾವಿ ಜಿಲ್ಲೆಯ ಗೋಕಾಕ್ ಇದೆಯಲ್ಲ, ಬಹಳ ವರ್ಷಗಳಿಂದ ಹಿಂದುಳಿದ ಪ್ರದೇಶ ಆಗಿತ್ತು. ಆವಾಗ ಪಕ್ಕದಲ್ಲೇ ಘಟಪ್ರಭಾ ನದಿ ಹರಿತಿದ್ರೂ ಆ ಊರಿನ ದಾರಿದ್ರ್ಯಕ್ಕೇನು ಸುಲಭ ಆಗಿರಲಿಲ್ಲ, ನಿವಾರಣೆ ಆಗಲೇ ಇಲ್ಲ. ಕ್ಷಯರೋಗ ಒಂದು ದೊಡ್ಡ ಪಿಡುಗಾಗಿತ್ತು ಆವಾಗ. ಆ ಸಮಯದಲ್ಲಿ ಬಂದವರು ಡಾಕ್ಟರ್ ಜಿ ಎಸ್ ಕೊಕಟ್ನೂರ್ ಅನ್ನೋರು, ಅಮೇರಿಕೆಯಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತಿ ಪಡೆದಂಥವ್ರು, ದೊಡ್ಡ ಖ್ಯಾತಿ ಪಡೆದಂಥವ್ರು. ಅವರು ಗೋಕಾಕದ ಘಟಪ್ರಭಾ ನದಿ ದಂಡೆ ಮೇಲೆ ಸೇವೆ ಸಲ್ಲಿಸಬೇಕು ಅಂತ ಬಂದು ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಅನ್ನ ಸಂಸ್ಥೆಯನ್ನು 1929 ಹುಟ್ಟಾಕಿದರು. ಬಾಲ್ಯದಿಂದಲೂ ಈ ಪ್ರದೇಶ ಹಿಂದುಳಿದ್ದರಿಂದ ಆ ಸಂಕಟ ಕಂಡು ಕೊಕಟ್ನೂರವರಿಗೆ ಇದು ಬರೀ ಆರೋಗ್ಯ ಕೇಂದ್ರ ಆಗದೆ ಅವ್ರ ಕರ್ಮಭೂಮಿ ಆಯ್ತು. ಅವರೇನು ಮಾಡಿದರು, ಸಂಸ್ಥೆ ನಡೀಬೇಕಲ್ವಾ, ತಮ್ಮಂತೆ ಸಮಾನ ಮನಸ್ಕರಾದ ವೈದ್ಯರನ್ನ ಕಾರ್ಯಕ್ಷೇತ್ರ ಕೇಳ್ಕೊಂಡು ಬಂದರು. ಆಗ ಬಂದವರು ನಾಸು ಹರಡಿಕರ್ ಅವರು. ಆಗಾಗಲೇ ಸಾಮಾಜಿಕ ಕಾರ್ಯದಿಂದ ಪ್ರಖರ ದೇಶಪ್ರೇಮದಿಂದ ಜನಮನವನ್ನು ಗೆದ್ದಂಥ ಹರಡಿಕರ್ ಅವರು ತಮ್ಮ ಸೇವೆಯನ್ನು ಗೋಕಾಕ್ ತಾಲೂಕಿನ ಜಿಲ್ಲೆಗೆ ವಿಸ್ತಾರ ಮಾಡಿದರು. ನಂತರ 1948 ಈ ಸಂಸ್ಥೆಯನ್ನು ಸೇರಿದಂಥ ವೈದ್ಯರು, ಎಂ ಕೆ ವೈದ್ಯ ಅಂತ ಅವರ ಹೆಸರು, ಅವರು ತೀರ್ಕೊಳ್ಳುವವರೆಗೂ ಅಂದರೆ 1993 ತಪಸ್ಸಿನ ಹಾಗೆ ಆ ಸಂಸ್ಥೆಯನ್ನು ಬೆಳೆಸಿದರು. ಅವರ ಕಾಲದ ಸಂಸ್ಥೆ ವಿಶಾಲವಾಗಿ ಹರಡಿತು. ಇವತ್ತೇನಾದರೂ ಆ ಬೃಹತ್ ಆಧುನಿಕ ಸಂಸ್ಥೆ ನೋಡಿದಾಗ ಅವರೇ ಅದರ ಶಿಲ್ಪಿಗಳು ಅಂದರೆ ಆಶ್ಚರ್ಯ ಏನಲ್ಲ. ಸ್ವಾತಂತ್ರ್ಯದ ನಂತರ, ಅದರಲ್ಲೂ 51 ತ್ರಿವಿಕ್ರಮನ ಹಾಗೆ ಸಂಸ್ಥೆ ಬೆಳೀತು. ಆಗ ಮುಂಬೈ ಸರ್ಕಾರದಿಂದ 146 ಜಮೀನು ಪಡೆದು ನರ್ಸ್ಗಳ ತರಬೇತಿ, ಕ್ಷಯರೋಗ ನಿವಾರಣಾ ಘಟಕ, ಪ್ರಾಥಮಿಕ ಶಿಕ್ಷಣ, ಮಹಿಳೆಯರ ಉದ್ಯೋಗ, ಏನು ಒಂದೇ ಎರಡು ಎಲ್ಲ ಸ್ಥಾಪನೆ ಮಾಡಿ ಸಾರ್ವಜನಿಕ ಸೇವೆಗೆ ಒಂದು ಹೊಸ ಅಧ್ಯಾಯ ಬರೆದಂಗಾಗಿತ್ತು. ಯಾಕೆ ಇದನ್ನು ಹೇಳಬೇಕಾಯಿತು ಅಂತ ಮಾತು ಹೇಳಬೇಕು. ಡಾಕ್ಟರ್ ವೈದ್ಯರವರ ಮಾನವೀಯತೆ ಅಸಾಮಾನ್ಯವಾದದ್ದು ಅಂತ. ಅವ್ರ ಕಡೆ ಬರುವಂಥ ಯಾವುದೇ ರೋಗಿ ಒಂದು ಗಿರಾಕಿ ಅಲ್ಲ. ಇವತ್ತಿನ ಕಲ್ಪನೆ ಮಾಡಿಕೊಳ್ಳಿ, ಹಾಸ್ಪಿಟಲಲ್ಲಿ ಕ್ಲೈಂಟ್ ಅಂತ ಕರಿತೀವಿ, ಗಿರಾಕಿ ಅದು. ಅವರಿಗೆ ಗಿರಾಕಿ ಅಲ್ಲ, ಇವರಿಗೆ ಸೇವೆಯ ಅವಕಾಶ ಕೊಡುವಂಥ ಉಪಕಾರಿ ಅವನು ಅಂತ ಹೇಳ್ತಾ ಇದ್ರು. ನನಗೆ ಅವಕಾಶ ಕೊಟ್ಟಿದ್ದಾನಲ್ಪ ಸೇವೆ ಮಾಡೋದಕ್ಕೆ. ಆ ರೋಗಿ ಬಗ್ಗೆ ಅವ್ರಿಗೆ ವಹಿಸ್ತಿದ್ದಂಥ ಕಾಳಜಿ ಮಾತ್ರ ಅನನ್ಯವಾದಂಥದ್ದು. ಆಸ್ಪತ್ರೆಯಲ್ಲಿ

0: ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಸಾಕು ತಮ್ಮ ವೈಯಕ್ತಿಕ ಸೋಲು ಅನ್ಕೋಬೇಕು ಅವರು. ಆ ಥರ ಪ್ರಸಂಗ. ದೊಡ್ಡವರು ಬಂದಾಗ ಎರಡು ದಿವಸ ಬೇರೆ ಕಡೆ ಮುಂಬೈಗೆ ಹೋಗಿದ್ದಾರೆ, ಇವರು ಬೇರೆ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಬರೋದ್ರೊಳಗೆ ಯಾರ್ದೋ ಒಬ್ಬರು ಆರೋಗ್ಯ ಕುಸಿದು ಅವ್ರ ಮೃತರಾದ್ರು. ಅನ್ಕೊಂಡ್ರು ಛೇ ತಾನು ಇರ್ಬೇಕಾಗಿತ್ತು, ನಾನು ಇರ್ಬೇಕಾಗಿತ್ತು, ನನ್ನೇನು ತಪ್ಪಾಯ್ತು ಅಂತ ಚಡಪಡಿಸಿದ್ರು. ಎಲ್ಲ ವೈದ್ಯರ ಮೇಲೆ ನಂಬಿಕೆ ಅಪಾರವಾಗಿದ್ರು ಕೂಡ ತಾನು ಮಾಡೋ ಕೆಲಸ ಮಾಡಬೇಕು ಅಂತ. ಇನ್ನೊಂದು ಮಾತು ಹೇಳ್ಬೇಕು ಸ್ನೇಹಿತರೆ, ನಿಮ್ ಕಣ್ಣು ಮುಂದೆ ಬರ್ಬೇಕು ಚಿತ್ರ ಅದು. ವೈದ್ಯರು ಒಂದು ಪದ್ಧತಿ ಹಾಕೊಂಡಿದ್ರಂತೆ ತಮಗೆ, ಆಸ್ಪತ್ರೆಯಲ್ಲಿ ಯಾವುದೋ ಬಂದಂತಹ ಒಂದು ರೋಗಿ ಯಾವುದೋ ಕಾರಣಕ್ಕೆ ಮೃತರಾದರೆ ವೈದ್ಯರಲ್ಲಿ ಬಂದು ಆ ದೇಹ ಆಸ್ಪತ್ರೆಯನ್ನು ತಗೊಂಡು ಹೋಗೋದಕ್ಕೆ ಮೊದಲು ಒಂದು ಹಾರ ಹಾಕ್ತಿದ್ರಂತೆ, ಹಾರ ಹಾಕಿ ಕೈ ಮುಗಿತಿದ್ರು. ನಾವು ಪ್ರಾಮಾಣಿಕವಾಗಿ ನಿಮ್ಮ ಆರೋಗ್ಯ ಸುಧಾರಣೆಗೆ ಶ್ರಮ ಮಾಡಿದ್ದೇವೆ, ಆದರೆ ಅರಿಯಿತೋ ಅರಿಯದೇನೋ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಮ್ಮ ಅಂತ ಬೇಡ್ಕೋಬೇಕಂತೀರಿ. ಇದು ನೋಡಿ ಎಂಥ ವಿಚಿತ್ರ ಅನಿಸುತ್ತೆ. ಈ ಘಟನೆ ನಾನು ಹೇಳಿದವರು ನನಗೆ ಅತ್ಯಂತ ಹಿರಿಯರು, ಪೂಜ್ಯರಾದಂಥ ಶ್ರೀ ಪಿ ಆರ್ ಮುಂಡೇವಾಡಿಯವರು. ಇವತ್ತಿನ ದಿವಸದಲ್ಲಿ ರೋಗಿಗೆ ಗೊತ್ತಾಗದ ಹಾಗೆ ಅವನ ದೇಹದ ಅಂಗಗಳನ್ನ ಕಿತ್ಕೊಳ್ಳುವಂಥ ವೈದ್ಯರಿದ್ದಾರೆ, ಅವರು ಯಮರಾಜ ಸಹೋದರ ಅಂತ ಕರೀತಾರೆ. ಯಮರಾಜ ಬರೀ ಪ್ರಾಣ ಮಾತ್ರ ತಗೋತಾನಂತೆ, ಇವರು ಯಮರಾಜ ಸಹೋದರ ಪ್ರಾಣವನ್ನು ತಗೋತಾನೆ, ದುಡ್ಡು ತಗೋತಾನೆ ಅಂತ. ಇಂಥ ಹಲವಾರು ವೈದ್ಯ ವ್ಯಾಪಾರಿಗಳನ್ನು ಕಂಡಾಗ ಡಾಕ್ಟರ್ ವೈದ್ಯರಂಥ ಅವರು ದೇವತೆಗಳು ಹೆಂಗೆ ಕಾಣಿಸುತ್ತಾರಲ್ಲ, ಒಂದೇ ಪ್ರಾರ್ಥನೆ ಅಂಥ ವೈದ್ಯರ ಗುಣ ನಮ್ಮ ಬೇರೆ ವೈದ್ಯರಲ್ಲೂ ಸ್ವಲ್ಪ ಬರಲಿ, ಅಂಥವರ ಸಂತತಿ ಸಾವಿರ ಆಗಲಿ ಅಂತ ಬೇಡ್ಕೋಬೇಕು.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ. ವಿಷಯ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ. ಈ ಕುರಿತು ಮಾತನಾಡುತ್ತಾರೆ ಸಿದ್ದರಾಮ ಮಾರಿಹಾಳ್, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಚಿತ್ರದುರ್ಗ. ಕಾರ್ಯಕ್ರಮಕ್ಕಾಗಿ ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆಗಳು 944864402 ಮತ್ತೊಂದು 9141970272. ಸ್ಥಿರ ದೂರವಾಣಿ ಸಂಖ್ಯೆ 08194295649. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಗೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಇನ್ನು ಮುಂದೆ ಕೇಳೋಣ ಆರೋಗ್ಯ ಬಿಂದು. ವಿಷಯ ಯುನಾನಿ ವೈದ್ಯ ಪದ್ಧತಿಯ ಚಿಕಿತ್ಸಾ ಕ್ರಮಗಳು. ಮಾತನಾಡುತ್ತಾರೆ ಡಾಕ್ಟರ್ ನಾಗೇಶ್.
5: ಯುನಾನಿ ಪದ್ಧತಿಯ ವಿಶೇಷ ಚಿಕಿತ್ಸೆಗಳು. ಪಥ್ಯಾಪಥ್ಯ ಚಿಕಿತ್ಸೆ, ಇದನ್ನು ಯುನಾನಿ ವೈದ್ಯ ಪದ್ಧತಿಯಲ್ಲಿ ಇಲಾಜ್ ಬಿತ್ ತದ್ಬೀರ್ ಎಂದು ಕರೆಯುವರು. ಯುನಾನಿ ವೈದ್ಯ ಪದ್ಧತಿಯು ಕೆಲವು ವಿಶಿಷ್ಟ ಪುನರ್ಚೈತನ್ಯ ಮತ್ತು ಶೋಧನಾ ವಿಧಾನಗಳನ್ನು ಒಳಗೊಂಡಿದೆ. ಈ ಚಿಕಿತ್ಸೆಗಳನ್ನು ರೆಜಿಮಿನಲ್ ಥೆರಪಿ ಎನ್ನಲಾಗುತ್ತದೆ. ಈ ಚಿಕಿತ್ಸೆಯು ನಮ್ಮ ಶರೀರದಲ್ಲಿನ ವಿಷವಸ್ತುಗಳನ್ನು ದೇಹದಿಂದ ಹೊರಹಾಕಲು ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಪೂರಕವಾಗಿದ್ದು ನಮ್ಮ ಶರೀರವನ್ನು ಶುದ್ಧಗೊಳಿಸುವುದಾಗಿದೆ. ಆರೋಗ್ಯವಂತರನ್ನು ಈ ಚಿಕಿತ್ಸೆಗೆ ಒಳಪಡಿಸಿದಾಗ ತಾರುಣ್ಯ ಅಥವಾ ಪುನರ್ಚೈತನ್ಯ ಪಡೆಯುವುದರೊಂದಿಗೆ ಹೆಚ್ಚು ಆರೋಗ್ಯವಂತರಾಗುತ್ತಾರೆ. ಇದು ಕೇವಲ ರೋಗ ವಾಸಿ ಮಾಡುವ ಚಿಕಿತ್ಸೆಯಷ್ಟೇ ಆಗಿರದೆ ರೋಗ ಬಾರದಂತೆ ತಡೆಗಟ್ಟಲು ಕೂಡ ಉಪಯೋಗಿಸಲಾಗುತ್ತದೆ. ಉತ್ತಮ ಆರೋಗ್ಯವು ಶರೀರದಲ್ಲಿನ ದೋಷಗಳು ಮತ್ತು ಶರೀರ ಕ್ರಿಯೆಗಳ ಸಮತೋಲನ ಸ್ಥಿತಿಯಿಂದ ಉಂಟಾಗುತ್ತದೆ ಎಂಬುದು ಯುನಾನಿ ವೈದ್ಯ ಪದ್ಧತಿಯ ಅಭಿಪ್ರಾಯ. ಪರಿಣಾಮದಲ್ಲಾಗಲಿ ಅಥವಾ ಗುಣದಲ್ಲಾಗಲಿ ಅಥವಾ ಒಟ್ಟಾಗಿ ದೋಷಗಳಲ್ಲಿನ ಅಸಮತೋಲನ ಸ್ಥಿತಿ ಉಂಟಾದಾಗ ಹಾಗೂ ಹಾನಿಗೊಳಗಾದಾಗ ಅಂಗ ಅಥವಾ ಅಂಗವ್ಯೂಹದ ಶಾರೀರಿಕ ಕ್ರಿಯೆಯಲ್ಲಿ ವ್ಯತ್ಯಯವಾಗಿ ರೋಗ ಕಾಣಿಸಿಕೊಳ್ಳುತ್ತದೆ. ಯುನಾನಿ ವೈದ್ಯ ಪದ್ಧತಿಯ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಎರಡು ವಿಧಾನಗಳನ್ನು ಕಾಣಬಹುದು. ಮೊದಲನೆಯದಾಗಿ ಏರುಪೇರಾಗಿರುವ ಅಥವಾ ಅಸಾಮಾನ್ಯ ದೋಷಗಳನ್ನು ಸೂಕ್ತ ಸಮತೋಲನ ಆಹಾರ ಅಥವಾ ನೈಸರ್ಗಿಕ ಗಿಡಮೂಲಿಕೆ ಔಷಧಿಗಳಿಂದ ಶಮನಗೊಳಿಸುವುದು. ಎರಡನೆಯದಾಗಿ ರೋಗ ಉಂಟು ಮಾಡಬಹುದಾದ ದೇಹದಲ್ಲಿನ ಅಸಮತೋಲನಗೊಂಡ ಅಥವಾ ಉಲ್ಬಣಗೊಂಡ ದೋಷಗಳನ್ನು ಸೂಕ್ತ ಮಾರ್ಗದ ಮೂಲಕ ಹೊರಹಾಕುವುದು. ಕಾಯಿಲೆ ಉಂಟು ಮಾಡುವ ವಸ್ತು ರಕ್ತದಲ್ಲಿದ್ದಾಗ ಅದನ್ನು ರಕ್ತಸ್ರಾವಣ, ಬ್ಲಡ್ ಲೆಟಿಂಗ್ ಕ್ರಿಯೆಗಳಾದ ಫಸದ್,

ತಲೀಕ್, ಹಿಜಾಮತ್, ಬಿಲ್ ಶೂಟ್ನಿಂದ ಹೊರಹಾಕುವುದು. ಬೇಡದ ವಸ್ತು ಹೊಟ್ಟೆ ಅಥವಾ ಕರುಳಿನ ಭಾಗದಲ್ಲಿದ್ದಾಗ ಅದನ್ನು ವಮನ, ಮೃದು ವಿರೇಚನ ಮತ್ತು ತೀಕ್ಷ್ಣ ವಿರೇಚನಗಳ ಮೂಲಕ ಹೊರಹಾಕುವುದು. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಮುಖ್ಯವಾಗಿ ಬಳಸುವ ವಿಧಾನಗಳೆಂದರೆ, ಮೊದಲನೆಯ ವಿಧಾನ ಮುನ್ಸಿಸ್. ಮುನ್ಸಿಸ್ ಚಿಕಿತ್ಸೆಯು ದೇಹದೊಳಗಿನ ಅಂಗಗಳಲ್ಲಿ ಬಹಳ ಕಾಲದಿಂದ ಉಳಿದಿರುವ ಬೇಡದ ವಸ್ತುಗಳನ್ನು ಅಥವಾ ದೋಷಗಳನ್ನು ಉಲ್ಬಣಗೊಳಿಸಿ ಹೊರಹಾಕುವ ವಿಧಾನವಾಗಿದೆ. ಈ ಸ್ಥಿತಿಯಲ್ಲಿ ದೋಷಗಳು ಬಹಳ ಸ್ನಿಗ್ಧ ಮತ್ತು ತೀಕ್ಷ್ಣವಾಗಿರುವುದರಿಂದ ಕೇವಲ ಅಸ್ತ್ರವಿಸ್ತೃತ ಅಥವಾ ವಿರೇಚನ ವಮನಗಳಂತಹ ಚಿಕಿತ್ಸೆಯಿಂದ ಸುಲಭವಾಗಿ ಹೊರಹಾಕಲು ಸಾಧ್ಯವಿಲ್ಲದಿರುವುದರಿಂದ ಅದನ್ನು ನುಜ್ ಸ್ಥಿತಿಗೆ ತರಲಾಗುವುದು. ನುಜ್ ಎಂದರೆ ಉಲ್ಬಣವಾಗುವ ವ್ಯವಸ್ಥೆ. ದೋಷವು ತುಂಬಾ ಸ್ನಿಗ್ಧ ಮತ್ತು ತೀಕ್ಷ್ಣವಾಗಿದ್ದಲ್ಲಿ ಅದನ್ನು ತೆಳುಗೊಳಿಸಲಾಗುವುದು. ಇದರಿಂದ ದೋಷವು ಸುಲಭವಾಗಿ ಚಲಿಸುವಂತಾಗುತ್ತದೆ. ಇದನ್ನು ಸೂಕ್ತ ಸಂತುಲಿತ ಆಹಾರ ಮತ್ತು ಗಿಡಮೂಲಿಕೆ ಔಷಧಿಗಳಿಂದ ಮಾಡಲಾಗುವುದು. ಮುನ್ಸಿಸ್ನ ಮುಖ್ಯವಾದ ಉಪಯೋಗಗಳೆಂದರೆ, 7 ದಿನಗಳಿಗಿಂತ ಮೇಲ್ಪಟ್ಟ ತೀವ್ರತರ ರೋಗಗಳಲ್ಲಿ ಈ ಚಿಕಿತ್ಸೆಯನ್ನು ಬಳಸಬಹುದು. ಕಫದೋಷದಿಂದ ಉಂಟಾಗಿರುವ ರೋಗಗಳಲ್ಲಿ ವಿರೇಚನ ಚಿಕಿತ್ಸೆ ಮಾಡುವ ಮುನ್ನ ಮುನ್ಸಿಸ್ ಚಿಕಿತ್ಸೆಯನ್ನು ಬಳಸಲಾಗುತ್ತದೆ. ಎರಡನೆಯ ವಿಧಾನ ಮುಸಿಲ್. ಕರುಳಿನಲ್ಲಿರುವ ಬೇಡದ ವಿಷವಸ್ತುಗಳನ್ನು ಅಧೋಮಾರ್ಗದ ಮೂಲಕ ಹೊರಹಾಕುವುದರಿಂದ ದೇಹದಲ್ಲಿ ಸಂಗ್ರಹಿತ ವಿಷವಸ್ತುಗಳನ್ನು ಹೊರಹಾಕಿದಂತಾಗುವುದು. ಈ ಚಿಕಿತ್ಸೆಯನ್ನು ಮುಸಿಲ್ ಎನ್ನುವರು. ಈ ಚಿಕಿತ್ಸೆಯ ಮುಖ್ಯ ಉಪಯೋಗಗಳೆಂದರೆ, ಸಂಗ್ರಹಿತ ಕೆಟ್ಟ ದೋಷಗಳಿಂದ ಉಂಟಾದ ಕಾಯಿಲೆಗಳಲ್ಲಿ ಉಪಯುಕ್ತವಾಗಿದ್ದು ಬೇಡದ ವಸ್ತುಗಳನ್ನು ಮತ್ತು ಕೆಟ್ಟ ದೋಷಗಳನ್ನು ದೇಹದಿಂದ ಹೊರಹಾಕುತ್ತದೆ. ಇದು ಮಲಬದ್ಧತೆಯನ್ನು ನಿವಾರಿಸಿ ಹಸಿವನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ಅಂಗಗಳಲ್ಲಿ ನವಚೈತನ್ಯವನ್ನು ತುಂಬುತ್ತದೆ. ಮೂರನೆಯ ವಿಧಾನ ದಲಕ್ ಅಂದರೆ ಮಸಾಜ್. ಕೈಯಿಂದ ಅಥವಾ ಒರಟು ಬಟ್ಟೆಯಂತಹ ವಸ್ತುಗಳಿಂದ ಎಣ್ಣೆಯನ್ನು ಬಳಸಿ ಅಥವಾ ಬಳಸದೆ ತಟ್ಟುವುದು, ಉಜ್ಜುವುದು, ನಾದುವುದು ಅಥವಾ ನೀಯುವುದರ ಮೂಲಕ ಒತ್ತಡ ಹಾಗೂ ಘರ್ಷಣೆಯನ್ನು ಉಂಟುಮಾಡಿ ಬಾಹ್ಯ ಮೃದು ಭಾಗಗಳಲ್ಲಿ ಚೇತನ ಉಂಟು ಮಾಡುವ ಕ್ರಿಯೆಯನ್ನು ಮಸಾಜ್ ಎನ್ನುವರು. ಯುನಾನಿ ವೈದ್ಯ ಪದ್ಧತಿ ವಿವಿಧ ಮಸಾಜ್ಗಳನ್ನು ವಿವರಿಸುತ್ತದೆ. ಉದಾಹರಣೆಗೆ, ಕಠಿಣ ಮಸಾಜ್, ಮೃದು ಮಸಾಜ್, ದೀರ್ಘಕಾಲೀನ ಮಸಾಜ್, ಮಿತಕಾಲೀನ ಮಸಾಜ್, ವ್ಯಾಯಾಮ ಪೂರ್ವ ಮಸಾಜ್ ಮತ್ತು ವ್ಯಾಯಾಮ ನಂತರದ ಮಸಾಜ್. ಮಸಾಜ್ ಚಿಕಿತ್ಸೆಯು ರಕ್ತ ಪರಿಚಲನೆ, ರಸಪರಿಚಲನೆ, ಸ್ನಾಯು, ಮೂಳೆ ಮತ್ತು ನರವ್ಯೂಹ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ. ಕಾಯಿಲೆ ಮತ್ತು ಅಪಘಾತಗಳಿಂದ ಆದ ದೈಹಿಕ ತೊಂದರೆಯಿಂದ ಸುಧಾರಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಮಸಾಜ್ ಸ್ನಾಯು ಸಡಿಲಗೊಳಿಸುತ್ತದೆ, ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ, ಬೇಡದ ಚಯಾಪಚಯ ಉತ್ಪನ್ನಗಳನ್ನು ಹೊರಹಾಕುತ್ತದೆ. ನಾಲ್ಕನೆಯ ವಿಧಾನ ತಲೀಕ್ ಅಂದರೆ ಜಿಗಣೆ ಚಿಕಿತ್ಸೆ. ಜಿಗಣೆ ಚಿಕಿತ್ಸೆಯು ಊತವನ್ನು ಶಮನಗೊಳಿಸಲು, ರೋಗಕಾರಕ ಅಥವಾ ಬೇಡವಾದ ವಸ್ತುಗಳನ್ನು ಹೊರಹಾಕಲು ನಿರ್ವಿಷ ಜಿಗಣೆಗಳನ್ನು ಬಳಸಿ ದೇಹದ ಅಸಂತುಲಿತ ದೋಷಗಳನ್ನು ಸರಿ ಮಾಡುವ ವಿಧಾನವಾಗಿದೆ. ಈ ಚಿಕಿತ್ಸೆಯ ಉಪಯೋಗಗಳೆಂದರೆ, ರಕ್ತ ಶುದ್ಧಗೊಳಿಸಲು ಅತ್ಯುಪಯುಕ್ತ, ಚರ್ಮರೋಗ, ವೆರಿಕೋಸ್ ವೈನ್ಸ್, ತೀವ್ರತರ ಹುಣ್ಣುಗಳನ್ನು ಚಿಕಿತ್ಸೆ ಮಾಡಲು ಇದು ಉಪಯುಕ್ತವಾಗಿದೆ. ಅನೇಕ ರೋಗಗಳಲ್ಲಿ ಅದರಲ್ಲೂ ತೀವ್ರತರದ ರುಜಿನಗಳಲ್ಲಿ ತೊಂದರೆಗೀಡಾದ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತದೆ. ದೇಹದ ಅಭಿಧಮನಿಯ ಮೇಲೆ ನೀಳ ಛೇದ ಮಾಡಿ ರಕ್ತವನ್ನು ಹೊರಹಾಕುವುದಕ್ಕೆ ಫಸದ್ ಎನ್ನುವರು. ಅತಿ ಋತುಸ್ರಾವ, ಮೂಗಿನಿಂದ ರಕ್ತಸ್ರಾವ, ಮೂಲವ್ಯಾಧಿ, ಮೆಟ್ರೈಟಿಸ್ ಮುಂತಾದ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಬಹುದಾದ ಜನರಲ್ಲಿ ಸರಿಯಾದ ರಕ್ತದ ಪ್ರಮಾಣವನ್ನು ಕಾಪಾಡಲು ಇದನ್ನು ಮಾಡುವರು. ಈ ಚಿಕಿತ್ಸೆಯ ಉಪಯೋಗಗಳೆಂದರೆ, ಮೆನೋರಿಜಿ, ಅತಿ ಋತುಸ್ರಾವ, ಮೂಗಿನ ರಕ್ತಸ್ರಾವ, ಕಂಜಂಕ್ಟಿವೈಟಿಸ್, ಹೆಮರಾಯ್ಡ್ಸ್, ಹೆಪಟೈಟಿಸ್, ಹಾರ್ಕೈಟಿಸ್, ಮೆಟ್ರೈಟಿಸ್ ಮತ್ತು ದೇಹದಲ್ಲಿನ ಹೆಚ್ಚಿನ ಅಥವಾ ಅಸಾಮಾನ್ಯ ದೋಷಗಳಿಂದಾಗಬಹುದಾದ ಎಲ್ಲ ವ್ಯಾಧಿಗಳನ್ನು ಗುಣಪಡಿಸುವಲ್ಲಿ ಇದು ಸಹಾಯಕವಾಗಿದೆ. ಅಮಲೇಖೈ ಅಂದರೆ ಅಗ್ನಿಕರ್ಮ. ಸುಡುವುದರ ಮೂಲಕ ದೇಹದ ನಿರ್ದಿಷ್ಟ ಭಾಗವನ್ನು ತೆಗೆಯುವ ಅಥವಾ ಕೊನೆಗಾಣಿಸುವ ವಿಧಾನಕ್ಕೆ ಅಗ್ನಿಕರ್ಮ ಎನ್ನುವರು. ಇದನ್ನು ಹಿಂದೆ ವ್ರಣಗಳ ಚಿಕಿತ್ಸೆಯಲ್ಲಿ ಬಳಸುತ್ತಿದ್ದರು. ನರವಲಿ, ಮಚ್ಚೆಗಳನ್ನು ಚಿಕಿತ್ಸಲು, ಕೊಳೆಯುತ್ತಿರುವ ವಸ್ತುವನ್ನು ತೆಗೆಯಲು, ರಕ್ತಸ್ರಾವದ ನಿಯಂತ್ರಣ ಮುಂತಾದ ಚಿಕಿತ್ಸಾ ವಿಧಾನಗಳಲ್ಲಿ ಅಮಲೇಖೈ ಪರಿಣಾಮಕಾರಿ. ಈ ಚಿಕಿತ್ಸೆಯಲ್ಲಿ ಚಿನ್ನದಿಂದ ತಯಾರಿಸಿದ ಮಿಹ್ವಾ ಅಂದರೆ ಅಗ್ನಿಕರ್ಮ ಸಾಧನ ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಳಸಲಾಗುತ್ತದೆ. ಸ್ಥಾನಿಕ ದೋಷಗಳನ್ನು ಹೊರಹಾಕಲು ಇಜಾಮತ್ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಉತ್ತಮ ಫಲಿತಾಂಶಗಳಿಗಾಗಿ ಸರಿಯಾದ ಸಿದ್ಧತೆ ನಂತರವೇ ಹಿಜಾಮತ್ ಅನ್ನು ಮಾಡಲಾಗುವುದು. ಕಪ್ಪಿಂಗ್ ಎಂದರೆ ಕಪ್ಸ್ ಅಥವಾ ಗಾಜಿನ ಲೋಟಗಳನ್ನು ದೇಹದ ಮೇಲಿಟ್ಟು ಅದಕ್ಕೆ ಶಾಖ ಅಥವಾ ಸಕ್ಷನ್ ಬಳಸಿ ದೇಹದ ಮೇಲೆ ಭಾಗಶಃ ನಿರ್ವಾತವನ್ನು ಸೃಷ್ಟಿಸುವುದು. ಬೇರೆ ಬೇರೆ ರುಜಿನಗಳಿಗೆ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಕಪ್ಗಳನ್ನು ಅಳವಡಿಸಲಾಗುವುದು. ಮುಖ್ಯ ಉಪಯೋಗಗಳೆಂದರೆ, ಚರ್ಮದ ಮೇಲ್ಮೈ ಮೇಲೆ ಸೆಳೆಯುವಂತಹ ಪ್ರಕ್ರಿಯೆ ಉಂಟಾಗುವುದರಿಂದ ರಕ್ತದ ಪರಿಚಲನೆ ಉತ್ತಮಗೊಳ್ಳುತ್ತದೆ. ಕಪ್ಪಿಂಗ್ ಶುದ್ಧ ರಕ್ತವನ್ನು ಆ ಸ್ಥಳಕ್ಕೆ ತರುವುದರಿಂದ ರಕ್ತ ಸಂಚಾರ ಸುಗಮವಾಗುತ್ತದೆ. ಇದು ನೋವನ್ನು ಕಡಿಮೆಗೊಳಿಸುತ್ತದೆ. ದೇಹದ ಆಳದಲ್ಲಿರುವ ಊತವನ್ನು ದೇಹದ ಮೇಲಿನ ಸ್ತರಕ್ಕೆ ತರುವುದರಿಂದ ಚಿಕಿತ್ಸೆ ಸುಲಭ ಸಾಧ್ಯವಾಗುತ್ತದೆ. ವಿಷಕಾರಿ ವಸ್ತುಗಳನ್ನು ದೇಹದಿಂದ ಹೊರಹಾಕಿ ಶುದ್ಧಗೊಳಿಸುತ್ತದೆ. ಉಲ್ಬಣ ದೋಷಗಳನ್ನು ಸ್ಥಳಾಂತರಿಸುತ್ತದೆ. ಈ ಚಿಕಿತ್ಸೆಯಲ್ಲಿ 2 ವಿಧಾನಗಳನ್ನು ಒಳಗೊಂಡಿದೆ. ರಕ್ತಸ್ರವಿಕೆ ತಂತ್ರ ಮೂಲಕ ಕಪ್ಪಿಂಗ್ ವಿಧಾನ, ರಕ್ತಸ್ರವಿಕೆ ತಂತ್ರ ಇಲ್ಲದ ಕಪ್ಪಿಂಗ್ ವಿಧಾನ. ವಾಮಕ್ ದ್ರವ್ಯವೆಂದರೆ ಬಾಯಿಯ ಮೂಲಕ ತೆಗೆದುಕೊಂಡಾಗ ವಾಂತಿ ಬರಿಸುವ ವಸ್ತು. ದೇಹದಿಂದ ವಸ್ತುಗಳನ್ನು ಹೊರಹಾಕಲು ವಮನ ದ್ರವ್ಯವನ್ನು ವೈದ್ಯಕೀಯವಾಗಿ ಬಳಸಲಾಗುತ್ತದೆ. ಇದು ಆ ವಸ್ತು ದೇಹದಲ್ಲಿ ಸ್ವಾಂಗೀಕರಣಗೊಳ್ಳ

0: ಕೊಳ್ಳುವ ಮೊದಲೇ ವಾಂತಿಯಾಗುವಂತೆ ಮಾಡಿ ಹೊರಹಾಕಲ್ಪಡುತ್ತದೆ. ಪ್ರಾಚೀನ ಕಾಲದಿಂದಲೂ ಉಪ್ಪು ನೀರು ಮತ್ತು ಸಾಸಿವೆ ನೀರನ್ನು ವಾಮಕ ದ್ರವ್ಯವಾಗಿ ಉಪಯೋಗಿಸಲಾಗುತ್ತದೆ. ಈ ಚಿಕಿತ್ಸೆಯ ಮುಖ್ಯ ಉಪಯೋಗಗಳೆಂದರೆ, ಇದು ಅಜೀರ್ಣವನ್ನು ಶಮನಗೊಳಿಸುತ್ತದೆ, ಹಸಿವನ್ನು ಹೆಚ್ಚಿಸುತ್ತದೆ ಮತ್ತು ಉಲ್ಬಣಗೊಂಡ ಪಿತ್ತದೋಷವನ್ನು ಹೊರಹಾಕುತ್ತದೆ. ಇದು ತಲೆಭಾರ ಕಡಿಮೆಗೊಳಿಸುತ್ತದೆ. ಮೂತ್ರಜನಕಾಂಗ, ಪಿತ್ತಕೋಶ, ಜಠರ ಸಂಬಂಧಿ ರೋಗಗಳಲ್ಲಿಯೂ ಉಪಯುಕ್ತ.
1: ಯುನಾನಿ ವೈದ್ಯ ಪದ್ಧತಿಯ ಚಿಕಿತ್ಸಾ ಕ್ರಮಗಳು ಈ ಕುರಿತು ಇದುವರೆಗೂ ಮಾತನಾಡಿದವರು ಡಾಕ್ಟರ್ ನಾಗೇಶ್. ಇಲ್ಲಿಗೆ ಆರೋಗ್ಯ ಬಿಂದು ಕಾರ್ಯಕ್ರಮ ಮುಗಿಯಿತು. ಈಗ ಒಂದು ಪ್ರಕಟಣೆಯನ್ನು ಕೇಳ್ಕೊಂಬರೋಣ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ದರಾ ಬೇಂದ್ರೆ ಅವರು ರಚಿಸಿರುವಂತಹ ಒಂದು ಭಾವಗೀತೆಯನ್ನು ಹಾಡಿದ್ದಾರೆ ಎಂ ಪ್ರಭಾಕರ್.

ಕೇಳುಗರೆ, ಇನ್ನು ಮುಂದೆ 2:40 ಪ್ರಸಾರವಾಗಿರುವಂತ ಪ್ರಸಾರವಾಗುವಂತಹ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನಿವತ್ತು ಬರೋಬ್ಬರಿ 70 ವರ್ಷಗಳ ಕಾಲ ಐರನ್ ಲಂಗ್ ಮೆಷಿನ್ನಲ್ಲಿ ಇದ್ದಂತಹ ವ್ಯಕ್ತಿಯ ಬಗ್ಗೆ ಆಶ್ಚರ್ಯಕರವಾದಂತಹ ಒಂದು ವಿಷಯ ಹೇಳ್ತೇನೆ. ಟ್ಯೂನ್ ಮಾಡಿರಿ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು.

ಈ ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ ಎಂಎಸ್ ಮಮತಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದಾಗಿತ್ತು ಇಂದಿನ ಉಲ್ಲಾಸ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 2 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳು ಮೂಡಿಬರಲಿವೆ. ತದನಂತರ 2:30 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: अन्य इलाके तेज धूप और झुलसा देने वाली हवाओं की चपेट में हैं। धीमी हवा के कारण उमस और बढ़ गई है, जिससे राज्य के कई हिस्सों में सामान्य जनजीवन बुरी तरह प्रभावित है। वहीं राज्य के कई जिलों में अधिकतम तापमान 45 डिग्री सेल्सियस या उससे भी ऊपर बना हुआ है। मौसम विभाग ने 33 जिलों के लिए लू की चेतावनी जारी की है। राज्य के दक्षिणी और मध्य भागों में अगले सप्ताह तक लू के हालात बने रहेंगे। सुशील चंद्र तिवारी, आकाशवाणी समाचार, लखनऊ।
1: प्रधानमंत्री नरेंद्र मोदी ने कहा है कि धरती माँ के लिए पूरी मानवता एक परिवार है। सोशल मीडिया पोस्ट में संस्कृत सुभाषितम साझा करते हुए प्रधानमंत्री ने कहा कि संपूर्ण विश्व एक घर की तरह है, जहां हर संस्कृति का अपना महत्व और सम्मान है। आईपीएल क्रिकेट में आज शाम 7:30 बजे जयपुर में राजस्थान रॉयल्स का मुकाबला लखनऊ सुपर जायंट से होगा। कल रात चेन्नई में सनराइजर्स हैदराबाद ने चेन्नई सुपर किंग्स को 5 विकेट से हरा दिया। इस जीत के साथ ही हैदराबाद ने प्लेऑफ में जगह बना ली है। घरेलू शेयर बाजार के संवेदी सूचकांक में आज दोपहर के कारोबार में लगभग 0.2% की वृद्धि दर्ज की गई। अंतिम समाचार मिलने तक सेंसेक्स 136 अंक की वृद्धि के साथ 75,451, जबकि निफ्टी 42 अंक बढ़कर 23,692 पर था। अंत में मुख्य समाचार एक बार फिर। प्रधानमंत्री नरेंद्र मोदी प्रौद्योगिकी, नवीकरणीय ऊर्जा, रक्षा और व्यापार में सहयोग को मजबूत करने के उद्देश्य से आयोजित 30वें भारत नॉर्डिक शिखर सम्मेलन में भाग लेंगे। प्रधानमंत्री मोदी और स्वीडन के प्रधानमंत्री उल्फ क्रिस्टर्सन ने समाचार पत्र में एक संयुक्त लेख में वैश्विक अनिश्चितता के इस दौर में साझेदारी पर जोर दिया। सर्वोच्च न्यायालय का टीकाकरण या नसबंदी किए गए लावारिस कुत्तों को आश्रय स्थलों में रखने के अपने पूर्व आदेश को वापस लेने से इनकार। मौसम विभाग ने राष्ट्रीय राजधानी में अगले 3 दिन के लिए लू का येलो अलर्ट जारी किया। और आईपीएल क्रिकेट में आज शाम राजस्थान रॉयल्स का मुकाबला लखनऊ सुपर जायंट से। इसके साथ ही दोपहर समाचार का ये अंक समाप्त हुआ। नमस्कार।
2: समय सरियागी 2:30 ಇನ್ನು ಮುಂದೆ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು. 2 ದಿನ ಪ್ರವಾಸಿಗರಿಗೆ ನಿಷೇಧ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ನಾಳೆ ಕರೆ ನೀಡಿರುವ ಮುಷ್ಕರವನ್ನು ಹೈಕೋರ್ಟ್ ತಡೆಹಿಡಿದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಸಾರಿಗೆ ನೌಕರರಿಗೆ ಮುಷ್ಕರ ನಡೆಸದಂತೆ ಸೂಚಿಸಿದೆ. ಇದು ಪ್ರತಿಭಟನೆಗೆ ಕರೆ ನೀಡಿದ್ದ ಸಂಘಟನೆಗಳಿಗೆ ಹಿನ್ನಡೆಯನ್ನುಂಟು ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಸಾರಿಗೆ ಸಚಿವರೊಂದಿಗೆ ಸಭೆ ಕರೆಯುವಂತೆ ಸೂಚಿಸಿದೆ. ಸಾರಿಗೆ ಸಂಘಟನೆಗಳು ಮುಷ್ಕರವನ್ನು ಮುಂದುವರೆಸದಂತೆ ನಿರ್ದೇಶನ ನೀಡಿದ ನ್ಯಾಯಾಲಯ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದೆ. ತುಮಕೂರಿನಲ್ಲಿ ಇಂದು ರಾಜ್ಯ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನಾ ಸಮರ್ಪಣಾ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಈ ನಡುವೆ ತುಮಕೂರು ಜಿಲ್ಲೆಯು 21,529 ಹಕ್ಕುಪತ್ರಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿತವಾಗಿದೆ. ಈ ಸಾಧನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಧನಾ ಸಮಾವೇಶದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರತಿನಿಧಿಗಳು ಪ್ರಮಾಣಪತ್ರ ಹಸ್ತಾಂತರಿಸಿದರು. ಬಳಿಕ ಮುಖ್ಯಮಂತ್ರಿಗಳು ಪ್ರಮಾಣಪತ್ರವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಹಸ್ತಾಂತರಿಸಿದರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಮಕೂರನ್ನು 2ನೇ ಬೆಂಗಳೂರಾಗಿ ರೂಪಿಸುವ ನಿಟ್ಟಿನಲ್ಲಿ ಸಹಕಾರ ನೀಡುವುದಾಗಿ ತಿಳಿಸಿದರು. ಬೆಂಗಳೂರು ನಗರ ದಟ್ಟಣೆ ಕಡಿಮೆ ಮಾಡಲು ಇರುವ ಏಕೈಕ ಮಾರ್ಗ ತುಮಕೂರು ಅಭಿವೃದ್ಧಿಪಡಿಸುವುದು ಎಂದು ಹೇಳಿದರು. ರಾಜ್ಯದ

0: ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಆರ್ಥಿಕ ಶಕ್ತಿ ಉತ್ತಮಪಡಿಸಿರುವ ಬಗ್ಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ಬಯಲಾಗಿದೆ ಎಂದು ತಿಳಿಸಿದರು. ತುಮಕೂರಿಗೆ ಜೂನ್ ಜುಲೈ ವೇಳೆಗೆ ಎತ್ತಿನ ಹೊಳೆ ನೀರು ಹರಿಯಲಿದೆ ಎಂದು ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಸರ್ಕಾರದ ಸಾಧನಾ ಸಮಾವೇಶವನ್ನು ಬಿಜೆಪಿ ಟೀಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಅಭಿವೃದ್ಧಿ ಎಂಬುದು ಪೇಪರ್ನಲ್ಲಿ, ಜನರ ಬದುಕು ಕತ್ತಲಲ್ಲಿ ಎಂದು ವ್ಯಂಗ್ಯವಾಡಿದೆ. ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಭ್ರಷ್ಟಾಚಾರ, ಹಣಕಾಸು ದುರುಪಯೋಗ ಮತ್ತು ಆಡಳಿತ ವೈಫಲ್ಯ ಸರ್ಕಾರದ ಸಾಧನೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ರಾಜ್ಯವನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಅವರು ದೂರಿದ್ದಾರೆ. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು 42,750 ಕೋಟಿ ರೂಪಾಯಿ ಸಾಲದಿಂದ ಬಳಲುತ್ತಿದೆ. ರೈತರ ಸಮಸ್ಯೆಗಳ ಕುರಿತು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆಗಳಿಗೆ ಸ್ಪಂದಿಸಲು ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಹಾಗೂ ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲು ಆದೇಶಿಸಿದ್ದ ತನ್ನ ಆದೇಶವನ್ನು ಹಿಂಪಡೆಯುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮೂಲಕ ತನ್ನ ಹಿಂದಿನ ಆದೇಶವನ್ನು ತಿದ್ದುಪಡಿ ಮಾಡಬೇಕು ಎಂದು ಸಲ್ಲಿಸಿದ್ದ ಅರ್ಜಿಗಳನ್ನು ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠ ವಜಾಗೊಳಿಸಿದೆ. ಅಂತಹ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸೀಮಿತಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳು ಇರುವುದು ಆತಂಕಕಾರಿ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಜನರು ಹಾಗೂ ವಿಶೇಷವಾಗಿ ಮಕ್ಕಳ ಮೇಲೆ ಬೀದಿನಾಯಿ ದಾಳಿ ಮಾಡಿದ ಪ್ರಕರಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನಿಯಮಗಳನ್ನು ಜಾರಿಗೊಳಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಪ್ರಾಣಿ ಜನನ ನಿಯಂತ್ರಣ ವ್ಯವಸ್ಥೆ ಸ್ಥಾಪಿಸಬೇಕು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರಿಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಫರ್ವೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಕಂಜನ್ ಆನೆಯ ತಿವಿತಕ್ಕೆ ಒಳಗಾಗಿದ್ದ ಸಾಕಾನೆ ಮಾರ್ತಾಂಡ ಇಂದು ಸಾವನ್ನಪ್ಪಿದೆ. ದುಬಾರೆಯ ಕಾವೇರಿ ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಕಂಜನ್ ಹೆಸರಿನ ಸಾಕಾನೆಯೊಂದು ದಿಢೀರ್ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ 34 ವರ್ಷದ ಮಾರ್ತಾಂಡನಿಗೆ ಗಂಭೀರ ಗಾಯಗಳಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಾರ್ತಾಂಡ ಆನೆ ಕೊನೆ ಉಸಿರೆಳೆದಿದೆ. ಮಾರ್ತಾಂಡ ಮತ್ತು ಕಂಜನ್ ಎಂಬ ಎರಡು ಸಾಕಾನೆಗಳ ನಡುವೆ ಸಂಭವಿಸಿದ್ದ ಸಂಘರ್ಷದಲ್ಲಿ ಆನೆಯ ಕೆಳಗಡೆ ಸಿಲುಕಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದರು. ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ದುಬಾರೆ ಶಿಬಿರವನ್ನು ಇಂದು ಮತ್ತು ನಾಳೆ ಪ್ರವಾಸಿಗರಿಗೆ ನಿಷೇಧಿಸಿ ಅರಣ್ಯ ಇಲಾಖೆ ಆದೇಶಿಸಿದೆ. ಮಳೆಗಾಲದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ತಡೆಯಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಗಳೂರಿನ ಪಂಪೆಲ್ ಸೇರಿದಂತೆ ಕೃತಕ ನೆರೆ ಸಂಭವಿಸುವ ಪ್ರದೇಶಗಳ ಒಳಚರಂಡಿಗಳ ಎತ್ತರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ 5 ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 66, 75 ಹಾಗೂ 73ರಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಾಹಿತಿ ಪಡೆಯಲಾಗಿದ್ದು, ಸ್ಥಳೀಯ ತಂಡಗಳ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರವಾನಗಿ ಪಡೆಯದೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರ ವಿರುದ್ಧ ಗರಿಷ್ಠ ಪ್ರಮಾಣದಲ್ಲಿ ದಂಡ ವಿಧಿಸುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಯಮ ಬಾಹಿರ

ವಾಗಿ ತಂಬಾಕು ಮಾರಾಟ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು. ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಪ್ರತ್ಯೇಕ ಪರವಾನಗಿ ಹೊಂದಿರಬೇಕು ಎಂದು ತಿಳಿಸಿದ್ದಾರೆ. ನಗರ ಗ್ರಾಮೀಣ ಪ್ರದೇಶಗಳ ಶಾಲಾ ಶೈಕ್ಷಣಿಕ ಸಂಸ್ಥೆಗಳ ಆವರಣದ 100 ಮೀಟರ್ ಅಂತರದಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಸಮಾಜಕ್ಕೆ ಮಾರಕವಾಗಿದ್ದು ಮೈಸೂರಿನಲ್ಲಿ ಮಾರಾಟ ಮತ್ತು ಸೇವನೆಯನ್ನು ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಮಲ್ಲಿಕ್ ತಿಳಿಸಿದ್ದಾರೆ. ಜೂನ್ 26ರಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಗುತ್ತಿದ್ದು ಕಾಲೇಜು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ತಿಳಿಸಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಸಿಸಿಟಿವಿ ಅಳವಡಿಸಿ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳ ನಿಗಾ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮಳೆಗಾಲ ಪ್ರಾರಂಭವಾಗುವ ಮುನ್ನ ಕುಡಿಯುವ ನೀರಿನ ಮೂಲಗಳು ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಲೆ ಅಂಗನವಾಡಿ ಮತ್ತು ವಸತಿ ನಿಲಯಗಳಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ವ್ಯತ್ಯಯವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿಗಳು ಪೂರ್ಣಗೊಂಡಿರುವ ಕಡೆ ಹೆಸ್ಕಾಂ ವತಿಯಿಂದ ಶೀಘ್ರವೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ, ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ, 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, 2 ದಿನ ಪ್ರವಾಸಿಗರಿಗೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ವಿಷಯ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾನು ಒಬ್ಬ ಮಹಾನುಭಾವ ಅಥವಾ ಮಹಾನ್ ಸಾಧಕನ ಬಗ್ಗೆ ಇರುವ ಒಂದು ಸತ್ಯ ಸಂಗತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ಯಾರು ಅಂಥ ಮಹಾನ್ ವ್ಯಕ್ತಿ ಅಂದರೆ ಪೌಲ್ ರಿಚರ್ಡ್ ಅಲೆಕ್ಸಾಂಡರ್ ಅನ್ನುವವರು. ಇವರು ಒಬ್ಬ ಅಮೆರಿಕನ್ ವಕೀಲರು ಮತ್ತು ಲೇಖಕರು. ಕೆಳಗರೆ ಸುಮಾರು 73 ವರ್ಷಗಳ ಕಾಲ ಪೌಲ್ ರಿಚರ್ಡ್ ಅಲೆಕ್ಸಾಂಡರ್ ಅವರು ಒಂದು ಪೆಟ್ಟಿಗೆಯಲ್ಲಿ, ಅಂದರೆ ಮುಖದಿಂದ ಕೆಳಭಾಗ ಪೂರ್ತಿಯಾಗಿ ಕೈಕಾಲುಗಳ ಸಮೇತವಾಗಿ ಬಂಧಿಸಲ್ಪಟ್ಟಿದ್ದರು. ಕೇಳೋದಕ್ಕೆ ಆಶ್ಚರ್ಯ ಅನ್ನಿಸಿದರೂ ಕೂಡ ಇದು ಸತ್ಯ. ಹೌದು, ಬರೋಬ್ಬರಿ 73 ವರ್ಷಗಳ ಕಾಲ ಈ ಪೆಟ್ಟಿಗೆಯಲ್ಲಿಗೆ ಇವರ ಜೀವನ. ಇದರಿಂದ ಹೊರಬರಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಅವರಿಗೆ. ಇವರ ಈ ಕಥೆ ಕೇಳಿದರೆ ಖಂಡಿತ ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ, ನರನಾಡಿಗಳು ಎದ್ದು ನಿಲ್ಲೋದಂತೂ ಗ್ಯಾರಂಟಿ. ಹೌದು, ಕೇಳಿದ್ರೆ 73 ವರ್ಷಗಳ ತನಕ ಇವರು ಪೆಟ್ಟಿಗೆಯೊಂದರಲ್ಲಿ ಸುಮ್ಮನೆ ಕಾಲ ಕಳೆದಿಲ್ಲ. ಈ ಪೆಟ್ಟಿಗೆಯೊಳಗಿದ್ದುಕೊಂಡೇ ಅಮೆರಿಕಾದ ಪ್ರಖ್ಯಾತ ವಕೀಲರಾಗ್ತಾರೆ, ಅಷ್ಟೇ ಅಲ್ಲ ಅಮೆರಿಕಾದ ಸುಪ್ರಸಿದ್ಧ ಲೇಖಕರು ಕೂಡ ಇವರು. ವಿಷಯ ಮುಂದುವರಿಸ್ತೀನಿ ಒಂದು ಹಾಡಿನ ನಂತರ.

ಕೆಳಗರೆ ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಂಗಾರು ಮಳೆ ಚಿತ್ರದಿಂದ ಮೊಗ್ಗಿನ ಮನಸ್ಸು ಚಿತ್ರದಿಂದ ಇನ್ನು ಗೆಳೆಯ ಚಿತ್ರದಿಂದ ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶಗಳ ಮೂಲಕ ಈ ಸಂಜೆ 4 ಗಂಟೆಯಿಂದ ತಿಳಿಸಬಹುದು. ಕೆಳಗರೆ ನಾನು ಪೌಲ್ ರಿಚರ್ಡ್ ಅಲೆಕ್ಸಾಂಡರ್ ಬಗ್ಗೆ ನಾನು ಮಾಹಿತಿಯನ್ನು ಹೇಳ್ತಾ ಇದ್ದೆ. ಕೋಟಿಗೆ ಒಬ್ಬ ಅಂತಾರಲ್ವಾ, ಹಾಗೆ ಪೌಲ್ ರಿಚರ್ಡ್ ಅಲೆಕ್ಸಾಂಡರ್ ಕೂಡ ಒಬ್ಬರು. ತುಂಬ ವಿರಳ ವ್ಯಕ್ತಿತ್ವವುಳ್ಳ ವ್ಯಕ್ತಿ ಇವರು. ಸುಮಾರು ಉದ್ದ 5 ಅಡಿ, ಸುತ್ತಳತೆ 3 ಅಡಿ ಇರುವಂತಹ ಪೆಟ್ಟಿಗೆಯಲ್ಲಿಯೇ ಇವರ ಜೀವನ. ಇದೇ ಅವರ ದೊಡ್ಡ ಆಸ್ತಿ. ಪೌಲ್ ಇದ್ದಂತಹ ಈ ಕಬ್ಬಿಣದ ಪೆಟ್ಟಿಗೆಯ ಹೆಸರು ಐರನ್ ಲಂಗ್ಸ್ ಮಿಷನ್. ಇದು ಒಂದು ಅಸಾಧಾರಣವಾದಂತಹ ಪೆಟ್ಟಿಗೆಯಾಗಿತ್ತು. ಇದೊಂದು ವೈದ್ಯಕೀಯ ಸವಲತ್ತುಗಳನ್ನು ಒಳಗೊಂಡಿರುವಂಥದ್ದಾಗಿತ್ತು. ಆದರೆ ಪೌಲ್ ಅವರು ಯಾಕೆ ಈ ಪೆಟ್ಟಿಗೆಯೊಳಗೆ ಇದ್ರು ಅನ್ನೋದೇ ಒಂದು ಕುತೂಹಲ ಅಲ್ವಾ? ಹೇಳ್ತೀನಿ. ಪೌಲ್ ಅವರು ಹುಟ್ಟಿದ್ದು 1946 ಜನವರಿ 30ರಂದು ಅಮೆರಿಕದ ಟೆಕ್ಸಸ್ ನಗರದ ದಲ್ಲಾಸ್ ಎಂಬಲ್ಲಿ ಜನಿಸಿದರು. ತಂದೆ ತಾಯಿಗಳು ಆಗರ್ಭ ಶ್ರೀಮಂತರಾಗಿದ್ದರು. ತಂದೆ ಡೈಮಂಡ್ ವ್ಯಾಪಾರಿ, ತಾಯಿ ಕೂಡ ವ್ಯಾಪಾರಸ್ಥಳೆ. ಇವರಿಗೆ ಕಾರು, ಬಂಗ್ಲೆ ಹೀಗೆ ಒಂದಕ್ಕೂ ಕೂಡ ಕೊರತೆ ಇಲ್ಲದಂತಹ ಸಂಸಾರ ಅವರದು. ಪೌಲ್ ಹುಟ್ಟಿ 4ನೇ ವರ್ಷದಲ್ಲಿ ಒಂದು ಅತೀ ದೊಡ್ಡ ದುರಂತಕ್ಕೀಡಾದರು. 1950ರಲ್ಲಿ ದಲ್ಲಾಸ್ದಲ್ಲಿ ಪೋಲಿಯೋ ಮಾರಿ ತುಂಬ ಕಡೆ ಹರಡಿಕೊಂಡಿರುತ್ತೆ. ಈ ರೋಗದ ನಿಯಂತ್ರಣಕ್ಕೆ ಬಳಸಿದ ಚುಚ್ಚುಮದ್ದುವಿನ ರಿಯಾಕ್ಷನ್ನಿಂದ ಎಷ್ಟೋ ಮಕ್ಕಳು ಪೋಲಿಯೋ ಪೀಡಿತರಾಗ್ತಾರೆ. ಹಾಗೆಯೇ ಪೌಲ್ ಕೂಡ ಇದಕ್ಕೆ ಬಲಿಯಾಗ್ತಾರೆ. ತಲೆ, ಕುತ್ತಿಗೆ, ಬಾಯಿ ಬಿಟ್ಟರೆ ದೇಹದ ಎಲ್ಲ ಭಾಗವೂ ಸ್ವಾಧೀನ ಕಳೆದುಕೊಳ್ಳುತ್ತೆ. ಇವರ

ಆರೋಗ್ಯ ಸರಿಪಡಿಸಲು ತಂದೆ ತಾಯಿಗಳು ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಾರೆ. ಆಗಿನ ಕಾಲದಲ್ಲೇ ಕೋಟ್ಯಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಆದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪವೂ ಕೂಡ ಚೇತರಿಕೆ ಕಾಣಿಸಿಕೊಳ್ಳೇ ಇಲ್ಲ. ದಿನ ಕಳೆದಂತೆ ಶ್ವಾಸಕೋಶಗಳು ಕೂಡ ಹಾಳಾಗ್ತಾ ಇರ್ತವೆ. ಮುಂದುವರಿಸ್ತೇನೆ, ಪಾವನಗಂಗಾ ಚಿತ್ರದ ಗೀತೆಯನ್ನು ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಕೇಳುಗರೆ, ಅಲ್ಲಿನ ಪಾರ್ಕ್ ಲ್ಯಾಂಡ್ ಹಾಸ್ಪಿಟಲ್ನ ವೈದ್ಯರ ಸಲಹೆಯಂತೆ ತಾಯಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಐರನ್ ಲಂಗ್ಸ್ ಮಿಷನ್ ಅನ್ನುವುದನ್ನು ಪೌಲ್ ರಿಚರ್ಡ್ ದೇಹಕ್ಕೆ ತಾನು ಬದುಕಿರುವವರೆಗೂ ಅಳವಡಿಸಲೇಬೇಕು ಅನ್ನುವ ಮಾತಿಗೆ ಕಟ್ಟುಬಿದ್ದು ಯಂತ್ರವನ್ನು ಅಳವಡಿಸಿದರು.

ವೈದ್ಯರ ಅಭಿಪ್ರಾಯ ಪೌಲ್ ರಿಚರ್ಡ್ ಕೇವಲ ಕೆಲವೇ ವರ್ಷಗಳು ಬದುಕ್ತಾನೆ ಅನ್ನುವುದಾಗಿತ್ತು. ಆದರೆ ಪೌಲ್ ರವರು ಆತ್ಮಸ್ಥೈರ್ಯದ ಮುಂದೆ ವೈದ್ಯ ಲೋಕವೇ ನಿಬ್ಬೆರಗಾಗಿ ನಿಂತಿತ್ತು. ಇದಾದ ಬಳಿಕ ಪೆಟ್ಟಿಗೆಯಲ್ಲಿದ್ದುದರಿಂದ ಶಾಲೆಗೆ ಹೋಗದ ಕಾರಣ ಅವರ ತಂದೆ ತಾಯಿಗಳು ಶಿಕ್ಷಣವನ್ನು ಮನೆಯಲ್ಲೇ ಕೊಡಿಸಿದರು. ಕೇಳಿಸಿಕೊಳ್ಳುವ ಮೂಲಕ ಪೌಲ್ ಅವರು ಶಿಕ್ಷಣದಲ್ಲಿ ಫಸ್ಟ್ ರ್ಯಾಂಕ್ಗಳನ್ನು ಗಳಿಸಿಕೊಳ್ತಾರೆ. ಇಡೀ ಪ್ರಪಂಚದಲ್ಲೇ ಮಲಗಿ ಗ್ರ್ಯಾಜುಯೇಟ್ ಆದ ಮೊದಲ ವ್ಯಕ್ತಿ ಇವರಾಗ್ತಾರೆ. ಪೌಲ್ಗೆ 23ನೇ ವಯಸ್ಸಿನಲ್ಲಿ ಇದ್ದಾಗ 2 ವರ್ಷದ ಅಂತರದಲ್ಲೇ ತಂದೆ ಹಾಗೂ ತಾಯಿ ಇಬ್ಬರೂ ಕೂಡ ಸಾವನ್ನಪ್ಪುತ್ತಾರೆ. ನಂತರ ಅವರ ತಮ್ಮ ಪೌಲ್ ರಿಚರ್ಡ್ನ ಗಾರ್ಡಿಯನ್ ಆಗ್ತಾರೆ ಫಿಲಿಪ್ ಅಲೆಕ್ಸಾಂಡರ್ ಅವರು. ಇನ್ನು ಪೌಲ್ ಅವರು ಟೆಕ್ಸಾಸ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಡೆದ ಮೇಲೆ ಅವರಿಗೆ ಎಜುಕೇಷನ್ ಸ್ಕಾಲರ್ಶಿಪ್ ಕೂಡ ಪಡೆದಿದ್ದರು. ಡಿಗ್ರಿಯನ್ನು ಪಡೆದ ನಂತರ ಒಂದು ಅದ್ಭುತ ನಡೆಯುತ್ತೆ. ಅಂದರೆ ಅಮೆರಿಕದ ನ್ಯಾಯಾಲಯದಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಸಿಕ್ತು. ಮಿಷಿನ್ನಲ್ಲೇ ಮಲಗಿ ಎಲ್ಲ ಕೆಲಸ ಮಾಡ್ತಾ ಇದ್ದ ಇವರು ಬಂದಂತಹ ಲಕ್ಷಾಂತರ ರೂಪಾಯಿ ಸಂಬಳವನ್ನು ತನ್ನ ತಮ್ಮನಿಗೆ ಕೊಡ್ತಾ ಇದ್ರು. ಸುಮ್ಮನೆ ನೆನ್ಪಿಟ್ಕೊಂಡ್ರೆ ಆಗಲ್ಲ ಅಂತ ಬಾಯಿಂದ ಬರೆಯೋದನ್ನು ಅಭ್ಯಾಸ ಮಾಡ್ಕೋತಾರೆ. ಹೀಗೆ 200ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ 3 Minutes ಫಾರ್ ಎ ಡಾಗ್, ಮೈ ಲೈಫ್ ಇನ್ ಆನ್ ಐರನ್ ಲಂಗ್ ಎನ್ನುವಂತಹ ಪುಸ್ತಕಗಳು ತುಂಬ ಫೇಮಸ್ ಆಗಿ ಕೋಟ್ಯಂತರ ರೂಪಾಯಿಗಳನ್ನು ತಂದುಕೊಡುತ್ತೆ. ಅಂತಾರಾಷ್ಟ್ರೀಯ ಹೆಸರನ್ನು ಕೂಡ ಸಂಪಾದಿಸಿ ಕೊಡ್ತಾರೆ. ಈಗಲೂ ಇವರ ಪುಸ್ತಕ ಆನ್ಲೈನ್ನಲ್ಲಿ ಸಿಗುತ್ತೆ. ಸುದೀರ್ಘವಾದ 70 ವರ್ಷಗಳ ಜೀವನವನ್ನು ಒಂದು ಐರನ್ ಲಂಗ್ ಮಿಷಿನ್ನಲ್ಲಿ ಇದ್ದುದರಿಂದ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ನಲ್ಲೂ ಕೂಡ ದಾಖಲಾಗ್ತಾರೆ. ಹಾಗೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪ್ರಖ್ಯಾತ ಲಾಯರ್ ಅಂತಲೂ ಕೂಡ ಗುರುತಿಸಿಕೊಳ್ತಾರೆ. ಇಂತಹ ಸಾಧನಾ ಮೂರ್ತಿ 2024 ಮಾರ್ಚ್ 11ರಲ್ಲಿ ರಾತ್ರಿ ಮಲಗಿದವರು ಮೇಲೇಳಲೇ ಇಲ್ಲ. ಇವರು ಸಾಯೋಕ್ಕೂ ಮುನ್ನ ಒಂದು ಮಾತನ್ನು ಹೇಳಿದ್ರಂತೆ. ಸಾಕಷ್ಟು ಜನ ಹೇಳ್ತಾರೆ, ನನಗೆ ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವವರಿಗೆ ನನ್ನ ವಿಡಿಯೋವನ್ನು ತೋರಿಸಿ, ನನ್ನ ಕಥೆಯನ್ನು ಹೇಳಿ, ಖಂಡಿತ ಬದಲಾಗ್ತಾರೆ. ನನ್ನ ಬಳಿ ಏನೂ ಇಲ್ಲ, ಆದರೂ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ. ಸ್ವಲ್ಪನಾದರೂ ಇರುವವರು ಇನ್ನೂ ಏನೇನೆಲ್ಲ ಸಾಧಿಸಬಹುದು ಅಲ್ವೇ ಅಂತ ಅವರು ಹೇಳ್ತಾ ಇದ್ರಂತೆ. ಕೊನೆಯದಾಗಿ ಒಂದು ಚಿತ್ರಗೀತೆಯನ್ನು ಕೇಳ್ಕೊಂಬರೋಣ. ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದಾಗಿತ್ತು ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬರೋಬ್ಬರಿ 70 ವರ್ಷಗಳ ಕಾಲ ಐರನ್ ಲಂಗ್ ಮಿಷಿನ್ನಲ್ಲೇ ಇದ್ದಂತಹ ವ್ಯಕ್ತಿಯ ಬಗ್ಗೆ ಆಶ್ಚರ್ಯಕರ ವಿಷಯವನ್ನು ತಿಳ್ಕೊಂಡ್ರಿ ಅಲ್ವಾ? ಆ ವ್ಯಕ್ತಿಯ ಹೆಸರೇ ಪೌಲ್ ರಿಚರ್ಡ್ ಅಲೆಕ್ಸಾಂಡರ್ ಅವರು. ಓಕೆ ಕೇಳಿದ್ರೆ, ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ 4 ಗಂಟೆಯವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಂತರ ನಾವು ಜನರಂಜನೆ ಕಾರ್ಯಕ್ರಮದಲ್ಲಿ 4 ಗಂಟೆಯಿಂದ ನಾವು ಭೇಟಿಯಾಗೋಣ. ನಮಸ್ತೆ.

0: ಮೊದಲನೇದಾಗಿ ಯಾರು ಕರೆ ಮಾಡಿದರೆ, ಯಾವ ಗೀತೆಯನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಸುಮಾ ಶಂಕರ್ ನಾರಾಯಣ್, ಚಿತ್ರದುರ್ಗದಿಂದ.
0: ಓಕೆ, ಇದೇ ಮೊದಲನೇ ಸರಿ ಕರೆ ಮಾಡ್ತಿರೋದಾ ಅಥವಾ ಹೇಗೆ?
1: ಇಲ್ಲ, ಮಾಡ್ತಾ ಇರ್ತೀವಿ.
0: ಓಕೆ,
1: ಸಿಕ್ಕಿದೆ.
0: ಈಗ ಮೊದಲ
1: ಗಂಟೆಯಿಂದ ಆಗಿರೋದಂತೂ ನಮ್ಗಂತೂ ತುಂಬಾ ಖುಷಿ ಆಗಿದೆ,
0: ತುಂಬಾ ಖುಷಿ ಆಗ್ಬಿಟ್ಟಿದೆ.
1: ನಮಗೆ ರಾತ್ರಿ ಟ್ರೈ ಮಾಡಕ್ ಆಗಲ್ಲ, ದೇವಸ್ಥಾನಕ್ ಹೋಗಿರ್ತೀವ ನಾವು, ಸುಬ್ರಹ್ಮಣ್ಯ ದೇವಸ್ಥಾನ ಪುರೋಹಿತರು ನಮ್ಮ ಮನೆಯವರು,
0: ಓಹೋ
1: ಅಲ್ಲಿ ಹೋಗಿರ್ತೀವ, ಹಂಗಾಗಿ ನಮ್ಗೆ ಲೈನ್ ಸಿಗಲ್ಲ. ಇಲ್ಲಾಂದ್ರೆ ನಮಗೆ ತುಂಬಾ ಚೆನ್ನಾಗಿ,
0: ತುಂಬಾ ಚೆನ್ನಾಗಿ ಆಯ್ತು ಈಗ ಅಂತ ಹೇಳ್ತಿದ್ದೀರಾ. ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ?
1: ನಮ್ಗೆ ಬಂಗಾರದ ಜಿಂಕೆ ಚಿತ್ರದಿಂದ ಒಲುಮೆ ಸಿರಿಯಾ ಕಂಡು ಅಂತ ಬರುತ್ತೆ.
0: ಹಾಡ್ಬೇಕು. ಓಕೆ, ಸೂಪರ್ ಆಗಿದೆ ಸಾಂಗ್ ಅದು. ಆಯ್ತು, ನಿಮ್ಮ ತುಂಬಾ ಚೆನ್ನಾಗಿದೆ.
1: ಹೌದು, ಹಳೆ ಹಾಡುಗಳು ಚೆನ್ನ ಅಲ್ವಾ ಮೇಡಮ್?
0: ನಿಜವಾಗ್ಲು ನಿಜವಾಗ್ಲು ಹೌದು. ಓಕೆ,
1: ಈಗಿನ ಹಾಡು ಇಷ್ಟ ಇಲ್ಲ ಅಂತಲ್ಲ, ಒಂಥರ ಕೇಳಕ್ ಇಂಪಾಗಿರುತ್ತೆ. ಮನೆ ಮಂದಿ ಎಲ್ಲ ಕುತ್ಕೊಂಡು
0: ಕೇಳಕ್
1: ಒಂಥರ ಇಂಪ ಅನ್ಸುತ್ತೆ ಹಳೆವಾದ.
0: ಹೌದು ಹೌದು, ಓವರ್ ಮ್ಯೂಸಿಕ್ ಇಲ್ದೇನೆ ಇಂಪಾದ ಹಾಡುಗಳು ಅಂತ ಹೇಳ್ತೀರಾ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸುಮಾ ಅವರೇ. ಹೀಗೆ ಕರೆ ಮಾಡ್ತಾ ಇರಿ.
1: ಓಕೆ,
0: ನಿಮ್ಮ

ಚಿನ್ನಗೀತೆ ಪ್ರಸಾರ ಆಗತ್ತೆ ಕೇಳಿ. ಬಂಗಾರದ ಜಿಂಕೆ ಚಿತ್ರದ ಗೀತೆಯನ್ನ ಕೇಳ್ಕೊಂಡಿದ್ರು ಸುಮಾ ಶಂಕರ್ ನಾರಾಯಣ ಅವರು. ಈ ಗೀತೆಯನ್ನ ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಮುಂದಿನ ಕರೆಗೆ ಹೋಗೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರದು?
1: ಹರಿಹರದಿಂದ ಸುರೇಶ್ ಬೆಣ್ಣೆ ಮೇಡಮ್.
0: ಹರಿಹರದಿಂದ ಸುರೇಶ್ ಬೆಣ್ಣೆ ಅವರು ತುಂಬಾ ಹಳೆಯ ಕೇಳುಗರು.
1: ಹೌದು ಮೇಡಮ್.
0: ಓಕೆ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ?
1: ಪ್ರೇಮ ಪರ್ವ ಮೇಡಮ್, ಅದರಲ್ಲಿ ಬಾ ನೆಲ್ಲಗೆ ಮನದ ಮಲ್ಲಿಗೆ ಅಂತ ಚೆನ್ನಾಗಿತ್ತು. ಇರಲಿ,
0: ಆ ಹಾಡು ಯಾಕೆ ಇಷ್ಟ ಆಯ್ತು ಅಂತ ಕೇಳ್ಬೋದಾ?
1: ಹಳೆ ಹಾಡು ತುಂಬಾ ಇಷ್ಟ ಮೇಡಮ್ ನನಗೆ, ಆದ್ರಿಂದ ಅದರ

0: ಮಧುರವಾದ ಗೀತೆ, ಅದರಿಂದ ಕೇಳ್ತದೆ.
1: ಅದಕ್ಕೆ ನಿಮ್ಗೆ ಇಷ್ಟ ಕೇಳಲಿಕ್ಕೆ ನೀವು ಕರೆ ಮಾಡಿದಿರ. ಓಕೆ, ನಿಮ್ಮ ಗೀತೆ ಪ್ರಸಾರ ಆಗತ್ತೆ ಕೇಳಿ.
0: ಓಕೆ ಮೇಡಮ್, ನಮಸ್ತೆ ಮೇಡಮ್.
1: ನಮಸ್ತೆ, ಥ್ಯಾಂಕ್ ಯು. ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಪ್ರೇಮ ಪರ್ವ ಚಿತ್ರದ ಗೀತೆ.

0: ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡ್ಬಿಡೋಣ. ಹಲೋ
1: ಹಲೋ
0: ನಮಸ್ತೆ.
1: ನಮಸ್ತೆ
0: ಹೇಳಿ. ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟ್ ಇಂದ. ಓಕೆ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ?
1: ಇವತ್ತು ಅಪೂರ್ವ ಸಂಗಮ ಚಿತ್ರದಿಂದ, ತುಂಬಾ ಹಳೆಯ ಚಿತ್ರಗೀತೆ ಅಂತ ಹೇಳ್ಬೋದು. ಅದರಲ್ಲಿ ಬಂಗಾರಿ ನನ್ನ ಸಿಂಗಾರಿ ಅಂತ ಸಾಂಗ್ ಇದೆ, ತುಂಬಾ ಇಷ್ಟ ಇದೆ. ಯಾಕಂದ್ರೆ ಹಳೆಯ ಚಿತ್ರಗೀತೆ ಅಲ್ವಾ, ಹಾಗಾಗಿ ಎವರ್ಗ್ರೀನ್ ಅಂತಂದು ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಮೂವೀಸ್ ಎಲ್ಲ
0: ಹೌದು
1: ಆಗಿದೆ ಸಾಂಗ್ ನನಗೆ.
0: ಓಕೆ, ಕೇಳಿಸ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಅಪೂರ್ವ ಸಂಗಮ ಚಿತ್ರದ ಗೀತೆಯನ್ನ ಕೇಳ್ಕೊಂಡ್ಬರೋಣ.

0: ಅಪೂರ್ವ ಸಂಗಮ ಚಿತ್ರದ ಒಳ್ಳೆ ಹಾಡನ್ನ ಕೇಳ್ಕೊಂಡ್ ಬಂದ್ವಿಲ್ಲ. ಈಗ ನಮ್ಮ ಯಾರು ಕೇಳಿದ್ರು ಯಾವ ಗೀತೆಯನ್ನ ಕೇಳ್ತಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು ಹೇಳಿ.
1: ಸುಬ್ರಹ್ಮಣ್ಯ ಐತಾಳ, ಸಾಲಿಗ್ರಾಮ, ಉಡುಪಿ ಜಿಲ್ಲೆಯಿಂದ ಮೇಡಮ್.
0: ಉಡುಪಿ ಜಿಲ್ಲೆಯಿಂದ. ಓಕೆ, ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡ್ತಾ. ಇದೇ ಫಸ್ಟ್ ಟೈಮ್ ಆ ಕರೆ ಮಾಡ್ತಾ ಇರೋದು?
1: ಹೌದು ಹೌದು ಮೇಡಮ್, ದಿವಸ ಕರೆ ಮಾಡ್ತಾ ಇರ್ತೀವಿ, ಕ್ಲೈನೆ ಸಿಕ್ಕಲ್ಲ. ಇವತ್ತೆ ಫಸ್ಟ್ ಟೈಮ್ 140 ಕರೆ ಮಾಡಿದೀನಿ ಇವತ್ತು.
0: ಓಹೋ, ಅಷ್ಟೊಂದು ಕರೆ ಮಾಡಿದೀರಾ.
1: ಹೌದು ಮೇಡಮ್.
0: ಓಕೆ, ಅದೇ ಸಂತೋಷಕ್ಕೆ ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ?
1: ಬೆಳ್ಳಿ ಮೋಡಗಳು ಚಿತ್ರದಿಂದ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನಾನು ಎನ್ನುವಂತ ಗೀತೆ ಬೇಕಾಗಿದೆ ಮೇಡಮ್.
0: ಹೃದಯವೇ ನಿನ್ನ ಹೆಸರಿಗೆ
1: ನಿನ್ನ ಹೆಸರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ನೇತ್ರ ನಟರಾಜ್ ಅವರಿಗೋಸ್ಕರ ಈ ಒಂದು ಗೀತೆ ಪ್ರಸಾರ ಮಾಡಿ.
0: ಓಹೋ, ಏನು ವಿಶೇಷ?
1: ಇಲ್ಲ, ಅವರು ನಮಗೆ ಬಹಳ ಆಪ್ತರು ಮೇಡಮ್.
0: ಓಕೆ ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ. ಕರೆ ಮಾಡೋದಕ್ಕೆ ಧನ್ಯವಾದ. ಓಕೆ, ಕೇಳಿದ್ರೆ ಬೆಳ್ಳಿ ಮೋಡಗಳು ಚಿತ್ರದಿಂದ ಒಂದು ಸುಂದರವಾದಂತಹ ಒಂದು ಟ್ರ್ಯಾಕ್ ಬರುತ್ತೆ, ಮನೋಮೂರ್ತಿ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ.

0: ಸುಂದರ ಸಂಜೆಯಲ್ಲಿ ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ವಿ ಅಲ್ವಾ ಕೇಳಿದ್ರೆ. ನಿಮಗೊಂದು ಪ್ರಕಟಣೆ, ಇನ್ನು 5 ಗಂಟೆಗೆ, ಇನ್ನು ನಮ್ಮ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಂಗಾರು ಮಳೆ ಚಿತ್ರದಿಂದ ಮೊಗ್ಗಿನ ಮನಸ್ಸು ಚಿತ್ರದಿಂದ ಯಾರಿಗೂ ಏನೇನು ನೀಡುವ ದೇವನೇ ನನ್ನಯ್ಯ ಗೆಳೆಯ ಚಿತ್ರದಿಂದ ಸಂಜೆಯಾಗಿದೆ ನಿಲ್ಲದೆ. ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶಗಳ ಮೂಲಕ ಇನ್ನು ನೀವು ಕಳಿಸಬಹುದು. ಆಗಲೇ ತುಂಬ ಜನ ಕಳಿಸ್ಬಿಟ್ಟಿದ್ದಾರೆ, ನೀವು ಕೂಡ ಯಾರಾದರೂ ಇದ್ದರೆ ಕಳಿಸಬಹುದು. ಈಗ ಮತ್ತೊಂದು ಕರೆ ಯಾರ್ದು ಅಂತ ನೋಡೋಕ್ಕೂ ಮುಂಚೆ ಒಂದು ಪ್ರಕಟಣೆಯನ್ನು ಹೇಳ್ಬಿಡ್ತೇನೆ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿಯಲ್ಲಿ. ವಿಷಯ ಏನಪ್ಪ ಅಂದರೆ ಆಹಾರ ಭದ್ರತೆ ಮತ್ತು ನಾಗರಿಕತೆಗೆ ಸುಗಮ ಸರಬರಾಜು. ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ, ಈ ವಿಷಯವಾಗಿ ಮಾತನಾಡ್ತಾರೆ ಸಿದ್ದರಾಮ ಮಾರಿಹಾಳ್, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ, ಚಿತ್ರದುರ್ಗ. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272, ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 295649. ಅದಕ್ಕೆ ಎಸ್ಟಿಡಿ ಕ್ರಮಾಂಕ 0819. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರ್ತಾ ಇದೆ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ನೋಡೋಣ ಲೈನಲ್ಲಿ ಯಾರಿದ್ದಾರೆ, ಯಾರು ಯಾವ ಹಾಡನ್ನ ಕೇಳ್ತಾರೆ ಅಂತ. ಹಲೋ,
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ರೀ, ಯಾರಿ ಅದು? ಬಂದೆ ನವಾಜ್ ಅವ್ರ. ಏನ್ ಖುಷಿ ಆಗಿದ್ದೀರಾ? ಇದೇ ಖುಷಿನಲ್ಲಿ ಯಾವ ಹಾಡು ಕೇಳೋಣ ಅಂತ? ಬಹಳ ಖುಷಿ ರೀ ನಮ್ಗೂ ಕೂಡ ನಿಮ್ ಹತ್ರ ಮಾತಾಡೋಕೆ. ಎಲ್ಲರಿಗೂ ಅನುಕೂಲ ಆಯ್ತು, ಎಲ್ಲರಿಗೂ ಫೋನ್ ಕಾಲ್ ಸಿಗ್ತಾ ಇದೆ ಒಂದಲ್ಲ ಒಂದಿನ.
1: ಹೌದೌದ್ರಿ ಮೇಡಮ್, ಯಾಕಪ್ಪ ಅಂತಂದ್ರೆ ಬಹಳ ಒಳ್ಳೇದಾಗ್ಯಾದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಇದು ಡೈಲಿ ಇತ್ತು ಆದ್ರೆ 4 ದಿನಕ್ಕೆ 5 ದಿನಕ್ಕೂ ಮೆತ್ತ ಹೋಗ್ರಿ. ಎಲ್ಲರೂ ಡೈಲಿ ಆದ್ರೆ ಡೈಲಿ ಹತ್ರ ಹೋಗ್ಬಾರ್ದು.
0: ಓಕೆ ಓಕೆ ಓಕೆ, ಇವತ್ತು ಅದೇ ಖುಷಿನಲ್ಲಿ ಯಾವ ಹಾಡು ಕೇಳೋಣ?
1: ನಮ್ಗೆ ನೋಡ್ರಿ ಮೇಡಮ್, ಕಿಲಾಡಿಗಳು ಚಿತ್ರದ್ರಿ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ಈ ಜೀವ ಒಂದಾಗಲೆಂದು ಅಂತ ಈ ಹಾಡ್ರಿ ಮೇಡಮ್.
0: ಆ ಹಾಡು ಅಂದ್ರೆ ಮತ್ತೊಮ್ಮೆ ನಿಮ್ಗೆ ಕರೆ ಸಿಕ್ಬಿಟ್ಟಿದೆ, ಮೊನ್ನೆ ಸಿಕ್ಕಿದೆ, ಇವಾಗ ಮತ್ತೊಮ್ಮೆ ಸಿಕ್ಬಿಟ್ಟಿದೆ ಅಂತ. ಓಕೆ,
1: ಸ್ಟಾರ್ಟಿಂಗ್ ಮಾಡಿದವ್ರಿ, ಲಾಸ್ಟ್ ಕರೆ ಸಿಕ್ಕಿತ್ರಿ ಮೇಡಮ್, ಈಗ ಸಿಗ್ತದೆ,
0: ಮಧ್ಯದಲ್ಲೇ ಸಿಕ್ಬಿಡ್ತು ಈಗ. ಓಕೆ, ಅದೇ ಖುಷಿನಲ್ಲಿ ನಿಮ್ಮ ಖುಷಿನಲ್ಲಿ ನಾವು ಖುಷಿ ಪಟ್ಕೊಂತ ಹಾಡು ಕೇಳ್ತೀವಿ. ಓಕೆ, ಥ್ಯಾಂಕ್ ಯು,
1: ಧನ್ಯವಾದ ಮೇಡಮ್, ಎಲ್ಲರೂ ಕೇಳೋಣ, ಧನ್ಯವಾದ ರೀ.
0: ಓಕೆ, ಬಂದೆ ನವಾಜ್ ಅವರು ಕಿಲಾಡಿಗಳು ಚಿತ್ರದಿಂದ ಹಾಡನ್ನ ಕೇಳ್ತಾ ಇದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಜಯಚಂದ್ರನ್ ಅವರ ಧ್ವನಿಗಳಲ್ಲಿ ಕೇಳ್ಕೊಂಬರೋಣ ಹಾಡನ್ನ.

0: ಮತ್ತೊಮ್ಮೆ ನಮ್ಮ ಕೇಳುಗರು ಯಾರು ಕರೆ ಮಾಡಿದ್ದಾರೆ? ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರದು?
1: ಚಿತ್ರದುರ್ಗ ಟಿಕೆಟ್ರಿಂದ ರೂಪಾ ಪಾಂಡುರಂಗ.
0: ರೂಪಾ ಪಾಂಡುರಂಗರ ಅವರು, ಇವತ್ತು ಯಾವ ಚಿತ್ರದ ಗೀತೆಯನ್ನ ಕೇಳ ಬಯಸ್ತೀರಿ ನೀವು
1: ಮೇಡಮ್? ಇವತ್ತು ವಿಜಯೋತ್ಸವ ಫಿಲಂ ಅಲ್ಲಿ ಆಗಸ್ಟಕ್ಕೆ ಅಂತ ಒಂದು ಹಾಡಿದೆ ಮೇಡಮ್, ಈ ಹಾಡು ಬೇಕಾಗಿತ್ತು.
0: ಆ ಹಾಡು ಬೇಕಿತ್ತು. ಓಕೆ, ಯಾವ ಖುಷಿಗೆ ವಿಜಯೋತ್ಸವ ಆಚರಿಸ್ಕೊಂತಿದ್ದೀರಾ?
1: ಮಳೆ ಬಂತಲ್ಲ ಮೇಡಮ್.
0: ಓ ಸೂಪರ್ ಅಲ್ವಾ, ಮಳೆ ಬಂತು, ತಣ್ಣಗಾಯ್ತು, ವಾತಾವರಣ ಎಲ್ಲ ತಣ್ಣಗಿದೆ, ಒಳಗಡೆನೆ ಫ್ಯಾನ್ ಕೇಳಕ್ಕೆ

0: ಕೂತಿರೋರ್ ಎಲ್ಲ ಹೊರಗೆ.
1: ಹೌದು ಮೇಡಮ್, ಇಷ್ಟು ದಿನ ಬಿಸಿಲಿಗೆ ಸಾಕಾಗ್ಬಿಟ್ಟಿತ್ತು, ಇವತ್ ತಣ್ಣಗಿದೆ ಇವತ್ತೆಲ್ಲ ವಾತಾವರಣ, ಅದಕ್ಕೆ
0: ತಣ್ಣಗೆ ಎಲ್ರ ಮನೆಯಿಂದ ಹೊರಗಡೆ ಬಂದ್ರಿ.
1: ಹೌದು ಮೇಡಮ್.
0: ಓಕೆ, ಅದೇ ಖುಷಿನಲ್ಲಿ ವಿಜಯೋತ್ಸವ ಮಾಡ್ಕೊಂಬಿಡೋಣ ಅಂತನ. ಓಕೆ, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದ ರೂಪ ಅವರೇ.
1: ಧನ್ಯವಾದ,
0: ಥ್ಯಾಂಕ್ ಯು. ಓಕೆ, ರಾಜ್ಕುಮಾರ್ ಭಾರತಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳ್ಕೊಂಬರೋಣ ವಿಜಯೋತ್ಸವ ಚಿತ್ರದ ಗೀತೆಯನ್ನು.

0: ಗೆಸ್ ಓಕೆ. ಎಂಥ ಒಳ್ಳೆ ಒಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ರ, ಎಲ್ಲೆಲ್ಲಿ ನೆನ್ಪಿಟ್ಕೊಂಡಿರ್ತೀರಾ ಅಲ್ವಾ? ತುಂಬ ಚೆನ್ನಾಗಿರುತ್ತೆ. ಒಬ್ಬರದೇ ಇಷ್ಟ ಅಲ್ಲ ಇದು, ತುಂಬ ಜನದ ಇಷ್ಟ ಅಲ್ವಾ? ಈಗ ಯಾರು ಕರೆ ಮಾಡಿದರೆ ಅವ್ರ ಇಷ್ಟದ ಹಾಡು ಯಾವುದು ಅಂತ ನೋಡೋಣ. ಹಲೋ ಹಲೋ,
1: ನಮಸ್ತೆ ಮೇಡಮ್ ರೀ.
0: ನಮಸ್ತೆ, ಯಾರದು?
1: ಮೇಡಮ್ ರೀ, ನಾನು ಬೆಳಗಾವಿ ಜಿಲ್ಲೆ ರಾಯಗಾವ್ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ್ ಮಾತಾಡಿದ್ರಿ.
0: ಶಿವಲಿಂಗಯ್ಯ ಹಿರೇಮಠ್ ಅವರು, ಬರೀ ಸಂದೇಶಗಳಲ್ಲೇ ನಿಮ್ಮ ಸಂದೇಶವನ್ನ ಓದ್ತಾ ಇದ್ವಿ, ಈಗ ನಿಮ್ಮ ಶ್ರೀಕಂಠವನ್ನ ಕೇಳ್ತಾ ಇದೀವಿ. ಇವತ್ತು ಯಾವ ಚಿತ್ರದ ಗೀತೆ? ಆರಾಮಿದ್ದೀನಿ. ಹೇಗಿದ್ರ ನೀವು?
1: ನಾವು ಆರಾಮದ.
0: ಓಕೆ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ?
1: ಮೇಡಮ್ ರೀ, ಅನಂತ ಮತ್ತು ಲಕ್ಷ್ಮೀ ಅಭಿನಯದ ಬೆಂಕಿಯ ಬಲೆ ಚಿತ್ರ ರೀ.
0: ಬೆಂಕಿಯ ಬಲೆ, ಓಕೆ. ಯಾವ ಹಾಡದ್ರಲ್ಲಿ?
1: ಅದರಲ್ರಿ, ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ
0: ಅಲ್ವಾ? ನಮ್ಮ ಒಲಿದ ಜೀವ ನಮ್ ಜೊತೆಲಿ ಇದ್ರೆ ಬಹಳ ತುಂಬಾ ಚೆನ್ನಾಗಿರುತ್ತೆ.
1: ಆದರ್ಶ ದಂಪತಿಗಳಿರ್ಬೋದು ಅಥವಾ ಗಂಡು ಹೆಣ್ಣು, ಎರಡಕ್ಕೂ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ ಮೇಡಮ್ ಅವರ ಫಿಲ್ಮ್ದಲ್ರಿ.
0: ಹೌದು ಹೌದು ಹೌದು, ತುಂಬಾ ಚೆನ್ನಾಗಿದೆ.
1: ಆದ್ರೂ ಆ ಜೀವನ ಅಪೂರ್ಣ ಸರ್, ಗಂಡು ಹೆಣ್ಣು ಒಂದು ಎರಡು ಒಂದು ಒಂದು ಚಕ್ಕಡಿಗೆ ಎರಡು ಗಾಲಿ ಹಿಡಿದಂಗೆ ಎರಡು ಬೇಕಂತೇಳಿ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ಸರ್ ಮೇಡಮ್ ಅವರ ಫಿಲ್ಮ್ರಿ.
0: ಹೌದು ಹೌದು,
1: ಆ ಫಿಲ್ಮ್ದಲ್ಲಿ ಇಬ್ರು ಸಾಯ್ತಾರೆ ಮೇಡಮ್ ರೀ, ಕೊನೆಗೆ ದುಃಖ ಅಂತ ಆಗ್ತದ್ರಿ ಫಿಲ್ಮ್ ರೀ, ಬಹಳ ಇದು ಅನ್ನಿಸ್ತದ್ರಿ ಮೇಡಮ್. ಅನಂತನಾಗ್ ಅವರು ಶಿಕ್ಷಕರಾಗಿ ಪಾತ್ರ ನಿರ್ವಹಿಸಿದ್ದಾರೆ ಅದ್ರೊಳಗ್ರಿ.
0: ಹೌದು ಹೌದು ಹೌದು, ಆಯ್ತು.
1: ಒಂದು ಅದ್ಭುತ ಅಭಿನಯ ಮೇಡಮ್.
0: ಹೌದು, ಅಂತಹ ಅದ್ಭುತವಾದ ಹಾಡು ಈಗ ನಿಮ್ಮ ಇದರಿಂದ ಬರ್ತಾ ಇದೆ
1: ಮೇಡಮ್ ರೀ. ಅದು ಹೇಳ್ತಾರಲ್ಲ, ಓಲ್ಡ್ ಸಾಂಗ್ ಇಸ್ ಆಲ್ವೇಸ್ ಗೋಲ್ಡನ್ ಸಾಂಗ್ ಮೇಡಮ್.
0: ಹೌದು ಹೌದು, ಖಂಡಿತವಾಗಿನು ಓಲ್ಡ್ ಇಸ್ ಗೋಲ್ಡ್ ಅಂತ ಸುಮ್ನೆ ಹೇಳಿಲ್ಲ.
1: ಓಕೆ,
0: ಹೌದು, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಮಾಡೋಣ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ, ಅಲ್ಲಿದ ಜೀವ. ಓಕೆ, ಈಗ ಕೇಳ್ಕೊಂಡ್ ಬಂದ್ಬಿಡೋಣ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಎಸ್ ಜಾನಕಿ ಅವರು.

0: ಕೇಳಿದ್ರೆ ಒಂದು ಪ್ರಕಟಣೆಯನ್ನ ಗಮನಿಸಿ, ಇದೇ ಗುರುವಾರ ಬೆಳಗ್ಗೆ 10-11 ಗಂಟೆಯವರೆಗೆ ನಿಮ್ಮ ಆಕಾಶವಾಣಿ FM ಕೇಂದ್ರದಿಂದ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಕೀಲು ಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರಗಳು. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ರಾಮರಾಜು ಬಿ, ಪ್ರಾಧ್ಯಾಪಕರು, ವಿಭಾಗದ ಮುಖ್ಯಸ್ಥರು, ರೋಗ ನಿಧಾನ ಶಾಸ್ತ್ರ ವಿಭಾಗ, ಅಮೃತ ಆಯುರ್ವೇದ ವೈದ್ಯಕೀಯ ಕಾಲೇಜು, ಚಿತ್ರದುರ್ಗ. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272 ಸ್ಥಿರ ದೂರವಾಣಿ ಸಂಖ್ಯೆ 0819429569. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಗುರುವಾರ ಬೆಳಗ್ಗೆ 10-11 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 FM ಕಂಪನಗಳಲ್ಲಿ. ಓಕೆ, ಸುಂದರವಾದ ಅದ್ಭುತವಾದ ಗೀತೆಗಳನ್ನು ಕೇಳ್ತಾ ಇದ್ದೀರಾ, ಮನ ತಣಿಸುವಂತಹ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈಗ ಯಾರು ಮಾತಾಡ್ತಾರೆ ನಮ್ಮ ಜೊತೆ ನೋಡೋಣ. ಹಲೋ,
1: ಹಲೋ ಮ್ಯಾಮ್, ನಮಸ್ತೆ.
0: ನಮಸ್ತೆ, ಯಾರದು?
1: ನಮ್ದು ತುರುವನೂರಿಂದ ಲೋಹಿತ್ ಮಾತಾಡ್ತಿರೋದು.
0: ಲೋಹಿತ್ ಅವರು ತುರುವನೂರಿಂದ. ಯಾವಾಗ್ಲೂ ಕರೆ ಮಾಡ್ತಾ ಇರ್ತೀರಾ ಈ ಕಾರ್ಯಕ್ರಮಕ್ಕೆ?
1: ಇವತ್ತು
0: ಸಿಕ್ತು. ನಂಗಾದ್ರೆ ಖುಷಿ ಖುಷಿಯಾಗಿ ಯಾವ ಹಾಡನ್ನ ಕೇಳೋಣ? ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ಸೋತೆ ನಾನಾಗ. ಹೇಳಿ, ಚೆನ್ನಾಗಿ ಹೇಳ್ತೀರಾ. ಹಾಡುಗಳೆಲ್ಲ ತುಂಬಾ ಇಷ್ಟನಾ? ಓಕೆ ಓಕೆ ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದ. ನಿಮ್ಮ ಇಷ್ಟವಾದಂತಹ ಹಾಡನ್ನ ಕೇಳಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಓಕೆ, ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಕಂಠಸಿರಿಯಲ್ಲಿ ಮೂಡು ಬರ್ತಾ ಇದ್ದ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ ನಾವು ಕೂಡ ಕೇಳೋಣ ಅಲ್ವಾ?

0: ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ, ನಮಸ್ತೆ. ತಮ್ಮ ಹೆಸರು? ಬಸವರಾಜ್. ಜೋರಾಗಿ ಮಾತಾಡಬೇಕು, ತುಂಬ ಸ್ಲೋ ಆಗಿ ಬರ್ತಾ ಇದೆ ನಿಮ್ಮ ವಾಯ್ಸ್. ಎಲ್ಲಿಂದ ಬಸವರಾಜ್ ಅವರೇ? ಚಿತ್ರದುರ್ಗದಿಂದ. ಯಾವ ಏರಿಯಾ ಅಂದ್ರಿ ಹೇಳಿ? ಸ್ಟೇಡಿಯಂ ರೋಡ್. ಓಕೆ, ಯಾವ ಚಿತ್ರದ ಗೀತೆಯನ್ನ ಕೇಳಬೇಕು ಅಂತಿದ್ದೀರಾ? ಇವನ್ ಯಾರ ಮಗನೋ ಗೊತ್ತಾಗಿಲ್ವಲ್ಲ ಅಂತೀರಾ? ಓಕೆ, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ ಬಸವರಾಜ್ ಅವರೇ.
1: ಥ್ಯಾಂಕ್ ಯು.
0: ಓಕೆ, ಬಸವರಾಜ್ ಅವರು ಮೆಚ್ಚಿದ ಜನ್ಮದ ಜೋಡಿ ಚಿತ್ರದ ಗೀತೆಯನ್ನು ನಾವು ಕೂಡ ಕೇಳ್ಕೊಂಬರೋಣ. ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್.

0: ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಕೊನೆ ಎಕರೆ ಯಾರ್ದು ಅಂತ ನೋಡ್ಬಿಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರದು?
1: ಶಿವಣ್ಣ, ಪಿ ಓಬನಹಳ್ಳಿಯಿಂದ ಮೇಡಮ್.
0: ಪಿ ಓಬನಹಳ್ಳಿಯಿಂದ, ಓಕೆ. ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ
1: ಮೇಡಮ್? ಇವತ್ತು ಕಲ್ಲರಳಿ ಹೂವಾಗಿಂದ ಮೇಡಮ್.
0: ಹಾ,
1: ನನ್ನ ನೆಚ್ಚಿನ ಕೋಟೆಯ ಅಂತ ಒಂದು ಸಾಂಗ್ ಇದೆ ಮೇಡಮ್, ಆ ಸಾಂಗ್ ಪ್ಲೇ ಮಾಡಿ.
0: ಓಕೆ, ನನ್ನ ನೆಚ್ಚಿನ ಕೋಟೆ. ನಿಮ್ಮ ನೆಚ್ಚಿನ ಕೋಟೆ ಯಾವುದು?
1: ಚಿತ್ರದುರ್ಗ ಕಲ್ಲಿನ ಕೋಟೆ ಮೇಡಮ್.
0: ಆಯ್ತು ಶಿವಣ್ಣ ಅವರೇ, ಕೊನೆಯ ಕರೆ ನಿಮ್ದೇ ಆಗಿದೆ, ಮಾತಾಡ್ಲಿಕ್ಕೆ ಟೈಮೇ ಇಲ್ಲ. ಓಕೆನಾ, ಹೀಗೆ ಕರೆ ಮಾಡ್ತಾ ಇರಿ.
1: ಸಾಂಗ್ ಪ್ಲೇ ಮಾಡಿದ್ರು ತುಂಬಾ ಸಂತೋಷ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಕೊನೆಯದಾಗಿ ಕರೆ ಮಾಡಿದ್ರು ಶಿವಣ್ಣ ಅವರು. ಅವರ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡೋಣ. ಕುಣಾಲ್ ಗಾಂಜಾವಾಲಾ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳ್ಕೊಂಡ್ಬಂದ್ಬಿಡೋಣ.

ಇದುವರೆಗೂ ಜನರಂಜನಿ ಕೇಳುಗರು ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಶೈಲಜಾಳಿಗೆ ಅನುಮತಿ ಕೊಡಿ. ನಮಸ್ಕಾರ.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರವಳ್ಳಿ ಪ್ರಸಾರದಲ್ಲಿ. ಇನ್ನು ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನ ನಡೆಸಿಕೊಡೋದಕ್ಕೆ ಸ್ಟುಡಿಯೋದಲ್ಲಿ ಇರೋದು ನಾನು, ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳಿದ್ರೆ ನೀವೆಲ್ಲ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನ ಕಳಿಸಿರ್ತೀರಿ. ನಾವು ಕೊಟ್ಟಿರುವಂತಹ ಮೂರು ಹಾಡುಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಹಾಗೆ ನಿಮ್ಮ ಮನದೊಳಗಿರುವ ಮಾತುಗಳನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಹಂಚಿಕೊಂಡಿದ್ದೀರಿ. ನಾವು ಹೇಳಿರ್ತೀವಿ 4 ಗಂಟೆಗೆ ಕಳಿಸಿ ಅಂತ, 2 ಗಂಟೆಗೆ ಕಳಿಸಿ ಆರಾಮಾಗಿ ಬಿಟ್ಟಿರ್ತೀರಲ್ಲ, ಯಾಕೆ ಹಾಗೆ ಮಾಡಬೇಡಿ, ದಯಮಾಡಿ 4 ಗಂಟೆಯಿಂದ ನಂತರದಲ್ಲಿ ಕಳಿಸಿ. ಯಾಕೆ ಅಂತ ಹೇಳಿದ್ರೆ ನಮಗಿನ್ನೂ ಬೇರೆ ಬೇರೆ ಏನೇನೋ ಇಲ್ಲಿ ನೋಡೋವಂಥದ್ದಿರುತ್ತೆ, ಅದನ್ನು ನೀವು ಕಳಿಸ್ಬಿಟ್ರೆ ಹುಡುಕೋದು ಕಷ್ಟ ಆಗುತ್ತೆ ಯಾವ್ಯಾವ ಸಂದೇಶಗಳು ಬಂದಿತ್ತು ಅನ್ನುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ನಮ್ಮ ವಿನಂತಿ ಇಷ್ಟೇ, 4 ಗಂಟೆಯ ನಂತರ ಕಳಿಸಿದ್ರೆ ನಮಗೆ ಆ ವಾಟ್ಸಪ್ಪಲ್ಲಿರುವಂಥ ಎಲ್ಲ ಸಂದೇಶಗಳನ್ನು ಓದೋದಕ್ಕೆ ಅನುವಾಗುತ್ತೆ ಅನ್ನುವಂಥದ್ದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಒಮ್ಮೆ ಹೇಳ್ಬಿಡ್ತೇನೆ, 9448640273, 9448640273. ನೀವೆಲ್ಲರೂ ಕೂಡ ಸಂದೇಶವನ್ನು ಕಳಿಸಿದಿರಿ, ಯಾರೆಲ್ಲ ಸಂದೇಶವನ್ನು ಕಳಿಸಿದಿರಿ ಅಂತ ನೋಡ್ತಾ ಹೋಗೋಣ. ನಾವು ಕೊಟ್ಟಂಥ ಮೂರು ಹಾಡುಗಳು ಯಾವ್ಯಾವ ಅಂತ ಹೇಳಿದ್ರೆ, ಮುಂಗಾರು ಮಳೆ ಚಿತ್ರದ್ದು, ಮೊಗ್ಗಿನ ಮನಸ್ಸು ಚಿತ್ರದ್ದು, ಹಾಗೆ ಗೆಳೆಯ ಚಿತ್ರದ್ದು. ಈ ಮೂರು ಚಿತ್ರದ ಹಾಡು ಅನಿಸಿಕೆಗಳನ್ನು ಬರೆದಿದ್ದೀರಿ ನೋಡೋಣ. ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಮತ್ತು ವಂದನೆಗಳು. ಇಂದು ನೀವು ಆಯ್ಕೆ ಮಾಡಿಕೊಂಡಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ ಮೂರು ಹಾಡುಗಳು ಚೆನ್ನಾಗಿವೆ. ಹಾಡುಗಳ ಸಾಹಿತ್ಯ ಸಂಗೀತ ಸೂಪರ್. ಈ ಮೂರು ಚಲನಚಿತ್ರಗಳಲ್ಲಿ ನಟಿಸಿರುವಂತಹ ನಟ ನಟಿಯರು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನನಗೆ ಎಲ್ಲ ಹಾಡುಗಳನ್ನು ಕೇಳಲು ಇಷ್ಟ, ಹಾಗಾಗಿ ಮೂರು ಚಿತ್ರಗಳ ಹಾಡುಗಳನ್ನು ಪ್ರಸಾರ ಮಾಡಿ, ಖಂಡಿತ ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ ನಿರೂಪಣೆ ಮಾಡ್ತಾ ಇರುವ ನಿಮಗೂ ಧನ್ಯವಾದಗಳನ್ನು ಹೇಳಿದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶವನ್ನು ನಾನು ತಗೊಳ್ತೇನೆ. ಚಿತ್ರದುರ್ಗದಿಂದ ಪಂಡ್ರಾಳಿ ರಾವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು. ಹಾಗೆ ಇವತ್ತಿನ ಸಿನಿಮಾ ಮುಂಗಾರು ಮಳೆ ಚಿತ್ರದಲ್ಲಿ ಇವನು ಗೆಳೆಯನಲ್ಲ ಎಂಬ ಸಾಲಿನಲ್ಲಿ ಹುಡುಗ ಮತ್ತು ಗೆಳೆಯನೂ ಅಲ್ಲ, ತಾನು ಅವನ ಗೆಳತಿಯೂ ಅಲ್ಲ, ಅವನು ಪ್ರೇಮಿಯೂ ಅಲ್ಲ, ಆದರೂ ಅವನು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗ್ತಾ ಇದ್ದಾನೆ. ನೋವಿನಲ್ಲೂ ನಗುವ ಅವನ ಸ್ವಭಾವಕ್ಕೆ ಅವಳು ಆಶ್ಚರ್ಯ ಪಡ್ತಾಳೆ. ಪ್ರೀತಿಯ ಹಾದಿಯಲ್ಲಿ ಅವನು ತನಗೆ ಸಿಗುವ ಹೂವೋ ಅಥವಾ ಮುಳ್ಳೋ ಅನ್ನುವಂತಹ ಭಯ ಅವಳಲ್ಲಿದೆ. ಇಂತಹ ಗೊಂದಲದ ಕ್ಷಣದಲ್ಲಿ ತನ್ನ ಮನಸ್ಸಿಗೆ ಯಾಕೆ ನಿನಗೆ ಸಲ್ಲದ ಸಲಿಗೆ ಇವನ ಕಡೆಗೆ ಮನಸ್ಸು ಜಾರಬೇಡ, ಇಬ್ಬರ ನಡುವೆ ಒಂದು ಅಂತರವಿರಲಿ ಅನ್ನುವಂಥ ಜಾಣತನದ

ವಾದವನ್ನು ಹೇಳಿಕೊಂಡು ಇರುವಾಗ ಇಂತಹ ಸಂದರ್ಭದಲ್ಲಿ ಈ ಹಾಡು ಕೂಡ ಸುಮಧುರ ಸಂಗೀತ ಸಾಹಿತ್ಯ ಇರುವ ಹಾಡನ್ನು ಕೇಳೋದಕ್ಕೆ ಬಯಸ್ತೇವೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಒಂದು ಹೆಣ್ಣಿನ ಮನದಾಳವನ್ನು ನೀವು ಬಿಚ್ಚಿಟ್ಟಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಹಾಗೆ ನಮ್ಮ ನೆಚ್ಚಿನ ಹಾಡು ಈ ಸಂಜೆ ಯಾಕಾಗಿದೆ ಅನ್ನುವಂಥದ್ದು. ಓಕೆ, ನನ್ನ ಗಂಡನನ್ನು ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಹಾಡು ಇಂದು ವಿಶೇಷ ಆಗಿದೆ. ಮಳೆಗಾಲದ ಸಂಜೆ ಈ ಹಾಡನ್ನು ಕೇಳೋದು ತುಂಬ ಹಿತಕರ. ಮತ್ತು ಇತರ ಎಲ್ಲ ಹಾಡುಗಳು ಸಹ ಸುಂದರವಾಗಿವೆ, ಈ ನಿರ್ದಿಷ್ಟ ಹಾಡನ್ನು ಕೇಳೋದಕ್ಕೆ ಕಾಯೋದು ಕೂಡ ವಿಶೇಷವಾಗಿದೆ ಅಂತ ಹೇಳ್ತಾ ಇದ್ದಾರೆ ನೇಹಾ ವಿನಯ್ ಕುಮಾರ್. ಸೇವಾನಗರ ಜಾನ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೋಡಿ ಹೇಗೆ ಸಿಂಕ್ ಆಗ್ತವೆ ಒಂದಕ್ಕೊಂದು ಅನ್ನುವಂಥದ್ದು. ನಾವು ಯಾವುದೋ ಒಂದು ದೃಷ್ಟಿಯಿಂದ ಹಾಡನ್ನು ಕೊಟ್ಟಿರ್ತೇವೆ, ನಿಮ್ಮ ಮನಸ್ಸಿಗೆ ಯಾವ ರೀತಿ ಆಗಿರುತ್ತೆ ಅನ್ನುವಂಥದ್ದನ್ನು ನೀವು ಪದಗಳ ಮೂಲಕ ನಮಗೆ ವಾಟ್ಸಪ್ ಮಾಡಿರ್ತೀರಲ್ಲ, ಭಾಳ ಖುಷಿಯಾಯಿತು. ಧನ್ಯವಾದಗಳು. ಕಾಯ್ತಾ ಇರಿ, ಪ್ರಸಾರ ಮಾಡ್ತೇವೆ ನಿಮ್ಮ ಹಾಡನ್ನು ಅಂತ ಹೇಳ್ತಾ ಶಾಂತಾಚಾರ ಬಡಿಗೇರ ಕುಕನೂರು ಹರಿಹರ ತಾಲೂಕು ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವಿಶ್ವ ಕುಟುಂಬ ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳು. ಇಂದು ಆಯ್ದುಕೊಂಡಂತಹ ಹಾಡುಗಳು ತುಂಬ ಚೆನ್ನಾಗಿವೆ. ನಮ್ಮ ಮೆಚ್ಚಿನ ಚಲನಚಿತ್ರ ಮುಗ್ಗಿನ ಮನಸ್ಸು, ನನಗೂ ಒಬ್ಬ ಗೆಳೆಯ ಬೇಕು, ಈ ಹಾಡು ಜಯಂತ್ ಕೈಕಿಣಿ, ಸಾಹಿತ್ಯ ಮನೋಮೂರ್ತಿ, ಸಂಗೀತ. ಓಕೆ, ಮುಗ್ಗಿನ ಮನಸ್ಸು ಚಿತ್ರದ ಗೆಳೆಯ ಬೇಕು, ಯುವತಿಯೊಬ್ಬಳ ಕನಸಿನ ಪ್ರೀತಿ ಮತ್ತು ಗೆಳೆಯನ ಮೇಲಿನ ನಿರೀಕ್ಷೆಯನ್ನು ಅದ್ಭುತವಾಗಿ ವರ್ಣಿಸುತ್ತೆ. ಪ್ರೀತಿಯ ಆಸೆ, ಮುದ್ದಾದ ಹಠ ಮತ್ತು ಜೊತೆಗಿರುವ ಪರಿಪೂರ್ಣ ಗೆಳೆಯನಿಗಾಗಿ ಹಂಬಲಿಸ್ತಾ ಇರುವಂಥ ಈ ಹಾಡಿನ ಪೂರ್ಣ ಸಾಹಿತ್ಯವನ್ನು ನಾವಿಲ್ಲಿ ಕೇಳ್ತೇವೆ. ಈ ಹಾಡು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಖಂಡಿತ ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು ನಿಮಗೆ. ನೀವು ಕೊಟ್ಟಿರುವಂಥ ಎಲ್ಲ ಹಾಡುಗಳು ಮಧುರವಾದಂಥ ಹಾಡುಗಳು, ರಾಗ ತಾಳ ಪಲ್ಲವಿ ಕೂಡ ನನಗಿಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ಪ್ರಸಾರ ಮಾಡುವ ಎಲ್ಲ ಹಾಡುಗಳು ಇಷ್ಟಪಟ್ಟು ಕೇಳ್ತೇನೆ, ಧನ್ಯವಾದಗಳು ಅಂತ ಹೇಳ್ತಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ಓಕೆ, ಖಂಡಿತ ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಸಂಜೆ ನಿರೂಪಕರಿಗೆ ನನ್ನ ನಮಸ್ಕಾರ. ನೀವು ಕೊಟ್ಟಿರುವಂಥ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ, ಸಂಗೀತ ಸಾಹಿತ್ಯ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನು ಕೇಳ್ತೇನೆ, ತಪ್ಪದೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮಗಾಗಿಯೇ ಈ ಕಾರ್ಯಕ್ರಮ ಇರುವಂಥದ್ದು, ಪ್ರಸಾರ ಮಾಡಿಯೇ ತೀರ್ತೇವೆ. ಆತ್ಮೀಯ ನಿರೂಪಕರಿಗೆ ಅನಂತ ನಮನಗಳು. ಕೋಟೆನಾಡಿನ ರಮಣೀಯ ರಂಜನೀಯ ಚಂದ್ರವಳ್ಳಿ ಸುಂದರ ಸೌಗಂಧ ಕ್ಷೋಭೆಗೊಂಡಿರುವ ಮನದ ದುಃಖ ದುಮ್ಮಾನಕ್ಕೆ ಮನರಂಜನೆ ದಿವ್ಯ ಔಷಧ, ಚಂದ ಚಂದದ ಗಾನಾಮೃತಗಳ ಹೂರಣವು ರಸಪಾಕ, ಕೇಳುಗರ ಅಭಿರುಚಿಗೆ ಒಪ್ಪ ಓರಣವಾದ ಸುಸಜ್ಜಿತವಾದ ನಳಪಾಕ. ಈ ದಿನ ಎಲ್ಲ ಸುಮಧುರ ಗೀತಗುಚ್ಛಗಳು ಮನರಂಜನೆಗೆ ಸ್ವಾದದ ಪಾನಕ ಅಂತ ಹೇಳ್ತಾ ಇದ್ದಾರೆ. ಭೋಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬೋಧನ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ರಾಯಭಾಗ ತಾಲೂಕು ಮುಗುಳುಕೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರಮಠ ಅವರು, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಅರ್ಥಪೂರ್ಣವಾಗಿವೆ, ಸಾಹಿತ್ಯ ಮತ್ತು ಸಂಗೀತ ಸೂಪರ್ ಅಂತ ಹೇಳಿ ಧನ್ಯವಾದಗಳನ್ನು ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದ. ವಿರೂಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕು, ನಿಮ್ಮ ಹಾಡುಗಳು ಇವತ್ತಿನ ಚೆನ್ನಾಗಿದ್ದಾವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಯಮ ಶ್ರೀಕಂಠ ನಾಗ್ರಹಾರ ಮೈಸೂರು ಚಿತ್ರದುರ್ಗದಿಂದ ಮೈಸೂರಿನಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಮಂಗಳವಾರದ ಶುಭ ಸಂಜೆ. ಇಂದು ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವಂಥ ಎಲ್ಲ ಗೀತೆಗಳು ಚೆನ್ನಾಗಿವೆ. ಅವುಗಳಲ್ಲಿ ಮೊದಲ ಆಯ್ಕೆ ಎ ಹರ್ಷ ಅವರ ನಿರ್ದೇಶನದಲ್ಲಿ 2007ರಲ್ಲಿ ಬಿಡುಗಡೆಗೊಂಡಂತಹ ಗೆಳೆಯ ಚಿತ್ರದ ಈ ಹಾಡು ಈ ಸಂಜೆ ಯಾಕಾಗಿದೆ ಅನ್ನುವಂಥದ್ದು. ಖ್ಯಾತ ನಟರು ಪ್ರಜ್ವಲ್ ದೇವರಾಜ್ ಹಾಗೆ ತರುಣ್ ಚಂದ್ರ, ಕಿರಾತ್ ಬಾಟಾಲ್ ಅವರುಗಳ ಅಮೋಘ ಅಭಿನಯದೊಂದಿಗೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆಯೊಂದಿಗೆ, ಸೋನು ನಿಗಮ ಅವರ ಮಧುರ ಕಂಠದಲ್ಲಿ ಬಹಳ ಮಧುರವಾಗಿ ಸುಶ್ರಾವ್ಯವಾಗಿ ಮತ್ತು ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಖಂಡಿತ ಪ್ರಸಾರ ಮಾಡ್ತೇವೆ, ಧನ್ಯವಾದಗಳು. ಹಾಗೆ ನಮಸ್ಕಾರ ಮೇಡಮ್, ಸುಂದರವಾದ ಹಾಡುಗಳು. ಮಂಜುನಾಥ ಕೊಂಡಿಕೊಪ್ಪ ಮಣಕವಾಡದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಥ್ಯಾಂಕ್ ಯು. ಹಾಗೆ ನಿಮ್ಮ ಆಯ್ಕೆಯ ಎಲ್ಲ ಹಾಡುಗಳು ಸೂಪರ್. ಮಹಾದೇವಿ ಹಾರಕಬಾವಿ ಕುಳ್ಳಿಗಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು. ಹಾಗೆ ಜೆ ಪ್ರಸನ್ನಕುಮಾರ್ ಗೊರಲಡುಕು ಹಿರಿಯೂರು ತಾಲೂಕು, ನೀವು ಆಯ್ಕೆ ಮಾಡಿರೋ ಎಲ್ಲ ಹಾಡುಗಳು ನನಗೆ ಇಷ್ಟ ಆಗಿವೆ, ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗುಡ್ ಈವ್ನಿಂಗ್. ನಿಮ್ಮ ಆಯ್ಕೆ ಹಾಡುಗಳು ಎಲ್ಲವೂ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಸಾಂಗ್. ನನಗೆ ತುಂಬ ಇಷ್ಟವಾದ ಹಾಡು ಗೆಳೆಯ ಈ ಸಂಜೆ ಯಾಕಾಗಿದೆ. ಈ ಹಾಡು ಕೇಳ್ತಾ ಇದ್ದರೆ ಮನಸ್ಸಿಗೆ ತುಂಬ ಆನಂದ ಮೇಡಮ್, ನಿಮ್ಮ ಆಯ್ಕೆ ಹಾಡಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ
ಏನಕ್ಕೆ ಇಷ್ಟವಾಗುತ್ತೆ?

ಈ ಹಾಡು ಅನ್ನುವಂಥದ್ದನ್ನು ಕೂಡ ನೀವು ಕಳಿಸಿದ್ರೆ ನಮಗೆ ಭಾಳ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡಿಬಿಡುತ್ತೆ. ಯಾಕೆಂದರೆ ನನ್ನ ಮನಸ್ಸಲ್ಲಿ ಒಂದಿರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಆ ಹಾಡಿಗೆ ಭಾವನೆಗಳು ಬರುತ್ತೆ ಅನ್ನುವಂಥದ್ದನ್ನು ದಾಖಲಿಸಿ ಅಂತ ಅಷ್ಟೇ. ಓಕೆ, ನೀವು ಕೊಟ್ಟಿರುವಂಥ ಈ ಚಿತ್ರದ ಹಾಡುಗಳು ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಇಷ್ಟವಾಗಿವೆ, ಎಲ್ಲ ಹಾಡುಗಳ ಸಂಗೀತ ಸಾಹಿತ್ಯ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ, ಧನ್ಯವಾದಗಳು, ಶುಭ ಸಂಜೆ ಅಂತ ಹೇಳಿ ನಳಿನಿ ಸತೀಶ್ ಸಂಗಮೇಶ್ವರ್ ಲೇಔಟ್ನಿಂದ ಕಳಿಸ್ತಾ ಇದ್ದಾರೆ. ಏನೋ ಮತ್ತೊಂದು ಕಳಿಸಿದ್ದಾರಪ್ಪ. ಓಕೆ, ಓಕೆ ಓಕೆ ನಳಿನಿ ಸತೀಶ್ ಅವರೇ, ಗೊತ್ತಾಯಿತು, ಅದನ್ನು ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬನ್ನಿ ಅಂತ ಹೇಳ್ತಾ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ. ನಮಸ್ತೆ ಮೇಡಮ್, ಭಾಗ್ಯನಾಳ್ನಿಂದ ರಮ್ಯ, ನಿತಿನ್, ಯಶವಂತ್, ಸುರೇಶ್. ಮುಗಿನ ಮನಸ್ಸು ಚಲನಚಿತ್ರದ ಹಾಡು ನಮಗೆ ಇಷ್ಟ, ರಾಧಿಕಾ ಪಂಡಿತ್ ಯಶ್ ಅವರ ನಟನೆ ಅದ್ಭುತ, ಸಾಂಗ್ ಪ್ರಸಾರ ಮಾಡಿ ನಾವು ಕೇಳ್ತೇವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇವೆ, ಈಗ ಒಂದು ಹಾಡು ಕೇಳ್ಕೊಂಡು ಬರೋಣ, ನಂತರದಲ್ಲಿ ನಿಮ್ಮ ಸಂದೇಶಗಳನ್ನು ಮತ್ತೆ ತಗೊಳ್ತೇನೆ ಅಂತ ಹೇಳ್ತಾ ಇವನು ಗೆಳೆಯನಲ್ಲ ಮುಂಗಾರು ಮಳೆ ಚಿತ್ರದ ಈ ಹಾಡು.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳಿದ್ರೆ ಮತ್ತೆ ಸಂದೇಶಗಳು ಇವೆ, ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೈಜ ನಿರೂಪಕರಿಗೆ ನನ್ನ ನಮನಗಳು. ಇಂದಿನ ಅನಿಸಿಕೆ ಗೀತೆಗಳ ಕಾರ್ಯಕ್ರಮದಲ್ಲಿ ಎಲ್ಲ ಗೀತೆಗಳು ಗೆಳೆಯನಿಗೆ ಗುಣಗಾನ ಮಾಡುವ ಹೇಳಿ ಮಾಡಿಸಿದಂತಹ ಗೀತೆಗಳು, ಅದರಲ್ಲೂ ಮುಂಗಾರು ಮಳೆ ಚಿತ್ರದ ಇವನು ಗೆಳೆಯನೆಲ್ಲ ತುಂಬ ಸಮಯ ಬಂದಿದೆ ಅನ್ನುವಂತಹ ಪ್ರಮೋಷನ್ನಿಂದ ಮುಂದುವರೆದು ತನ್ನ ತಾಯಿಯ ಗೆಳತಿಯ ಮಗ ಆರಂಭದಲ್ಲಿ ಅವನ ತುಂಟಾಟದ ಆಸೆ ಭರಿತ ಮಾತುಗಳಿಂದ ಗೆಳೆಯನಿಂದ ಪ್ರೇಮಿಯಾಗಿ ಪರಿವರ್ತನೆಯಾಗಿ ಮನ ಗೆಲ್ಲುವ ಗೆಳೆಯ ಮುಂಗಾರು ಮಳೆಯಲ್ಲಿ ಗಣೇಶ್ ಅಪ್ರತಿಮವಾಗಿ ನಟಿಸಿ ಸಿನಿ ಪ್ರೇಕ್ಷಕರ ಮನಗೆದಿದ್ದಾರೆ. ಅದೇ ರೀತಿ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಆಪ್ತ ಗೆಳತಿಯರು ಮತ್ತು ಯೌವನದಿಂದ ದಿನಗಳಿಗೆ ಕಾಲಿಟ್ಟಾಗ ಸಹಜವಾಗಿ ನನಗೂ ಒಬ್ಬ ಗೆಳೆಯ ಬೇಕನ್ನುವಂತಹ ಮನದಲ್ಲಿ ಚಿಗುರು ಹೊಡೆದಿದ್ದನ್ನು ಈ ಇಬ್ಬರು ಗೆಳತಿಯರ ಹಾಡಿನ ಮೂಲಕ ತಮ್ಮ ಕಲ್ಪನೆಯ ಗೆಳೆಯನನ್ನು ನೆನೆದು ಸಂತಸ ಪಡುವ ಗಳಿಗೆಯನ್ನು ಈ ಹಾಡುಗಳಲ್ಲಿ ಸಾಹಿತಿಯು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾನೆ. ಜೊತೆಗೆ ಯೌವನಕ್ಕೆ ಬಂದ ಗೆಳೆಯರು ತಮಗರಿವಿಲ್ಲದಂತೆ ಮನದ ಮನೆಯಲ್ಲಿ ಅಡಗಿದ ಪ್ರೇಮವನ್ನು ಓಕೆ ಈ ಸಂಜೆ ಏಕಾಗಿದೆ ಅಂತ ಏಕಾಂತದಲ್ಲಿ ಪ್ರೇಮದ ಉಳಿಯಲ್ಲಿ ಸಿಕ್ಕು ಮಧುರ ಅನುಭವದಿಂದ ಈ ಗೀತೆ ಪ್ರಿಯಕರನನ್ನು ಒಬ್ಬನನ್ನು ತನ್ನ ಪ್ರಿಯತಮೆಯನ್ನು ಮನದಲ್ಲಿ ನೆನೆಯುವ ಗೀತೆಯನ್ನು ಎಲ್ಲ ಕೇಳುಗರಿಗೆ ಮನ ಮತ್ತು ಮನೆ ಸ್ಪಂದಿಸಿವೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಎನ್ ಮಾರಣ್ಣ ಶಿಕ್ಷಕರು ತಾಲೂಕು ಸಂಜೆ ಚಂದ್ರವಳ್ಳಿ ಕಾರ್ಯಕ್ರಮ ನಿರೂಪಕರಿಗೆ ನನ್ನ ನಮಸ್ಕಾರ. ನೀವು ಕೊಟ್ಟಿರುವಂಥ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇನೆ, ತಪ್ಪದೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇವೆ, ಕಾಯ್ತಾ ಇರಿ ಅಂತ ಹೇಳ್ತಾ ನಿಲಯದ ನಿರೂಪಕರಿಗೆ ಶುಭ ಸಂಜೆ. ಇಂದಿನ ಹಾಡುಗಳು ಪ್ರೀತಿ ಪ್ರೇಮದ ಫೀಲಿಂಗ್ ಹಾಡುಗಳು ಪ್ರಸಾರ ಮಾಡಿ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೇತ್ರ ನಟರಾಜ್ ಚಿತ್ರದುರ್ಗದಿಂದ. ಅಲ್ವಾ, ಈ ಮಳೆ, ಈ ತಂಪಾದ ಗಾಳಿ ಅಂದರೆ ಹೇಗಿದೆ ಅಂದರೆ, ಚಿತ್ರದುರ್ಗ ಇಷ್ಟು ದಿನ ಬಿಸಿಲಲ್ಲಿ ಬೆಂದೋಗ್ಬಿಟ್ಟಿತ್ತು. ಇವತ್ತೇನೋ ಪುಣ್ಯ, ನಿನ್ನೆ ಮಳೆ ಬಂದಿದ್ದಕ್ಕೋ ಏನೋ ಇವತ್ತು ಫುಲ್ ತಂಪು ತಂಪಾಗಿದೆ ಇವತ್ತು. ಆದರೂ ಕೂಡ ಬೆವಿತಾ ಇದ್ವಿ, ಅದು ಕೂಡ ನಮ್ಗೆ ಗೊತ್ತಿರಬೇಕು. ಓಕೆ, ಹಾಗೆ ಮತ್ತೊಂದು ಸಂದೇಶ. ಬೆಳಗಾವಿಯಿಂದ ಅಶೋಕ್ ರೇಣುಕಾ, ಆದಿ ಆರ್ಯ ಸಾತ್ವಿಕ, ಸಂಸ್ಕೃತಿ ನಲವಡೆ ಅವರು ಮೆಚ್ಚಿದ ಹಾಡು ಮುಂಗಾರು ಮಳೆ ಚಿತ್ರದ್ದು, ಕಾರಣ ಈಗ ಮುಂಗಾರು ಪ್ರಾರಂಭವಾಗಿದೆ. ಧನ್ಯವಾದಗಳು ಅಂತ ಹೇಳ್ತಾರೆ. ಮುಂಗಾರು ಮಳೆ ಚಿತ್ರದ ಹಾಡು ಪ್ರಸಾರವಾಯಿತು ಕೇಳಿದಿರಿ ಅಂತ ನಾನು ಭಾವಿಸ್ತೇನೆ. ಧನ್ಯವಾದ. ಹಾಯ್ ಅಂತ ಹೇಳಿದಾರಪ್ಪ, ಯಾರಿದು ನಂಬರ್ ಎಂಡ್ ಆಗುತ್ತೆ 5533 2, ಯಾರು ಅಂತ ಗೊತ್ತಿಲ್ಲ. ಓಕೆ, ಇನ್ನೊಂದು ನಂಬರು ಕೂಡ, ಅವರು ಕೂಡ ಹಾಯ್ ಅಂತ ಕಳಿಸಿದ್ದಾರೆ, ಏನು ಸಂದೇಶ ಇಲ್ಲ. ನಂಬರ್ ಎಂಡ್ ಆಗುತ್ತೆ 06181. ಓಕೆ, ನಿರೂಪಕರಿಗೆ ನಮಸ್ಕಾರ. 2006-07 ಸಾಲಿನಲ್ಲಿ ಬಿಡುಗಡೆಯಾದಂಥ ಮೂರು ಚಿತ್ರದ ಗೀತೆಗಳಿಗೆ ಮನೋಮೂರ್ತಿ ಅವರ ಸಂಗೀತ ಇದೆ. ಆ ಸಮಯದಲ್ಲಿ ಅವರ ಸಂಗೀತ ಎಲ್ಲರನ್ನು ಮೋಡಿ ಮಾಡಿತ್ತು. ಹನಿ ಹನಿ ಪ್ರೇಮ್ ಕಹಾನಿ ಅನ್ನುವಂತಹ ಅಡಿಬರಹ ಇರುವಂಥ ಮುಂಗಾರು ಮಳೆ ಸಿನಿಮಾದ ಇವನು ಗೆಳೆಯನಲ್ಲ ಗೀತೆ ಇಷ್ಟ. ಶುರುವಿನಲ್ಲಿ ನಾಯಕ ಪ್ರೀತಮ್ ಮಳೆಯಲ್ಲಿ ನೋಡಿದಂಥ ಹುಡುಗಿಯನ್ನು ಹುಡುಕೋದಕ್ಕೆ ರೇಡಿಯೋ ಕೇಂದ್ರ ಸಹಾಯವನ್ನು ಪಡಿತಾನೆ. ತಮಾಷೆಯಾಗಿ ಶುರುವಾದಂಥ ಈ ಪ್ರೇಮದ ಕತೆ ಅನಿರೀಕ್ಷಿತ ತಿರುವುಗಳನ್ನು ಪಡೆಯುತ್ತೆ. ತುಂಬ ಚಂದದ ಸಿನಿಮಾ ಇದು. ಇದೇ ಮಳೆಯ ವಾತಾವರಣದಲ್ಲಿ ಸಿನಿಮಾ ನೋಡಿದ ನೆನಪು ಬರುತ್ತೆ. ಧನ್ಯವಾದಗಳು ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅಲ್ವಾ. ಹಾಗೆ ಮತ್ತೊಂದು ಸಂದೇಶ, ಮೊಗ್ಗಿನ ಮನಸ್ಸು ಚಿತ್ರದ ಗೀತೆ ಯಶ್ ರಾಧಿಕಾ ಪಂಡಿತ್. ಓಕೆ, ಎಲ್ಲ ಬರೆದುಬಿಟ್ಟಿದ್ದಾರಪ್ಪ, ಎಲ್ಲ ವಿಶೇಷವನ್ನು ಬರೆದಿರ್ತಾರೆ. ಹಾಡಿನ ವಿಶೇಷ ಇದು, ನವ ತರುಣಿಯರ ಮನಸ್ಸಿನ ಕನ್ನಡಿ ಅಂತಲೇ ಹೇಳ್ಬೋದು. ಪ್ರೀತಿಗಾಗಿ ಹಂಬಲಿಸುವಂಥ ಒಬ್ಬ ಕೇರ್ ಮಾಡುವಂಥ ಗೆಳೆಯ ಬೇಕು ಅಂತ ದೇವರಲ್ಲಿ ಬಿಡ್ಕೊಳ್ಳುವಂಥ ಮುಗ್ಧ ಮನಸ್ಸಿನ ಹಾಡೋದು ಅಂತ ಹೇಳಿ ಹೊನ್ನೂರಾಲಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ. ಓಕೆ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗದ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರ. ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಚೆನ್ನಾಗಿದ್ದೀನಿ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಪ್ರತಿದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ಚಿತ್ರಗೀತೆಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕೇಳ್ತಾ ಇರ್ತೇವೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಹಾಡುಗಳನ್ನು ಆಯ್ಕೆ ಮಾಡಿ ನಮಗಾಗಿ ಪ್ರಸಾರ ಮಾಡ್ತೀರಿ. ನಿಜಕ್ಕೂ ನನಗೆ

ಖುಷಿ ಆಗುತ್ತೆ. ಧನ್ಯವಾದಗಳು, ನಮಸ್ಕಾರ ಅಂತ ಹೇಳಿದರೆ ನಿಮಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ನಿಶಾಂತ್ ನಿಶ್ಚಿತ ನಿಂಗೇಶ್ ಕಲಾವತಿ ಕೆಳಗೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ. ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇವರು ಯಾರಪ್ಪ ಆ ಫೋಟೋವನ್ನು ಶೇರ್ ಮಾಡಿದರೆ ನಾವು ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದನ್ನು ಹೇಳ್ಬೋದು. ನಂಬರ್ ಎಂಡ್ ಆಗುತ್ತೆ 8893. ಓಕೆ, ಹಾಗೆ ಹೂಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಮುಂಗಾರು ಮಳೆಯ ಹಾಡು ನನಗಿಷ್ಟ ರೀ. ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳೋದಕ್ಕೆ ಚೆನ್ನಾಗಿದೆ. ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಮುಂಗಾರಿನ ಮಳೆ ಚಿತ್ರದ ಹಾಡು ಪ್ರಸಾರ ಆಯಿತು ಕೇಳಿದಿರಿ ಅಂತ ನಾನು ಭಾವಿಸ್ತೇನೆ. ಓಕೆ, ಜಗಳೂರು ತಾಲೂಕು ಜಮಾಪುರ ಗ್ರಾಮದಿಂದ ಜೆ ಸಿ ಬಿ ಶಿವು, ಇಂದಿನ ಹಾಡುಗಳು ಅದ್ಭುತ ಮೇಡಮ್, ಎಲ್ಲ ಹಾಡುಗಳನ್ನು ಕೇಳ್ತಾ ಇದ್ದೇನೆ ಅನ್ನೋದನ್ನು ಅವರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶ, ಕೊನೆಯ ಸಂದೇಶ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು ಸಂಜೆ ನಿರೂಪಕರಾದ ವಿಜಯಕಲಾ ಜಗಳೂರು ಮೇಡಮ್, ಇಂದಿನ ನಿಮ್ಮ ಆಯ್ಕೆ ಗೀತೆಗಳು ಬ್ಯೂಟಿಫುಲ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲರಿಗೂ. ನಾವು ಕೊಟ್ಟಂಥ ಹಾಡಿಗೆ ನೀವು ಇಷ್ಟೆಲ್ಲ ಅಭಿಪ್ರಾಯಗಳನ್ನು ಮೆಚ್ಚಿರ್ತಿರಲ್ಲ ಹಾಡುಗಳನ್ನು, ಅದಕ್ಕೆ ನಾವು ಕೂಡ ಆಕಾಶವಾಣಿ ಕೂಡ ನಿಮಗೆ ಧನ್ಯವಾದವನ್ನು ಅರ್ಪಿಸುತ್ತೆ ಅಂತ ಹೇಳ್ತಾ ಮುಗ್ಗಿನ ಮನಸ್ಸು ಚಿತ್ರದ ಈ ಗೀತೆಯನ್ನು ಇದೀಗ ಕೇಳಿಬರೋಣ. ನನಗೂ ಕೂಡ ಗೆಳೆಯಬೇಕು.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಕೆಳಗ್ರೆ ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಮೂಡಿ ಬರಲಿದೆ. ತಪ್ಪದೆ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇನ್ನೂ 2 ಸಂದೇಶಗಳಿದ್ದಾವೆ. ಯಾರು ಕಳಿಸಿದ್ದಾರೆ ಅಂತ ನೋಡ್ಬೋಣ. ನಮಸ್ತೆ, ಶುಭ ಸಂಜೆ ವಿಜಯ ಕಲಾ ಮೇಡಮ್, ಸಂಜೆಯ ಕಾರ್ಯಕ್ರಮಗಳಿಗೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಅನಿತಾ ಅನಂತರಾಜು ಗೊರ್ಲಡ್ಕು, ಹಿರಿಯೂರು ತಾಲೂಕಿನಿಂದ. ಓಕೆ, ಥ್ಯಾಂಕ್ ಯು. ಹಾಗೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ, ಹರಿಹರ, ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳಿ ಕೇಳೋದಕ್ಕೆ ತುಂಬ ಇಂಪಾಗಿವೆ ಅನ್ನೋದನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಗೆಳೆಯ ಚಿತ್ರದಿಂದ ಇದ್ದ ಈ ಗೀತೆಯನ್ನು ಕೇಳಿ ಬರೋಣ.

ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಂತ ಇವತ್ತಿನ ಹಾಡುಗಳು ಮುಂಗಾರು ಮಳೆ ಚಿತ್ರದ ಗೆಳೆಯನಲ್ಲ ಅಂದರೆ ಡೌಟ್ ಇರುತ್ತೆ ಒಂದು ಹೆಣ್ಣಿಗೆ ಗೆಳೆಯನ ಹೌದೋ ಅಲ್ವೋ ಇವನ ಆಗಬಹುದಾ ನನಗೆ ಅನ್ನುವಂಥದ್ದು ಹಾಗೆ ಗೆಳೆಯ ಬೇಕು ಅಂತ ಅನಿಸೋದಕ್ಕೆ ಶುರುವಾಗಿರುತ್ತೆ ಹಾಗೆ ಹುಡುಗ ಸಿಕ್ಕಿರ್ತಾನೆ ಹುಡುಗನಿಗೆ ಹುಡುಗಿನ ಬಿಟ್ಟಿರ್ಲಿಕ್ಕಾಗಲ್ಲ ಆಗ ಸಂಜೆ ಆದ ಕೂಡಲೇ ಅವಳು ಮನೆಗೆ ಹೋಗಬೇಕಾಗತ್ತೆ ಹಾಗಾಗಿ ಹುಡುಗ ಹೇಳ್ತಾನೆ ಯಾಕೆ ಸಂಜೆ ಆಗುತ್ತೆ ಅನ್ನುವಂಥದ್ದು ಎಷ್ಟು ಚಂದ ಅಲ್ಲ ಇಂಥದ್ದನ್ನು ಯಾರಾದರೂ ಬರೀತೀರಿ ಅಂತ ನಾನು ಕಾಯ್ತಾ ಇದ್ದೆ ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು ಆಕಾಶವಾಣಿ ಚಿತ್ರದುರ್ಗ ಇದೀಗ ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮ ನಾನೀಗ ಒಗಟನ್ನು ಕೊಡ್ತಾ ಹೋಗ್ತೇನೆ ನೋಡೋಣ ಯಾರೆಲ್ಲ ಉತ್ತರವನ್ನು ಕೊಡೋದಕ್ಕೆ ತಯಾರಿದ್ದಾರೆ ಅಂಥೇಳಿ ಮೊದಲಿಗೆ ನಾನು ಕೊಡುವಂಥ ಒಗಟು ಹೀಗಿದೆ ಬಳಕ್ತದೆ ಬೆಳೀತದೆ ನೂರೊಂದು ಕಾಯಿ ವರ್ಷಕ್ಕೊಂದು ಫಲ ಬಳಕ್ತದೆ ಬೆಳೀತದೆ ನೂರೊಂದು ಕಾಯಿ ವರ್ಷಕ್ಕೊಂದು ಫಲ ನೋಡಿ ಎಷ್ಟು ರೀತಿಯಲ್ಲಿ ಉತ್ತರ ಬರುತ್ತೆ ಅಂದರೆ ನಾನು ಕಾಯ್ತಾ ಇರ್ತೀನಿ ಯಾಕೆಂದರೆ ವರ್ಷಕ್ಕೊಂದು ಫಲ ಅಂತ ಹೇಳಿಬಿಟ್ಟಿದ್ದೀನಿ ಯಾವುದಿರ್ಬೋದು ಅನ್ನುವಂಥ ಊಹೆ ಯಾವ್ಯಾವೆಲ್ಲ ಬರೀತೀರಿ ಅಂತ ನಾನು ಕಾಯ್ತಾ ಇರ್ತೇನೆ ನೋಡೋಣ ಬಳಕ್ತದೆ ಬೆಳೀತದೆ ನೂರೊಂದು ಕಾಯಿ ವರ್ಷಕ್ಕೊಂದು ಫಲ ಯಾವುದದು ಉತ್ತರ ನಿಮ್ಮ ಸಂದೇಶಗಳು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಹರಿದು ಬರಲಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 9448640273ಗೆ ನಿಮ್ಮ ಸಂದೇಶಗಳನ್ನು ನಮಗೆ ತಲುಪಿಸಿ ಅಂತ ಹೇಳ್ತಾ ಇದೀಗ ಭೈರವ ಚಿತ್ರದಿಂದ ಇದ್ದ ಈ ಗೀತೆಯನ್ನು ಕೇಳಿ ಬರೋಣ

ಕೇಳಿದ್ರೆ ಒಂದು ಹಾಡಿನ ಕಾಲಾವಕಾಶ ಮುಕ್ತಾಯ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಏನೇನು ವಿಶೇಷವಾದಂತಹ ಉತ್ತರಗಳು ಬರ್ಬೋದು ಅಂತ ಅದನ್ನೆಲ್ಲವನ್ನು ಕೂಡ ಕಳಿಸಿದ್ದೀರಿ. ನಾನು ಉತ್ತರವನ್ನು ಹೇಳಿದಾಗ ನಿಮಗೆ ಹಾಗನ್ಸುತ್ತಾ ನೋಡೋಣ. ಒಗಟನ್ನು ಕೊಟ್ಟಿದ್ದೀನಿ, ನೀವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನೋಡೋಣ ಯಾರೆಲ್ಲ ಉತ್ತರವನ್ನು ಕೊಟ್ಟಿರ್ತಾರೆ, ಪ್ರಯತ್ನವನ್ನು ಮಾಡಿರ್ತಾರೆ ಅನ್ನುವಂಥದ್ದನ್ನು. ಇದೀಗ ಮತ್ತೊಂದು ಹಾಡಿನ ಕಾಲಾವಕಾಶ ನಿಮಗಿರುತ್ತೆ. ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಚಿತ್ರದ ಗೀತೆಯನ್ನು ಇದೀಗ ಕೇಳಿ ಬರೋಣ.

ಕೆಳಗರೆ ಎರಡು ಹಾಡಿನ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಾಪುರ, ಜಗಳೂರು ತಾಲೂಕಿನಿಂದ ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್ನಿಂದ ಚಿಗಟೇರಿಯಿಂದ ಆದಿಶೆಟ್ರು ಬಸವರಾಜ್ ಅವರು, ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ, ಚಳ್ಳಕೆರೆಯಿಂದ ಕಲಾವತಿ ನಾಗರಾಜ ಶೆಟ್ಟಿ, ಅಶ್ವಿನಿ ರಾಜು, ಕೆಬಿ ರಾಜು, ಹೊಳಲ್ಕೆರೆ ರಸ್ತೆಯಿಂದ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಸುಜಾತ ಕೆಆರ್ ವಿನಾಯಕ್ ವಿಯಾಂಕ್ ಓಕೆ ಕವಾಡಿಗರಹಟ್ಟಿ ಚಿತ್ರದುರ್ಗದಿಂದ, ರೂಪಾ ಪರಮೇಶ್ ರಶ್ಮಿ.

ಸಂಯುಕ್ತ ಧನ್ಯ ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗದಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಯಾರಪ್ಪ ಇದು 5 ಸಂದೇಶವನ್ನು ಕಳಿಸಿದ್ರೆ ನಾವು ಓಪನ್ ಮಾಡಬೇಕಾಗತ್ತೆ. ಕೆ ನಾಗರಾಜ ಪೇಟಿ ನಾಗೇಶ ಪಿ ಎನ್ ಸಿ ಎಂ ಹೊಳೆ. ಸಿ ಎಂ ಹೊಳೆ ಅಂದರೆ ಚಿಕ್ಕಮಲ್ಲನ ಹೊಳೆನಾ? ಪೂರ್ತಿ ಬರಿಬೇಕ್ರಿ, ಎಲ್ರಿಗೂ ಗೊತ್ತಾಗಬೇಕಲ್ಲ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಷಡಾಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ರಾಯಬಾಗ ತಾಲೂಕು ಮುಗುಳುಕೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಐರಮಠ ಅವರು, ರಾಧಾ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಭೀಮ ಸಮುದ್ರದ ಶಿವ ಸರ್ವೋತ್ತಮ ದಾವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ತಿಪ್ಪಣ್ಣ ಕೋಳಿಹಾಳ ಕುದುರೆ ಮತಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠ ನಗರಹಾರ ಮೈಸೂರಿನಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿಯವರು, ಅನಿತಾ ಅನಂತರಾಜು ಗೊರಲಡ್ಕು ಹಿರಿಯೂರು ತಾಲೂಕಿನಿಂದ, ಶಿಲ್ಪಾ ವಿದ್ಯಾನಗರದಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲ ಇಲ್ಲಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನೀಶ್ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ಪೂಜಾ ಗೋಪನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಎಲ್ಲರಿ ಕಾಣೆ ಆಗ್ಬಿಟ್ಟಿದ್ದೀರಾ ವಿಭಾ ದೀಪಕ್ ಅವರೇ, ರಮ್ಯಾ ನಿತಿನ್ ಮತ್ತು ಮನೆಯವರು ಬಾಗೇನಹಳ್ಳಿನಿಂದ, ಚನ್ನಗಿರಿ ತಾಲೂಕು ನೀತಿಗೆರೆಯಿಂದ ರುದ್ರಪ್ಪ ಇವರು. ಹಾಗೆ 2 ಸಂದೇಶ ಕಳಿಸಿದಾರಪ್ಪ. ಯಾಕ್ರಿ ಹೀಗೆ ಮಾಡ್ತೀರಿ? ನಿಮ್ಮ ಹೆಸರೇ ಇಲ್ವಲ್ರಿ, ಯಾರ್ರಿ ಇದು? ನಂಬರ್ ಎಂಡ್ ಆಗತ್ತೆ 056000. ಓಕೆ, ಉತ್ತರವನ್ನೇನೋ ಕೊಡ್ತೀರಿ. ನಿಮ್ಮ ಹೆಸರು ಬರೀಲಿಲ್ಲ ಅಂದರೆ ಏನ್ರಿ, ನಿಮಗೆ ಹೆಸರಿಡೋದಕ್ಕೆ ಎಷ್ಟೊಂದು ಖರ್ಚು ಮಾಡಿರ್ತಾರೆ ನಿಮ್ಮ ತಂದೆ ತಾಯಿ, ಅದಕ್ಕೊಂದು ಬೆಲೆ ಬಿಡೇನ್ರಿ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂದಿಯಿಂದ, ಭೀಮ ಸಮುದ್ರದ ಶಿವಗಂಗಮ್ಮ ನಿವೃತ್ತ ಶಿಕ್ಷಕರು ಚಿತ್ರದುರ್ಗದಿಂದ, ಶಾಂತಾಚಾರ ಬಡಿಗೆರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಸಿದ್ಧಾರ್ಥ ಉಜ್ಜಯನ್ ಜಿ ದುರ್ಗಾನ. ಹೀಗೆಲ್ಲ ಬರೆದ್ರೆ ನಮ್ಗೆ ಗೊತ್ತಾಗಲ್ಲ ರೀ, ಕಂಪ್ಲೀಟ್ ಬರೀಬೇಕು ನೀವು, ಯಾಕೆಂದರೆ ಮತ್ತೆ ತಪ್ಪೋದಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತೀರಿ. ಓಕೆ, ಸಂದೇಶವನ್ನು ಕಳಿಸಿದಂಥ ನಮ್ಮ ಎಲ್ಲ ಕೇಳುಗರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಉತ್ತರ ಏನು ಅಂತ ನೋಡೋಣಲ್ಲ. ಬಳಕ್ತದೆ ಅಂತ ಹೇಳಿದೆ ನಾನು, ಬಳಕ್ತದೆ ಬೆಳೀತದೆ, 101 ಕಾಯಿ, ವರ್ಷಕ್ಕೊಂದೇ ಫಲ, ಏನಿರ್ಬೋದು? ಬಾಳೆ. ಇದಕ್ಕೆ ಸರಿಯಾದ ಉತ್ತರ ಬಾಳೆ. ಒಂದು 3 ಮಂದಿ ಹೊಸ ಅದೇ ಉತ್ತರವನ್ನು ಕಳಿಸಿದರೆ, ಓಕೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ. ಮತ್ತೆ ಇನ್ನೂ ಒಂದು ಒಗಟನ್ನು ಕೊಡೋದಕ್ಕೆ ನಾನು ತಯಾರಿದ್ದೇನೆ. ಏನಿರ್ಬೋದು ಒಗಟು ಅನ್ನುವಂಥದ್ದು? ಆಚೆ ಮರಕ್ಕೂ ಈಚೆ ಮರಕ್ಕೂ ಹಬ್ಬುತ್ತೆ, ಕಿತ್ತು ಕೂಡಲೇ ಪೇಟೆಗೆ ಹೋಗಿ ಸಾರುತ್ತೆ. ಆಚೆ ಮರಕ್ಕೂ ಈಚೆ ಮರಕ್ಕೂ ಹಬ್ಬುತ್ತೆ, ಕಿತ್ತು ಕೂಡಲೇ ಪೇಟೆಗೆ ಹೋಗಿ ಸಾರುತ್ತೆ. ಏನಿದಕ್ಕೆ ಉತ್ತರ? ಈ ಒಗಟಿಗೆ ಉತ್ತರವನ್ನು ಕಳಿಸಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ. ಮತ್ತೊಮ್ಮೆ ಹೇಳಿಬಿಡ್ತೇನೆ, ಆಚೆ ಮರಕ್ಕೂ ಈಚೆ ಮರಕ್ಕೂ ಹಬ್ಬುತ್ತೆ, ಕಿತ್ತು ಕೂಡಲೇ ಪೇಟೆಗೆ ಹೋಗಿ ಸಾರುತ್ತೆ. ಏನಿದಕ್ಕೆ ಉತ್ತರ ಅನ್ನುವಂಥದ್ದು ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಬರೆದು ತಿಳಿಸಿ. ದೂಧ್ ಸಾಗರ್ ಚಿತ್ರದಿಂದ ಇದ್ದ ಈ ಗೀತೆಯನ್ನು ಇದೀಗ ಕೇಳಿಬಿಡೋಣ. ಒಂದೇ ಹಾಡಿನ ಕಾಲಾವಕಾಶ ಇರುತ್ತೆ.

ಒಂದು ಹಾಡಿನ ಕಾಲಾವಕಾಶ ಮುಕ್ತಾಯ ಆಯ್ತು. ನೋಡೋಣ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ, ಪಟಪಟಾ ಸಂದೇಶ ಕಳಿಸಿದ್ದಾರೆ. ನೋಡೋಣ ಯಾರೆಲ್ಲ ಕಳಿಸಿದ್ದಾರೆ ಅಂತ. ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ನೇತ್ರ ನಟರಾಜ್, ಚಿತ್ರದುರ್ಗದಿಂದ ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್ನಿಂದ ಹನುಮಂತಪ್ಪ ಮಡಿವಾಳ, ಜಗಳೂರಿನಿಂದ ನಾಗೇಂದ್ರ ಗುಂಡಮ್ಮ, ದೊಡ್ಡಗುಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಶಶಿಕಲಾ ಸಾಯಿನಾಥ್, ಎಂ ಕೆ ಹಟ್ಟಿಯಿಂದ ಜಗಳೂರು ತಾಲೂಕು ಜಮಾಪುರದಿಂದ ಜೆ ಸಿ ಬಿ ಶಿವು ಅವರು, ವಿಶಾಲ ಕಾಂತರಾಜ್ ಮಳಪನಹಟ್ಟಿಯಿಂದ, ಭೀಮಸಮುದ್ರದ ಶಿವ ಸರ್ವೋತ್ತಮ ದವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಉತ್ತರ ಕಳಿಸಿಲ್ಲ. ಸತೀಶ್ ಕುಮಾರ್ ಅವರೇ, ಹೇಗೆ ತಗೊಳ್ಬೇಕು ನಾನು ಇದನ್ನು? ನಾನು ಪ್ರತಿ ಸಾರಿ ಅದನ್ನೇ ಹೇಳ್ತೀನಿ, ಯಾವಾಗಲೂ ಉತ್ತರವನ್ನು ಕಳಿಸೋ ಪ್ರಯತ್ನ ಮಾಡಿ, ಅದು ತಪ್ಪಾಗಲಿ ಸರಿಯಾಗಲಿ ಅದು ಬೇಡ. ಬಟ್ ನಾವು ಹೆಸರನ್ನು ಓದಬೇಕಂದ್ರೆ ನೀವು ಉತ್ತರವನ್ನು ಕಳಿಸಿರುವಂಥ ಪ್ರಯತ್ನ ಇರಬೇಕಲ್ವಾ? ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ, ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ರಾಯಬಾಗ ತಾಲೂಕು ಮಗಳಕೊಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹೀರಮಠ ಅವರು, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ, ಸುಜಾತಾ ಕೆ ಆರ್ ವಿನಾಯಕ್ ವಿಯಾಂಶ್, ಓಕೆ ವಿಯಾಂಶ್ ಅದು ಓಕೆ ಓಕೆ, ಕವಾಡಿ ಗ್ರಹಟ್ಟಿ ಚಿತ್ರದುರ್ಗದಿಂದ, ಸಾವಿತ್ರಿ ಉಮೇಶ ದಾವಣಗೆರೆಯಿಂದ, ಅನಿತಾ ಅನಂತರಾಜು ಗೊರ್ಲಾಡ್ಕು ಹಿರಿಯೂರು ತಾಲೂಕಿನಿಂದ, ಷಡಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ತಾಲೂಕು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ತಿಪ್ಪಣ್ಣ ಕೋಳಿಹಾಳದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ರಾಧಾ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ನೋಡ್ರಿ ಇವ್ರು ಮತ್ತೆ ಹಂಗೆ ಕಳಿಸಿದ್ರೆ ನಾನು ಹೆಂಗೆ ರೀ ತಗೊಳ್ಳೋದು? ಯಾರ್ರೀ ಇದು? ವಿಸ್ಮಯ ಏನಿದು? ವಿಸ್ಮಯ ವಿ ಐ ಕೆ ಅಂತ ಬರೆದಿದ್ದೀರಪ್ಪ. ನಿಮ್ಮ ನಂಬರ್ ಎಂಡ್ ಆಗುತ್ತೆ 23164, ಎಲ್ಲಿಂದ ಅಂತ ಕಳಿಸ್ಬೇಕು. ಹಾಂ, ಹೇಗೆ ಗೊತ್ತಾಗುತ್ತೆ ವಿಸ್ಮಯ ಅನ್ನೋರು ಎಷ್ಟು ಜನ ಇರ್ತಾರಲ್ವಾ? ಓಕೆ, ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಹಾಗೆ ಚಿಕ್ಕ ಮಲ್ಲನ ಹೊಳೆ, ಓಕೆ ಗೊತ್ತಾಯಿತು. ನಾಗೇಶ್ ಪಿ ಎನ್ ನಾಗರಾಜ್ ಪಿ ಟಿ ಅವರು, ಓಕೆ. ಎಮ್ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಭೀಮಸಮುದ್ರದ ಶಿವಗಂಗಮ್ಮ ನಿವೃತ್ತ ಶಿಕ್ಷಕರು ಚಿತ್ರದುರ್ಗದಿಂದ, ಹಾಗೆ ಇವರು ಇನ್ನೂ ಟೈಪಿಂಗ್ ಅಂತ ಬರ್ತಾ ಇದೆ. ಚನ್ನಗಿರಿ ತಾಲೂಕು ನೀತಿಗೆರೆಯಿಂದ ರುದ್ರಪ್ಪ ಅವರು, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜ

0: ಶ್ರೀಕಂಠ, ಸಚಿನ್ ಭಾಸ್ಕರ್ ಚಿತ್ರದುರ್ಗದಿಂದ, ಮಹೇಶ್ ಹೊಸೂರು ಮಹೇಶ್ ಹೊಸೂರಿನಿಂದ, ಚನ್ನಗಿರಿ ತಾಲೂಕಿನ ನೀತಿಗೆರೆ ರುದ್ರಪ್ಪ ಅವರು, ಓಕೆ ಎಷ್ಟು ಸರಿ ಕಳಿಸ್ತೀರಾ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಸಂದೇಶವನ್ನು ಕಳಿಸಿದಂಥ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಉತ್ತರ ಏನು ಅಂತ ನೋಡ್ಬಿಡೋಣ ಅಲ್ಲ. ಆಚೆ ಮರಕ್ಕೂ ಈಚೆ ಮರಕ್ಕೂ ಹಬ್ಬುತ್ತೆ, ಕಿತ್ತು ಕೂಡಲೇ ಪೇಟೆಗೋಗಿ ಸಾರುತ್ತೆ. ಇದಕ್ಕೆ ಸರಿಯಾದ ಉತ್ತರ ವೀಳೆದೆಳೆ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕಳಿಸಿದಿರಿ. ಯಾರೋ ಒಬ್ಬರು ಮಾತ್ರ ತಪ್ಪು ಉತ್ತರ, ಪರವಾಗಿಲ್ಲ, ನೀವು ಉತ್ತರ ಕಳಿಸಿದಿರಲ್ಲ ಅದು ಖುಷಿ ಕೊಡುವಂಥದ್ದು. ಉತ್ತರನೇ ಕಳಿಸದೇ ಇರುವಂಥವ್ರಿಗಿಂತ ಉತ್ತರ ಕಳಿಸಿ ತಪ್ಪೋ ಸರಿನೋ ಅಥವಾ ಪ್ರಯತ್ನ ಮಾಡಿದ್ದೀನಿ ಅನ್ನೋದಿರುತ್ತಲ್ಲ ಅದು ಬಹಳ ಮುಖ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನನಗೆ ನಿಜವಾಗ್ಲೂ ಚಿತ್ರದುರ್ಗ ಆಕಾಶವಾಣಿಯ ಕೇಳುಗರಿದಾರಲ್ಲ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ಪಂದನೆಯನ್ನು ನೀಡ್ತಾರೆ, ಅನಿಸಿಕೆ ಅಭಿಪ್ರಾಯಗಳನ್ನು ಸಲಹೆ ಸೂಚನೆಗಳನ್ನು ಕೊಡ್ತಿರಲ್ಲ ಅದು ಬಹಳ ಖುಷಿ ಕೊಡುವಂಥದ್ದು. ಇದಕ್ಕೆ ಉತ್ತರ ಗೊತ್ತಾಯ್ತಲ್ಲ ಕೇಳಿದ್ರೆ, ವೀಳ್ಯದೆಲೆ ವೀಳ್ಯದೆಲೆ ಅಂತ ಹೇಳಿ ನೀವೆಲ್ಲರೂ ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ನಿಮಗೆ ಮತ್ತೊಮ್ಮೆ ಅಂತ ಹೇಳ್ತಾ ಗಾಳಿ ಚಿತ್ರದಿಂದ ಇದ ಈ ಗೀತೆ.
1: ಈ ಪ್ರಪಂಚದಲ್ಲಿ ನಾವು ಹುಡುಗಿರೇ ಇಲ್ಲ ಅಂದಿದ್ರೆ ನೀವು ಹುಡುಗರೆಲ್ಲ ಏನ್ ಮಾಡ್ತಿದ್ರಿ?
2: ಬಾಚಣ್ಗೆ ಇಲ್ಲ ಅಂತ ತಲೆ ಬಾಚ್ತಿರಕ್ಕಾಗತ್ತಾ? ಕೈಗೆ ಕೆಲಸ ಕೊಡ್ತಾ ಇದ್ವಿ,

0: ಇದುವರೆಗೂ ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:50. ಇದೀಗ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಕೆಳಗಿರಿ, ನಾಳೆ ಮುಂಜಾನೆಯ ದುರ್ಗುದಿ ಪ್ರಸಾರದಲ್ಲಿ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೀರು ಫೋನ್ ಇನ್ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಕುರಿತು ಚಿತ್ರದುರ್ಗದ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ನಾಗರಿಕ ಸರಬರಾಜು ಜಂಟಿ ನಿರ್ದೇಶಕರಾದ ಸಿದ್ದರಾಮ ಮಾರಿಹಾಳ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ತಪ್ಪದೇ ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವುಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಂದಂತ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಳ್ಳಬಹುದು.
2: ನಮಸ್ಕಾರ ನಿನಗೆ ಭಾಸ್ಕರ.
1: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೆಳಗರಿ, ಇನ್ ಮುಂದೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ ಎಂಎಸ್ ಮಮತಾ ಅವರೊಂದಿಗೆ ಸಂದರ್ಶನ ಹುಡುಗಲಿದೆ. ತಪ್ಪದೇ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಾಗೆ ಜನಪದ ಗೀತೆ ಮತ್ತು ರೈತರಿಗೆ ಸಲಹೆ ಹವಾಮಾನ ವರದಿ ಕೂಡ ಕಾರ್ಯಕ್ರಮದಲ್ಲಿ ಬಿತ್ತರಗೊಳ್ಳಲಿದೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. 102.6 ಮೆಗಾ ಹರ್ಟ್ಸ್ಗಳ ನಿಮ್ಮ ಮಂಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತಾ ಇದ್ದಾವೆ.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ಇಂದು ನಮ್ಮ ನಿಲಯದಿಂದ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದ ಕೇಳ್ತೀರಿ. ಜಗಳೂರು ತಾಲೂಕು ಮಲೆ ಮಾಚಿಕೆರೆ ಗ್ರಾಮದ ಚಿತ್ತಪ್ಪ ಮತ್ತು ತಂಡದವರಿಂದ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ ಎಂಎಸ್ ಮಮತಾ ಅವರೊಂದಿಗೆ ಸಂದರ್ಶನ ಮುಡಿಬರಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳ ಸಿದ್ದೇಶ್. 7:45 ಭಾಷಣ. ಶರಣರ ಆರ್ಥಿಕ ಚಿಂತನೆ ಕುರಿತು ಮಾತನಾಡುತ್ತಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ. 8:00 ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಭಾವಗೀತೆಗಳು. 9:30 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00-11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ. 6:35 ದೇಶಭಕ್ತಿಗೀತೆಯೊಂದನ್ನು ಕೇಳ್ತೀರಿ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆಯೊಂದನ್ನು ಕೇಳ್ತೀರಿ. 6:50 ಆರೋಗ್ಯ ಬಿಂದು, ದಾಲ್ಚಿನ್ನಿಯ ಔಷಧೀಯ ಗುಣಗಳು, ಈ ಕುರಿತು ಡಾಕ್ಟರ್ ಟಿಆರ್ ದತ್ತಾಶ್ರೀ ಅವರು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ. 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ಡಾಕ್ಟರ್ ವಿದ್ಯಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 9:05 ನಲ್ನುಡಿ. 9:10 ಕಾರ್ಯಕ್ರಮ ಕಾಮನಬಿಲ್ಲು. 9:30 ಚಿತ್ರಗೀತೆಗಳನ್ನು ಕೇಳ್ತೀರಿ. 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಆಹಾರ ಭದ್ರತೆ ಮತ್ತು ನಾಗರಿಕರಿಗೆ ಸುಗಮ ಸರಬರಾಜು ಹಾಗೂ ಗ್ರಾಹಕರ ಜಾಗೃತಿ ಕುರಿತು ಚಿತ್ರದುರ್ಗದ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ನಾಗರಿಕ ಸರಬರಾಜು ಜಂಟಿ ನಿರ್ದೇಶಕರಾದ ಸಿದ್ದರಾಮ ಮಾರಿಹಾಳ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. 11:00 ಜನಪದ ಗೀತೆಗಳನ್ನು ಕೇಳ್ತೀರಿ. 11:30 ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯ ಪ್ರಸಾರವಾಗಲಿದೆ. ಇವಿಷ್ಟು ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಾದರೆ ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ, ಈ ವಿಷಯವಾಗಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ ಮೂಡಿಬರಲಿದೆ. ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾಹಿತಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 1:20 ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬಳಿಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರು ಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 3:00-4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು 4:00-5:00 ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವಿಷ್ಟು ನಾಳೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇನ್ನು ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕುರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:10 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಬಾನೆ ಪದ ಕೇಳ್ತೀರಿ. ಚಳ್ಳಕೆರೆ ತಾಲೂಕು ಕೊರಲಕುಂಟೆ ಗ್ರಾಮದ ದುರ್ಗಮ್ಮ ಮತ್ತು ತಂಡದವರಿಂದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗದಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ಜಡೆಕುಂಟೆ ಗ್ರಾಮದ ವಿದ್ಯಾ ಎಂ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 8:00 ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ. 8:45

0: ವಚನಗಳು ಬಿತ್ತರಗೊಳ್ಳಲಿವೆ. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಪ್ರಸಾರವಾಗಲಿದೆ. 9:30 ಕ್ರೀಡಾಲೋಕ. 2026 ಸೀನಿಯರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಕುರಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 to 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇದುವರೆಗೂ ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ ಜನಪದ ಸಂಗೀತ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಪ್ರಕಟಣೆಗಳು.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದ ಕೇಳಿದಿರಿ. ಜಗಳೂರು ತಾಲೂಕು ಮಲೆಮಾಚಿಕೆರೆ ಗ್ರಾಮದ ಚಿತ್ತಪ್ಪ ಮತ್ತು ತಂಡದವರಿಂದ ಇದಾಗಿತ್ತು ನಮ್ಮ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಇನ್ನು ನಾಳಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶೋಭಾನೆ ಪದ ಕೇಳ್ತೀರಿ ಚಳ್ಳಕೆರೆ ತಾಲೂಕು ಕೊರಲಕುಂಟೆ ಗ್ರಾಮದ ದುರ್ಗಮ್ಮ ಮತ್ತು ತಂಡದವರಿಂದ.

0: ಆಕಾಶವಾಣಿ 2025ರ 6ನೇ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳೊಂದಿಗೆ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದ ಕರ್ನಾಟಕ ವಿಷಯದ ಕುರಿತು ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪಂಚಾಯತ್ ರಾಜ್ ಸಚಿವಾಲಯವು 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳನ್ನು ಘೋಷಿಸಿದ್ದು, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸುದೀರ್ಘ ವಿಕಾಸ ಪುರಸ್ಕಾರದ ಅಡಿಯಲ್ಲಿ 6 ರಾಷ್ಟೀಯ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಕರ್ನಾಟಕ ದೇಶದ ಅಗ್ರಗಣ್ಯ ರಾಜ್ಯಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭ 2026ರ ಜೂನ್ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತಿ ಸುದೀರ್ಘ ವಿಕಾಸ ಪುರಸ್ಕಾರ 2025ರ ಅಡಿಯಲ್ಲಿ ಕರ್ನಾಟಕ ರಾಜ್ಯವು ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯದ ಪಂಚಾಯಿತಿ, ಆರೋಗ್ಯವಂತ ಪಂಚಾಯಿತಿ, ಮಕ್ಕಳ ಸ್ನೇಹಿ ಪಂಚಾಯತ್, ಜಲಸಮೃದ್ಧ ಪಂಚಾಯಿತಿ, ಪಂಚಾಯಿತಿಯಲ್ಲಿ ಸ್ವಯಂ ಸಂಪೂರ್ಣ ಮೂಲ ಸೌಕರ್ಯ ಮತ್ತು ಸಾಮಾಜಿಕ ನ್ಯಾಯಯುತ ಮತ್ತು ಸುರಕ್ಷಿತ ಪಂಚಾಯಿತಿ ಎಂಬ ವಿಷಯಾಧಾರಿತ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ಮೌಲ್ಯಮಾಪನ ವರ್ಷದಲ್ಲಿ ಮುದ್ರಾಡಿ, ವಣ್ಸೆ ಮತ್ತು ಮಾಡಮಕ್ಕಿ ಗ್ರಾಮ ಪಂಚಾಯಿತಿಗಳು ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿದ್ದವು ಎಂಬುದು ಗಮನಾರ್ಹ. ಮುದ್ರಾಡಿ ಗ್ರಾಮ ಪಂಚಾಯಿತಿ 650 ಮಹಿಳೆಯರನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಿದ್ದು, ಶೇಕಡ 100ರಷ್ಟು ಬ್ಯಾಂಕ್ ಸಂಪರ್ಕ ಮತ್ತು 100 ಲಕ್ಷಕ್ಕೂ ಅಧಿಕ ಸಾಲದ ಸದ್ಬಳಕೆ ಮಾಡಿಕೊಂಡಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 28,500 ಮಾನವ ದಿನಗಳನ್ನು ಸೃಜಿಸಿದೆ ಮತ್ತು ಶೇಕಡ 100ರಷ್ಟು ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಪಂಚಾಯಿತಿ ಸಾಧಿಸಿದೆ. ಅಲ್ಲದೆ ಎಲ್ಲಾ ರೈತರನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿಸುವುದನ್ನು ಖಚಿತಪಡಿಸಿದೆ ಮತ್ತು ಜೇನು ಸಾಕಣೆ, ಆಹಾರ ಸಂಸ್ಕರಣೆ, ಹೊಲಿಗೆ ಮತ್ತು ಹೈನುಗಾರಿಕೆಯಂತಹ ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಉತ್ತೇಜಿಸಿದೆ. ವಣ್ಸೆ ಗ್ರಾಮ ಪಂಚಾಯಿತಿ ನಿರಾಮಯ ಟ್ರಸ್ಟ್ ಮೂಲಕ ಸಮುದಾಯ ಮುಂದಾಳತ್ವದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದು, ವೃದ್ಧರು, ರೋಗಿಗಳು ಮತ್ತು ದುರ್ಬಲರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯು ಸಾರ್ವತ್ರಿಕ ಶಾಲಾ ದಾಖಲಾತಿಗಳು ಗಣನೀಯವಾಗಿ ಏರಿಕೆಯಾಗಿದೆ. ಸ್ಮಾರ್ಟ್ ಅಂಗನವಾಡಿಗಳು ಮತ್ತು ಡಿಜಿಟಲ್ ತರಗತಿಗಳನ್ನು ಸ್ಥಾಪಿಸಿದ್ದು, ಶಾಲಾ ಮಕ್ಕಳಿಗೆ ಕೋಡಿಂಗ್ ಮತ್ತು ಡಿಜಿಟಲ್ ಕಲಿಕಾ ಉಪಕ್ರಮಗಳನ್ನು ಪರಿಚಯಿಸಿದೆ. ಮಡಾಮಕ್ಕಿ ಗ್ರಾಮ ಪಂಚಾಯಿತಿ ಜಲಜೀವನ್ ಮಿಷನ್ ಮೂಲಕ ಶೇಕಡ 100ರಷ್ಟು ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಕಲ್ಪಿಸಿದೆ. ಸಾರ್ವತ್ರಿಕ ನೀರು ಮಾಪನ ಪದ್ಧತಿಯನ್ನು ಪರಿಚಯಿಸಿದ್ದು, 6.5 ಲಕ್ಷಕ್ಕೂ ಅಧಿಕ ಮೊತ್ತದ ಮೀಸಲು ಕಾರ್ಯಾಚರಣೆ ಮತ್ತು ನಿರ್ವಹಣಾ ನಿಧಿಯನ್ನು ಸ್ಥಾಪಿಸಿದೆ. ಅಲ್ಲದೆ ಮಹಡಿ ಮನೆಗಳ ಮಳೆ ನೀರು ಕೊಯ್ಲು, ಸಮುದಾಯ ಇಂಗುಗುಂಡಿಗಳು ಮತ್ತು ಅಂತರ್ಜಲ ಮರುಪೂರಣ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸಿದೆ. ಸಾಣೂರು ಗ್ರಾಮ ಪಂಚಾಯಿತಿ ಶೇಕಡ 100ರಷ್ಟು ಸರ್ವ ಋತು ರಸ್ತೆ ಸಂಪರ್ಕವನ್ನು ಕಲ್ಪಿಸಿದ್ದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆಗಾಗಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಎಸ್ಎಲ್ಆರ್ಎಂ ಘಟಕವನ್ನು ಸ್ಥಾಪಿಸಿದೆ. ಪಂಚಾಯಿತಿ ವೈಫೈ ಸೌಲಭ್ಯದೊಂದಿಗೆ ಡಿಜಿಟಲ್ ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಿದೆ. ಹರ್ಗರ್ ಜಲ್ ಅಡಿಯಲ್ಲಿ ನಳದ ನೀರಿನ ಸಾರ್ವತ್ರಿಕ ಸಂಪರ್ಕವನ್ನು ಖಚಿತಪಡಿಸಿದೆ ಮತ್ತು ಒಡಿಎಫ್ ಪ್ಲಸ್ ಸ್ಥಾನಮಾನವನ್ನು ಸಾಧಿಸಿದೆ. ಹಕ್ಲಾಡಿ ಗ್ರಾಮ ಪಂಚಾಯಿತಿ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಅಡಿಯಲ್ಲಿ ಪಿಂಚಣಿ ಯೋಜನೆಗಳ ಶೇಕಡ 100ರಷ್ಟು ವ್ಯಾಪ್ತಿಯನ್ನು ಸಾಧಿಸುವ ಮೂಲಕ ಸಮಗ್ರ ಸಾಮಾಜಿಕ ಭದ್ರತೆ ಮತ್ತು ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿದೆ. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯ ಅರ್ಹ ಫಲಾನುಭವಿಗಳಿಗೆ ಪ್ರಯೋಜನವಾಗಿದೆ. ನೋಂದಾಯಿತ ಎಲ್ಲ ವಿಶೇಷಚೇತನರಿಗೆ UDID ಕಾರ್ಡ್ಗಳನ್ನು ನೀಡಲಾಗಿದೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ನರೇಗಾ ಮೂಲಕ ಜೀವನೋಪಾಯದ ಅವಕಾಶಗಳನ್ನು ಒದಗಿಸಲಾಗಿದೆ. ಆಯುಷ್ಮಾನ್ ಭಾರತ್ ಕಾರ್ಡ್ಗಳ ವ್ಯಾಪಕ ವಿತರಣೆಯ ಮೂಲಕ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಲಾಗಿದೆ ಮತ್ತು ಎಸ್ಸಿ ಎಸ್ಟಿ ದುರ್ಬಲ ಕುಟುಂಬಗಳಿಗೆ ವಿಶೇಷ ವಸತಿ ನೀಡಲಾಗಿದೆ. ಹಾಸಿಗೆ ಹಿಡಿದ ವ್ಯಕ್ತಿಗಳಿಗೆ ಪಡಿತರ ಮತ್ತು ಪಿಂಚಣಿಯನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಪಂಚಾಯಿತಿ ಸಂಸ್ಥೀಕರಿಸಿದ್ದು, ಕಟ್ಟಕಡೆಯ ವ್ಯಕ್ತಿಗೂ ಸೇವೆ ತಲುಪುವುದನ್ನು ಖಚಿತಪಡಿಸಿದೆ. ಕರ್ನಾಟಕದ ಈ 6 ಪಂಚಾಯಿತಿಗಳು ಲಭ್ಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗಮನಾರ್ಹ ಸಾಧನೆ ಮಾಡಿವೆ. ಪ್ರಶಸ್ತಿಗೆ ಆಯ್ಕೆಯಾಗುವ ಮೂಲಕ ಇತರೆ ಗ್ರಾಮ ಪಂಚಾಯಿತಿಗಳಿಗೂ ಪ್ರೇರಣೆಯಾಗಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ.

ಕೆಳಗಡೆ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ, ಟ್ಯೂನ್ ಮಾಡಿದ್ದೀರಿ 102.6 ಮೆಗಾ ಹರ್ಟ್ಸ್ ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತಾ ಇದ್ದಾವೆ. ಇದೀಗ ಸಮಯ ಆಗ್ತಾ ಇದೆ ಸ್ಟುಡಿಯೋದಲ್ಲಿ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ ಮೂಡಿ ಬರಲಿದೆ.

0: ಸರಿಯಾಗಿ 6:35:20. ಇದೀಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೇಳಿದ್ರೆ ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮನಹಳ್ಳಿಯ MS ಮಮತಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ತಪ್ಪದೇ ಕೇಳಿ, ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು ಜೊತೆಯಲ್ಲಿ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ ಹಾಗೂ ಜನಪದ ಗೀತೆ, ರೈತರಿಗೆ ಸಲಹೆ ಕೂಡ ಪ್ರಸಾರವಾಗಲಿದೆ. ಭಾಷಣ. ಶರಣರ ಆರ್ಥಿಕ ಚಿಂತನೆ ಕುರಿತು ಮಾತನಾಡುತ್ತಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ. ತಪ್ಪದೆ ಕೇಳಿ 7:45 ಭಾಷಣ. ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದೆವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ.
0: ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶದಲ್ಲಿ ಡೀಸೆಲ್, ಪೆಟ್ರೋಲ್, ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯ ಮತ್ತು ಬದುಕು ನೆಲ ಕಚ್ಚಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಸ್ತುವಾರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಎಲ್ಲಾ ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಶೋಕ ವ್ಯಕ್ತಪಡಿಸಿದ್ದಾರೆ. ಅನಿರೀಕ್ಷಿತವಾದ ಮತ್ತು ಊಹಿಸಲೂ ಆಗದ ಈ ದುರ್ಘಟನೆಯಲ್ಲಿ ಒಬ್ಬ ಪ್ರವಾಸಿ ಮಹಿಳೆ ಮತ್ತು ಒಂದು ಆನೆ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಎಳಸೂರಿನ ಬಳಿ 2014 ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಜನ್ 3 ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ ಸೂಚಿಸುವುದಾಗಿಯೂ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಗರೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಘಟನೆಗೆ ನಿಖರವಾದ ಕಾರಣ ಮತ್ತು ಪ್ರವಾಸಿ ಮಾರ್ಗಸೂಚಿಗಳ ನಿರ್ವಹಣೆಯಲ್ಲಿ ಯಾವುದಾದರೂ ಲೋಪವಾಗಿದೆಯೇ ಎಂಬುದರ ಕುರಿತು ಸಮಗ್ರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರು ಪ್ರಾಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಸರ್ಕಾರ ಮುಚ್ಚಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ರಾಜ್ಯಗಳಲ್ಲಿ ಕಳೆದ 2 ವರ್ಷಗಳಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಆಹ್ವಾನಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸವಾಲನ್ನು ಸ್ವೀಕರಿಸಿದ ಅವರು, ಚರ್ಚೆಗೆ ತಯಾರಾಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶೀಘ್ರವೇ 2 ಬಾರಿ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕಿಸಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸದ ಕಾಂಗ್ರೆಸ್ ಸರ್ಕಾರ ಈಗ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದ ಜನರ ಬದುಕು ಅಭದ್ರತೆಯಿಂದ ಕೂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಗುಂಡಿಗಳನ್ನು ಮುಚ್ಚುವುದಕ್ಕೂ ಸರ್ಕಾರ ಆಗುತ್ತಿಲ್ಲ. ಆಸ್ಪತ್ರೆ, ಶಾಲಾ ಕಾಲೇಜುಗಳಿಗೆ ಸರ್ಕಾರ ಏನಾದರೂ ಆದ್ಯತೆ ನೀಡಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿವೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ

0: ಕಾರ್ಯಕ್ಕೆ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗ ನತ್ತ ಬಳಿ ಚಿರತೆ ದಾಳಿಯಿಂದ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಕಾವೇರಿ ವನ್ಯಜೀವಿಧಾಮ ಮತ್ತು ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ 4 ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣದ ಮುಂದಿನ ವಿಚಾರಣೆಯನ್ನು 17 ನಿಗದಿಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇದೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಗದ್ದೆಯಿಂದ ನ್ಯಾಯದ ಗಡಿಯವರೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 4,000 ಹೆಚ್ಚು ಪರವಾನಗಿ ಭೂಮಾಪಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರ ಸೇವೆಯನ್ನು ತಕ್ಷಣವೇ ಕಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವದಡಿ ಗೌರವಧನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆರೋಗ್ಯವಂತ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕಾಗಿ ಬಾಲ್ಯ ವಿವಾಹ ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಜಿಲ್ಲೆಯ 127 ಮನೆಗಳಿಗೆ ಹಾನಿಯಾಗಿದ್ದು 1,235 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66 ಬರುವ 2 ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಒಟ್ಟು 11,63,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 314,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು 28 ನಡೆಯಲಿದ್ದು 5 ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21 ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಅಭಿಯಾನದಡಿ ಇಂದಿನಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಶೇಷ ಜಾಗೃತಿ ಶಿಬಿರ ಹಮ್ಮಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಸಮಯ 6:50 ಇದೀಗ ಕಾರ್ಯಕ್ರಮ ಕೃಷಿ ರಂಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ ಎಂಎಸ್ ಮಮತಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಬಳಿಕ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆ ಹಾಗೂ ರೈತರಿಗಾಗಿ ಸಲಹೆ ಪ್ರಸಾರವಾಗಲಿದೆ.
3: ಪ್ರತಿ ಹೆಜ್ಜೆಯಲ್ಲೂ ಕಲೆ, ಪ್ರತಿ ಧರಿಸುವಿಕೆಯಲ್ಲೂ ಕುಶಲತೆ. ಈ ಶ್ರೀಮಂತಿಕೆಯ ಹೆಸರೇ ಲಿಡ್ಕರ್. ಶತಮಾನಗಳಿಂದ ಈ ಕೈಗಳು ಕೇವಲ ಚರ್ಮದ ವಸ್ತುಗಳನ್ನು ಮಾತ್ರ ರೂಪಿಸಿಲ್ಲ, ಪರಂಪರೆಯನ್ನೇ ಸೃಷ್ಟಿಸಿದೆ. ಲಿಡ್ಕರ್ ಉತ್ಪನ್ನಗಳನ್ನು ಬಳಸಿ ಚರ್ಮ ಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ನಮ್ಮ ಕನ್ನಡಿಗರ ಹೆಮ್ಮೆ ಲಿಡ್ಕರ್.
4: ಹೋಯ್ತು ನಿನ್ನ ಪ್ರೈಸ್ ಮನಿ. ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೇಕಿತ್ತು.
5: ಬರುವಾಗ ಮಾಡಿದೆ, ಮೊಬೈಲ್ ನಲ್ಲಿ.
4: ಎಲ್ಲಿ?
5: ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ.
4: ಹಾ,
5: RBI ರಿಟೇಲ್ ಡೈರೆಕ್ಟ್ ಮೊಬೈಲ್ ಆಪ್ ಇದೆಯಲ್ಲ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಮೂಲಕ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೆಚುರಿಟಿಯಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್,
4: ನೋ ಬ್ರೋಕರೇಜ್,
5: ನೋ ಹಿಡನ್ ಫೀಸ್.
4: ಒಪ್ಪಿದೆ ನಿಮ್ಮನ್ನಲ್ಲ, ಆಪ್ ಅನ್ನ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೆಳಗರೆ ಇದೀಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿರುವ ವರದಿಯಾಗಿದೆ. ಚಿತ್ರದುರ್ಗ ತಾಲೂಕು ನಾಯಕನಹಟ್ಟಿಯಲ್ಲಿ 5 ಸೆಂಟಿಮೀಟರ್, ಹಾಗೆ ಹಿರಿಯೂರಿನಲ್ಲಿ 4 ಸೆಂಟಿಮೀಟರ್, ಬೀದುರ್ಗ ಹೊಳಲ್ಕೆರೆ ಜಗಳೂರಿನಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿರುವ ವರದಿಯಾಗಿದೆ. ಹಾಗೆ ಚನ್ನಗಿರಿಯಲ್ಲಿ 3 ಸೆಂಟಿಮೀಟರ್, ದಾವಣಗೆರೆ ಜಿಲ್ಲೆ ಇಲ್ಲಿ 2 ಸೆಂಟಿಮೀಟರ್, ಹಾಗೆ ಚಿತ್ರದುರ್ಗದಲ್ಲಿ 2 ಸೆಂಟಿಮೀಟರ್, ಮಧುಗಿರಿಯಲ್ಲಿ 2 ಸೆಂಟಿಮೀಟರ್, ತಿಪಟೂರು 1 ಸೆಂಟಿಮೀಟರ್, ಭರಮಸಾಗರದಲ್ಲಿ 1 ಸೆಂಟಿಮೀಟರ್, ಪಾವಗಡ 1 ಸೆಂಟಿಮೀಟರ್ ಮಳೆಯಾಗಿರುವ ವರದಿ.

0: ಆಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡು, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಮುಂದಿನ 24 ಗಂಟೆಗಳಲ್ಲಿ ಮಧ್ಯಾಹ್ನ ಸಂಜೆ ವೇಳೆಗೆ ಭಾಗಶಃ ಮೋಡ ಕವಿದ ವಾತಾವರಣ ಇದ್ದು ಹಗುರದಿಂದ ಸಾಧಾರಣ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 33 ಡಿಗ್ರಿ ಸೆಲ್ಸಿಯಸ್ ಹಾಗೂ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಬರೋಣ. ಹೈನುಗಾರಿಕೆಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ MS ಮಮತಾ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ UM ಮರುಳಸಿದ್ದೇಶ್.
1: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬೊಮ್ಮೇನಹಳ್ಳಿಯ MS ಮಮತಾ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಕೃಷಿ ಜೊತೆಗೆ ಉಪಕಸಬಾಗಿ ಈ ಒಂದು ಹೈನುಗಾರಿಕೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಮತಾ ಅವರೇ.
2: ನಮಸ್ತೆ ಸರ್.
1: ಮಮತಾ ಅವರೇ ಹೇಳಿ, ಈ ಕೃಷಿ ವೃತ್ತಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಬಂದಿದ್ದೀರಾ?
2: ನಾವೀಗ ಒಂದು 10 ವರ್ಷದಿಂದ ನಮ್ಮ ತಮ್ಮರ ಜೊತೆಗಿದ್ರು. ನಮ್ಮ ತಮ್ಮರು ನಮ್ಮ ಹತ್ರ ಬಂದ ಮೇಲೆ ಅವರು ಕೃಷಿ ಮಾಡಬೇಕು, ಹೈನುಗಾರಿಕೆ ಮಾಡಬೇಕು ಅಂತ ಅನ್ಕೊಂಡು ಮೊಲದ ಫಾರ್ಮ್ ಮಾಡಿದ್ರು. ಫಸ್ಟ್ ಅವರು ಫಾರ್ಮ್ ಮಾಡಿ ಅವ್ರ ಮೊಲದೆಲ್ಲ ಸಾಕಿದ್ಮೇಲೆ ಆ ಅನುಭವ ಪಡ್ಕೊಂಡು ಅದನ್ನೇ ನಾವು ಮುಂದುವರ್ಸ್ಕೊಂತ ಹೋದ್ರಾಯ್ತು ಅನ್ಕೊಂಡು ಇವಾಗ ಹಸು ಅದು ಸಾಕಾಣಿಕೆ ಮಾಡಿದೀವಿ.
1: ಕೃಷಿ ಜಮೀನು ಎಷ್ಟು ಎಕರೆ ಇದೆ ನಿಮಗೆ?
2: ನಮ್ದೊಂದು 6 ಎಕರೆ ಇದೆ ಸರ್.
1: ಈಗ ಕೃಷಿಯಲ್ಲಿ ಅಂತಂದ್ರೆ ಏನೇನು ಬೆಳಿತೀರಾ?
2: ಅಡಿಕೆ, ಮೆಕ್ಕೆಜೋಳ, ಅಲ್ಸಂಡೆ ಆತರದೆಲ್ಲ ಬೆಳಿತೀವಿ ಸರ್.
1: ಈಗ 10 ವರ್ಷದಿಂದ ನೀವು ಈ ಹೈನುಗಾರಿಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರಾ, 10 ವರ್ಷದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ನೀವು?
2: 10 ವರ್ಷದಿಂದ ಅಂದ್ರೆ ಮೊಲದ ಫಾರಂ, ರಾಬಿಟ್ ಫಾರಂ ಅಷ್ಟೇ ಮಾಡಿದ್ದು. ಅಂದ್ರೆ ನಮ್ ತಮ್ಮರು ಯೂನಿಟ್ ಲೆಕ್ಕ ಅಂತೇಳಿ ಮೊಲದ ಮರಿಗಳು ತರ್ತಾ ಇದ್ರು, ಅವನ್ನ ಮಾಡ್ತಾ ಇದ್ರು. ಯೂನಿಟ್ ಲೆಕ್ಕ ಅಂತೇಳಿ ಹೊರಗಡೆ ಟ್ರಾನ್ಸ್ಫರಿಂಗ್ ಕೊಡ್ತಾ ಇದ್ರು ಅವ್ರು. ಅದಕ್ಕೆ ಅಂತಾನೆ ಟ್ರೈನಿಂಗ್ ಹೋಗಿದ್ರು ಬೆಂಗಳೂರೆಲ್ಲಾನ. ಅದರಿಂದ ನಮಗೆ ಗಂಜಲ ಮೊಲದು ಪೀಚಿಗೆ ಎಲ್ಲನ ಗೊಬ್ಬರದಕ್ಕೆ ಯೂಸ್ ಮಾಡ್ಕೊಂತ ಇದ್ವಿ ತೋಟಕ್ಕೆಲ್ಲನ. ಅದರಲ್ಲಿ ನಾವು ಒಂದ್ 2-3 ಹಸು ಕಟ್ಕೊಂಡಿದ್ವಿ ಮನೆಗೆ ಅಂತೇಳಿ ಕಟ್ಕೊಂಡಿದ್ದು ಹಾಲಿಗೆ ಅಂತ. ನಮ್ಮ ಮೊಲದ ಫಾರ್ಮ್ ಅಲ್ಲಿ ಗೌರ್ಮೆಂಟ್ ಇಂದ ಏನು ಫೆಸಿಲಿಟಿ ಸಿಗ್ಲಿಲ್ಲ ನಮಗೆ. ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಅದಕ್ಕಾದ್ರೆ ಏನಾದ್ರೂ ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ. ಒಂದ್ ಲೋನ್ ಆಗಿರ್ಲಿ, ಒಂದ್ ಏನೊಂದೇ ಆಗಿರ್ಲಿ, ಇನ್ನು ಮುಂದೆ ಹೆಚ್ಚು ಹೆಚ್ಚು ಮಾಡ್ಬೇಕು ಅಂತೇಳಿ ಸಿಗುತ್ತೆ. ಇದ್ರ ರಾಬಿಟ್ ಫಾರ್ಮ್ ಏನು ಸಿಗ್ಲಿಲ್ಲ, ಹಂಗಾಗಿ ಅವ್ರ ಸ್ವಂತ ಬಂಡವಾಳ ಹಾಕಿ 3 ವರ್ಷ ಚೆನ್ನಾಗಿ ಆದಾಯ ಮಾಡ್ಕೊಂಡ್ರು. ಆದ್ರೆ ಇವಾಗ ಅದನ್ನ ಬಿಟ್ಟ ಆದ್ಮೇಲೆ ನಾವು ಅದನ್ನೇ ಹೆಚ್ಚುವರಿ ಮಾಡ್ಕಂತ ಈಗ ಹಸು ಸಾಕಾಣಿಕೆ ಮಾಡ್ತಾ ಇದೀವಿ ಸರ್.
1: ಈಗ ನೀವು ಸಹ ಮಲ ಸಾಕಾಣಿಕೆ ಮಾಡಿರೋ ಅನುಭವ ಇತ್ತಲ್ವಾ?
2: ಹಾ ಸರಿ.
1: ಮತ್ತೆ ಮುಂದುವರ್ಸ್ಬೋದೈತಲ್ಲ ಸ್ವಲ್ಪ ಮಟ್ಟಿಗೆ ಆದ್ರೂ ಹೈನುಗಾರಿಕೆ ಜೊತೆಗೆ?
2: ಅಂದ್ರೆ ನಾವು ಸ್ವಂತಕ್ಕೆ ಸ್ವಲ್ಪ ಮಾಡ್ಕೋಬಹುದು ಇವಾಗ. ಅದು ಅಂದ್ರೆ ಈ ವೆದರ್ ಈ ಬಿಸಿಲಿಗೆ ಅದಕ್ಕೆಲ್ಲನ ಇದಾಗಲ್ಲ.
1: ಅಂದ್ರೆ ಮಲ ಸಾಕಾಣಿಕೆ ತುಂಬಾ ಆದಾಯ ತಂದು ಕೊಡ್ತದಲ್ಲ?
2: ಆದಾಯ ಕೊಡುತ್ತೆ ಸರ್. ಸೇಮ್ ಕೋಳಿ ಫಾರಂ ಯಾವ ತರ ಇರುತ್ತೋ ಸೇಮ್ ಅದೇ ತರನೇ.
1: ಈಗ ಮಲ ಸಾಕಾಣಿಕೆಯನ್ನ ಬಿಟ್ಟು ಈ ಹೈನುಗಾರಿಕೆ ಬಂದ್ರ, ಈಗ ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಹೈನುಗಾರಿಕೆ ಮಾಡುವಂತಹ ಒಂದು ಮನೆ ಯಾವ ರೀತಿ ಇದೆ ಇದ್ರ ಬಗ್ಗೆ ಹೇಳಿ.
2: ನೀರಿನ ಸಪರೇಟ್ ತೊಟ್ಟಿ, ಆಮೇಲೆ ಎಲ್ಲ ಗ್ವಾದನೆಗಳು ಸಪರೇಟ್ ಸಪರೇಟ್, ಮ್ಯಾಟ್ ಸಿಸ್ಟಮ್ ಎಲ್ಲನ ಆತರ ಸರ್.
1: ಗಾಳಿ ಬೆಳಕಿನ
2: ಗಾಳಿ ಬೆಳಕೆಲ್ಲನ ಎಲ್ಲ ಮೇಸ್ ಸಿಸ್ಟಮ್. ಒಂದು 3 ಅಡಿ ಕಲ್ಲು ಸಿಮೆಂಟಿನ ಇಟ್ಟಿಗೆ, ಅದ್ರ ಮೇಲೆಲ್ಲ ಮೇಸ್ ಸರ್.
1: ಗಾಳಿ
2: ಎಲ್ಲ ಗಾಳಿ ಬೆಳಕು ಎಲ್ಲ ಬರ್ಲಿಕ್ಕೆ ಫ್ಯಾನು.
1: ಪ್ರಸ್ತುತ ನಿಮ್ಮಲ್ಲಿ ಎಷ್ಟು ಹಸು ಸಾಕಾಣಿಕೆ ಮಾಡ್ತಾ ಇದ್ದೀರಾ?
2: ಸರ್ ನಮ್ಮ ಮನೇಲಿ ಇವಾಗ 8 ಇದಾವೆ, ಕರುಗಳು ಒಂದು 3-4 ಇದಾವೆ.
1: ಈಗ 8 ಹಸುಗಳು ಯಾವ ತಳಿ ಅಂತ ಹೇಳ್ತೀರಾ
2: ಸರ್? ಜರ್ಸಿ ಇದೆ, HF ಇದೆ, ಜವಾರಿನೂ ಇದೆ.
1: ಈಗೆಲ್ಲ ಮಿಶ್ರವಾಗಿ ಯಾಕೆ ಸಾಕಾಣಿಕೆ ಮಾಡ್ಬೇಕು ಅನಿಸ್ತದೆ ನಿಮಗೆ?
2: ಇದು HF ಅಂದ್ರೆ ಬಹಳ ಹಾಲು ಕೊಡುತ್ತೆ, ಫ್ಯಾಟ್ ಅಂಶ ಏನು ಬರಲ್ಲ. ಮೇವ್ ಹೆಂಗ್ ನಾವು ಕೊಡ್ತೀವೋ ಅದ್ರ ಮೇಲೆ ಹೆಚ್ಚುವರಿ ಹಾಲು ಕೊಡುತ್ತೆ. ಅದೇ ನೀವು ಜವಾರಿ ಹಸು ಆಗ್ಲಿ ಹಾಲು ಕಮ್ಮಿ ಕೊಟ್ಟಿದ್ರು ಅದರಲ್ಲಿ ಫ್ಯಾಟ್ ಅಂಶ ಇರುತ್ತೆ, ಹಾಲಿನಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹಂಗಾಗಿ ಎಲ್ಲ ಮಿಶ್ರ ತಳಿ ಇದ್ರೆ ನಮಗೂ ಒಂದು ಹಾಲಿನಲ್ಲಿ ಬೆನಿಫಿಟ್, ದುಡ್ಡು ಜಾಸ್ತಿ ಬರುತ್ತೆ.
1: ಈಗ ಮಾರಾಟ ಮಾಡ್ಲಿಕ್ಕೆ ನಿಮಗೆ ಡಿಗ್ರಿ ಬರಲಿಲ್ಲ,
2: ಡಿಗ್ರಿ ಬರಲಿಲ್ಲ, ಸಮಸ್ಯೆ ಬರಲಿಲ್ಲ, ಸಮಸ್ಯೆ ಬರಲ್ಲ.
1: ಈಗ ಹಸು ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಈಗ ಆದಾಯ ತಂದು ಕೊಡ್ಬೇಕು, ಒಳ್ಳೆಯ ಲಾಭ ಅದರಲ್ಲಿ ಗಳಿಸ್ಬೇಕು ಅಂತಂದ್ರೆ ಹೈನುಗಾರಿಕೆಯಲ್ಲಿ ಹಸು ಸಾಕಾಣಿಕೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ?
2: ಅಂದ್ರೆ ಹಸುಗಳನ್ನ ಚೆನ್ನಾಗಿ ಒಳ್ಳೊಳ್ಳೆ ತಳಿ ತರಬೇಕು. ಹಸುಗಳನ್ನ ನಾವ್ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವೋ ಅಷ್ಟು ನಮಗೆ ಆದಾಯ ತಂದು ಕೊಡ್ತವೆ. ನಾವು ಯಾವ ರೀತಿ ಅವನ್ನ ಸಾಕಾಣಿಕೆ ಮಾಡ್ತೀವೋ ಆ ಅನುಭವದಿಂದಾನೆ ನಮಗೆ ಅದರಿಂದ ನಮಗೇನು ನಾವು ಲಾಭಾಂಶ ಪಡ್ಕೋಬೇಕು ಅಂತ ಅನ್ಕೊಂಡಿರ್ತೀವೋ ನಾವು ಅವನ್ನ

0: ಹಾಕದ್ರ ಮೇಲೆ ಹೋಗುತ್ತೆ ಸರ್. ಅದು ಈಗ ಎರಡು ಟೈಮಿಂದ ನಮ್ಗೆ ಹಾಲಿಂದು ಅಂತಂದ್ರೆ ಒಂದು ಟೈಮಿಂದು ಹಸುಗಳಿಗೆ ಸೀಮಿತವಾಗಿ ಇಡಬೇಕು.
1: ಅಷ್ಟು ಖರ್ಚು ಬರುತ್ತೆ,
0: ಅಷ್ಟು ಖರ್ಚು ಬರುತ್ತೆ. ಅದ್ರಲ್ಲಿ ಖರ್ಚು ಬಂದಿದ್ರುವೆ ಅಷ್ಟೇ ಆರೋಗ್ಯನೂ ಚೆನ್ನಾಗಿರುತ್ತೆ, ಅದರಿಂದ ನಮಗೆ ಲಾಭಾಂಶನೂ ಇರುತ್ತೆ. ಈಗ ಸಗಣಿಯಿಂದ ಇರುತ್ತೆ, ಗಂಜಲ ಬರುತ್ತೆ.
1: ಈಗ ಹೇಳಿದ್ರೆ ನೀವು ಈಗ ಒಂದತ್ತಿನ ಹಾಲು ಖರ್ಚು ಬರುತ್ತೆ ನಿಮಗೆ ಹೈನುಗಾರಿಕೆಯಲ್ಲಿ ಅಂದ್ರೆ, ಈಗ ಖರ್ಚು ಮಾಡದೆ ಈಗ ನೀವು ಹಸಾಕಾಣಿಕೆ ಮಾಡಕ್ ಸಾಧ್ಯ ಇಲ್ವಾ? ಈಗ ನೀವು ಯಾತಿ ಖರ್ಚು ಮಾಡ್ತೀರಿ, ಹೊರಗಡೆಯಿಂದ ಹಿಂಡಿ ತರ್ತೀರಿ, ಭೂಸ ತರ್ತೀರಿ, ಫುಡ್ ತರ್ತೀರಲ್ವಾ? ಆ ಫುಡ್ ಅನ್ನೇ ನಿಮ್ಮಲ್ಲೇ ಉತ್ಪಾದನೆ ಮಾಡ್ಕೋಬೋದಲ್ಲ. ಅದೇ ಜಮೀನಲ್ಲಿ ಈಗ ರಾಗಿ ಬೆಳೆದು, ಮೆಕ್ಕೆಜೋಳ ಬೆಳೆದು, ಅದ್ರ ಜೊತೆಗೆ ಹಸಿಮೇವುಗಳನ್ನೆಲ್ಲ ಬೆಳ್ಕೊಂಡು ಪ್ರತಿನಿತ್ಯ ಕೊಟ್ರೆ ಆರ್ಥಿಕವಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಖರ್ಚು ಕಡಿಮೆ ಮಾಡ್ಕೋಬಹುದು ಅಂತ ಅನ್ಸಲ್ವಾ ನಿಮ್ಗೆ?
0: ಮಾಡ್ಕೋಬಹುದು ಸರ್. ಇಲ್ಲ ಮಾಡ್ಕೊಂತ ಇದೀವಿ ಅದನ್ನು. ಈಗ ಏನೇ ವರ್ಷದಿಂದ ವರ್ಷ ತನಕನು ಮಾಡ್ಕೊಳಕ್ ಆಗಲ್ಲ. ಈಗ ಬೇಸಿಗೆ ಟೈಮಲ್ಲೆಲ್ಲ ಹಸಿಮೇವು ಅನ್ನೋದು ಸಿಗೋದಿಲ್ಲ ಅಂದ್ರೆ ಅದಕ್ಕೆ ರಸಮೇವು ಅಂತೇಳಿ ಮಾಡ್ಕೊಂಡು ಅದನ್ನ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ನಾವು ಮಳೆಗಾಲದಿಂದಲ್ಲಿ ಏನಿರುತ್ತೋ ಆ ಮೆಕ್ಕೆಜೋಳ ಒಂದ್ ಅದಕ್ ಬಂದಿರುತ್ತಲ್ಲ, ಕಾಳಿನಂಶ ಬಂದಿರುತ್ತಲ್ಲ, ಆ ಟೈಮಲ್ಲಿ ನಾವು ಅದನ್ನ ರಸಮೇವು ಅಂತೇಳಿ ಮಾಡ್ಕೊಂಡು ಪ್ಲಾಸ್ಟಿಕಿನ ಚೀಲದಲ್ಲಿ ಅಥವಾ ಡ್ರಮ್ ಅಲ್ಲಿ ಅದನ್ನ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಅದನ್ನೇ ನಾವು ಬೇಸಿಗೆ ಟೈಮಲ್ಲಿ ಯೂಸ್ ಮಾಡ್ಕೋಬಹುದು.
1: ಈಗ ರಸಮೇವು ಮಾಡ್ಕೊಳ್ತೀರಾ ನೀವು?
0: ಮಾಡ್ಕೊಂತೀವಿ ಸರ್.
1: ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತೀರಾ?
0: ಅದು ಕೆಜಿ ಲೆಕ್ಕ ಸರ್. ಈಗ ನಾವು ಇಷ್ಟೇ ಕೆಜಿ, ಒಂದು ಹಸು 40 ಕೆಜಿ ತನಕ ತಿನ್ನುತ್ತೆ ಮೇವು, ಹಸಿಮೇವು. ಒಣಮೇವು ತಿನ್ನುತ್ತೆ, ಒಣಮೇವಿಗೆ ಫ್ಯಾಟ್ ಚೆನ್ನಾಗಿ ಬರುತ್ತೆ, ಹಸಿಮೇವು ಇದ್ದಾಗ ಫ್ಯಾಟ್ ಚೆನ್ನಾಗಿ ಬರಲ್ಲ, ಹಾಲಿನಂಶ ಜಾಸ್ತಿ ಇರುತ್ತೆ,
1: ನೀರಿನಂಶ ಬರುತ್ತೆ ಜಾಸ್ತಿ, ಹಾಲು ಉತ್ಪಾದನೆ ಆಗುತ್ತೆ,
0: ಹಾಲು ಜಾಸ್ತಿ ಉತ್ಪಾದನೆ ಆಗುತ್ತೆ, ಆದ್ರೆ ಫ್ಯಾಟು ಡಿಗ್ರಿ ಅದೆಲ್ಲ ಬರಲ್ಲ. ಅದ್ರ ಜೊತೆಗೆ ಒಣಮೇವನು ಸಹ ಕೊಟ್ರೆ ಫ್ಯಾಟು ಡಿಗ್ರಿ ಎಲ್ಲ ಬರುತ್ತೆ ಸರ್.
1: ಈಗ ಒಣಮೇವು ಅಂತಂದ್ರೆ ಏನ್ ಕೊಡ್ತೀರಾ ನೀವು?
0: ರಾಗಿ, ಭತ್ತದುಲ್ಲು, ಉಳ್ಳಿ, ಲಾಲ್ ಸಂಡೆ, ಆ ತರದೆಲ್ಲ ಒಣದೆಲ್ಲ ಸ್ಟಾಕ್ ಮಾಡ್ಕೋಬಹುದು ಸರ್. ಅದನ್ನ
1: ಎಲ್ಲ ನೀವು ಬೆಳ್ಕೊಳ್ತೀರಾ?
0: ಹ್ಮ್ ಸರ್, ಬೆಳಿತೀವಿ.
1: ಈಗ ರಸಮೇವು ಅಂತಂದ್ರೆ ಯಾವ ರೀತಿ ಉತ್ಪಾದನೆ ಮಾಡ್ತೀರಾ, ಇದ್ರ ಬಗ್ಗೆ ಹೇಳ್ರಿ.
0: ರಸಮೇವು ಅಂತಂದ್ರೆ ಈಗ ಮೆಕ್ಕೆಜೋಳನ ಕೊಯ್ಲಿ ಅಂದ್ರೆ ಒಂದ್ ಅಂತಕ್ಕೆ ಕಾಳಿನಂಶ ಬರುತ್ತಲ್ಲ ಹಸಿದು, ಆ ಕಾಳು ಬಂದಾಗ ಕಟಾವ್ ಮಾಡೋದು. ನಾವು ಅದೇನ್ ಸಪ್ಪೆ ಒಡೆಯ ಯಂತ್ರ ಇರುತ್ತಲ್ಲ, ಆ ಯಂತ್ರದಲ್ಲಿ ಕಟ್ ಮಾಡ್ಕೊಂಡು ಅದನ್ನ ಫುಲ್ಲು ಎಲ್ಲ ಹರಡ್ಕೊಂಡು ಅದಕ್ಕೆ ಬೆಲ್ಲದ ಅಂಶ ಲಿಕ್ವಿಡ್ ಒಂದ್ ಬರುತ್ತೆ, ಅದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನ ಸ್ಟೋರೇಜ್ ಮಾಡಿ ಇಡ್ಕೋಬೇಕು.
1: ಸ್ಟೋರೇಜ್ ಅಂದ್ರೆ ಯಾವ ತರ ಮಾಡ್ತೀರಾ?
0: ಪ್ಲಾಸ್ಟಿಕ್ ಚೀಲದಲ್ಲಿ ಇಲ್ಲ ಡ್ರಮ್ ಅಲ್ಲಿ. ಅಂದ್ರೆ ಗಾಳಿ ಆಡ್ಬಾರ್ದು, ಗಾಳಿ ಆಡಿದ್ರೆ ಬೂಸ್ ಬರುತ್ತೆ, ಅಂದ್ರೆ ಅದು ಅವಾಗ ಅಷ್ಟು ಸತ್ವ ಇರಲ್ಲ ಅದರಲ್ಲಿ.
1: ನಿಮ್ಮ ಜಮೀನಲ್ಲಿ ಅಂದ್ರೆ ಒಂದ್ ಕಡೆ ಗುಂಡಿ ಹೊಡೆದು ಅಲ್ಲೆಲ್ಲ ಮಾಡೋಕೆ ಅವಕಾಶ ಇಲ್ವಾ? ಹೆಚ್ಚಿನ ಪ್ರಮಾಣದಲ್ಲಿ
0: ಮಾಡ್ಬೋದು. ಈಗ ತಾಡ್ಪಾಲ್ ಎಲ್ಲ ಸಿಸ್ಟಮ್ ಹಾಕಿ ಅದರಲ್ಲಿ ಗಾಳಿ ಆಡ್ಬಾರ್ದು, ಅಷ್ಟು ಗಾಳಿ ಆಡದಂಗೆ ಅದನ್ನ ಸ್ಟೋರೇಜ್ ಮಾಡಬಹುದು. ಇವಾಗೆಲ್ಲ ಮಿಷಿನರಿ ಐಟಮ್ಸ್ ಎಲ್ಲ ಬಂದಿದ್ವಲ್ ಸಾ, ಮಿಷಿನ್ ಅಲ್ಲಿ ಈಗ ನಾವೇನಾದ್ರು ಸಪ್ಪೆ ತಗೊಂಡೋದ್ರು ಅದನ್ನೆಲ್ಲ ಮಾಡಿ ಸ್ಟೋರೇಜ್ ಮಾಡಿ ಒಂದ್ ಚೀಲದಲ್ಲಿ ರೆಡಿ ಮಾಡಿ ಕೊಡ್ತಾರೆ, ಪ್ಯಾಕಿಂಗ್ ಮಾಡೇ ಕೊಡ್ತಾರೆ ಇವಾಗೆಲ್ಲ ರಸಮೇವು ಅಂತ.
1: ಈಗ ರಸಮೇವು ಈಗ ಅದು ತಯಾರಾಗಬೇಕಂತಂದ್ರೆ ಎಷ್ಟು ದಿನ ಬೇಕಾಗುತ್ತೆ? ಈಗ ನಿಮ್ಮ ಹಸುಗಳಿಗೆ ಕೊಡಬೇಕು ಅಂದ್ರೆ
0: ಒಂದ್ 3 ತಿಂಗಳಾರು ಅದು ಕೊಳಿಲೇಬೇಕು. ಅದು ಚೆನ್ನಾಗಿ ಕೊಳತಿದ್ರೆ ಅದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಎಲ್ಲನ ಉತ್ಪತ್ತಿ ಆಗಿದ್ರೆ ಅದನ್ನ ತಿಂದ್ರೆ ಅದರಿಂದ ಹಾಲು ಉತ್ಪಾದನೆ ಆಗುತ್ತೆ ಸರ್.
1: ಈಗ 3 ತಿಂಗಳ ತನಕ ಅದು ಗಾಳಿ ಆಡಬಾರ್ದು ಅಂತ.
0: ಗಾಳಿ ಆಡಬಾರ್ದು.
1: ಈಗ 3 ತಿಂಗಳ ನಂತರ ನೀವು ಹಸುಗಳಿಗೆ ಹಾಕ್ಬೇಕು ಅಂತಂದ್ರೆ ಒಂದ್ ಕಡೆ ಓಪನ್ ಮಾಡಿದಿರಾ, ಅವಾಗ ಗಾಳಿ ಆಡಿದ್ರೆ ಏನ್ ಸಮಸ್ಯೆ ಆಗಲ್ಲ?
0: ಸಮಸ್ಯೆ ಆಗಲ್ಲ. ಅದಂಗೆ ಮತ್ತೆ ಪ್ಯಾಕಿಂಗ್ ಮಾಡ್ತಾರೆ. ಈಗ ಒಂದೊಂದು ಚೀಲಕ್ಕೆ ಒಂದೊಂದು ಪ್ಯಾಕಿಂಗ್ ಮಾಡಿದ್ರೆ ಒಂದ್ಸರಿ ಆ ಚೀಲ ಓಪನ್ ಮಾಡಿದ್ರೆ ನಾವು ಅದನ್ನ 2 ದಿವಸಕ್ಕೆ 3 ದಿವಸಕ್ಕೆ ಅದನ್ನ ಕ್ಲೋಸ್ ಮಾಡ್ಕೊಂಡಿರ್ಬೇಕು, ಅಷ್ಟು ಖರ್ಚು ಮಾಡ್ಕೊಂಡಿರ್ಬೇಕು.
1: ಈಗ ನೀವು ಹಾಲು ಕೊಡುವಂತ ಹಸುಗಳಿಗೆ ಅಷ್ಟೇ ಹಾಕ್ತೀರಾ ರಸಮೇವು ಅಂತಂದ್ರೆ ಎಲ್ಲಾ ಹಸುಗಳಿಗೆ ಹಾಕ್ತೀರಾ?
0: ಅಲ್ಲ, ಎಲ್ಲಾ ಹಸುಗಳಿಗೂ ಹಾಕಿದ್ರೆ ಉತ್ತಮನೆಯ, ಅವು ಚೆನ್ನಾಗಿರ್ತವೆ, ಬೆಳವಣಿಗೆನು ಚೆನ್ನಾಗಿ ಆಗತ್ತೆ, ಫುಡ್ ಆಗಿರ್ಲಿ ಒಂದ್ ಮೇವಾಗಿರ್ಲಿ. ಹಸುಗಳು ಹಾಲು ಕೊಡೋಕೆ ಅಂತಾನೆ ಕೊಡಬಾರ್ದು, ಎಲ್ಲವಕ್ಕೂ ಕರುಗಳು ಹಸುಗಳು ಎಲ್ಲವಕ್ಕೂ ಕೊಟ್ರೆ ಉತ್ತಮ, ಬೆಳವಣಿಗೆ ಚೆನ್ನಾಗಾಗತ್ತೆ.
1: ಅಂದ್ರೆ ಈಗೆಲ್ಲ ಮಾಡೋದು ಯಾವ್ದು ನಮ್ಗೆ ಆದಾಯ ಬರುತ್ತೋ ಅಂತ ಹಸುಗಳಿಗೆ ಅಷ್ಟೇ ಕೊಡ್ತಾರಲ್ವಾ? ಈಗ ಹಾಲು ಕೊಡ್ತವೆ ಅವ್ ಕೊಡ್ಬೇಕು, ಈಗ ಹಾಲು ಕೊಡಲ್ಲಪ್ಪ ಅವಕ್ಕೆ ಯಾಕೆ ಹೆಚ್ಚು ಮೇವು ಅಂತ ಅನ್ನುವಂತ ಒಂದು ಅಭಿಪ್ರಾಯನೂ ನಮ್ಮ ಹಸು ಸಾಕಾಣಿಕೆದಾರರಲ್ಲಿ ಇದೆ ಅಲ್ವಾ? ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ರಸಮೇವು ತಯಾರು ಮಾಡಿ ಕೊಡ್ತಾ ಇದ್ರಲ್ಲ, ವರ್ಷದ ಎಲ್ಲಾ ಕಾಲಕ್ಕೂ ಆಗಲ್ಲ ಅದಲ್ಲ ನಿಮಗೆ?
0: ಇಲ್ಲ ಸರ್. ಈಗ ಕೆಲವರು ಮೇವು ಏನು ಬೆಳಿಲಿಲ್ಲ ಅಂತಂದ್ರೆ ಅದೇ ರಸಮೇವನ್ನೇ ಕೊಡ್ತಾರೆ. ಈಗ ನಾವು ತೋಟಗಳಿಗೆ ಖಾಲಿ ಜಮೀನ್ಗಳಿಗೆ ಈಗ ಹಸಿಮೇವು ಬೆಳ್ಕೊಂಡಿರ್ತೀವಿ ಅಂತಂದಾಗ ಹಸಿಮೇವನ್ನೇ ಕಟಾವ್ ಮಾಡ್ಕೊಂಡು ಹಸಿಮೇವನ್ನ ಎಷ್ಟು ಪ್ರಮಾಣ ಅಂತೇನಿರಲ್ಲ ಅವು ಸಾಕಷ್ಟು. ಈಗ ನಾವ್ ಎಷ್ಟೇ ಸುರಿದಿದ್ರು ಅದ್ ತಿನ್ನೋವಷ್ಟೇ ತಿನ್ಮದು, ಅದಕ್ಕಿಂತ ಹೆಚ್ಚಾಗಿ ತಿನ್ನಲ್ಲ. 40 ಕೆಜಿಗಿಂತ ಜಾಸ್ತಿ ತಿನ್ನಲ್ಲ ಹಸು, ಅಷ್ಟೇ ತಿನ್ಬೇಕಾಗಿರೋದು. ಇಷ್ಟೇ ಪ್ರಮಾಣ ಸುರಿಬೇಕು ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ಸುರಿದ್ರೆ ಅಷ್ಟು ಬೇಕಷ್ಟು ತಿನ್ಬಿಟ್ಟು ಅವಾಗ ಅಷ್ಟು ಅವಕ್ಕೆ ಹಸು ಅಂತ ಅನ್ಸಲ್ಲ. ಈಗ ನಾವ್ ಇಷ್ಟಿಷ್ಟೇ ಇಷ್ಟಿಷ್ಟೇ ಅಂತ ಪ್ರಮಾಣ ಸುರಿದ್ರೆ ಇನ್ನು ಜಾಸ್ತಿ ತಿನ್ಬೇಕು ತಿನ್ಬೇಕು ಅಂತ ಅನ್ಸಿರುತ್ತೆ. ಅವಕ್ಕೆ
1: ಅಂದ್ರೆ ಲಿಮಿಟ್ ಆಗಿ ಕೊಡಬೇಕು ಅಂತ ಹೇಳ್ತೀರಾ? ಈಗ ರಸಮೇವು ಉತ್ಪಾದನೆ ಮಾಡ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಯಾರು ಮಾಹಿತಿ ಕೊಟ್ರು, ಎಲ್ಲಿ ತರಬೇತಿ ತಗೊಂಡ್ರ?
0: ಇಲ್ಲ ಸರ್, ತರಬೇತಿ ಅಂತ ಏನ್ ತಗೊಂಡಿಲ್ಲ. ಈಗ ಇನ್ನೊಬ್ರು ಹೇಳಿದ್ದನ್ನ ಅದನ್ನ ನಾವು ತಿಳ್ಕೊಂಡಂಗೆ ನಾವು ಅನುಭವ

0: ಇಟ್ಕೊಂಡಂಗೆ. ಅದನ್ನ ನಾವು ಮಾಡಿದ್ರೆ ಇನ್ನು ಹೆಚ್ಚುವರಿ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ, ನಾವು ಅದರಿಂದ ನಾವು ಆದಾಯ ತಗಂತೀವಿ ಅನ್ನೋ ಒಂದು ಅಷ್ಟೇ ಸರ್, ಬೇರೆಯವ್ರು ಹೇಳಿದ್ದನ್ನ ಕೇಳಿರೋದು.
1: ಕೇಳಿ ನೀವು ಅದನ್ನ ಪ್ರಾರಂಭ ಮಾಡಿದ್ರ ರಸಮೇವ ಮಾಡುವಂತದ್ದು
0: ಮಾಡ್ಕೋಬೇಕು
1: ಅಂದ್ರೆ, ಹೆಚ್ಚಾಗಿ ಬೆಳೆಸೋದು ನೀವು ಮೆಕ್ಕೆಜೋಳದ ಹಸಿ ಸಪ್ಪೆಯನ್ನ, ಅಂದ್ರೆ ಈಗ ಏನು ತೆನೆ ಹೊಡಿತೋ ಒಂದು ರೀತಿ ಹಾಲುಗಳು ಕಟ್ಟುತ್ತೋ ಆವಂತದಲ್ಲಿ ಕಟ ಮಾಡಿ ಉಪಯೋಗ ಮಾಡ್ಕೊಳ್ತೀರ?
0: ಉಪಯೋಗ ಮಾಡ್ಕೋಬೇಕು. ಅಂದ್ರೆ ನಾವ್ ಅದನ್ನ ಏನದು ಒಂಬಳೆ ಹೊಡಿಯುತ್ತಲ್ಲ ಆ
1: ಟೈಮ್
0: ಆ ಟೈಮಲ್ಲಿ, ಆಮೇಲೆ ಅದು ದಂಟು ಸಹ ಬಲ್ತಿರುತ್ತೆ, ಅದರಲ್ಲಿ ಆ ರಸ ಅಂಶ ಇರುತ್ತೆ, ಆ ಮೆಕ್ಕೆಜೋಳದಲ್ಲಿ ಇರುತ್ತೆ. ನಾವು ಹಸಿದೆ ನಾವು ಹಾಕ್ತೀನಿ ಅಂತಂದ್ರು ಆ ಟೈಮಲ್ಲಿ ಹಾಕಿದ್ರೆ ಹಾಲು ಇಂಪ್ರೂವ್ಮೆಂಟು, ಹಸುಗಳಿಗೂ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ, ದಂಟಲ್ಲಿ ಏನು ಅಂತ ಇದಿರಲ್ಲ.
1: ಈಗ 8 ಹಸು ಸಾಕಾಣಿಕೆ ಮಾಡಿದ್ರ ಕರುಗಳನ್ನು ಸಹ ಇದ್ದಾವೆ, ಪ್ರತಿನಿತ್ಯ ನಿಮ್ಗೆ ಏನೇನು ಕೆಲಸ ಇರುತ್ತೆ ಈ ಒಂದು ಹೈನುಗಾರಿಕೆಯಲ್ಲಿ?
0: ಹೈನುಗಾರಿಕೆಯಲ್ಲಿ ಬೆಳಗ್ಗೆ 4:30-5 ಗಂಟೆಗೆ ಎದ್ದೇಳ್ತೀವಿ, ಸಗಣಿ ಎಲ್ಲ ಬಾಚುತ್ತೀವಿ, ಗಂಜಲ ಎಲ್ಲನ ಅಕ್ಕೆ ಎಲ್ಲ ಶುದ್ಧಗೊಳಿಸ್ಬೇಕು, ಹಾಲು ಕರಿಬೇಕು. ಮೊದ್ಲೆಲ್ಲ ಕೈಯಲ್ಲೇ ಕರಿಬೇಕಾಗಿತ್ತು, ಇವಾಗೆಲ್ಲ ಮಿಷಿನ್ ಯೂಸ್ ಮಾಡ್ಕೊಂತ ಇದೀವಿ.
1: ಈಗ ನೀವು ಮಿಷಿನ್ ಯೂಸ್ ಮಾಡ್ತಾ ಇದೀರಾ? ಹಾಲು ಕರೆಯುವ ಮಿಷಿನ್ ಕೈಯಿಂದ ಕರೆಯಕ್ ಆಗಲ್ಲ ಅಂತೀರಾ?
0: ಅಲ್ಲ ಕರಿತೀವಿ ಸರ್, ಕರೆಯಲ್ಲ ಅಂತೇನಿಲ್ಲ, ತುಂಬಾ ಹಸುಗಳು ಇದ್ದಾಗ ಈಗ 50 ಲೀಟರ್ ಗಟ್ಟಲೆ 40 ಲೀಟರ್ ಗಟ್ಟಲೆ ಕರೆದ್ರೆ ನಾವು ಆರೋಗ್ಯ ಚೆನ್ನಾಗಿರ್ಬೇಕು, ಅವು ಆರೋಗ್ಯ ಚೆನ್ನಾಗಿರ್ಬೇಕು. ಹಂಗೆ
1: ದಿನನಿತ್ಯ ನೀವು ಅಷ್ಟೊಂದು ಹಾಲು ಕರೆದ್ರೆ ನಿಮಗೂ ಎಲ್ಲ ಒಂದ್ ಕಡೆ ಈ ಕೈಗಳೆಲ್ಲ ನೋವು ಬರುವಂತದ್ದು ಈ ತರ ಆಗುತ್ತಲ್ವಾ? ಹಾಲು ಕರಿಬೇಕಾದ್ರೆ ಈಗೆಲ್ಲ ಮಿಷಿನ್ ಎಲ್ಲ ಅಳವಡಿಸಿರ್ತೀರ, ಅಲ್ಲಿ ಎಷ್ಟೊತ್ತು ನಿಮಗೆ ಆ ಮಿಷಿನ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು, ಎಷ್ಟೊತ್ತಿಗೆ ಆ ಒಂದು ಹಸುವಿನ ಕೆಚ್ಚಲಿನಿಂದ ಹಾಲು ಬರುತ್ತೆ ಖಾಲಿ ಆಗುತ್ತೆ ಅನ್ನೋದು ನಿಮಗೆ ಹೆಂಗ್ ಗೊತ್ತಾಗುತ್ತೆ?
0: ಇಲ್ಲ ಸರ್, ಅದು ಏನು ಆ ಥರ ಏನಿಲ್ಲ, ಈಗ ಫಸ್ಟು ಕ್ಲೀನಾಗಿ ಕೆಚ್ಚಲೆಲ್ಲ ತೊಳಿಬೇಕು, ಒಳ್ಳೆ ಶುದ್ಧವಾದ ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೇಕು, ಆಮೇಲೆ ನಾವು ಹೆಂಗೆ ಅದನ್ನ ಕ್ಲೀನಲ್ಲಿ ಇಟ್ಕೊಂತೀವೋ ಅವಾಗ ವೈರಾಣುಗಳೆಲ್ಲ ಕ್ರಿಮಿಕೀಟ ಎಲ್ಲ ಬರಲ್ಲ. ಈಗ ನಾವು ಮಿಷಿನ್ ಅದು ಅಳವಡಿಸ್ತೀವಲ್ಲ, ಅದು ಪೈಪಲ್ಲೇ ಗೊತ್ತಾಗುತ್ತೆ ಸರ್ ಹಾಲು ಬರುತ್ತಾ ಬರಲ್ವಾ ಅಂತೇಳಿ. ಅಂದ್ರೆ ಎಷ್ಟೊತ್ತು ಹಾಕಿದ್ರು ಅದು ಏನೂ ಆಗಲ್ಲ, ಮಸಾಜ್ ಮಾಡ್ತಾ ಇರುತ್ತೆ ಅಷ್ಟೇ.
1: ರಕ್ತ ಬರುವಂತದ್ದು
0: ಏನಿಲ್ಲ ಸರ್, ಮೊದ್ಲೆಲ್ಲ ಇದೇ ತರ ಎದುರಿಸ್ತಾ ಇದ್ರು, ಇವಾಗೆಲ್ಲ ಆ ತರ ಏನಿಲ್ಲ.
1: ಎಷ್ಟು ಹಣ ಕೊಟ್ಟು ಕೊಂಡ್ಕೊಂಡ್ಬಂದ್ರೆ ಆ ಒಂದು ಹಾಲು ಕರೆಯುವ ಯಂತ್ರವನ್ನ?
0: ಸರ್ ನಾವು ತಗೊಂಡಾಗ ಇವಾಗ 4 ವರ್ಷ ಆಯ್ತು, ಅವಾಗ ತಗೊಂಡಾಗ 22,000 ರೂಪಾಯಿ ಆಗಿತ್ತು ಸರ್. ಸ್ನಾನ ಮಾಡಿಸ್ಲಿಕ್ಕೆ ಮೊದ್ಲೆಲ್ಲ ಹಿಂದಿಕ್ನೇರೆಲ್ಲ ಈ ಕಾಯಿ ಚಿಪ್ಪೆಲ್ಲ ಯೂಸ್ ಮಾಡ್ಕೊಂಡು ತೊಳಿಯೋಕೆ, ಅದೆಲ್ಲ ಬ್ರಷ್ ಎಲ್ಲ ಯೂಸ್ ಮಾಡ್ಕೊಂಡು ಬಕೆಟ್ ಅಲ್ಲಿ ಚೊಂಬಲ್ಲಿ ನೀರ್ ಇಟ್ಕೊಂಡು ಆ ತರ ತೊಳಿತಾ ಇದ್ರು, ಇವಾಗ ಆ ತರ ಎಲ್ಲ ಇಲ್ಲ.
1: ಇವೆಲ್ಲ
0: ಒಂದ 10 ಅಲ್ಲ 50 ಸ ಕಟ್ಟಿದ್ರು ಎಲ್ಲನ ಈ ಪ್ರೆಸರ್ ವಾಟರ್ ಎಲ್ಲ ಪೈಪ್ ಸಿಸ್ಟಮ್ ಎಲ್ಲನ ತೊಳಿಯೋದು ಆ ತರ ಸರ್
1: ಇವಾಗ.
0: ತಂತ್ರಜ್ಞಾನ ಮುಂದುವರೆದಿದೆ ಇವಾಗ,
1: ಅಂದ್ರೆ ಹೆಚ್ಚೆಚ್ಚು ನಮಗೆ ಸಾಕನ್ಸಲ್ಲ ಅಲ್ವಾ ಈ ತರ ನಾವು ತಂತ್ರಜ್ಞಾನ ಮುಂದುವರಿಸಿಕೊಂಡು.
0: ಇವೆಲ್ಲ ಜಾಸ್ತಿ ಬಂದಿರೋದ್ರಿಂದ ಇನ್ನು ಹೈನುಗಾರಿಕೆ ಜಾಸ್ತಿ ಮುಂದುವರಿಸ್ಬೇಕು ಅಂತ ಎಲ್ಲರಲ್ಲೂ ಆಸಕ್ತಿ ಹುಟ್ಟುತ್ತೆ. ಯಾಕಂದ್ರೆ ಈಗ ನಾವು ಒಬ್ಬೊಬ್ರೇ ಮಾಡೋದಕ್ಕೂ ಈಗ ಟೈಮು ಸಹ ಸೇವ್ ಆಗುತ್ತೆ, ಬೇರೆ ಕಡೆ ನಾವು ಬೇರೆ ಇನ್ನೊಂದು ಕೆಲ್ಸಕ್ಕೆ ಹೋಗೋವಷ್ಟು ಟೈಮ್ ಸಿಗುತ್ತೆ. ಮೊದಲೆಲ್ಲ 1-2 ಹಸು ಸಾಕರು, ಇವಾಗ 10-15 ಹಸು ಸಾಕುವಷ್ಟು ಒಂದು ಅನುಭವ ಬರುತ್ತೆ ಅದು ಅವೆಲ್ಲ ಇದ್ರೆ.
1: ಈಗ ಹೇಳಿದ್ರೆ ನೀವು ಒಳ್ಳೆಯ ಒಂದು ರಸಮೇವು ಮಾಡ್ಕೊಂಡು ರಸಮೇವು ಕೊಡ್ತಾ ಇದ್ವಿ, ಜೊತೆಗೆ ಹಸಿಹುಲ್ಲು ಕೊಡ್ತಾ ಇದ್ವಿ, ಜೊತೆಗೆ ರಾಗಿ ಹುಲ್ಲು, ಒಣ ರಾಗಿ ಹುಲ್ಲು, ಒಣ ಭತ್ತ ಹುಲ್ಲು ಎಲ್ಲ ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ ಒಳ್ಳೆಯ ಒಂದು ಹಾಲಿನ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿದ್ರೆ
0: ತಿಂಡಿ ಕೊಡ್ಬೇಕು ಟೈಮಿಗೆ.
1: ತಿಂಡಿ ಅಂತಂದ್ರೆ ಬೂಸಾ ಹಿಂಡಿ ಎಲ್ಲ ಕೊಡ್ತಾ ಇದ್ರ?
0: ಬೂಸಾ ಹಿಂಡಿ ಎಲ್ಲ ಕೊಡ್ತೀವಿ. ಕೃಷಿ ಸೇಖೆ ಅವರೆಲ್ಲ ಬರ್ತಿರ್ತಾರಲ್ಲ, ವಿಸಿಟಿಂಗ್ ಎಲ್ಲ ಬರ್ತಿರ್ತಾರಲ್ಲ, ಅವ್ರ ಬೀಜ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನಾವು ಬೆಳ್ಕೋಬಹುದು. ಅದರಿಂದನೂ ಹಾಲು ಉತ್ಪತ್ತಿ ಚೆನ್ನಾಗಾಗತ್ತೆ. ಸಣ್ಣ ಕರುಗಳು ಏನಿದಾವೋ 6 ತಿಂಗಳ ಒಳಗಡೆ ಅದನ್ನ ಕೊಡಬಾರ್ದು, 6 ತಿಂಗಳ ನಂತರ ಕೊಡ್ಬೇಕು, ಅವಾಗ ಅದು ಬೆಳವಣಿಗೆ ಚೆನ್ನಾಗಿರುತ್ತೆ. ಅಂದ್ರೆ ಏನ್ ತಿಂಡಿ ಕೊಡ್ತೀವಲ್ಲ ಆ ತಿಂಡಿ ಜೊತೆ ಮಿಕ್ಸ್ ಮಾಡಿ ಕೊಡ್ಬೇಕು, ಅವಾಗ ಅದು ನಾವು ಹೆಂಗೆ ಜಗದು ತಿಂತೀವೋ ಏನೊಂದಾಗಿದ್ರೆ ಆ ತರ ಅದು ಜಗ ತಿಂದ್ರೆ ಅವಾಗ ಅದಕ್ಕೆ ಶರೀರದಲ್ಲಿ ಒಂದು ಪೌಷ್ಟಿಕಾಂಶ ಬರುತ್ತೆ.
1: ಅಂದ್ರೆ ಅಜೋಲ ಕೊಡೋದ್ರಿಂದ ಹಾಲಿನ ಉತ್ಪಾದನೆ ಸಹ ಹೆಚ್ಚು
0: ಚೆನ್ನಾಗಿರುತ್ತೆ.
1: ಈಗ ಇಷ್ಟೆಲ್ಲ ಒಣಮೇವು ಹಸಿಮೇವು ಈ ಒಂದು ರಸಮೇವು ಕೊಟ್ಟಾಗ ಈಗ ಹಾಲಿನ ಉತ್ಪಾದನೆ ಅಷ್ಟಕ್ಕೆ ಅದು ಹೆಚ್ಚಲ್ಲ ಅಲ್ವಾ? ಎಷ್ಟು ನಾವು ಗುಣಮಟ್ಟದ ಆಹಾರ ಕೊಡ್ತೀವೋ ಅಷ್ಟೇ ಗುಣಮಟ್ಟದ ನೀರನ್ನು ಸಹ ನಾವು ಕೊಡಬೇಕಾಗತ್ತೆ ಸಕಾಲಕ್ಕೆ ತಕ್ಕಂತೆ. ಈಗ ಎಷ್ಟು ಆಹಾರ ಕೊಟ್ಟರು ನೀರಿಲ್ಲ ಅಂತಂದ್ರೆ ಹಾಲಿನ ಉತ್ಪಾದನೆ ಯಾವ ರೀತಿ ಆಗುತ್ತೆ? ಆಗ ಸಾಧ್ಯನೇ ಇಲ್ಲ ಅಲ್ವಾ? ಈಗ ನೀರು ಯಾವ ರೀತಿ ಕೊಡ್ತಾ ಇದ್ರೆ ಹೇಳ್ರಿ. ಈಗ ಬೇಸಿಗೆಯಲ್ಲಿ ಸಾಕಷ್ಟು ನೀರು ಬೇಕಾಗುತ್ತೆ, ಯಾವಾಗ ಒಂದು ಬೆಳಿಗ್ಗೆ ಒಂದ್ಸಲ ಕುಡಿಸಿ ಎಲ್ಲ ಹೋಗಿರೋದಂತದ್ದಲ್ಲ ಅಲ್ವಾ?
0: ಇಲ್ಲ ಸರ್, ದಿನ ಈ ಬೇಸಿಗೆಯಲ್ಲಿ 4 ಟೈಮ್ ಅಂತೂ ನೀರು ಕುಡಿಸ್ಲೇಬೇಕು. ಅದರಲ್ಲೂ ಒಂದ್ ಸ್ವಲ್ಪ ಬೆಲ್ಲದ ನೀರು ಉಪ್ಪು ಮಿಕ್ಸ್ ಮಾಡಿ ಕೊಡೋದ್ರಿಂದನ ನಿಶಕ್ತಿ ಅನ್ನೋದು, ಈಗ ನಮಗೆ ಹೆಂಗೆ ಹೊರಗಡೆಯಿಂದ ಬಂದಾಗ ಸುಸ್ತು ಹೆಂಗ ಅನ್ಸುತ್ತೋ ಆ ಸುಸ್ತು ಅನ್ನೋದು ಇರಲ್ಲ, ತೇಗ ಅನ್ನೋದು ಇರಲ್ಲ. ಈಗ ಬಿಸಿಲು ತೇಗ್ತಾ ಇರ್ತವೆ, ಈಗ ಮ್ಯಾಟ್ ಸಿಸ್ಟಮ್ ಅಂದ್ರೆ ಮ್ಯಾಟ್ ಹಾಕಿರ್ತೀವಲ್ಲ ಆ ಮ್ಯಾಟ್ ನೀಟ್ ಆಗ್ಬಾರ್ದು, ಅವಾಗ ಅವಾಗ ನೀರು ಹಾಕ್ತಾ ಇರ್ಬೇಕು ಮೈ ಮೇಲೆ, ಚೀಲ ಏನಾದ್ರೂ ಉಪಯೋಗಿಸ್ಕೋಬಹುದು ತೇವಾಂಶ ಆರ್ದಂಗೆ.

0: ಮೈ ಮೇಲೆಲ್ಲ ತಂಪಾಗಿರ್ಬೇಕು, ಕೂಲ್ ಆಗಿರ್ಬೇಕು, ನಾವ್ ಹೆಂಗೆ ಎಸಿ ಫ್ಯಾನ್ ಎಲ್ಲ ಹಾಕಂತೀವೋ ಆತರ ಇರ್ಬೇಕು ಕೂಲ್ ಆಗಿ. ಆತರ
1: ಈ ಬೇಸಿಗೆಯಲ್ಲಿ ಮೇಲೆ ಏನಾಗ್ತಾರೆ ಎಲ್ಲ ಹಸುಗಳ ಮೇಲೆ?
0: ಈಗ ಹಳ್ಳಿ ಮನೆಗಳಿಗೆಲ್ಲ ಚೀಲ ಅಂತ ಯೂಸ್ ಮಾಡ್ತಾರೆ, ಚೀಲ ಅಂತ ಯೂಸ್ ಮಾಡ್ತಾರೆ, ಚೆನ್ನಾಗಿ ಹಿಡಿಯುತ್ತೆ. ಅದನ್ನ ಚೆನ್ನಾಗಿ ನೆನ್ಸ್ಬಿಟ್ಟು ಮೈ ಮೇಲೆ ತಂಪ ಕೂಲ್ ಆಗಿರ್ಬೇಕು ಅಂದ್ರೆ ಅದನ್ನ ಹಾಕ್ಬೇಕು. ಈ ಫ್ಯಾನ್ ಅಂದ್ರೆ ಫ್ಯಾನ್ ಈಟೆಯ ಯಾವಾಗ್ಲೂ
1: ಎಲ್ಲಾ ಟೈಮ್ನಲ್ಲೇ ನಮಗೆ ಕರೆಂಟ್ ವ್ಯವಸ್ಥೆ ಇರಬೇಕು.
0: ಮನುಷ್ಯರಿಗೆ ಅಂತಂದ್ರೆ ನಾವು ಎಸಿ ಯೂಸ್ ಮಾಡ್ತೀವಿ, ಯಾಕಂದ್ರೆ ನಾವು ಅದರಿಂದ ಆದಾಯ ಪಡ್ಕೊಂತ ಇರ್ತೀವಿ ಅಂದ್ರೆ ನಾವು ಅವನ್ನ ಅದೇ ತರನೇ ಕಾಳಜಿ ಮಾಡ್ಬೇಕು.
1: ಅಂದ್ರೆ ನೀರನ್ನು ಅಷ್ಟಮಟ್ಟಿಗೆ ಕೊಡಬೇಕು, ಜೊತೆಗೆ ಸಾಕಷ್ಟು ಅವಕ್ಕೆ ತನುವಾಗುವಂತ ಒಂದು ಪರಿಸ್ಥಿತಿಯನ್ನ ನಮ್ಮ ಬೇಸಿಗೆಯಲ್ಲಿ ಉದ್ಭವ ಮಾಡ್ಬೇಕು ಅಂತ ಹೇಳ್ತೀವಿ.
0: ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ, ಏನೊಂದಾದ್ರೂ ಕಾಯಿಲೆವೆಲ್ಲ ಕಸಟೆ ಬರಲ್ಲ. ನಾವು ಬೇರೆ ಮತ್ತೆ ವೈದ್ಯರನ್ನ ಮತ್ತೆ ಕರೆಸ್ಬೇಕು, ಅವನ್ನೆಲ್ಲ ಮತ್ತೆ ಇದಕ್ಕೆ ಜ್ವರ ಬಂದಿದೆ ಇಂಜೆಕ್ಷನ್ ಮಾಡಿಸ್ಬೇಕು ಅವೆಲ್ಲ ಏನು ಇರಲ್ಲ. ನಾವು ಅವನ್ನ ಹೆಂಗ್ ಆರೋಗ್ಯವಾಗಿ ಇಟ್ಟಿರ್ತೀವೋ ಅದೇ ತರನೇ ನಮಗೂ ಆದಾಯನೂ ಹಂಗೆ ಇರುತ್ತೆ.
1: ಈಗ ಮ್ಯಾಟ್ ಬಳಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಯಾಕೆ ಮ್ಯಾಟ್ ಬಳಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಪ್ರತಿನಿತ್ಯ ಎಲ್ಲ ಕ್ಲೀನ್ ಮಾಡಿ ತೊಳೆದು ಆ ಬಂಡೆ ಹಾಸಿ ಎಲ್ಲ ಇದು ಮಾಡಬಹುದಾಯ್ತು, ಮ್ಯಾಟ್ ಯಾಕೆ ಬಳಕೆ ಮಾಡ್ತಾ ಇದೀರಾ? ನಿಮ್ಮ ಒಂದು ಹೈನುಗಾರಿಕೆಯಲ್ಲಿ
0: ಅಂದ್ರೆ ನಾವು ಈಗ ಚಪ್ಪಲಿ ಹಾಕ್ದಲೆ ಹೊರಗಡೆ ಕಾಲಿಡಕಾಗಲ್ಲ, ಹಂಗೆ ಈಗ ಅವನ್ನ ಮಲಗಿಸ್ಬೇಕರನ ಮಲಗಕರನ ಮೊಣಕಾಲು ಮಡಚಿ ಮಲಗ್ಬೇಕರನ ಚರ್ಮ ಎಲ್ಲ ಕಿತ್ತೋಗುತ್ತೆ. ಮೊದ್ಲೆಲ್ಲ ಜವಾರಿ ಹಸುಗಳು ಅಂತ ಹೆಂಗ್ ಸಾಕ್ತಾ ಇದ್ರು, ಅವು ಎಲ್ಲದಕ್ಕೂ ಹೊಂದ್ಕೊಂಡ್ ಹೋಗ್ತಾ ಇದ್ವು. ಜವಾರಿ ಅಂದ್ರೆ ಅವು ಗಟ್ಟಿ ಅಂಶ, ಹಾಲ್ನಲ್ಲೂ ಒಂದ್ ಗಟ್ಟಿ ಅಂಶ. ಇವಾಗೆಲ್ಲ ಸಿಂಧಿಯಸ ಅವೆಲ್ಲ ಏನಿದ್ರು ಸ್ಮೂತು, ಎಲ್ಲ ಮೆತ್ ಮೆತ್ತಗಿರ್ಬೇಕು. ಮ್ಯಾಟ್ ಅಲ್ಲಿ ಮಲಗಿದ್ರೆ ಅವು ಕಾಲು ನೋವಾಗ್ಲಿ, ಒಂದ್ ಜಾರದೇ ಆಗಿರ್ಲಿ, ಒಂದ್ ಸಗಣಿ ಹಾಕಿದ್ರು ಗಂಜಲ ಒಯ್ದ್ರು ಎಲ್ಲಾರ ಜಾರಿ ಕಾಲುಗಿಲು ಏನಾರ ಆಗತ್ತೆ ಅನ್ನೋ ಇದಕ್ಕೋಸ್ಕರವಾಗಿ ಮ್ಯಾಟ್ ಸಿಸ್ಟಮ್ ಮಾಡ್ಲೇಬೇಕಾಗಿರುತ್ತೆ.
1: ಈಗ ಸೊಳ್ಳೆಗಳು ಬರಬಾರ್ದು ಅಂತಂದ್ರೆ ಅಲ್ಲಿ ವ್ಯವಸ್ಥೆ ಮಾಡಿದ್ರಾ?
0: ಎಲ್ಲ ನೆಟ್ ನೆಟ್ ಸರ್, ಫ್ಯಾನು ಇಲ್ಲ ಅಂದ್ರೆ ಒಂದು ಹೊಗೆ ಸಿಸ್ಟಮು, ಡಬ್ಬದಲ್ಲಿ ಒಂದು ಹೊಗೆ ಹಾಕ್ಬಿಟ್ಟು ಅದ್ರಲ್ಲಿ ಬೇವಿನ ಸೊಪ್ಪು ಅದನ್ನ ಹಾಕಿದ್ರೆ
1: ಸಂಜೆ ಟೈಮ್,
0: ಸಂಜೆ ಟೈಮು ಅವಾಗ ಅದು ಏನು ಅಷ್ಟು ಕ್ರಿಮಿ ಕೀಟಗಳೆಲ್ಲ ಕೂರಲ್ಲ. ಬೇವಿನ ಎಣ್ಣೆ ಅದನ್ನೆಲ್ಲನ ಅವಾಗ ಅವಾಗ ಸ್ಪ್ರೇ ಮಾಡ್ತಾ ಇರ್ಬೇಕು, ಉಣ್ಣೆ ಅದೆಲ್ಲ ಬರಲ್ಲ, ಆಮೇಲೆ ಸೊಳ್ಳೆ ನೊಣ ಏನು ಕೂರಲ್ಲ.
1: ನೀವ್ ಹೇಳಿದ್ರ ಉಣ್ಣೆ ಅಂತ ಹೇಳಿದ್ರ, ಸಾಕಷ್ಟು ಅಂತಂದ್ರೆ ಈಗ ಕರುಗಳಿಗೆಲ್ಲ ಉಣ್ಣೆ ಬಂದು ಸಾಕಷ್ಟು ಸಾವನ್ನಪ್ತಾವಲ್ವಾ? ಸರಿಯಾಗಿ ನೋಡ್ಕೊಳ್ಳಲ್ಲ ನಮ್ಮ ಒಂದು ಸಾಕಾಣಿಕೆದಾರರು ಅಂತಂದ್ರೆ ಇದ್ರ ಬಗ್ಗೆ ಹೇಳಿ, ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಉಣ್ಣೆ ಬರಬಾರ್ದು ಅಂತಂದ್ರೆ?
0: ಉಣ್ಣೆ ಬರಬಾರ್ದು ಅಂತಂದ್ರೆ ಮನೆಯಲ್ಲೇ ಸಾರ್ ಮದ್ದು ನಾವು ಮನೆಯಲ್ಲೇ ಮಾಡ್ಕೋಬಹುದು.
1: ಹೆಂಗೆ?
0: ಮನೆಯಲ್ಲೇ ಅದನ್ನ ಯೂಸ್ ಮಾಡಿದ್ರೆ, ಈಗ ಉಣ್ಣೆ ಔಷಧಿ ಅಂತ ಹೇಳಿ ಕೊಡ್ತಾರೆ, ಅದನ್ನ ಉಣ್ಣೆ ಔಷಧಿನ ನಾವು ಹಚ್ಚಿಬಿಟ್ಟು ಬಾಯಿಗೆಲ್ಲ ಅದನ್ನ ಹಾಕ್ಬಿಟ್ಟು ಒಂದ್ ಅರ್ಧ ಗಂಟೆ ಬಿಟ್ಬಿಟ್ಟು ನಾವು ಸ್ನಾನ ಮಾಡಿಸ್ಬೇಕು ಸೋಪ್ ಹಚ್ಚಿ ಅಂತ ಹೇಳ್ತಾರೆ. ಅದು ಏನೇ ಅಂದ್ರು ಒಂದ್ ಹತ್ರ ಗಾಯ ಆಗಿದ್ರು ಅದು ಒಳಗಡೆ ಸೇರ್ಕೆಂತು ಅಂದ್ರೆ ಅದು ವಿಷ ವಿಷನೇ, ಸ್ವಲ್ಪ ಆದ್ರೂ ಅದೇ ಜಾಸ್ತಿ ಆದ್ರೂ ಅದೇ ಅದು ಎಫೆಕ್ಟ್ ಆಗೇ ಆಗತ್ತೆ, ನಿಶಕ್ತಿ ಆಗತ್ತೆ, ಸುಸ್ತ ಆಗ್ತವೆ, ಆಗುತ್ತೆ ಸರ್. ಆಗಿದಾವೆ ನಮ್ ಮನೇಲೂ ಅದೇ ತರನೇ
1: ಅನುಭವ ಆಗಿದೆ. ಬಿಟ್ಬಿಟ್ರೆ ನೀವು ಔಷಧಿ ಹಚ್ಚೋದು
0: ಈ ಬೇಸಿಗೆ ಟೈಮ್ ಅಲ್ಲಿ ಅಂತೂ ಹಚ್ಚಲೇಬಾರ್ದು ಸರ್.
1: ಮತ್ತೀಗ ಏನ್ ಮಾಡ್ತೀರಾ ನೀವು?
0: ಅದೇ ಏನು ಹಚ್ಚಬಾರ್ದು ಮನೆ ಮದ್ದು ಅಂತಂದ್ರೆ ಬೇವಿನ ಸೊಪ್ಪು ಚೆನ್ನಾಗಿ ಅರ್ದ್ ಬಿಡ್ಬೇಕು, ಬೆಳ್ಳುಳ್ಳಿ ಬೇವಿನ ಸೊಪ್ಪು ಅರಿಶಿನ ಪುಡಿ ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಒಂದ್ ಲೀಟರ್ ನೀರಿಗೆ ಇಷ್ಟು ಅಂತ ಏನಿಲ್ಲ ಸ್ವಲ್ಪ ಹಾಕೊಂಡು ಸೋಸ್ಕೋಬೇಕು, ಬಟ್ಟೆಯಲ್ಲಿ ಅಥವಾ ಜಾಳಿಲಿ ಸೋಸ್ಕೊಂಡು ಸ್ಪ್ರೇ ಮಾಡ್ಬೇಕು, ಮೈ ತುಂಬ ಎಲ್ಲ ಸ್ಪ್ರೇ ಮಾಡ್ಬೇಕು. ಅದು ಒಂದ್ ಸ್ವಲ್ಪ ಕಹಿ ಇರುತ್ತಲ್ಲ, ಯಾವುದೇ ಆಗಿರ್ಲಿ, ಒಂದ್ ನೊಣನೆ ಆಗಿರ್ಲಿ, ಒಂದು ಸೊಳ್ಳೆನೆ ಆಗಿರ್ಲಿ, ಒಂದು ಉಣ್ಣೆನೆ ಆಗಿರ್ಲಿ, ಯಾವುದು ಅಷ್ಟು ಮೈಗೆ ಬೇಗ ತಾಕಲ್ಲ, ಔಷಧಿ ಗುಣ ಇರುತ್ತೆ.
1: ಈಗ ನೀವ್ ಇನ್ನೊಂದ್ ಹೇಳಿದ್ರ, ಕೆಚ್ಚಲ್ ಬಾವು ಬರಬಾರ್ದು ಅಂದ್ರೆ ಸಾಕಷ್ಟು ನಾವು ಕ್ಲೀನತೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ರ. ಕೆಚ್ಚಲ್ ಬಾವು ಬಂದ್ರೆ ನಿಮ್ಗೆ ಸಾಕಷ್ಟು ಸಮಸ್ಯೆ ಆಗುತ್ತಲ್ವಾ? ಹಸುಗಳ ಹಾಲುಂಡದೆ ಕಷ್ಟ ಆಗಿಬಿಡುತ್ತಲ್ವಾ? ಹಂಗೇನಾದ್ರೂ ಆಗಿದೆಯಾ ನಿಮ್ಮ ಹಸುಗಳಲ್ಲಿ?
0: ಹೌದು ಸರ್, ಕೆಚ್ಚಲ್ ಬಾವು ಬರುತ್ತೆ ಅಂದ್ರೆ ಈ ಸ್ಟಾರ್ಟಿಂಗ್ ಕರು ಹಾಕಿದಾಗ ಕೆಚ್ಚಲ್ ಬಾವು ಬರುತ್ತೆ. ಅಂದ್ರೆ ಗೀಬ್ನಾಲ್ ಅಂದ್ರೆ ಗಟ್ಟಿದ ಹಾಲು ಬರುತ್ತಲ್ಲ ಕರುಗಳಿಗೆ, ನಾವು ಸ್ಟಾರ್ಟಿಂಗ್ ಗೀಬ್ನಾಲ್ ಜಾಸ್ತಿ ಕುಡಿಸ್ಬೇಕು, ಅವಾಗ ಅದು ಕರುಗಳು ಹೆಲ್ತಿ ಚೆನ್ನಾಗಿರ್ತವೆ, ಆರೋಗ್ಯ ಚೆನ್ನಾಗಿರುತ್ತೆ. ಮೊದ್ಲೆಲ್ಲನ ಈಗ ಗೀಬ್ನಾಲ್ ಕುಡಿಸ್ಬಾರ್ದು ಕರುಗಳಿಗೆ ಅಂತಾರೆ, ಅದು ಕುಡಿದ್ರೆ ಅದು ಬಹಳ ಚೆನ್ನಾಗ್ ಬರ್ತವೆ ಕರುಗಳು. ಅದು ಕೆಚ್ಚಲ್ ಬಾವಿಗೆ ಮನೆ ಮದ್ದನ್ನು ಮಾಡ್ಕೋಬಹುದು, ಡಾಕ್ಟರ್ನು ಕರೆ ಕಳಿಸಿ ಇಂಜೆಕ್ಷನ್ ಅವು ಮಾಡಿಸ್ಬಹುದು.
1: ಈಗ ನಿಮ್ಮ ಒಂದು ಹಸುಗಳಿಗೆ ಯಾವ್ದು ಕಾಯಿಲೆ ಬರಬಾರ್ದು ಅಂತ ಹೇಳಿ ಮುಂಜಾಗ್ರತೆ ಕ್ರಮವಾಗಿ ಈಗ ಪಶು ಆಸ್ಪತ್ರೆಯಿಂದ ಪ್ರತಿ ವರ್ಷದಲ್ಲಿ ಎರಡೆರಡು ಬಾರಿ ಲಸಿಕೆಗಳು ಹಾಕ್ತಾರಲ್ವಾ?
0: ಹೌದು.
1: ಈಗ ಅದನ್ನೆಲ್ಲ ನೀವು ಉಪಯೋಗ ಪಡ್ಕೊಳ್ತೀರಾ?
0: ಹೌದು ಹೌದು, ಉಪಯೋಗ ಪಡ್ಕೊಂಡಿದೀವಿ. ಮೊನ್ನೆ ಪಶು ಸಖಿ ಅವರು ಅವರೇ ಕರ್ಕೊಂಡ್ ಬಂದಿದ್ರು, ಡಾಕ್ಟರ್ ಬಂದು ಎಲ್ಲಕ್ಕೂ ಇಂಜೆಕ್ಷನ್ ಎಲ್ಲ ಮಾಡೋದ್ರು.
1: ಇಲ್ಲಪ್ಪ ನಮ್ಮ ಹಸುಗಳಿಗೆ ಯಾವ್ದು ಕಾಯಿಲೆ ಇಲ್ಲ, ಈ ತರ ಎಲ್ಲ ಯಾಕೆ ನಾವು ಹಾಕ್ಸ್ಬೇಕು ಅನ್ನುವಂಥದ್ದು ನಿಮ್ಮ ಮನೋಭಾವನೆ ಬರ್ಲಿಲ್ಲ ಅವಾಗ?
0: ಇಲ್ಲ ಅಂದ್ರೆ ಅದು ಮಾಡಿಸ್ಲೇಬೇಕು ಸರ್. ಅದು ಲಸಿಕೆ ಅಂತಂದ್ರೆ ಈಗ ಸಣ್ಣ ಮಕ್ಕಳಿಗೆ ನಾವು 5 ವರ್ಷದ ತನಕ ಹೆಂಗೆ 6 ತಿಂಗಳಿಗೆ 3 ತಿಂಗಳಿಗೆ ಅಂತ ಹೆಂಗ್ ಲಸಿಕೆ ಅಂತ ಇರುತ್ತೋ, ಇದು ಹಂಗೆ ವರ್ಷಕ್ಕೆ 2 ಬಾರಿ ಅಂತ ಇರುತ್ತೆ. ಅದನ್ನ ಮಾಡಿಸಿದ್ರೆ ಯಾವುದೇ ಆಗಿರ್ಲಿ ಒಂದ್

0: ರೋಗ ಬರಲ್ಲ.
1: ಈಗ ನಾವು ರೋಗ ಬಂದಾಗ ನಾವು ಕಷ್ಟಪಡೋದಕ್ಕಿನ ರೋಗ ಬರದ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದು ಉತ್ತಮ ಅಲ್ವಾ?
0: ಹೌದು, ಗಂಟು ರೋಗ ಅಂತ ಬಂದ್ರೆ ಸುಮ್ನೆ ಹಸ್ಕುಳಿಗೆ ಅದು ಆರೋಗ್ಯನು ಚೆನ್ನಾಗಿರಲ್ಲ. ಈ ಗಂಟು ರೋಗ ಬಂದ್ಬಿಟ್ಟಿದೆ ಅಂತೇಳಿ ಹಸ್ಕುಳ್ ಕೊಡೋದು, ಈಗ ಅದನ್ನ ಇನ್ನೊಂದ್ ಹತ್ರ ಇನ್ನೊಂದ್ ಹತ್ರಕ್ಕೆ ಹೋಗೋದು, ಅದು ಕೆಲವೊಂದು ಗಂಟು ರೋಗನೂ ಇರುತ್ತೆ.
1: ಹೌದು, ಈಗ ಗಂಟು ರೋಗ ಅಂತಂದ್ರೆ ಅದು ಒಂದು ಹಸುವಿನಿಂದ ಇನ್ನೊಂದು ಹಸುವಿಗೆ ಅದು ಪ್ರಸಾರ ಆಗುತ್ತಲ್ವಾ?
0: ಹೌದೌದು, ಆಗುತ್ತೆ.
1: ಈಗ ಪ್ರತಿನಿತ್ಯ ಬೆಳಗ್ಗೆ ಎಷ್ಟು ಸಾಯಂಕಾಲ ಎಷ್ಟು ಮಾರಾಟ ಮಾಡ್ತೀರಾ ಹಾಲನ್ನ?
0: ನಮ್ಮ ಸ್ವಂತದ್ದು ಸರ್, ಒಂದೊಂದು ಕ್ಯಾನ್ ಅಂದ್ರೆ 40-45 ಲೀಟರ್ ತನಕ ಆಗುತ್ತೆ.
1: ಒಂದ್ ಕ್ಯಾನ್ ಆಗಿಬಿಡುತ್ತೆ?
0: ಆಗುತ್ತೆ ಸರ್.
1: ಈಗ ಎಲ್ಲಿ ಮಾರಾಟ ಮಾಡ್ತೀರಾ ಅದನ್ನ?
0: ಎಲ್ಲೂ ಇಲ್ಲ ಸರ್, ನಮ್ದೇ ಗವರ್ಮೆಂಟ್ ಇಂದ ಡೈರಿ ಇದೆ, ನಂದಿನಿ.
1: ನಿಮ್ದೇ ನಂದಿನಿ ಡೈರಿ ಮಾಡಿದ್ರಾ?
0: ಇವಾಗ ಮಾಡಿದೀವಿ, ರೀಸೆಂಟ್ ಆಗಿ, ಒಂದು ವರ್ಷನೂ ಆಗಿಲ್ಲ ಡೈರಿ ಆಗಿದೆ.
1: ಈಗ ಪ್ರತಿನಿತ್ಯ ಎಷ್ಟು ಕ್ಯಾನ್ ಮಾರಾಟ ಆಗುತ್ತೆ ನಿಮ್ಮ ಒಂದು ಡೈರಿ?
0: ಇಲ್ಲ, ನಮ್ದು ಆಗಿದೆ, ನಮ್ಮ ಮನೆದು ಹಾಲು, ಮತ್ತೆ ಹೊರಗಡೆಯಿಂದ ಒಂದು ಹೊಸ ಮೆಂಬರ್ಸ್ ಒಂದು ಹತ್ತು ಜನ ಆಗಿದ್ದಾರೆ.
1: ಎಷ್ಟು ಕ್ಯಾನ್
0: ಸ್ಟಾರ್ಟಿಂಗ್ ಇನ್ನು ಹೋಗ್ತಾ ಇಲ್ಲ, ಎರಡು ಕ್ಯಾನ್ ಆಗುತ್ತೆ ಸರ್ ಅಷ್ಟೇ.
1: ಈಗ ಎರಡು ಕ್ಯಾನ್ಗೆ ನಿಮ್ಗೆ ಪಾಯಿಂಟ್ ಕೊಟ್ರ
0: ಸರ್? ಮೊದ್ಲಿತ್ತು ಸರ್, ಅವಾಗ ಇಷ್ಟೇ ಕ್ಯಾನ್ ಆಗ್ಬೇಕು ಅಷ್ಟೇ ಕ್ಯಾನ್ ಆಗ್ಬೇಕು ಅಂತೇನಿಲ್ಲ. ಇವಾಗ ಸಂಘಗಳು ಬೆಳವಣಿಗೆನು ಆಗ್ಬೇಕು, ಈಗೇನಾದ್ರು ಸಂಘ ಅಂತ ಹೇಳಿದ್ರಲ್ಲ
1: ಅದೇ ತರ
0: ಇದು ಅಷ್ಟೇನೆ. ಈಗೇನಾದ ಡೈರಿ ಅಂತ ಅಲ್ಲಿ ಕೊಡ್ತಾ ಇದಾರೋ ಹೊಸ ಸಂಘ ಅಂತ ಹೇಳಿ ಏನ್ ಸೇರ್ಪಡೆ ಮಾಡ್ಕೊಂಡು ಕೊಡ್ತಾ ಇದಾರೋ ಇಷ್ಟೇ ಹಾಲಾಗ್ಬೇಕು ಅಂತ ಏನ್ ಪ್ರಮಾಣ ಇಲ್ಲ. ಇವಾಗ ಬೆಳವಣಿಗೆ ಆಗ್ತಾ ಆಗ್ತಾ ಈ ಸಣ್ಣದಿರೋದೇ ದೊಡ್ಡದಾಗದು, ಇವಾಗ ಚಿಕ್ಕದಿರೋದೇ ದೊಡ್ಡದಾಗ್ತಾ ಆಗ್ತಾ ಹೋಗುತ್ತೆ ಮುಂದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂತೇನಿಲ್ಲ, ಎರಡು ಊರಿಂದ ಕಮೆಂಟ್ಸ್ ಆಗಿ ಕೊಟ್ಟಿದ್ದಾರೆ. ಹೋಗ್ಬೇಕು, ಇನ್ನು ಬೆಳವಣಿಗೆ ಆಗ್ಬೇಕು ಜನಗಳಿಗಿನ್ನು. ನಮಗೆ ಈ ಗೌರ್ಮೆಂಟ್ ಗೆ ಹಾಲು ಹಾಕಿದ್ರೆ ನಮಗೆ ಅದರಿಂದ ಮುಂದೆ ಬೆನಿಫಿಟ್ ಏನಾರ ಇರುತ್ತೆ ಅಂತ ಅವ್ರು ಮನವರಿಕೆ ಆಗ್ಬೇಕು. ಪ್ರೈವೇಟ್ ಅಲ್ಲೆಲ್ಲ ಏನು ಸಿಗ್ತಾ ಇರ್ಲಿಲ್ಲ, ಇದರಿಂದ ನಂದಿನಿ ಹಾಲಿಂದ ಉತ್ಪನ್ನಗಳು ಬಹಳ ಇದಾವೆ. ಮ್ಯಾಟ್ ಎಲ್ಲ ಕೊಡ್ತಾರೆ, ಮಿಷಿನರಿ ಐಟಮ್ಸ್ ಕೊಡ್ತಾರೆ, ಸಪ್ಪೆ ಕಟ್ ಮಾಡೋ ಮಿಷಿನ್ ಕೊಡ್ತಾರೆ, ಎಲ್ಲ ಸಬ್ಸಿಡಿ ಮುಖಾಂತರ ಕೊಡ್ತಾರೆ, ಲೋನ್ ವಗೇರೆ ಕೊಡ್ತಾರೆ. ನಾವ್ ಅದನ್ನ ಯೂಸ್ ಮಾಡ್ಕೋಬೇಕು, ಅದರಿಂದ ನಾವು ಹಸ್ಕುಳು ಅದು ಏನಾದ್ರೂ ತಗೋಬಹುದು, ಅದರಿಂದ ಮುಂದಿನ ಹಸ್ಕುಳಿಂದ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಒಂದು ಹಸುನಿಂದ ಅದು ಎಣ್ ಕರು ಹಾಕಿದ್ರೆ ಅದರಿಂದ ನಾವು ವರ್ಷ ಒಂದೊಂದೊಂದೊಂದು ಅದನ್ನೇ ನಾವು ಬೆಳವಣಿಗೆ ಮಾಡ್ಕೊಂತ ಹೈನುಗಾರಿಕೆನ ಇನ್ನು ಜಾಸ್ತಿ ಮಾಡ್ಕೊಂತ ಹೋಗ್ಬಹುದು.
1: ಅಂದ್ರೆ ಹಸುಗಳ ವಂಶಾಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಕರುಗಳ ಒಂದು ಸಾಕಾಣಿಕೆ ಉತ್ತಮ
0: ಮಾಡ್ಕೋಬೇಕು.
1: ಹೌದು ಹೌದು, ಈಗ ಅವಕ್ಕೆಲ್ಲ ಹಾಲು ಬಿಡದೇ ಇರತಕ್ಕಂಥದ್ದು, ಈಗ ಮಾರಾಟ ಮಾಡ್ಬೇಕು ಅನ್ನೋ ಒಂದು ಎಲ್ಲೋ ಒಂದ್ ಕಡೆ ಆಸೆಯಿಂದ ಕರುಗಳಿಗೆ ಹಾಲನ್ನೇ ಬಿಡಲ್ಲ.
0: ಒಂದು ಹೆಣ್ಣು ಕರು ಹಾಕಿತೆ ಅಂದ್ರೆ ಅದನ್ನ ನಾವು ಒಂದು ಟೈಮಿಂದ ಹಾಲು ನಾವು ಅದನ್ನ ಕರುಗೆ ಕುಡಿಸ್ಬೇಕು. ಒಂದು ವರ್ಷಕ್ಕೆ ಅದು ಒಂದು ಕಟಿನರಿ ಬರುತ್ತೆ ಒಂದ್ ಕರು. ಈಗ ನಾವು ಅದ ಹಾಲು ಮೊದ್ಲಿಂದನು ಏನು ಅದನ್ನ ಕೇರ್ ಮಾಡ್ತಾ ಇರ್ಲಿಲ್ಲ, ಲಾಸ್ಟ್ ಗೆ ನಮಗೆ ಹಸು ಬಂದಿಲ್ಲ, ಅದು ಕರು ಇನ್ನು ಬೆಳವಣಿಗೆ ಆಗಿಲ್ಲ, ಇನ್ನು ನಮಗೆ ಚೇತರಿಸ್ಕೊಂಡಿಲ್ಲ, 2 ವರ್ಷ ಆದ್ರೂ ನಮಗೆ ಅದು ಹಸು ಕಟ್ಟೆ ಇಲ್ಲ, ಗರ್ಭಧಾರಣೆ ಮಾಡಿಲ್ಲ, ಆತರ ನಾವು ಅದನ್ನ ಇನ್ನೊಬ್ಬರ ಹತ್ರ ನಾವು ಕೇಳಿದ್ರ ಬದಲು ಡಾಕ್ಟರ್ನ ನಾವೇ ಅದನ್ನ ಫಸ್ಟ್ ಇಂದನು ಸ್ಟಾರ್ಟಿಂಗ್ ಇಂದ ಕರು ಹುಟ್ಟಿದಾಗಿಂದ ಹಾಲು 3 ತಿಂಗಳು ಕೊಟ್ಕಂತ ಬಂದ್ ಮತ್ತೆ 7 ತಿಂಗಳ ನಂತರನ ಅದಕ್ಕೆ ಮೇವು ನೀರು ಆಕ್ಚುಲಿ 1 ತಿಂಗಳ ತನಕ ನಾವು ನೀರೇ ಕುಡಿಸಬಾರದು ಕರುಗಳಿಗೆ. ಅವಾಗಲೇ ಅದು ಜಂತು ಆಗ್ಲಿ ಏನು ಆಗಿರ್ಲಿ ಆಗಲ್ಲ.
1: ಈಗ ಜಂತು ಬರಬಾರ್ದು ಅಂತಂದ್ರೆ ನೀವು ಸಕಾಲಕ್ಕೆ ತಕ್ಕಂತೆ ಅವಕ್ಕೆಲ್ಲ ಜಂತಿನ ಔಷಧಿ ಕೊಡಬೇಕು.
0: ಔಷಧಿ ಕೊಡ್ತಾರೆ ಗವರ್ಮೆಂಟ್ ಇಂದ ಕೊಟ್ಟಿದಾರಲ್ಲ, ಕೊಟ್ಟಿದ್ರು ಅದನ್ನ ಏನ್ 12 ದಿವಸಕ್ಕೆ ಒಂದ್ಸರಿ ಹಾಕ್ತಾರೆ, ಮತ್ತೆ ಅದನ್ನ 1 ತಿಂಗಳಲ್ಲಿ ಒಂದ್ಸರಿ, ಮತ್ತೆ 3 ತಿಂಗಳಿಗೊಂದ್ಸರಿ ಆತರ ಹಾಕೆಂತ ಬರಬೇಕು.
1: ಒಟ್ಟಾರೆ ನಿಮಗೆ ಈ ಒಂದು ಹೈನುಗಾರಿಕೆ ಅನ್ನುವಂಥದ್ದು ಸಾಕಷ್ಟು ಖುಷಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಸಿದೆ ಅಂತ ಹೇಳಿದ್ರ, ಯಾವ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಸಿದೆ?
0: ಈಗ ಒಂದು ನೋಡ್ಕೊಳ್ಳೋದು ಅದೇಯಾ, 4 ನೋಡ್ಕೊಳ್ಳೋದು ಅದೇಯಾ, 8 ಇನ್ನೂ 10 ಹೆಚ್ಚುವರಿ ಮಾಡ್ಕೊಂಡ್ರೆ ಈಗ 1 ಕೆಲಸ ಮಾಡೋದು ಅದೇಯಾ, 10 ಕೆಲಸ ಮಾಡೋದು ಅದೇ, ಅದೇ ಟೈಮಿಂಗ್ಸ್ ಅದೇ ಸೇವ್. ಅಂದ್ರೆ ನಾವು ಒಬ್ರು ಮಾಡ್ತಾ ಇದೀವಿ ಅಂತಂದ್ರೆ ನಾವು ಮನೆಯೇ ಮಾಡ್ತಾ ಇದೀವಿ ಸದ್ಯಕ್ಕೆ, ಇವಾಗ ಇನ್ನೂ ಒಬ್ರನ್ನ ಯಾರನ್ನಾರ ಇಟ್ಕೋಬೇಕು, ಇನ್ನೂ ಹೆಚ್ಚುವರಿ ಮಾಡ್ಕೋಬೇಕು. ಇಲ್ಲ ಯಾರು ಸಿಗ್ಲಿಲ್ಲ ಅಂದ್ರೆ ಫಸ್ಟ್ ನಾವು ಓನ್ ಆಗಿ ಮಾಡ್ಬೇಕು, ಮನೆಗಳಾರ ಮಾಡ್ಬೇಕು ಕೈಮುಟ್ಟಿ.
1: ಕೈಮುಟ್ಟಿ ಮಾಡಿದಾಗ
0: ಲಾಭ ಅಂಶ ಕಾಣೋದು. ಈಗ ನಾವು ಬೇರೆ ಹೊರಗಡೆಯಿಂದ ಯಾರನ್ನೋ ಕರ್ಕೊಂಬಂದು ಇಟ್ಬಿಟ್ಟು ಮಾಡ್ತೀವಿ ಅಂತಂದ್ರೆ ನೋಡ್ಬಹುದು ಅಷ್ಟೇನೆ, ಅದರಿಂದ ಲಾಭಾಂಶನು ಕಮ್ಮಿ ಇರುತ್ತೆ, ನಮ್ದು ಆರೋಗ್ಯನು ಚೆನ್ನಾಗಿರುತ್ತೆ ನಾವೇ ಮಾಡಿದ್ರೆ.
1: ಈಗ ನೀವು ನಿಮ್ಮ ಮನೆಯವರು ಸೇರ್ಕೊಂಡು ಈಗೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದೀರಾ?
0: ಹೌದು, ನಾವು ನಮ್ಮ ಮನೆಯವರು, ನಮ್ಮ ಮಗ ಒಬ್ಬಿದ್ದಾನೆ ದೊಡ್ಡನು.
1: ಈಗ ಮಗನಿಗೆ ವಿದ್ಯಾಭ್ಯಾಸ ಕೊಡಿಸ್ಲಿಲ್ಲ?
0: ಇಲ್ಲ ಸರ್, ಅವನು ಡಿಪ್ಲೊಮಾ ಫೈನಲ್ ಇಯರ್ ಮುಗ್ದಿದ್ದೆ. ಅದೇ ಈಗ ಹೊರಗಡೆ ಹೋಗಿ ದುಡಿಮೆ ಮಾಡೋದ್ರ ಬದಲು ಅದನ್ನೇ ನಾನು ಮನೆಗೆ ಇದನ್ನೇ ನಾನು ಮಾಡ್ಬೇಕು ಜಾಸ್ತಿನೇ ಅಂತ
1: ನಿರ್ಧಾರ ಮಾಡಿದ್ದಾರೆ.
0: ಈ ಕೃಷಿಯಲ್ಲೇ ಜಾಸ್ತಿ ಅಳವಡಿಸ್ಕೋಬೇಕು. ಈಗ ಹೊರಗಡೆ ಎಲ್ಲನ ಎಲ್ಲರೂ ಹೊರಗಡೆ ದುಡ್ಕೊಂತ ದುಡ್ಕೊಂತ ಹೋದ್ರೆ ಮನೆಯಲ್ಲಿ ಒಂದು ಉದ್ಯೋಗ ಮಾಡೋರು ಯಾರು? ಕೃಷಿ ಬಗ್ಗೆ ಕೆಲವರು ತಿಳ್ಕೊಳ್ಳೋದು ಮೊದ್ಲಿಂದ, ಇವಾಗ ಸಣ್ಣ ಸಣ್ಣ ಚಿಕ್ಕ ಮಕ್ಳಿಗೆಲ್ಲನ ನಾವು ಅನುಭವ ಪಡ್ಬೇಕು ಅಂತಂದ್ರೆ ತೋರಿಸ್ಬೇಕು ಅಂತಂದ್ರೆ ಮನೇಲಿ ಇವನ್ನೆಲ್ಲನ ನಾವು ಫಸ್ಟ್ ಕಲಿಸ್ಬೇಕು ಸರ್. ಹೊರಗಡೆದು ಎಲ್ಲರೂ ಕೆಲಸ ಮಾಡ್ತಾರೆ, ಈ ಕೃಷಿ ಬಗ್ಗೆ ತಿಳ್ಕೋಬೇಕು, ದನ ಕರುಗಳು ಸಾಕದಂಗೆ ಮನೆ ಕಡೆಯ

0: ವಾತಾವರಣ ನೋಡ್ಬೇಕು. ಇದ್ರಲ್ಲಿ ಆರೋಗ್ಯ ಚೆನ್ನಾಗಿದ್ದಂಗೆ ಹೊರಗಡೆ ಆರೋಗ್ಯ ಚೆನ್ನಾಗಿರಲ್ಲ. ಹಿಂದಿಕ್ನರೆಲ್ಲನ ಇವಾಗ ಯಜಮಾನ್ರೆಲ್ಲನ 100 ವರ್ಷ 80 ವರ್ಷ ತನಕ ಬಾಳ್ತಾರೆ, ಇವಾಗಿನರೆಲ್ಲನ 50 ವರ್ಷಕ್ಕೆ ಇದ್ ಮಾಡ್ತಾರೆ. ಆಯಸ್ಸೇ ಕಮ್ಮಿ ಆಗಿದೆ
1: ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿದೆ.
0: ಇವಾಗ ಜಾಸ್ತಿ ಕೃಷಿಯಲ್ಲೇ ಅಳವಡಿಸ್ಕೊಂಡ್ರೆ ಬಹಳ ಉತ್ತಮ. ಇವಾಗೆಲ್ಲ ಇವರೆಲ್ಲ ಕೃಷಿ ಸಖಿಯರು ಪಶು ಸಖಿಯರು ಹೊರಗಡೆ ಎಲ್ಲನ ಅನುಭವದಿಂದ ಚೆನ್ನಾಗಿ ಎಲ್ಲರಿಗೂ ಹೇಳ್ಕೊಡ್ತಾರೆ. ಈ ಸಂಘ ಅಂತ ಏನು ಮಾಡ್ಕೊಂಡಿದಾರ,
1: ನೀವು ಸೇರ್ಕೊಂಡಿದೀರಾ ಸ್ತ್ರೀ ಶಕ್ತಿ ಸೊಸೈಟಿ?
0: ಹಾ ಸರ್, ಸೇರ್ಕೊಂಡಿದೀವಿ. ಅವರೆಲ್ಲ ಮಾಹಿತಿ ಬಂದು ಹೆಂಗ್ ತಿಳಿಸ್ತಾರೋ ಅದರಿಂದ ನಾವು ಇನ್ನೂ ಒಂದ್ ಸ್ವಲ್ಪನ ಇಂಪ್ರೂವ್ ಮಾಡ್ಕೊಂಡು ಅವ್ರ ಹತ್ರನೂ ಸಜೆಷನ್ ತಗೊಂಡು ಅವರು ಎಲ್ಲನ ಈಗ ದ್ವಿದಳ ಧಾನ್ಯ ತೊಗರಿ ಅವರೆ ಆಮೇಲೆ ಅಲ್ಸಂಡೆ ಆಮೇಲೆ ಸೋಯಾಬೀನ್ ಆ ತರದ್ದೆಲ್ಲನ ಅವರು ಎಲ್ಲ ಕೊಡ್ತಿರ್ತಾರೆ, ಅದನ್ನ ನಾವು ಹಾಕಬೇಕು. ಅದರಿಂದ ನಾವು ಹಸುಗಳನ್ನೆಲ್ಲ ಸಾಕಾಣಿಕೆಗೆ ಅದೆಲ್ಲ ಉಪಯೋಗಿಸ್ಕೊಂತೀವಿ, ಅವರಿಂದನು ಒಳ್ಳೆ ಅನುಕೂಲ ಇದೆ.
1: ಒಟ್ಟಾರೆ ನಿಮಗೆ ಈ ಒಂದು ಹೈನುಗಾರಿಕೆ ಅನ್ನುವಂಥದ್ದು ತುಂಬಾ ಒಂದು ಖುಷಿ ಮತ್ತು ಲಾಭದಾಯಕ ಅನ್ನುವಂಥದ್ದು ತಂದು ಕೊಟ್ಟಿದೆ ಅಂತ ಹೇಳ್ತೀರಾ?
0: ಹೌದು ಸರ್, ಲಾಭದಾಯಕ.
1: ಒಳ್ಳೇದು ಮಮತಾ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಜೊತೆಗೆ ಉಪಕಸಬಾಗಿ ಈ ಒಂದು ಹೈನುಗಾರಿಕೆ ಅನ್ನುವಂಥದ್ದನ್ನ ಹೊಸ ಹೊಸ ಒಂದು ವಿಧಾನಗಳನ್ನ ಅಳವಡಿಸಿಕೊಂಡು ಮಾಡಿಕೊಂಡು ಇದರಲ್ಲಿ ಸಾಕಷ್ಟು ಆದಾಯವನ್ನು ಸಹ ಕಂಡುಕೊಂಡಿದ್ದೀರಾ ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೊಮ್ಮೇನಹಳ್ಳಿಯ ಎಂಎಸ್ ಮಮತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ರೈತರಿಗೆ ಸಲಹೆ.
3: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡಿಯಪ್ಪರ್ ಅಂತ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣ ವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕ್, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆಯ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರೆ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿನ ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಇಲ್ಲಿ ಆಕಾರವನ್ನು ಎಷ್ಟು ಬೇಕಷ್ಟೇ ನಾವು ನಿರ್ಣಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಟ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂಥ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನ ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡಬಹುದು, ಮತ್ತೆ ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡಬಹುದು, ಮತ್ತೆ ಬಾಳೆಯಲ್ಲಿ ಮಾಡಬಹುದು, ಮತ್ತೆ ಗೋಡಂಬಿಯಲ್ಲಿ ಮಾಡಬಹುದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನ 3 ಮೀಟರ್ ಅಂತರದಲ್ಲಿ ಅಥವಾ 5 ಮೀಟರ್ ಅಂತರದಲ್ಲಿ ಮಾಡಬಹುದು. ಸೀಬೆಯನ್ನ 2 ಮೀಟರ್ ಅಂತರದಲ್ಲಿ ಮಾಡಬಹುದು. ಬಾಳೆಯನ್ನ 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ, ಮತ್ತೆ ಗೋಡಂಬಿಯನ್ನ 3 ಮೀಟರ್ ಅಥವಾ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನು ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಂದರ್ಭದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು, ಮಾವಿನಲ್ಲಾಗಲಿ, ಸೀಬೆಯಲ್ಲಾಗಲಿ, ಗೋಡಂಬಿಯಲ್ಲಾಗಲಿ, ಬಾಳೆಯಲ್ಲಾಗಲಿ, ಕೆಲವೇ ತಳಿಗಳು ಏನು ಶಿಫಾರಸಿರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ, ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ.

0: ಮತ್ತೆ ಇನ್ನೊಂದಪ್ಪ ಅಂದ್ರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ ಮೂರು ಅಂಶಗಳಿಗೆ ನಾವು ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9535250742. ಎಲ್ಲರಿಗೂ ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯೊಂದನ್ನು ಕೇಳಿ ಬರೋಣ.

ಜನಪದ ಗೀತೆಯೊಂದನ್ನ ಕೇಳಿದ್ರಿ. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಅಪಿ ಕ್ವಿಂಟಲ್ಗೆ 52,439 52,869, ಬೆಟ್ಟೆ 37,819 38,359, ಕೆಂಪುಗೋಟು 32,009 32,410, ರಾಶಿ 51,929 52,399. ಇನ್ನು ಹರಿಹರ ಮಾರುಕಟ್ಟೆ ಧಾರಣೆ ಹೀಗಿದೆ. ತೆಂಗಿನಕಾಯಿ ಕನಿಷ್ಠ 18,000 ಗರಿಷ್ಠ 18,000, ಭತ್ತ 2,450 2,580. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಇತರೆ ಕನಿಷ್ಠ 24,650 ಗರಿಷ್ಠ 26,000, ಅಡಿಕೆ ರಾಶಿ 50,599 53,299, ಮೆಕ್ಕೆಜೋಳ ಹಳದಿ 2,080 ಗರಿಷ್ಠ 2,080. ಹೊಸದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ತೆಂಗಿನಕಾಯಿ

ಮಧ್ಯಮ 20,000 ಗರಿಷ್ಠ 21,000 ಕೊಬ್ಬರಿ 16,000 ಗರಿಷ್ಠ 16,000 ಸಾಮೆ ಕ್ವಿಂಟಲ್ಗೆ 5,700 5,700 ಮಾರುಕಟ್ಟೆ ಧಾರಣೆ ಕೇಳಿದಿರಿ ಮತ್ತೊಂದು ಜನಪದ ಗೀತೆಯನ್ನು ಇದೀಗ ಕೇಳಿ ಬರೋಣ

ಈ ಜನಪದ ಗೀತೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ಜಡೆಕುಂಡೆ ಗ್ರಾಮದ ವಿದ್ಯಾ ಎಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಕೂಪನಹಳ್ಳಿ.

0: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.
1: ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗ್ತಾ ಇದೆ 7:35 ಸ್ಟುಡಿಯೋದಲ್ಲಿ. ಇನ್ನು ಮುಂದೆ ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ವೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭನ್ ಗಿಲ್ ನಾಯಕ. ವಾರ್ತೆಗಳ ವಿವರ. ಇಂಡಿಯಾ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾರ್ಡಿಕ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿ

ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ಧತೆಯು ಪ್ರಜಾಪ್ರಭುತ್ವ ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಹೇಳಿದ್ದಾರೆ ಇಂದಿನ ಸಭೆಯಲ್ಲಿ ಕಾನೂನು ಆಧಾರಿತ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಉಕ್ರೇನ್ ರಷ್ಯಾ ಅಥವಾ ಪಶ್ಚಿಮ ಏಷ್ಯಾದಂತಹ ಸಂಘರ್ಷಗಳು ಶೀಘ್ರವಾಗಿ ಕೊನೆಗಾಣಿಸುವ ಹಾಗೂ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಎಲ್ಲಾ ನಾಯಕರು ಎಂದಿಗೂ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ ಭಯೋತ್ಪಾದನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಎಲ್ಲರ ಒಂದು ಸ್ಪಷ್ಟ ಮತ್ತು ಒಗ್ಗಟ್ಟಿನ ನಿಲುವಾಗಿದೆ ಎಂದು ನುಡಿದಿದ್ದಾರೆ 2025 ಅಕ್ಟೋಬರ್ನಿಂದ ಭಾರತವು ನಾರ್ವೆ ಐಸ್ಲ್ಯಾಂಡ್ ಸೇರಿದಂತೆ ಇತರ ನಾರ್ಡಿಕ್ ದೇಶಗಳೊಂದಿಗೆ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾರ್ವೆ ಸ್ವೀಡನ್ ಐಸ್ಲ್ಯಾಂಡ್ ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ದರು ಮೂರನೇ ಭಾರತ ನಾಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ತಾ ಡೊಟ್ಟಿರ್ ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟರಿ ಒರ್ಪೋ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡ್ರಿಕ್ಸನ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ ಈ ವೇಳೆ ಆಯಾ ರಾಷ್ಟಗಳಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ ಗುಣಪಡಿಸಲಾಗದಂತಹ ಖಾಯಿಲೆಯಿಂದ ಬಳಲುತ್ತಿರುವಂತಹ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿ ನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅನ್ಸಾರಿಯಾ ಅವರನ್ನೊಳಗೊಂಡಂತಹ ಪೀಠವು ದೇಶಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ ಬೀದಿ ನಾಯಿಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಮತ್ತು ನಾಯಿ ಕಡಿತ ಅಥವಾ ಆಕ್ರಮಣಕಾರಿ ದಾಳಿಗಳಿಂದ ಸಾರ್ವಜನಿಕ ಸುರಕ್ಷತೆಗೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿರುವ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ತಿಳಿಸಿದೆ ದೇಶದ ರಾಜಧಾನಿಯಲ್ಲಿ ಮಕ್ಕಳು ಸೇರಿದಂತೆ ಅನೇಕರು ನಾಯಿ ಕಡಿತಕ್ಕೆ ತುತ್ತಾದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಕಳೆದ ವರ್ಷ ಜುಲೈ 28 ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು ಇದೇ ವೇಳೆ ಬೀದಿ ನಾಯಿಗಳ ಸ್ಥಳಾಂತರ ಮತ್ತು ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಲಾಗಿದ್ದಂತಹ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ ಮುಂಬರುವ ನೀಟ್ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಸಚಿವರು ಈ ಹಿಂದಿನ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಗುರುತಿಸಲಾದಂತಹ ಎಲ್ಲ ಲೋಪದೋಷಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಕಟ್ಟುನಿಟ್ಟಾದ ಭದ್ರತಾ ನಿಯಮಗಳ ಅಡಿಯಲ್ಲಿ ಮರುಪರೀಕ್ಷೆಯನ್ನು ಯಾವುದೇ ಅಡೆತಡೆಗಳು ಇಲ್ಲದೆ ಮತ್ತು ಸುರಕ್ಷಿತವಾಗಿ ನಡೆಸಬೇಕು ಎಂದು ಅವರು ಸೂಚನೆ ನೀಡಿದ್ದಾರೆ ಪರೀಕ್ಷಾ ವ್ಯವಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉಸ್ತುವಾರಿಗಾಗಿ ಎಲ್ಲ ರಾಜ್ಯಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷರ ಜೊತೆಗೆ ಸಮನ್ವಯ ಸಭೆಗಳನ್ನು ನಡೆಸುವಂತೆ ಸಭೆಯಲ್ಲಿ ಆದೇಶ ನೀಡಲಾಗಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಿಲಿಟರಿ ನಿಖರತೆ ಮಾಹಿತಿ ನಿಯಂತ್ರಣ ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ಧ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ ನವದೆಹಲಿಯಲ್ಲಿರುವಂತಹ ಭೂ ಯುದ್ಧ ಅಧ್ಯಯನ ಕೇಂದ್ರ ಹಮ್ಮಿಕೊಂಡಿದ್ದಂತಹ ಭದ್ರತೆಯಿಂದ ಸಮೃದ್ಧಿಯತ್ತ ರಾಷ್ಟೀಯ ಪ್ರಗತಿಗಾಗಿ ಸ್ಮಾರ್ಟ್ ಶಕ್ತಿ ಎಂಬ ವಿಷಯದ ಕುರಿತಾದಂತಹ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈ ಕಾರ್ಯಾಚರಣೆಯು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಿದೆ ಮತ್ತು ದೀರ್ಘಕಾಲದ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿದೆ ಎಂದು ಶ್ಲಾಘಿಸಿದ್ದಾರೆ ಜಾಗತಿಕ ವಿದ್ಯಮಾನಗಳ ಕುರಿತು ಮಾತನಾಡಿದ ಜನರಲ್ ದ್ವಿವೇದಿ ಪ್ರಸ್ತುತ ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುತ್ತಿದೆ ಸೆಮಿಕಂಡಕ್ಟರ್ಗಳ ಲಭ್ಯತೆಯು ಇಂದು ರಾಷ್ಟೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಸಾಧನವಾಗಿದ್ದು ಹಾರ್ಮೋನ್ ಜನಸಂಧಿಯು ಸಂಘರ್ಷದ ವಲಯವಾಗಿ ಬದಲಾಗಿದೆ ಎಂದು ಎಚ್ಚರಿಸಿದ್ದಾರೆ ವಿಶ್ವದ ಒಟ್ಟು ರಕ್ಷಣಾ ವೆಚ್ಚವು 2.7 ಟ್ರಿಲಿಯನ್ ಡಾಲರ್ಗಳನ್ನು ದಾಟಿದ್ದು ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಬಜೆಟ್ಗಿಂತಲೂ ಹೆಚ್ಚಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಮುಂದಿನ 5 ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು 2031 ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಮೆರಿಕದ ಪರಮಾಣು ಇಂಧನ ಉದ್ಯಮದ ಉನ್ನತ ಮಟ್ಟದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದರು ಈ ನಿಯೋಗದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಅಮೆರಿಕ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು

ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಶಾಂತಿ ಕಾಯ್ದೆಯಡಿ ತರಲಾದಂತಹ ಸುಧಾರಣೆಗಳು ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಹೇಗೆ ವೇಗಗೊಳಿಸಲಿವೆ ಎಂಬುದನ್ನು ವಿವರಿಸಿದರು. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿಸಿ ಖಂಡೂರಿ ಸುದೀರ್ಘ ಅನಾರೋಗ್ಯದಿಂದ ಇಂದು ಡೆಹ್ರಾಡೂನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂತಹ ಖಂಡೂರಿ ಅವರು 2 ಬಾರಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಖಂಡೂರಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ 3 ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಇಂದು ಐಪಿಕೆಎಫ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಕೊಲಂಬೋದಲ್ಲಿರುವಂತಹ ಶ್ರೀಲಂಕಾ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಅವರು ಭೇಟಿ ಮಾಡಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ಸರ್ಕಾರ ಮತ್ತು ಉದ್ಯಮ ವಲಯದ ನಡುವೆ ಹೆಚ್ಚಿನ ಸಹಯೋಗದ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಇಂಡಿಯಾ ಬಿಸಿನೆಸ್ ರಿಫಾರ್ಮ್ ಶೃಂಗಸಭೆ 2026ರಲ್ಲಿ ಮಾತನಾಡಿದ ಅವರು, ವ್ಯವಹಾರ ಸುಲಭತೆ ಮತ್ತು ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕೈಗಾರಿಕಾ ವಲಯ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾಗತಿಕ ಅನಿಶ್ಚಿತತೆಗಳ ಸುಧಾರಣೆ ಮತ್ತು ಪೂರೈಕೆ ಸರಪಳಿ ಬಲಪಡಿಸಲು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೇಶದಲ್ಲಿರುವಂತಹ 1800 ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಸುಮಾರು 20 ಲಕ್ಷ ನೇರ ಉದ್ಯೋಗಗಳನ್ನು ಸೃಷ್ಟಿಸಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು 2 ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ 1% ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಆಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. 2 ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಭ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರನ್ನು ಉಸ್ತುವಾರಿಯನ್ನಾಗಿ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನನ್ನಾಗಿ ನೇಮಕಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು, ಮಾನವ್ ಸುತಾರ್ ಮತ್ತು ಗುರ್ನೂರ್ ಬಾರ್ ಟೆಸ್ಟ್ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜೂನ್ 6ರಿಂದ ಮುಲ್ಲಾನ್ಪುರದಲ್ಲಿ ಟೆಸ್ಟ್ ಪಂದ್ಯ ಹಾಗೂ ಜೂನ್ 14ರಿಂದ ಧರ್ಮಶಾಲಾ, ಲಕ್ನೌ ಮತ್ತು ಚೆನ್ನೈನಲ್ಲಿ ಏಕದಿನ ಸರಣಿ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ಟೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭ್ಮನ್ ಗಿಲ್ ನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:35:35. ಕೆಳಗರೆ ಇದೀಗ ಭಾಷಣ, ಹಾಗೆ 8:00 ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ನೀವು 8:00 ನೀವು ಸಂದೇಶವನ್ನು ಕಳಿಸ್ಬೇಕು. ಅದಕ್ಕಿಂತ ಮುಂಚೆ ಕಳಿಸಿದಂಥ ಯಾವ ಸಂದೇಶವನ್ನು ನಾವು ಪರಿಗಣಿಸೋದಿಲ್ಲ ಅನ್ನುವಂಥದ್ದು. ಹಾಗೆ ಯಾರೆಲ್ಲ ಗುರುವಾರ ಸಂದೇಶಗಳನ್ನು ಕಳಿಸಿದ್ರಿ ಅವರನ್ನು ಬಿಟ್ಟು ಉಳಿದಂಥವರು ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ

0: ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಸೊನ್ನೆ ಎರಡು ಏಳು ಮೂರು. ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ 8 ಗಂಟೆಯ ನಂತರದಲ್ಲಿ ಪ್ರಸಾರವಾಗುತ್ತೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಇದ್ದೀಗ ಭಾಷಣ. ಶರಣರ ಆರ್ಥಿಕ ಚಿಂತನೆ ಕುರಿತು ಮಾತನಾಡುತ್ತಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಈ ಜಗತ್ತು ಮತ್ತು ಇಲ್ಲಿರುವ ಜೀವ ಜಂತುಗಳು ಮಾಯವಾಗುವುದು ಮಾನವ ಹಣದ ಹಿಂದೆ ಓಡುತ್ತಿರುವುದರಿಂದ. ಹಣ ಯಾರನ್ನು ಬೇಕಾದರೂ ಹೆಣವನ್ನಾಗಿಸುವುದು. ಮನುಷ್ಯ ಹೆಣವಾಗಬಾರದು, ಜೀವಜಂತುಗಳು ಮಾಯವಾಗಬಾರದು ಎಂದರೆ ಆತ ಎಚ್ಚರಿಕೆಯಿಂದ ವಿವೇಕಿಯಾಗಿ ಜೀವನ ನಡೆಸುವ ಅಗತ್ಯವಿದೆ. ಹಿಂದೆ ಕೃಷಿಕರು ವೈವಿಧ್ಯಮಯವಾದ ಬೆಳೆಯನ್ನು ಬೆಳೆಯುವ ಮೂಲಕ ಭೂಮಿಯ ಸತ್ವವನ್ನು ಕಾಯ್ದುಕೊಳ್ಳುತ್ತಿದ್ದರು. ಹಿಂದೆ ಕೆರೆಕಟ್ಟೆಗಳಲ್ಲಿ ಅಮೃತ ಜಲವಿದ್ದರೆ ಇಂದು ವಿಷ ಜಲವಿದೆ. ಇದಕ್ಕೆಲ್ಲ ಕಾರಣ ಮನುಷ್ಯನ ಅತಿಯಾದ ಆರ್ಥಿಕ ದಾಹ. ಬಸವಾದಿ ಶಿವಶರಣರಿಗೂ ಹಣ ಬೇಕಾಗಿತ್ತು, ಆದರೆ ಎಷ್ಟು ಬೇಕು ಎನ್ನುವ ಅರಿವಿತ್ತು. ಅನಾವಶ್ಯಕವಾಗಿ ಹಣವನ್ನು ಕೂಡಿಡುವ, ನೆಲದಲ್ಲಿ ಹೂತಿಡುವ, ಇವತ್ತಿನ ಭಾಷೆಯಲ್ಲೇ ಹೇಳುವುದಾದರೆ ಸ್ವಿಸ್ ಬ್ಯಾಂಕ್ಗಳಲ್ಲಿ ಇಡುವ ಮನಸ್ಥಿತಿ ಶರಣರಿಗೆ ಇರಲಿಲ್ಲ. ಅಂದಂದಿನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಮಾತ್ರ ಅವರು ಬಯಸುತ್ತಿದ್ದರು. ಮೇದಾರ ಕೇತಯ್ಯನವರ ಕಾಯಕ ಕಾಡಿಗೆ ಹೋಗಿ ಒಣಗಿದ ಬಿದಿರನ್ನು ಕಡೆದು ತಂದು ಪುಟ್ಟಿ ಇತ್ಯಾದಿ ಮಾಡಿ ಮಾರಿ ಜೀವನ ನಡೆಸುವುದು. ಒಮ್ಮೆ ಅವರು ಕಾಡಿಗೆ ಹೋಗಿ ಒಂದು ಬಿದಿರು ಮೇಳೆಗೆ ಕೊಡಲಿ ಹಾಕಿದ್ದೇ ತಡ, ಅಲ್ಲಿ ಬುಳು ಬುಳು ಚಿನ್ನ ಸುರಿಯುತ್ತದೆ. ನಾವಾಗಿದ್ದರೆ ನಮ್ಮ ಸಂಕಷ್ಟಗಳನ್ನು ಗಮನಿಸಿಯೇ ದೇವರು ಈ ಪವಾಡ ಮಾಡಿದ್ದಾನೆ ಎಂದು ಅದೆಲ್ಲವನ್ನು ಬಾಚಿಕೊಳ್ಳುವ ಸಾಧ್ಯತೆ ಇತ್ತು. ಆದರೆ ಕೇತಯ್ಯನವರು ಹೇಳುವುದು ಯಾಕೋ ಈ ಬಿದಿರಿಗೆ ಹುಳು ಹತ್ತಿದೆ ಎಂದು. ಅಲ್ಲಿಂದ ಮುಂದೆ ಯಾವುದೇ ಬಿದಿರಿಗೆ ಕೊಡಲಿ ಹಾಕಿದರೂ ಬುಳು ಬುಳು ಚಿನ್ನ ಉದುರುತ್ತಲೇ ಇತ್ತು. ಯಾಕೋ ಈ ಕಾಡಿಗೆಲ್ಲ ಹುಳು ಹತ್ತಿದೆ, ಹುಳು ಹತ್ತಿದ ಬಿದಿರು ನನ್ನ ಕಾಯಕಕ್ಕೆ ಸಲ್ಲುವಂತಹುದಲ್ಲ ಎಂಬ ನಿರ್ಣಯಕ್ಕೆ ಬರುತ್ತಾರೆ. ಶರಣರ ಬದುಕು ಎಷ್ಟು ಸ್ವಚ್ಛ ಮತ್ತು ಪಾರದರ್ಶಕವಾಗಿತ್ತು ಎನ್ನುವುದಕ್ಕೆ ಇದೊಂದೇ ಉದಾಹರಣೆ ಸಾಕು. ಅವರು ಕಾಯಕದ ಫಲವನ್ನು ಮಾತ್ರ ಬಯಸುವಂಥ ಮನಸ್ಥಿತಿ ಹೊಂದಿದ್ದರು. ಇವತ್ತು ಯಾರದೋ ಗಂಟು, ಎಲ್ಲಮ್ಮನ ಜಾತ್ರೆ ಎನ್ನುವ ಸ್ವಭಾವ. ದುಡಿದು ಸದ್ಬಳಕೆ ಮಾಡುವುದಿಲ್ಲ. ಯಾರ ಗಂಟಾದರೂ ಸರಿ, ಹೇಗಾದರೂ ಬರಲಿ, ಅದು ನನ್ನದಾಗಲಿ ಎನ್ನುವ ದುಶ್ಚಿಂತನೆ. ಪ್ರಾಕೃತಿಕ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಮನುಷ್ಯ ಎಡವಿದ್ದಾನೆ. ಇದಕ್ಕೆ ಕಾರಣ ಅವನ ಅತಿಯಾದ ದುರಾಸೆ, ಆರ್ಥಿಕ ದಾಹ. ಹಣ ಬೇಕು ಬೇಕು ಎಂದು ಆತ ಭೂಮಿಯನ್ನು ಬಗೆಯಲಾರಂಭಿಸಿದ. ಗುಡ್ಡ ಬೆಟ್ಟಗಳನ್ನು ಬಿಡಲಿಲ್ಲ, ಕಾಡುಗಳನ್ನು ನಾಶ ಮಾಡಿದ. ಇದೆಲ್ಲದರ ಪರಿಣಾಮ ಪ್ರಾಕೃತಿಕ ವಿಕೋಪಗಳು. ಮನುಷ್ಯ ಆಸೆಗಳಿಗೆ ಒಂದು ಮಿತಿಯನ್ನು ಹಾಕಿಕೊಳ್ಳಬೇಕು. ಹೊಟ್ಟೆ ಬಟ್ಟೆಗೆ ಬೇಕಾಗುವಷ್ಟನ್ನು ದೇವರು ಖಂಡಿತ ಕೊಟ್ಟಿದ್ದಾನೆ. ಆದರೆ ಮಾನವನ ದುರಾಸೆಯನ್ನು ಪೂರೈಸುವ ಶಕ್ತಿ ಪ್ರಕೃತಿಗೂ ಇಲ್ಲ, ದೇವರಿಗೂ ಇಲ್ಲ. ಹಾಗಾಗಿಯೇ ಅಮೆರಿಕೆಯ ಹಿಂದಿನ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ತನ್ನ ಮಗ ಓದುವ ಶಾಲೆಯ ಅಧ್ಯಾಪಕರಿಗೆ ಒಂದು ಪತ್ರ ಬರೆಯುತ್ತಾರೆ. ನನ್ನ ಮಗನಿಗೆ ದುಡಿಯದೇ ಬರುವ $5 ಸ್ವಂತ ದುಡಿಮೆಯಿಂದ ಗಳಿಸುವ $1 ಶ್ರೇಷ್ಠ ಎನ್ನುವುದನ್ನು ಕಲಿಸಿಕೊಡಿ ಎಂದು. ಶ್ರಮದ ಮಹತ್ವ ಮಕ್ಕಳಿಗೆ ತಿಳಿಯಬೇಕೆಂಬುದು ಅವರ ಆಶಯವಾಗಿತ್ತು. ಇಂದು ನನ್ನ ಮಗ ಏನಾದರೂ ಮಾಡಿ ಎಲ್ಲರಿಗಿಂತ ಹೆಚ್ಚು ಗಳಿಸಬೇಕು, ಮನೆ ಕಟ್ಟಬೇಕು, ಐಷಾರಾಮದ ಜೀವನ ನಡೆಸಬೇಕು, ಹೇಗೋ ಹಣ ಬಾಚಿ ಮನೆ ಕಟ್ಟಿ 10 ತಲೆಮಾರು ಕೂತು ತಿಂದರೂ ಸವೆಯದಷ್ಟು ಸಂಪತ್ತನ್ನು ಕೂಡಿಟ್ಟು ಮುಂದೆ ಮಾಡುವುದೇನು? ಮನುಷ್ಯನಿಗೆ ಘನತೆ ಗೌರವ ಬರುವುದು ದೇಹದಲ್ಲಿ ಉಸಿರಿದ್ದಾಗ ಮಾತ್ರ. ಉಸಿರು ಹೋದರೆ ಅದು ಗುರು, ಜಗದ್ಗುರು, ಪ್ರಧಾನಿ ಯಾರದೇ ಹೆಣವಾಗಿದ್ದರೂ ಬೆಲೆಯಿಲ್ಲ. ಅದರಿಂದಾಗಿಯೇ ಮೋಳಿಗೆ ಮಾರಯ್ಯನವರು ಹೇಳಿದ್ದು, ಸಾವಿಂಗೆ ಸಂಗಡವಾರೂ ಇಲ್ಲ.

ತಾಯಂದು. ಸತ್ತವರ ಜೊತೆಯಲ್ಲಿ ಅವನು ಸಂಪಾದಿಸಿದ ಸಂಪತ್ತು, ಮನೆ, ಮಕ್ಕಳು, ಮಡದಿ ಯಾರೂ ಬರುವುದಿಲ್ಲ. ಹಾಗಾಗಿ ಶರಣರ ಆರ್ಥಿಕ ಚಿಂತನೆ ಕೂಡಿಡುವುದಲ್ಲ, ಅಂದಂದಿಗೆ ಬೇಕಾದಷ್ಟನ್ನು ಮಾತ್ರ ಸಂಪಾದಿಸುವುದು. ಶರಣರ ಆರ್ಥಿಕ ಚಿಂತನೆ ಇಂದಿನ ಸಮಾಜದ ಪ್ರತಿಯೊಬ್ಬರಿಗೂ ಇದ್ದಿದ್ದರೆ ಇಲ್ಲಿ ಬಡತನ, ನಿರುದ್ಯೋಗ, ಅಸ್ಪೃಶ್ಯತೆ ಇತ್ಯಾದಿ ಅನಿಷ್ಟಗಳು ಖಂಡಿತ ಇರುತ್ತಿರಲಿಲ್ಲ. ಧನದಲ್ಲಿ ಶುಚಿ, ಪ್ರಾಣದಲ್ಲಿ ನಿರ್ಭಯ, ಇದಾವಂಗಳವಡುವುದಯ್ಯ, ನಿಧಾನ ತಪ್ಪಿ ಬಂದಡೆ ಒಲ್ಲೆನೆಂಬುವರಿಲ್ಲ, ಪ್ರಮಾದವಶ ಬಂದಡೆ ಹುಸಿಯನೆಂಬುವರಿಲ್ಲ, ನಿರಾಶೆ ನಿರ್ಭಯ ಕೂಡಲ ಸಂಗಮ ದೇವ ನೀನೊಲಿದ ಶರಣಂಗಲ್ಲದಿಲ್ಲ. ಶರಣರು ನಿರ್ಭಯವಾಗಿ ಬದುಕಿದವರು. ಅದಕ್ಕೆ ಕಾರಣ ಧನ ಸಂಪಾದನೆಯಲ್ಲಿ ಇದ್ದ ಶುಚಿತ್ವ. ಹೇಗೋ ಬಂದದ್ದನ್ನು ಅವರು ಸ್ವೀಕರಿಸುವವರಲ್ಲ, ಸುಳ್ಳು ಹೇಳಿ ಬದುಕಿದವರಲ್ಲ, ಬೇಕು ಬೇಕು ಎನ್ನುವ ದುರಾಸೆ ಇದ್ದವರಲ್ಲ. ಇಂಥವರು ಯಾರಿಗೂ ಹೆದರುವವರಲ್ಲ. ಇಂಥ ಚಿಂತನೆ ಇಂದು ಬೇಕಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಗಾದೆ ಹೇಳುವುದೂ ಇದನ್ನೇ. ಕೈ ಕೆಸರಾಗುವುದು ಎಂದರೆ ಕಷ್ಟಪಟ್ಟು ದುಡಿಯುವುದು. ಶರಣರು ದುಡಿಮೆಗೆ ಒತ್ತು ಕೊಟ್ಟರು. ಅವರಿಗೆ ಹಣ ಮುಖ್ಯವಾಗಿರಲಿಲ್ಲ. ಹಣವೇ ಪ್ರಧಾನ ಎಂದು ಭಾವಿಸಿದರೆ ಅವರ ಬದುಕು ಹೇಗಾಗುತ್ತದೆ ಎನ್ನುವುದಕ್ಕೆ ಬಸವಣ್ಣನವರು ಒಂದು ಅಪರೂಪದ ನಿದರ್ಶನ ಕೊಡುತ್ತಾರೆ. ಒಬ್ಬ ಕೂಸುಳ್ಳ ಸೂಳೆ ತನ್ನ ಸಂಪಾದನೆ ಹೆಚ್ಚಿಸಿಕೊಳ್ಳಬೇಕೆಂದು ವಿಟ ಪುರುಷನನ್ನು ಬರಮಾಡಿಕೊಳ್ಳುವಳು. ಆದರೆ ಇತ್ತ ಮಗು ಅಳುತ್ತಿದೆ. ಅತ್ತ ವಿಟಪುರುಷ ಇವಳ ದೇಹ ಸುಖವನ್ನು ಬಯಸುತ್ತಾನೆ. ಅತ್ತ ಅವನನ್ನೂ ತೃಪ್ತಿಪಡಿಸುವಂತಿಲ್ಲ, ಇತ್ತ ಮಗುವನ್ನೂ ಸಂತೈಸಲು ಆಗುತ್ತಿಲ್ಲ. ಹಣದ ದಾಹದಿಂದ ಹೇಗೆ ಒದ್ದಾಡಬೇಕಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನು ನೀಡುತ್ತಾರೆ. ಮತ್ತೊಂದೆಡೆ ಬಸವಣ್ಣನವರು ಹೇಳುವುದು, ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕ ಎಂದು. ಹಸ್ತ ಸಾಮುದ್ರಿಕೆ ನೋಡುವವರು ಕೈ ನೋಡಿ ನಿಮ್ಮಲ್ಲಿ ಸಂಪತ್ತಿಗೆ ಕೊರತೆಯೇ ಇಲ್ಲ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಎನ್ನುವರು. ಮುಂದುವರಿದು ಅವರು ಹೇಳುವುದು, ನಿಮ್ಮ ಕೈಯಲ್ಲಿ ಸಂಪತ್ತಿನ ರೇಖೆ ತುಂಬ ಚೆನ್ನಾಗಿದ್ದರೂ ಆಯುಷ್ಯ ರೇಖೆ ಇಲ್ಲ, ದೀರ್ಘಕಾಲ ನೀವು ಬದುಕಲು ಸಾಧ್ಯವಿಲ್ಲ ಎನ್ನುವರು. ಹಾಗಾಗಿ ಸಂಪತ್ತಿಗಿಂತ ಮುಖ್ಯವಾಗಿ ಬೇಕಾದ್ದು ಸದ್ಗುಣ, ಸದಾಚಾರ. ಅದರಿಂದ ಇದ್ದಷ್ಟು ಕಾಲ ಗೌರವದ ಜೀವನ ನಡೆಸಬಹುದು. ಅದರ ಬದಲು ಹೇಗೆ ಹೇಗೋ ಸಂಪಾದನೆ ಮಾಡಿದರೆ ಅದನ್ನೇ ಬಸವಣ್ಣವರು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಎನ್ನುವರು. ನಮಗೆ ವಾಲ್ಮೀಕಿಯ ಜೀವನ ವೃತ್ತಾಂತ ನೆನಪಾಗುವುದು. ಆತ ಮೊದಲಿಗೆ ಬೇಡ, ದಾರಿಹೋಕರನ್ನು ತಡೆದು ಅವರಲ್ಲಿ ಇದ್ದದ್ದನ್ನು ದೋಚುವ ಗುಣ. ಒಮ್ಮೆ ನಾರದನನ್ನು ಅಡ್ಡಗಟ್ಟುವನು. ಆಗ ನಾರದ ಕೇಳುತ್ತಾನೆ, ಹೀಗೆ ದಾರಿಹೋಕರನ್ನೆಲ್ಲ ಬೆದರಿಸಿ ದೋಚುವುದು ಯಾರಿಗಾಗಿ? ನನ್ನ ಹೆಂಡತಿ ಮಕ್ಕಳ ಜೀವನಕ್ಕಾಗಿ. ಇದರಿಂದ ನಿನಗೆ ಪಾಪ ತಟ್ಟುವುದು. ಆ ಪಾಪದಲ್ಲಿ ಅವರು ಪಾಲುದಾರರಾಗುವರೇ? ಏಕೆ ಆಗುವುದಿಲ್ಲ? ನಾನು ಮಾಡುವುದೇ ಅವರಿಗಾಗಿ. ಅವರು ಖಂಡಿತ ನನ್ನ ಪಾಪ ಪುಣ್ಯ ಎರಡರಲ್ಲೂ ಪಾಲುದಾರರು ಎನ್ನುವನು. ಹಾಗಿದ್ದರೆ ನನ್ನನ್ನು ಕಾಡಿನ ಈ ಮರಕ್ಕೆ ಕಟ್ಟಿಹಾಕಿ, ನಿನ್ನ ಮನೆಗೆ ಹೋಗಿ ಅವರನ್ನು ವಿಚಾರಿಸಿಕೊಂಡು ಬಾ ಎನ್ನುವನು ನಾರದ. ಅದರಂತೆ ಅವನನ್ನು ಕಟ್ಟಿಹಾಕಿ ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆ ವಿಷಯವನ್ನು ತಿಳಿಸುವನು. ಆಗ ಆ ಹೆಂಡತಿ, ನಿಮ್ಮ ಪಾಪ ಪುಣ್ಯ ಕಟ್ಟಿಕೊಂಡು ನಾನೇನು ಮಾಡಲಿ? ತಂದು ಹಾಕುವುದು ನಿಮ್ಮ ಕರ್ಮ, ನಾನು ಪಾಪ ಪುಣ್ಯಕ್ಕೆ ಭಾಗಿಯಲ್ಲ ಎನ್ನುವಳು. ಮಕ್ಕಳು ಅದೇ ಉತ್ತರ ಹೇಳುವರು. ಆಗ ಆತನಿಗೆ ಜ್ಞಾನೋದಯವಾಗಿ ತಾನು ಎಂಥ ಭ್ರಮೆಗೆ ಒಳಗಾಗಿ ಪಾಪ ಕೃತ್ಯಗಳನ್ನು ಮಾಡಿದನಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಮುಂದೆ ಆತ ವಾಲ್ಮೀಕಿಯಾದ ಪ್ರಸಂಗ ವಿವರಿಸುವ ಅಗತ್ಯವಿಲ್ಲ. ಇಲ್ಲಿ ಗಮನಿಸಬೇಕಾದ್ದು ಪಾಪದ ಸಂಪಾದನೆ ಸಲ್ಲದು ಎನ್ನುವ ಸತ್ಯವನ್ನು. ಪಾಪದಿಂದ ಸಂಪಾದಿಸಿದ್ದು ಪ್ರಾಯಶ್ಚಿತ್ತಕ್ಕೆ ಎನ್ನುವ ಮೂಲಕ ಶರಣರು ಪಾಪ ಕಾರ್ಯಗಳನ್ನೇ ಮಾಡದಿರುವಂತೆ ಸೂಚಿಸುವರು. ಅದಕ್ಕಾಗಿ ತನುವನ್ನು ಕೊಟ್ಟು ಗುರುವನ್ನು, ಮನವನ್ನು ಕೊಟ್ಟು ಲಿಂಗವನ್ನು, ಧನವನ್ನು ಕೊಟ್ಟು ಜಂಗಮವನ್ನು ಒಲಿಸಬೇಕು ಎನ್ನುವರು. ಬಸವಣ್ಣನವರ ಮತ್ತೊಂದು ವಚನ ಚಿಂತನೆಗೆ ತೊಡಗಿಸುವಂತಹದು. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡಗುವಿರಿ, ಆಯುಷ್ಯ ತೀರಿ ಪ್ರಳಯ ಬಂದಡೆ ಆ ಅರ್ಥವ ನುಂಬುವರಿಲ್ಲ. ನೆಲನ ನಗೆದು ಮಡಗದಿರಾ, ನೆಲ ನುಂಗಿದಡೆ ಉಗುಳುವುದೇ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೆ ಹೋಗದಿರಾ, ನಿನ್ನ ಮಡದಿಗೆ ಇರಲೆಂದಡೆ ಆ ಮಡದಿಯ ಕೃತಕ ಬೇರೆ, ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ, ಕೂಡಲ ಸಂಗನ ಶರಣರಿಗೆ ಒಡನೆ ಸವಸುವುದು. ಕೆಲವರು

0: ಸಾವೇ ಇಲ್ಲ ಎಂಬ ಭ್ರಮೆಯಲ್ಲಿ ಕೂಡಿಡುವುದನ್ನೇ ಒಂದು ದಂಧೆಯನ್ನಾಗಿ ಮಾಡಿಕೊಳ್ಳುವರು. ಅಂದು ಇಂದಿನಂತೆ ಬ್ಯಾಂಕ್ ವ್ಯವಸ್ಥೆ ಇರಲಿಲ್ಲ. ಮಣ್ಣಿನ, ತಾಮ್ರದ ಅಥವಾ ಇನ್ನಾವುದೋ ಲೋಹದ ಕೊಡದಲ್ಲಿ ಸಂಪತ್ತನ್ನೆಲ್ಲ ತುಂಬಿ ನೆಲದಲ್ಲಿ ಆಳವಾಗಿ ಯಾರಿಗೂ ಗೊತ್ತಾಗದಂತೆ ಹೂತಿಡುತ್ತಿದ್ದರು. ಅಂಥವರಿಗೆ ಬಸವಣ್ಣವರು ಹೇಳುವುದು, ಸಾವಿಲ್ಲ ಎಂದು ತಿಳಿದು ಹೂತಿಡುತ್ತೀರಲ್ಲ, ಅದರ ಬದಲು ಆ ಸಂಪತ್ತನ್ನು ದಾಸೋಹ ರೂಪದಲ್ಲಿ ಕೊಡಿ ಎನ್ನುವ ಅರಿವು ಮೂಡಿಸುವರು. ಹಣದ ಹಿಂದೆ ಓಡಿದರೆ ಆರೋಗ್ಯ, ನೆಮ್ಮದಿ, ಆನಂದ ಸಿಗದು. ರೋಗ ಬಂದಾಗ ಇದ್ದ ಬದ್ದ ಹಣವನ್ನೆಲ್ಲ ಆಸ್ಪತ್ರೆಗೆ ಸುರಿದರೂ ಹೆಣವಾಗಿ ಭೂಮಿ ಸೇರುವುದು ತಪ್ಪಿದ್ದಲ್ಲ. ಒಂದು ದೇಶದ ಆರ್ಥಿಕ ಮಟ್ಟವನ್ನು ಅಲ್ಲಿರುವ ಕಟ್ಟಡಗಳು, ಬಾಹ್ಯ ಸೌಲಭ್ಯಗಳಿಂದ ಅಳೆಯಲು ಖಂಡಿತ ಸಾಧ್ಯವಿಲ್ಲ. ಬದಲಾಗಿ ಅಲ್ಲಿರುವ ಜನರ ನೈತಿಕ ಮಟ್ಟ ಹೇಗೆ ಇದೆ, ಅವರು ಎಷ್ಟು ಶಾಂತಿ ಸಮಾಧಾನದಿಂದ ಜೀವನ ನಡೆಸುತ್ತಿದ್ದಾರೆ, ತೃಪ್ತಿಯಿಂದ ಬಾಳನ್ನು ಸಾಗಿಸುತ್ತಿದ್ದಾರೆ ಎನ್ನುವುದು ಮುಖ್ಯ. ಆಧುನಿಕ ಸೌಲಭ್ಯಗಳಿರುವ ಮನೆಯಲ್ಲಿ, ಬಹುದೊಡ್ಡ ವಾಹನದಲ್ಲಿ, ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಸುಖ ಇದೆ ಎಂದು ಅನೇಕರ ಭ್ರಮೆ. ಒಂದೂರಲ್ಲಿ ದೊಡ್ಡ ಮನೆಯ ಗೃಹ ಪ್ರವೇಶಕ್ಕೆ ದೊಡ್ಡ ಗುರುಗಳನ್ನೇ ಆಹ್ವಾನಿಸಿದ್ದರು. ಬಂದ ಜನರೆಲ್ಲ ಇಂಥ ಮನೆ ಹತ್ತು ಹಳ್ಳಿ ಹುಡುಕಿದರೂ ಸಿಗುವುದಿಲ್ಲ ಎಂದು ಮೆಚ್ಚುಗೆ ಸೂಚಿಸಿ ಪ್ರಸಾದ ಸ್ವೀಕರಿಸಿ ಹೋದರು. ರಾತ್ರಿ ಮನೆಯ ಮಾಲಕ ತನ್ನ ಮನೆಯ ಮಹಡಿಯ ಮೇಲೆ ನಿಂತು ಬೆಳದಿಂಗಳನ್ನು ಅನುಭವಿಸುತ್ತಾ ಜನರಾಡಿದ ಮಾತುಗಳಿಂದ ಸಂತೋಷಭರಿತನಾಗಿದ್ದಾನೆ. ಆಕಸ್ಮಿಕವಾಗಿ ಆತ ಮನೆಯ ಪಕ್ಕ ಏನಿದೆ ಎಂದು ನೋಡಿದರೆ ಅಲ್ಲೊಂದು ಹುಲ್ಲಿನ ಗುಡಿಸಲು. ಅದನ್ನು ನೋಡುತ್ತಲೇ ಅವನ ಸಂತೋಷ ಉಡುಗಿತು. ಬೆಳದಿಂಗಳು ಬಿಸಿಲಾಯಿತು. ನನ್ನ ಮನೆಯ ಪಕ್ಕದಲ್ಲೇ ಇಂಥ ಹುಲ್ಲಿನ ಗುಡಿಸಲಿರುವುದು ನನ್ನ ಮನೆಗೆ ಕಲಂಕ ಎಂದು ಭಾವಿಸಿದ. ಅದನ್ನು ಅಲ್ಲಿಂದ ಎತ್ತಿಸುವುದು ಹೇಗೆ ಎಂಬ ಚಿಂತೆಯಲ್ಲೇ ರಾತ್ರಿಯನ್ನೆಲ್ಲ ಕಳೆದ. ಬೆಳಗಿನ ಜಾವ ತನ್ನ ಆಳುಗಳನ್ನು ಕಳಿಸಿ ಆ ಗುಡಿಸಲಲ್ಲಿ ಇದ್ದವರನ್ನು ಕರೆಸಿದ. ಅವನೆದುರು ಬಂದು ನಿಂತದ್ದು ವಯೋವೃದ್ಧ ಅಜ್ಜಿ. ಅವಳನ್ನು ನೋಡುತ್ತಲೇ, ನಾನು ಇಷ್ಟು ದೊಡ್ಡ ಮನೆಯಲ್ಲಿದ್ದು ನೀನು ಗುಡಿಸಲಿನಲ್ಲಿ ಇರುವುದು ಸರಿಯಲ್ಲ, ನಿನಗೂ ಒಂದು ಮನೆಯನ್ನು ಬೇರೆಡೆ ಕಟ್ಟಿಸಿಕೊಡುವೆ ಎಂದ. ಅದಕ್ಕೆ ಅಜ್ಜಿ ಹೇಳಿದ ಮಾತು, ಈ ಗುಡಿಸಲು ಸಣ್ಣದೆಂದು ನಾನೆಂದೂ ಭಾವಿಸಿಲ್ಲ. ನನ್ನ ಅತ್ತೆ, ಮಾವ, ಗಂಡ ಎಲ್ಲರೂ ಈ ಗುಡಿಸಲಲ್ಲೇ ನೆಮ್ಮದಿಯಿಂದ ಬಾಳಿರುವಾಗ ನಾನೇಕೆ ಈ ಗುಡಿಸಲನ್ನು ಬಿಟ್ಟು ಬೇರೆಡೆಗೆ ಹೋಗಲಿ ಎಂದು. ಆಗ ಆತ, ನಾನೇನೋ ನಿನಗೆ ಉಪಕಾರ ಮಾಡಬೇಕು ಎಂದಿದ್ದೆ, ಆದರೆ ನೀನು ಅದಕ್ಕೆ ಅರ್ಹಳಲ್ಲ. ನಿನ್ನ ಗುಡಿಸಲು ನನ್ನ ಮನೆಗೆ ಕಪ್ಪು ಚುಕ್ಕಿ ಇದ್ದಂತೆ, ಈಗಲೇ ಅದಕ್ಕೆ ಬೆಂಕಿ ಇಡಿಸುವೆ ಎಂದ. ಅಜ್ಜಿ ಹೇಳಿದ ಮಾತು, ಇಂಥ ಮನೆ ಕಟ್ಟಿಕೊಂಡೇ ನೆಮ್ಮದಿಯಿಂದ ಬಾಳುವುದು ಗೊತ್ತಿಲ್ಲದಿರುವಾಗ ಗುಡಿಸಲಿಗೆ ಬೆಂಕಿ ಹಚ್ಚಿದರೆ ನಿನಗೆ ನೆಮ್ಮದಿ ಸಿಗುವುದೇ? ನೆಮ್ಮದಿ ಇರುವುದು ಅರಮನೆಯಲ್ಲೂ ಅಲ್ಲ, ಗುಡಿಸಲಲ್ಲೂ ಅಲ್ಲ, ಅದು ಇರುವುದು ಅವರವರ ಮನಸ್ಸಿನಲ್ಲಿ ಎಂದು ಹೇಳಿದ್ದು ಆತನ ಅಜ್ಞಾನದ ಕಣ್ಣು ತೆರೆಸಿತಂತೆ. ಮನಸ್ಸಿನಂತೆ ಮಹಾದೇವ, ಮನಸ್ಸಿನಲ್ಲಿರುವ ಕಾಮನೆ, ದುರಾಸೆ, ದುಶ್ಚಿಂತನೆಗಳನ್ನು ದೂರ ಮಾಡಿಕೊಂಡರೆ ಸುಖವಾಗಿರಲು ಸಾಧ್ಯ. ಸುಖವಾಗಿರಲು ಹಣ ಬೇಕಾಗಿಲ್ಲ, ಕೂಡಿಡುವ ಅಗತ್ಯವಿಲ್ಲ. ಮನಸ್ಸಿದ್ದಲ್ಲಿ ಮಾರ್ಗ ಎನ್ನುವಂತೆ ಮನೆಯಿಂದ ಬಡವರಾದರೂ ಘನ ಮನಸ್ಸುಳ್ಳವರಾಗಿರಬೇಕು. ಇದು ಶರಣರ ಆರ್ಥಿಕ ಚಿಂತನೆ. ಅದರಲ್ಲೂ ಇವತ್ತಿನ ಈ ಕೊರೋನಾ ಸಂದರ್ಭದಲ್ಲಿ ಇಂಥ ಆರ್ಥಿಕ ಚಿಂತನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿದೆ.
1: ಇದುವರೆಗೂ ಶರಣರ ಆರ್ಥಿಕ ಚಿಂತನೆ ಕುರಿತು ಮಾತನಾಡಿದವರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ನಿರ್ವಹಣೆ ಎಂ ರೇಣುಕಾ ಪ್ರಕಾಶ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇದುವರೆಗೂ ಭಾಷಣ ಪ್ರಸಾರವಾಯಿತು. ಇದಾಗಿತ್ತು ಈ ಹೊತ್ತಿನ ಭಾಷಣ. ಆಕಾಶವಾಣಿ ಚಿತ್ರದುರ್ಗ ಕೆಳಗರೆ ನಾನು 8 ಗಂಟೆಗಿಂತ ಮುಂಚೆ ಸಂದೇಶ ಯಾರೆಲ್ಲ ಕಳಿಸಿದ್ರೆ ಅವರ ಯಾರ ಸಂದೇಶವನ್ನು ನಾನು ತಗೊಳ್ಳೋದಿಲ್ಲ. ಮತ್ತೆ ನೀವು ಸಂದೇಶ ಕಳಿಸಿದ್ರಷ್ಟೇ ಅದನ್ನು ಪರಿಗಣನೆಗೆ ತಗೊಳ್ತೇವೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಅದನ್ನು ನನ್ನ ಸಂದೇಶ ಓದಿಲ್ಲ ಅನ್ನುವಂಥ ಮತ್ತೆ ಸಂದೇಶ ಕಳಿಸಿದ್ರೆ ನಮಗೆ ಸಮಯ ಗೊತ್ತಾಗುತ್ತೆ. ಅಲ್ಲಿ ಆ ಸಮಯವನ್ನು ನೋಡಿಕೊಂಡು ನಾವು ಯಾರದ್ದನ್ನು ತಗೊಳ್ಬೇಕು ಅಂತ ನೋಡಿ ತಗೊಳ್ತೇವೆ. ಹಾಗೆ ಗುರುವಾರ ಅಂದರೆ 14ನೇ ತಾರೀಕು ಕಳಿಸಿದಂಥವರು ಯಾರೂ ಕೂಡ ಸಂದೇಶವನ್ನು ಕಳಿಸ್ಬೇಡಿ. ನಮ್ಮ ಗೀತೆ ಪ್ರಸಾರ ಆಗಿಲ್ಲ ಅನ್ನುವಂಥದ್ದು ಬೇಕಾಗಿಲ್ಲ. ಯಾರೆಲ್ಲ ಪ್ರಸಾರ ಆಗಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ ಅಂಥವ್ರು ಮಾತ್ರ ಈಗ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ

102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ. ಇದೀಗ ನಮ್ಮ ಕಾರ್ಯಕ್ರಮ ಜನರಂಜನೆ ವಾಟ್ಸಪ್ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

ನಮ್ಮೆಲ್ಲ ಕೇಳುಗರಿಗೆ ಜನರಂಜಿನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು ಹೇಳಿದ್ದೀನಿ, 8 ಗಂಟೆ ನಂತರದಲ್ಲಿ ಕಳಿಸಿರೋವಂಥವ್ರ ಸಂದೇಶ ಮಾತ್ರ ನಾನು ತಗೊಳ್ಳೋದು. ಈ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಸಂದೇಶ ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿ ಆಗಬಹುದು. ನಿಮ್ಮ ಮೆಚ್ಚಿನ ಗೀತೆ, ಹಾಗೆ ಯಾವ ಚಿತ್ರದ ಗೀತೆ, ಯಾರು ಕೇಳ್ತಾ ಇರುವಂಥವ್ರು ಅನ್ನುವಂಥದ್ದನ್ನು ಕೂಡ ನಿಮ್ಮ ಹೆಸರು, ಊರಿನ ಹೆಸರು, ನಂತರದಲ್ಲಿ ಚಿತ್ರದ ಹೆಸರು ಮತ್ತು ಯಾವ ಗೀತೆ ಅನ್ನುವಂಥದ್ದನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಇದೀಗ ಆರಂಭದಲ್ಲಿ ನನಗೆ ಸಂದೇಶ ಬಂದಿರುವಂಥದ್ದು, ಇವರು ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಆಕಾಶವಾಣಿ, ಲಕ್ಕಿ ಚಿತ್ರದಿಂದ ಹೂವಿನ ಸಂತೆಗೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕೇಳೋಣ ಅವರ ಮೆಚ್ಚಿನ ಲಕ್ಕಿ ಚಿತ್ರದ ಈ ಹಾಡು.

ನೀವು ಕೇಳ್ತಾ ಇದ್ದೀರಿ ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ನೀವು ಮೆಚ್ಚದಂತಹ ಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಜನರಂಜನಿ ಚಿತ್ರ ಕೆರಳಿದ ಸರ್ಪ ಹೃದಯ ಮಿಟ್ಟಿದಾಗ ಅನ್ನುವಂತಹ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೃಷ್ಟಿ ಸೃಜನ್ ಸುಪ್ರಿಯಾ. ಓಕೆ, ಪ್ರಸಾರ ಮಾಡ್ತೇವೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಇದೀಗ ಕೆರಳಿದ ಸರ್ಪ ಚಿತ್ರದಿಂದ ಇದೆ ಈ ಗೀತೆ.

ಕೆಳಗಡೆ ಮುಂದಿನ ಗೀತೆಯನ್ನ ಚಿತ್ರದುರ್ಗದ ನೇತ್ರ ನಟರಾಜ್ ಅವರು ಸಂದೇಶವನ್ನ ಕಳಿಸಿ ನಮಗೆ ಮುತ್ತಣ್ಣ ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕೇಳೋಣ ಅವರ ಮೆಚ್ಚಿನ ಈ ಚಿತ್ರದ ಗೀತೆಯನ್ನ.

ಹಾಗೆ ಮುಂದಿನ ಗೀತೆಯನ್ನ ಕೇಳಿದ್ದಾರೆ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ. ಕೋಟಿಗೊಬ್ಬ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕೇಳೋಣ ಅವರ ಮೆಚ್ಚಿನ ಈ ಗೀತೆಯನ್ನ.

ಇನ್ನು ಮುಂದಿನ ಗೀತೆಯನ್ನು ಕೇಳಿದ್ದಾರೆ. ಶುಭಮಂಗಳ ಚಿತ್ರದ ಗೀತೆ. ಗೀತೆಯನ್ನು ಕೇಳಿರುವಂಥವರು ನವಲಿಯಿಂದ YB ಚಳ್ಳಮರದ ಅವರು. ಕೇಳೋಣ ಅವರ ಮೆಚ್ಚಿನ ಶುಭಮಂಗಳ ಚಿತ್ರದ ಈ ಗೀತೆಯನ್ನು.

ಇನ್ನು ಮುಂದಿನ ಸಂದೇಶವನ್ನ ನಾನು ತಗೊಳ್ತಾ ಇದ್ದೀನಿ. ಚಿತ್ರದುರ್ಗದಿಂದ ಗಾಯತ್ರಿ ಅವರು ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕೇಳೋಣ, ಅವ್ರು ಯಾವುದೋ ಬೇರೆ ಹಾಡು ಬರೆದಿದ್ದಾರೆ, ಅದರಲ್ಲಿ ನನಗೆ ಗೊತ್ತಾಗಲಿಲ್ಲ, ಹಾಗಾಗಿ ನಾನು ಈ ಹಾಡನ್ನು ಹಾಕ್ತಾ ಇದ್ದೀನಿ. ಯಾರು ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ನನ್ನ ಹಾಡು ಯಾಕೆ ಪ್ರಸಾರ ಆಗಲಿಲ್ಲ ಅಂಥೇಳಿ, ನಿಮ್ಮ ಹಾಡು ನಮ್ಮಲ್ಲಿ ಲಭ್ಯ ಇಲ್ಲ ಹಾಗಾಗಿ ಪ್ರಸಾರ ಆಗಿಲ್ಲ, ನಿಮ್ಮ ಹೆಸರುಗಳನ್ನು ನಾನು ಓದ್ತೇನೆ ಕೊನೆಗೆ ಅಂತ ಹೇಳ್ತಾ ಇದೀಗ ಕೇಳಿಬರೋಣ ಕಲ್ಲರಳಿ ಹೂವಾಗಿ ಚಿತ್ರದಿಂದ ಇದೆ ಈ ಗೀತೆಯನ್ನು.

ಹಾಗೆ ಮುಂದಿನ ಸಂದೇಶವನ್ನು ನಮಗೆ ಸೌಂದರ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಬೊಮ್ಮಕ್ಕನಹಳ್ಳಿಯಿಂದ ಮಂಜುಳಾ ಅನಂತರಾಮಸ್ವಾಮಿ ಸಂಗೀತ ನಿರಂಜನ್ ಅವರು ಸಂದೇಶ ಕಳಿಸಿದ್ದಾರೆ. ಕೇಳೋಣ ಸೌಂದರ್ಯ ಚಿತ್ರದ ಈ ಗೀತೆಯನ್ನು.

0: ಇನ್ನು ಇದೀಗ ಒಂದು ಪ್ರಕಟಣೆ ಕೇಳಿ ಬರೋಣ.
1: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಕೆಳಗರೆ ಕೊನೆಯ ಗೀತೆಯನ್ನು ಪ್ರಸಾರ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡ್ಬಿಡೋಣ. ಮಹೇಶ್ ಸುರಶಿಕಾರಿಪುರ, ಇವರು 8 ಗಂಟೆಗಿಂತ ಮುಂಚೆನೇ ಕಳಿಸಿದ್ರು, ಹಾಗಾಗಿ ನಿಮ್ಮ ಹಾಡು ಪ್ರಸಾರ ಆಗಲಿಲ್ಲ ಅನ್ನುವಂಥದ್ದು. ರಾಯಬಾಗ ತಾಲೂಕು ಮುಗುಳುಕೊಡದಿಂದ ಶಿವಲಿಂಗಯ್ಯ, ಅಭಿಷೇಕಯ್ಯ, ಕಲಾವತಿ ಹಿರಿಮಠ ಅವರು, ಹಾಗೆ ನಾಗೇಂದ್ರ, ಓಕೆ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹಾಗೆ ಸುಭಾನ್ ಕುರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಡಾಕ್ಟರ್ ಓಕೆ ಯಾರಿದು ಚಿತ್ರದುರ್ಗದಿಂದ ಗಂಗಾ ಅವರು, ನಮಗೆ ಇದ್ಯಾರು ಚಿತ್ರದುರ್ಗದಿಂದ ಸೋನು ಮತ್ತೆ ಕುಟುಂಬದವರು, ಹಾಗೆ ಮತ್ತಾರಿದು ಬೆಳಗಾವಿ ಜಿಲ್ಲೆ ನಿಪಾಣಿಯಿಂದ ಮಂಜು ಚಿಂಗಾಳೆ ಅವರು, ಓಕೆ, ಹೆಚ್ ಆರ್ ನಾಗರಾಜಸ್ವಾಮಿ ಹಿಂಡಿಸ್ಕೆರೆ ತಿಪಟೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ, ಹಾಗೆ ರೂಪ ಪಾಂಡುರಂಗರಾವ್ ಶ್ರಮತ್ ಚಿತ್ರದುರ್ಗದಿಂದ, ಕವನ ಮಮತಾ ಜಯಲಕ್ಷ್ಮಿ ಲೇ ಅವ್ರ ಚಿತ್ರದುರ್ಗದಿಂದ, ಯಾರಿದು ಹೊನ್ನೂರಲ್ಲಿ ಹನುಮಂತಾಪುರದಿಂದ. ನಾನು ಹೇಳಿದ್ದೆ ಗುರುವಾರ ಸಂದೇಶವನ್ನು ಕಳಿಸ್ದಂಥವ್ರು ಇವತ್ತು ಕಳಿಸ್ಬೇಡಿ ಅಂತ, ನಿಯಮಕ್ಕೆ ಯಾಕೆ ಭದ್ರಾಗಿರಲ್ಲ ನೀವು ಅಂತ. ಓಕೆ, ಯಾರಿದು ಮಾರುತಿ ಹೋಟೆಲ್ ಅವರು ಅಂತ ಹೇಳಿ ಕಳಿಸಿದ್ದೀರಿ, ಓಕೆ. ಹಾಗೆ ಡಾಕ್ಟರ್ ಪ್ರಭಯ್ಯ ವಿ ಎಸ್ ಮತ್ತು ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಬಸವೇಶ್ವರ ನಗರ ಬಳ್ಳಾರಿಯಿಂದ ಸಂದೇಶ ಬಂದಿದೆ. ಹಾಗೆ ಮತ್ತೆ ಯಾರಿದು ವಿಜಯಪುರದಿಂದ ಸುದರ್ಶನ ಭರತ್ ಕುಮಾರ್ ಬಂದೇನವಾಸ್, ಓಕೆ. ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಿಂದ ಸುರೇಶ್ ಭಟ್ ಅವರು, ಹಾಗೆ ಮತ್ತಾರಿದು ಇವರು ವಿಜಯಪುರ ಜಿಲ್ಲೆ ತ್ರಿಕೋಟ ತಾಲೂಕು ತಾಜ್ಪುರ ಗ್ರಾಮದಿಂದ ಶಿವಶರಣ ಸೌದಿ ಆನಂದ ಶಶಿಕುಮಾರ್ ಇಮಾಮ್ ಸಾಬ್ ಅಶೋಕ್, ಓಕೆ. ಹಾಗೆ ರಾಧಿಕಾ ಅವರು ಇಲ್ಲಿಂದ ಇದು ಬ್ಯಾಂಕ್ ಕಾಲೋನಿ ಅಂತ ಹೇಳ್ತಾ ಇದ್ದಾರೆ. ಪ್ರಣವ ಚಿನ್ನು ವೀರೇಶ್ ಬೂದಿಹಾಳ್ ಹರಿಹರ ತಾಲೂಕಿನಿಂದ, ರಾಜಮೋಹನ್ ವೇಣುಕಲ್ಗುಡ್ಡ ಹಿರಿಯೂರು ತಾಲೂಕಿನಿಂದ, ಹಾಗೆ ಕೃಷ್ಣ ಯಾರಿದು

ಕಣ್ವೆಯಿಂದ ಗಗನ್ ರಾಜ್ ಅವರು, ಓಕೆ ರಕ್ಷಾ ಚಿನ್ಮಯ ಸರಸ್ವತಿ ಶಿವಕುಮಾರ ಅವರು ಅವರಾದಿ ಕಿರಾಣಿ ಅಂಗಡಿ ಕಡಪಟ್ಟಿ ಕ್ರಾಸ್ ಜಮಖಂಡಿಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ ಚಳ್ಳಕೆರೆ ತಾಲೂಕು ಮಿರಸಾಬಿ ಹಳ್ಳಿಯಿಂದ ನರಸಿಂಹಸ್ವಾಮಿ ಅವರು, ರಾಹಿತ್ಯ ಹರೀಶ ಐಶ್ವರ್ಯ ಮಾಣಿಕೊಂಡ ಹೈದರಾಬಾದ್ನಿಂದ ಸಂದೇಶ ಕಳಿಸಿದ್ದಾರೆ. ಓಕೆ ಧನ್ಯವಾದಗಳು. ಇವರು ಯಾರು? ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ, ಇಲ್ಲಿಂದ ವಿಶಾಲ ರವೀಂದ್ರಾಚಾರಿ, ಶ್ವೇತಾ ಅಥರ್ವ, ಲಲಿತಾ ಸಂದೀಪ್ ಅವರು, ಪೂಜಾ ಗೋಪನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ರಾಮತೀರ್ಥದಿಂದ ಪರಶುರಾಮ್ ಅವರು ಸಂದೇಶ ಕಳಿಸಿದ್ದಾರೆ. ಭೀಮರಾವ್ ನ್ಯೂಜೆರ್ಸಿ ಅಮೇರಿಕಾದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ನಮ್ಮ ಹಾಡು ಯಾಕೆ ಪ್ರಸಾರವಾಗಲಿಲ್ಲ ಅಂತ ಬೋಪ ವೆಂಕಟೇಶ್ ಅವರು ಕೇಳಿದರೆ, ಆ ಹಾಡು ನಮ್ಮಲ್ಲಿ ಇಲ್ಲ. ಹೆಚ್ ಎನ್ ಮಂಜುನಾಥ ಹಿರೇಹಳ್ಳಿ ಇವರು ಸಂದೇಶ ಕಳಿಸಿದರು. ಮಳಪನಟ್ಟಿ ಅಂಗಡಿ ಮಹೇಶ್ ಸರೋಜಾ ಇವರು ಕೂಡ, ಹಾಗೆ ವೈ ಬಿ ಚಳ್ಳಮರದ ಅವರು ಹಾಡು ಪ್ರಸಾರ ಮಾಡಿದ್ದಕ್ಕೆ ಅಭಿನಂದನೆಗಳು ಅಂತ ಕಳಿಸಿದ್ದೀರಿ. ಹಾಡು ಪ್ರಸಾರ ಆದರೆ ಹೀಗೆ ಅನ್ನೋದು, ಹಾಡು ಪ್ರಸಾರ ಆಗಲಿಲ್ಲ ಅಂದರೆ ಹೇಗೆ ಬೇಕೋ ಹಾಗೆ ಬೈಕೊಳ್ಳೋದು. ಓಕೆ ಸುಮಿತ್ರಾ ಅವರು ಎಲ್ಲಿಂದ ಗೊತ್ತಿಲ್ಲ, ಚಳ್ಳಕೆರೆ ಹೊಸ ಕೆ ಇ ಬಿ ಪಕ್ಕ. ಓಕೆ ಧನ್ಯವಾದಗಳು. ಇದು ಯಾರು ಮತ್ತೆ? ಓಕೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಎದುರು ಮನೆ ಗಂಡ ಪಕ್ಕದ ಮನೆ ಹೆಂಡತಿ ಚಿತ್ರದಿಂದ ಇದೆ ಈ ಗೀತೆಯನ್ನು ಕೇಳಿದ್ದಾರೆ ಗುಂಡ್ಲೂರಿನಿಂದ ರತ್ನಮ್ಮ ಅವರು, ಕೇಳಿ ಬರೋಣ.

0: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
2: ಹಾಡು ಹಳೆಯದಾದರೆ ಏನು ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಕೆಳಗಡೆ ಇಂದು ರಾತ್ರಿ 9:30 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ತಪ್ಪದೆ ಎಲ್ಲರೂ ಕೂಡ 9:30 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. ಇದೀಗ ವಚನಗಳು ಆರಂಭದಲ್ಲಿ ಕೇಳೋಣ. ಸಿದ್ದರಾಮೇಶ್ವರ ಅವರ ರಚನೆಯ ಈ ವಚನವನ್ನು ಸ್ವರ್ಣಲತಾ ವಿ ಭಟ್ ಹಾಗೂ ಎಸ್ ವಿ ಗಾಯತ್ರಿ ಅವರ ಯುಗಳ ಧ್ವನಿಗಳಲ್ಲಿ

ಇನ್ನು ವಚನಗಳ ಕಾರ್ಯಕ್ರಮದಲ್ಲಿ ಇದೀಗ ಕಿರುಣ ಮಾದಾರ ದೋಣಯ್ಯ ಅವರ ರಚನೆಯ ಈ ವಚನವನ್ನು ಡಾಕ್ಟರ್ ಕೆ ಎಸ್ ವೈಶಾಲಿ ಅವರ ಧ್ವನಿಯಲ್ಲಿ

ಇದುವರೆಗೂ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9 ಗಂಟೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸಿ ಅಶ್ವಥಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ಇನ್ನು ಇದೀಗ ಕೇಳಿ ಬರೋಣ ಮತ್ತೊಂದು ಭಾವಗೀತೆಯನ್ನು. ಕೇಳಿದ್ರೆ ಅದಕ್ಕಿಂತ ಮುಂಚೆ 9:30 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಯಸಿಂಹ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಲಾಗತ್ತೆ. ನಮ್ಮ ಕೇಳುಗರು ಜಯಸಿಂಹ ಚಿತ್ರದ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದಲ್ಲಿ ಅದನ್ನು ಹಂಚಿಕೊಳ್ಬಹುದು. ನಿಮ್ಮ ಸಂದೇಶಗಳನ್ನು ನಾನು ತಗೊಳ್ತೇನೆ, ಓದ್ತೇನೆ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ, ಭಾಗವಹಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಜಯಸಿಂಹ ಚಿತ್ರದ ಗೀತೆಯನ್ನು ಇವತ್ತು ಸವಿ ನೆನಪು ಕಾರ್ಯಕ್ರಮದಲ್ಲಿ ಕೇಳೋಣ ಅಂತ ಹೇಳ್ತಾ ಇದೀಗ ಹೆಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆಯ ಒಂದು ಭಾವಗೀತೆಯನ್ನು ಕೇಳಿ ಬರೋಣ. ಸಿ ಅಶ್ವಥ್ ಹಾಗೂ ರತ್ನಮಾಲಾ ಪ್ರಕಾಶ್, ಮಾಲತಿ ಶರ್ಮಾ ಅವರ ಯುಗಳ ಧ್ವನಿಗಳಲ್ಲಿ

ಕೆಳಗ್ರೆ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಹಾಗೆ 9:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಯಸಿಂಹ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಆ ಗೀತೆಗಳ ಬಗ್ಗೆ ಆಗಿರಬಹುದು ಅಥವಾ ಆ ಸಿನಿಮಾದ ಬಗ್ಗೆ ಆಗಿರಬಹುದು, ನಿಮಗೇನಾದರೂ ಅದರ ಮಾಹಿತಿ ಇದ್ದಲ್ಲಿ ಅದನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ, ನಿಮ್ಮ ಸಂದೇಶಗಳನ್ನು ನಾನು ತಗೊಳ್ತೇನೆ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದ ಕೊನೆಯದಾಗಿ MN ವ್ಯಾಸರಾವ್ ವಿರಚಿತ ಈ ಭಾವಗೀತೆಯನ್ನು ಕೇಳಿ ಬರೋಣ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರದು.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ನೀವು ಟ್ಯೂನ್ ಮಾಡಿದ್ದೀರಿ 102.6 ಮೆಗಾ ಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇವೆ. ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:35. ಕೆಳಗಡೆ ನಾನು ನಿಮಗೆ ಹೇಳಿದೆ, ಜಯಸಿಂಹ ಚಿತ್ರದ ಬಗ್ಗೆ ಏನಾದರೂ ವಿಷಯ ನಿಮಗೆ ಗೊತ್ತಿದ್ದರೆ, ಮಾಹಿತಿಗಳು ನಿಮ್ಮಲ್ಲಿ ತಲುಪಿದ್ರೆ ಅಥವಾ ಅದರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಅದನ್ನು ನಮಗೆ ತಿಳಿಸಿ, ಹಾಗೆ ಹಾಡುಗಳ ಬಗ್ಗೆ ಕೂಡ ನೀವು ತಿಳಿಸಿ ಅಂತ. ನಾನು ಸ್ಟುಡಿಯೋದಲ್ಲಿ ಒಬ್ಬಳೇ ಇದ್ದೀನಲ್ವಾ, ನೀವೆಲ್ಲರೂ ಮಾತಾಡಿಸ್ಬೇಕಲ್ವಾ, ನೋಡೋಣ ಯಾರೆಲ್ಲ ರೇಡಿಯೋನ ಕೇಳ್ತಾ ಇದ್ದೀರಿ, ನಮ್ಮ ಮಾತುಗಳಿಗೆ ನೀವು ಸ್ಪಂದಿಸ್ತೀರಿ, ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಜೊತೆ ಮಾತನಾಡ್ತೀರಿ ಅಂತ ನೋಡ್ತಾ ಹೋಗೋಣ. ಇದೀಗ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಯಸಿಂಹ ಚಿತ್ರದಿಂದ ಇದ್ದ ಗೀತೆಗಳನ್ನು ಇದೀಗ ಕೇಳೋಣ. ನನ್ನನ್ನು ನೀವು ಮಾತನಾಡಿಸ್ತೀರಿ ಅಂತ ನಾನು ಭಾವಿಸ್ತಾ, ಇದೀಗ ಜಯಸಿಂಹ ಚಿತ್ರದ ಆರಂಭದ ಗೀತೆ ಇದು.

ಒಬ್ಬರೇ ಒಬ್ರು ಸಂದೇಶವನ್ನ ಕಳಿಸ್ಲಿಲ್ವಲ್ಲ ಅಂತ ಬೇಸರ ಆಗ್ತಾ ಇದೆ. ಕೆಳಗರೆ ಜಯಸಿಂಹ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ. ಇನ್ನು ಮುಂದಿನ ಗೀತೆ

ಸಂತೋಷ ಆಯ್ತು ಕಣ್ರಿ, ಒಬ್ಬರೇ ಒಬ್ಬರು ನನಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಾರು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ರಮೇಶ್ ಅವರು ಒದ್ದಿಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಿಜವಾಗ್ಲೂ ಖುಷಿಯಾಯಿತು ನಾನಷ್ಟು ಕೇಳ್ಕೊಂಡಿದ್ದಕ್ಕೆ. ಒಬ್ಬರಾದರೂ ನನ್ನನ್ನು ಮಾತನಾಡ್ಸೋರು ಇದಾರಲ್ಲ ಅಂತ ಹೇಳಿ ಇದೀಗ ಕೇಳೋಣ. ನಗುವಾಗ ಹೂವಂತೆ ಅನ್ನುವಂತಹ ಈ ಗೀತೆಯನ್ನು, ಜಯಸಿಂಹ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ.

ಜಯ ಸಿಂಹ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಕವನ ಮಮತಾ ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಕಳಿಸ್ತಾ ಇದ್ದಾರೆ ಇವರು. ನಮಗೋಸ್ಕರ ಯಾವ್ದಾರ ಹಾಡು ಪ್ರಸಾರ ಮಾಡಿ ಅಂತ. ಇದು ರಿಕ್ವೆಸ್ಟ್ ಸಾಂಗ್ ಸಮಯ ಅಲ್ಲ ಅನ್ನುವಂಥದ್ದು. ಓಕೆ. ಹಾಗೆ ಮತ್ತೊಬ್ಬರು ಮಹೇಶ್ ಮಹಾಂತೇಶ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಮತ್ತು ಮಹಾಲಕ್ಷ್ಮಿ ಅಭಿನಯದ ಜಯಸಿಂಹ ಸಿನಿಮಾ ಎರಡು ಬಾರಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಇನ್ನು ಚಿತ್ರದ ಗೀತೆಗಳನ್ನು ಎಷ್ಟು ಸಾರಿ ಕೇಳ್ತಾ ಇದ್ರು ಕೇಳಬೇಕು ಅಂತಲೇ ಅನಿಸುತ್ತೆ ಮೇಡಮ್ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಇಂದು ರಾತ್ರಿ ಪ್ರಸಾರವಾದಂತಹ ಜಯಸಿಂಹ ಚಿತ್ರದ ಹಾಡುಗಳು ಸೂಪರ್ ಆಗಿವೆ, ಕೇಳ್ತಾ ಇದ್ದೇವೆ ಅಂತ ಹೇಳಿ ಮಾಳಪ್ನಟ್ಟಿಯಿಂದ ಅಂಗಡಿ ಮಹೇಶ ಸರೋಜ ಧನ್ಯ ಸಂಜಯ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ನಾನು ಒಂಟಿ ಇಲ್ಲಿ ಸ್ಟುಡಿಯೋದಲ್ಲಿ ಇದ್ಕೊಂಡು ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೆ, ಯಾರು ನನ್ನನ್ನು ಮಾತಾಡಿಸ್ತಾ ಇಲ್ಲಲ್ಲ ಅನ್ನುವಂಥ ಒಂದು ನೋವಿತ್ತು. ಖುಷಿ ಆಯಿತು ಕಣ್ರಿ, ನಿಮ್ಮ ಸಂದೇಶಗಳಿಗೆ ನನ್ನ ಧನ್ಯವಾದಗಳು ಅಂತ ಹೇಳ್ತಾ ಜಯಸಿಂಹ ಚಿತ್ರದ ಈ ಗೀತೆ

ಕೇಳಿದ್ರಿ ಜಯಸಿಂಹ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೇನು ಸಮಯ ಆಗ್ತಾ ಇದೆ, ಇನ್ನು ಕೊನೆಯ ಗೀತೆಯೊಂದನ್ನ ಕೇಳಿ ಬರೋಣ. ಸಂದೇಶವನ್ನ ಕಳಿಸಿದಂತ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀಗ ಕೊನೆಯ ಗೀತೆ.

ಇದುವರೆಗೂ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಯಸಿಂಹ ಚಿತ್ರದಿಂದ ಆಯ್ದ ಗೀತೆಗಳನ್ನು ಈವರೆಗೂ ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಮಯ ಆಗ್ತಾ ಇದೆ. ಸ್ಟುಡಿಯೋದಲ್ಲಿ 10 ಗಂಟೆ, ಇನ್ನು ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ.

0: आप सुन रहे हैं विविध भारती राष्ट्रीय सेवा देश की सुरीली धड़कन। स्वागत है आप सभी का कार्यक्रम
1: आकाशवाणी चित्रदुर्ग। ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಕೇಳಿದಿರಿ, 102.6 ಮೆಗಾಹರ್ಟ್ಸ್ಗಳಲ್ಲಿ. ಇಲ್ಲಿಗೆ ಚಂದ್ರವಳ್ಳಿ ಪ್ರಸಾರದೊಂದಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇಷ್ಟೊತ್ತು ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಸ್ಟುಡಿಯೋದಲ್ಲಿ ಇದ್ದದ್ದು ನಾನು, ನಿಮ್ಮೂರಿನ ಗೆಳತಿ ವಿಜಯಕಲಾ ಜಗ್ಲೂರ್. ಈಗ ಬೆಳೆ ಸರಿಯಾಗಿ 11:35. ಮತ್ತೆ ಭೇಟಿಯಾಗೋಣ ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದೊಂದಿಗೆ ಬೆಳಗ್ಗೆ 5:55. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.